ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756

ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಬುಧವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನ ಶಕೆ 1948 ಆಷಾಢ ಮಾಸದ 31ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 22ನೇ ತಾರೀಕು. ಈಗ ಸಮಯ 5:59. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯರೇ,
2: ರಾಮಧಾನ್ಯದ ಕೃತಿಯನು
1: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
2: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
3: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
0: ಈಗ ಬಸವದೇವರು ಬಸವ ಕಲ್ಯಾಣ ಅವರಿಂದ ಚಿಂತನ.
4: ಇಂದಿನ ಬಹುತೇಕ ಯುವಕರ ಸಮಸ್ಯೆ ಏನಂದ್ರೆ ಕೆಲಸ ಇಲ್ಲ ಅನ್ನೋದು. ನಿಜ ಹೇಳಬೇಕಂದ್ರೆ ಸಮಸ್ಯೆ ಅದಲ್ಲ. ಹಾಗಾದರೆ ಏನು ಸಮಸ್ಯೆ? ಕೆಲಸದ ಬಗ್ಗೆ ಇಂದಿನ ಯುವಕರು ತಾಳಿರುವ ಮನೋಭಾವದ ಸಮಸ್ಯೆ ಅಂತ ಹೇಳಬಹುದು. ಈ ಕೆಲಸ ನನ್ನ ಮಟ್ಟಕ್ಕೆ ಸರಿ ಹೋಗುವುದಿಲ್ಲ ಎಂದು ಕೆಲಸವನ್ನೇ ಮಾಡದೆ ಕುಳಿತುಕೊಳ್ಳುವ ಮನಸ್ಥಿತಿ, ಇದು ದೊಡ್ಡ ತಪ್ಪು. ನೆನಪಿಡಿ, ಯಾವುದೇ ಕಾಯಕ ಮೇಲಲ್ಲ, ಯಾವುದೇ ಕಾಯಕ ಕೀಳಲ್ಲ. ಕಾಯಕದಲ್ಲಿ ಮೇಲು ಕೀಳು ಇರುವುದಿಲ್ಲ, ಅದೇನಿದ್ರೂ ಇರುವುದು ಕೆಲವರ ಮನಸ್ಸಿನಲ್ಲಿ ಮಾತ್ರ. ಕೃಷಿಕನ ಕೆಲಸವೇ ಇರಲಿ, ಕೂಲಿ ಕಾರ್ಮಿಕನ ಕೆಲಸವೇ ಇರಲಿ, ಶಿಕ್ಷಕರ ಕೆಲಸವೇ ಇರಲಿ, ವೈದ್ಯರ ಕೆಲಸವೇ ಇರಲಿ, ಪ್ರತಿಯೊಂದು ಕಾಯಕವು ಸಮಾಜಕ್ಕೆ ಅತ್ಯಗತ್ಯ ಎಂಬುದನ್ನ ನೆನಪಿಟ್ಕೊಳ್ಬೇಕು. ಶರಣರ ವಾಣಿ ಹೇಳ್ತದೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧ ಇಲ್ಲದುದು ಕಾಯಕವಲ್ಲ. ಕೆಲಸ ಮಾಡದೇ ಇರುವುದೇ ನಾಚಿಕೆ ವಿಷಯ, ಯಾವುದೇ ನ್ಯಾಯಯುತ ಕೆಲಸ ಮಾಡುವುದು ಗೌರವದ ವಿಷಯ. ಯುವಕರೇ, ಕೆಟ್ಟ ಅಭ್ಯಾಸಗಳು ಜೀವನ ಹಾಳು ಮಾಡುತ್ತವೆ. ಗುಟ್ಕಾ, ಪಾನ್, ಡ್ರಿಂಕ್ಸು, ಜೂಜಾಟ, ಬೆಟ್ಟಿಂಗು, ಇವು ನಿಮ್ಮ ಯುವಶಕ್ತಿಯನ್ನ ನಾಶ ಮಾಡುತ್ತಿರುವ ನಿಜವಾದ ವೈರಿಗಳು ಅನ್ನೋದನ್ನ ತಿಳ್ಕೊಳ್ಬೇಕು. ನಿಮ್ಮನ್ನ ಕಷ್ಟಪಟ್ಟು ಪಾಲನೆ ಪೋಷಣೆ ಮಾಡಿ ಊದಿಸಿರುವಂತಹ ನಿಮ್ಮ ತಂದೆ ತಾಯಿಗಳ ಕಣ್ಣೀರಿಗೆ ನೀವು ಎಂದೂ ಕಾರಣರಾಗಬಾರದು ಅನ್ನೋದು ನಮ್ಮ ಆಶಯ. ಕೆಲಸ ಇಲ್ಲ ಅಂತ ಕೂಡುವ ಬದಲು ಯಾವುದೇ ನ್ಯಾಯಯುತ ಕೆಲಸ ಸಿಕ್ಕರೂ ಮಾಡುವ ಮನಸ್ಸು ಮಾಡಿ ಕೆಲಸ ಮಾಡುತ್ತಾ ಕಲಿಯಿರಿ. ಕಲಿಯುತ್ತಾ ಕಲಿಯುತ್ತಾ ಜೀವನದಲ್ಲಿ ಎತ್ತರಕ್ಕೆ ಬೆಳೆದು ನಿಲ್ಲಿ. ಸಣ್ಣ ಕೆಲಸ ಎಂದು ನಾಚಿಕೊಳ್ಳಬೇಡಿ. ನೆನಪಿಡಿ, ಕೆಲಸ ಮಾಡುವ ಕೈಗಳು ಪವಿತ್ರ, ಶ್ರಮಿಸುವ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ. ಕಾಯಕ ಮಾಡುವವನಿಗೆ ಉಜ್ವಲ ಭವಿಷ್ಯ ಇದ್ದೇ ಇದೆ. ಇನ್ನೊಂದು ಮುಖ್ಯವಾಗಿ ಯುವಕರು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಚಾರ ಏನಂದ್ರೆ, ಕಾಯಕ ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ. ಕೆಲಸ ಮಾಡದವನಿಗೆ ಆತ್ಮವಿಶ್ವಾಸ ಬರುವುದಿಲ್ಲ, ಕೆಲಸ ಮಾಡುವವನಿಗೆ ಮಾತ್ರ ಆತ್ಮಗೌರವ ಬರುತ್ತದೆ. ಸ್ವಂತ ಶ್ರಮದಿಂದ ಗಳಿಸಿದ ಒಂದು ರೂಪಾಯಿ ಯಾರಾದರೂ ಕೊಟ್ಟ 10 ರೂಪಾಯಿಗಿಂತ ಮಹತ್ವವಾಗಿರುವುದು ಅನ್ನುವುದನ್ನು ಯಾರೂ ಮರಿಬಾರದು. ಕಾಯಕ ನಮಗೆ 3 ದೊಡ್ಡ ಗುಣಗಳನ್ನು ಕಲಿಸುತ್ತದೆ: ಶ್ರಮ, ಸಹನೆ, ಶಿಸ್ತಿನ ಜೀವನ. ಶ್ರಮ ಮಾಡದವನು ಯಶಸ್ಸಿನ ಮೌಲ್ಯ ಅರಿಯುವುದಿಲ್ಲ, ಸಹನೆ ಇಲ್ಲದವನು ದೊಡ್ಡ ಸಾಧನೆ ಮಾಡಲು ಆಗುವುದಿಲ್ಲ, ಶಿಸ್ತಿಲ್ಲದವನು ಜೀವನದಲ್ಲಿ ಸ್ಥಿರವಾಗಿ ನಿಲ್ಲಲು ಎಂದಿಗೂ ಆಗುವುದಿಲ್ಲ. ಆದ್ದರಿಂದ ಯಾವುದೇ ಕೆಲಸ ಸಣ್ಣದು ಅಲ್ಲ, ಕೆಲಸ ಮಾಡದೇ ಇರುವುದೇ ಸಣ್ಣತನ. ಇನ್ನೊಂದು ವಿಷಯ, ಇಂದು ಅನೇಕ ಯುವಕರು ಕೆಲಸ ಹುಡುಕುತ್ತಿದ್ದಾರೆ, ಆದರೆ ಕೆಲಸ ಸಿಕ್ಕ ನಂತರ ಅದನ್ನು ಇಷ್ಟಪಟ್ಟು ಮಾಡುವ ಮನೋಭಾವನೆ ಕಡಿಮೆಯಾಗುತ್ತಿದೆ. ಕೇವಲ ದೊಡ್ಡ ಕೆಲಸಕ್ಕೆ ಸೇರುವುದಲ್ಲ, ಕೆಲಸ ಮಾಡುವ ಮನಸ್ಸು ದೊಡ್ಡದಾಗಬೇಕು. ಒಬ್ಬ ವ್ಯಕ್ತಿ ರಸ್ತೆ ಸ್ವಚ್ಛ ಮಾಡುತ್ತಿದ್ದರೂ ಪ್ರಾಮಾಣಿಕವಾಗಿ ಮಾಡಿದರೆ ಅವನು ಮಹಾನ್ ವ್ಯಕ್ತಿಯೇ ಸರಿ. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಕೆಲಸ ಪ್ರಾಮಾಣಿಕವಾಗಿ ಮಾಡದಿದ್ದರೆ ಅವನು ಕನಿಷ್ಠ ನೆನೆಸಿಕೊಳ್ತಾನೆ, ಸಮಾಜದಲ್ಲಿ ಅವನು ಗೌರವವನ್ನು ಕಳೆದುಕೊಳ್ತಾನೆ. ಕಾಯಕವನ್ನು ಕೇವಲ ಹಣ ಗಳಿಸುವ ಸಾಧನ ಎಂದು ನೋಡಬಾರದು, ಕಾಯಕವನ್ನು ವ್ಯಕ್ತಿತ್ವ ನಿರ್ಮಾಣ ಮಾಡುವ ಸಾಧನ ಅಂತ ನಾವು ನೋಡಬೇಕು. ನಾವು ಮಾಡುವ ಕೆಲಸವನ್ನು ಪ್ರೀತಿಯಿಂದ ಮಾಡಿದರೆ ಅದೇ ಕಾಯಕ ಯೋಗವಾಗುತ್ತದೆ, ಶ್ರದ್ಧೆಯಿಂದ ಮಾಡಿದರೆ ಅದೇ ಕಾಯಕ ಪೂಜೆಯಾಗುತ್ತದೆ, ನಿಷ್ಠೆಯಿಂದ ಮಾಡಿದರೆ ಅದೇ ಕಾಯಕ ಸಾಧನೆಯಾಗುತ್ತದೆ. ಯುವ ಮಿತ್ರರೇ, ಜೀವನದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅಂದರೆ ಸಣ್ಣ ಕೆಲಸದಿಂದಲೇ ಪ್ರಾರಂಭಿಸಬೇಕು. ಮರ ದೊಡ್ಡದಾಗಬೇಕಾದ

0: ಆದರೆ ಮೊದಲು ಬೀಜವಾಗಿರಬೇಕು. ಹಾಗೆಯೇ ಮನುಷ್ಯ ದೊಡ್ಡವನಾಗಬೇಕಾದರೆ ಮೊದಲು ಶ್ರಮಜೀವಿಯಾಗಿರಬೇಕು. ಆದ್ದರಿಂದ ಸಿಕ್ಕ ಕೆಲಸವನ್ನ ತಿರಸ್ಕರಿಸಬೇಡಿ, ಸಿಕ್ಕ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ, ಕೆಲಸವನ್ನು ಮಾಡುತ್ತಾ ಕಲಿಯಿರಿ, ಕಲಿಯುತ್ತಾ ಬೆಳೆಯಿರಿ, ಬೆಳೆಯುತ್ತಾ ಸಮಾಜಕ್ಕೆ ಉಪಕಾರಿಯಾಗಿರಿ. ಇದೇ ನಿಜವಾದ ಕಾಯಕ ತತ್ವ. ಪ್ರಿಯ ಯುವ ಮಿತ್ರರೇ, ಉದ್ಯೋಗವನ್ನ ಕಾಯಕವನ್ನಾಗಿ ಮಾಡಿಕೊಳ್ಳೋಣ, ಕಾಯಕವನ್ನ ಪೂಜೆಯನ್ನಾಗಿ ಮಾಡಿಕೊಳ್ಳೋಣ, ಕಾಯಕದಿಂದ ಕೈಲಾಸ ನಿರ್ಮಿಸಿಕೊಳ್ಳೋಣ. ಏನಂತೀರಿ?
1: ಇದುವರೆಗೆ ಬಸವದೇವರು ಬಸವ ಕಲ್ಯಾಣ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
7: ನಮಸ್ಕಾರ ರೈತ ಬಾಂಧವರೇ. ಭತ್ತ ಈಗಾಗಲೇ ಬಿತ್ತನೆಯಾದ ಕೂರಿಗಿ ಭತ್ತದಲ್ಲಿ ಎಡೆ ಹೊಡೆದು ಕಳೆಗಳನ್ನು ತೆಗೆದು ನಂತರ 40 ದಿನದ ಬೆಳೆಗೆ ಪ್ರತಿ ಎಕರೆಗೆ 20 ಕಿಲೋಗ್ರಾಂ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು. ಬಿತ್ತನೆಯಾದ 10-15 ದಿನಗಳವರೆಗೆ ಹೆಚ್ಚಿಗೆ ಮಳೆಯಾಗಿ ನೀರು ನಿಲ್ಲದಂತೆ ಕಾಳಜಿ ವಹಿಸಬೇಕು. ಮರಿ ಒಡೆಯುವ ಅವಧಿ ಮುಗಿಯುವವರೆಗೂ 2.5 ಸೆಂಟಿಮೀಟರ್ಗಿಂತ ಹೆಚ್ಚು ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಬಿತ್ತಿದ 40 ದಿನಗಳ ಅವಧಿಯಲ್ಲಿ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಲ್ಲುವಂತಾದಾಗ ಹೊಡೆತ ಮಾಡಿ ನೀರು ಕಟ್ಟಬೇಕು. ಈ ರೀತಿ ನೀರು ಕಟ್ಟುವುದರಿಂದ ಸಣ್ಣ ಕಳೆಗಳೆಲ್ಲ ನಾಶವಾಗಿ ನಂತರ ಕಳೆಗಳ ಪೈಪೋಟಿ ಇಲ್ಲದಂತಾಗುವುದು. ಕೂರಿಗೆ ಭತ್ತವು ಪೂರ್ತಿ ಮಳೆಯಾಶ್ರಯದಲ್ಲಿದ್ದಾಗ ಕಡಿಮೆ ಆಳದ ನೀರು ನಿಲ್ಲಿಸುವ ಪದ್ಧತಿ ಅನುಸರಿಸಿದರೆ ಮುಂದೆ ಮಳೆಯ ಕೊರತೆಯಾಗಿ ನೀರಿನ ಅಭಾವ ಆಗುವ ಸಂಭವವಿದ್ದರೆ ಹೆಚ್ಚಿಗೆ ನೀರು ಸಂಗ್ರಹಿಸುವುದು ಸೂಕ್ತ. ಆದರೆ ನೀರಿನ ಆಳ ಬೆಳೆಯ ಯಾವುದೇ ಹಂತದಲ್ಲಿ ಬೆಳೆಯ ಎತ್ತರದ 25%ಕ್ಕಿಂತ ಹೆಚ್ಚಿರದಂತೆ ನೋಡಿಕೊಳ್ಬೇಕು. ನೀರಿನ ಆಳ ಇದಕ್ಕಿಂತ ಹೆಚ್ಚಿದ್ದರೆ ಭತ್ತದ ಇಳುವರಿ ಕಡಿಮೆಯಾಗುವುದು. ಇನ್ನು ಅಂತರ್ಬೇಸಾಯ. ಕೂರಿಗಿ ಭತ್ತದಲ್ಲಿ ಬಿತ್ತನೆಯಾದ 15 ದಿನಗಳ ನಂತರ ಹದವು ಸಿಕ್ಕಾಗ ಒಂದು ವಾರದ ಅಂತರದಲ್ಲಿ 2 ಅಥವಾ 3 ಸಲ ಎಡೆಕುಂಟೆ ಹೊಡಿಬೇಕು. ಇದರಿಂದ ಕಳೆ ನಿಯಂತ್ರಣದೊಂದಿಗೆ ಹಸಿಯ ಕೊರತೆಯಾದಾಗ ಬಿರುಕು ಬಂದು ಮಣ್ಣಿನ ತೇವಾಂಶ ತೀವ್ರಗತಿಯಲ್ಲಿ ನಷ್ಟವಾಗುವುದನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಬಿತ್ತನೆಯಾದ ಸುಮಾರು 40 ದಿನಗಳ ನಂತರ ಗದ್ದೆಯಲ್ಲಿ ನೀರು ನಿಂತಾಗ ಕೊನೆಯ ಬಾರಿ ಎಡೆಕುಂಟೆ ಹೊಡೆದು ನಂತರ ದೋಣಿ ತಿಕ್ಕುವುದರಿಂದ ಕಳೆಗಳು ನಾಶವಾಗಿ ಮರಿ ಒಡೆಯುವುದಕ್ಕೆ ಪ್ರೋತ್ಸಾಹ ಕೊಡುವುದರೊಂದಿಗೆ ಮೇಲ್ಭಾಗದ ಮಣ್ಣಿನ ಬಿಗಿತದಿಂದಾಗಿ ನೀರು ಹೆಚ್ಚಾಗಿ ಕಳೆಗಳು ನಾಶವಾಗಿ ಬಸಿಯದಂತೆ ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಭತ್ತದ ಸಾವಯವ ಗೊಬ್ಬರಗಳ ನಿರ್ವಹಣೆ. ರಂಗಿ ಭೂಮಿಯಲ್ಲಿ ಕೂರಿಗೆ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 ಕಿಲೋ ಸೆಣಬಿನ ಬೀಜವನ್ನ ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎಡೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಅಥವಾ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪಟೋರಿಯಂ, ಪಾರ್ಥೇನಿಯಂ ಇಲ್ಲವೇ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿ ಭೂಮಿಯಲ್ಲಿ ಕೂರಿಗಿ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳ ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಿತ ರಸಗೊಬ್ಬರದ 50% ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಭತ್ತದಲ್ಲಿ ಕಳೆಗಳ ನಿರ್ವಹಣೆ. ಕೂರ್ಗಿ ಭತ್ತದ ಬೇಸಾಯದಲ್ಲಿ ಕಳೆಗಳ ನಿರ್ವಹಣೆಗೆ ಬೇಕಾಗುವ ಕೆಲವು ಪ್ರಮುಖ ಅಂಶಗಳನ್ನು ಅಳವಡಿಸಿಕೊಳ್ಳಬಹುದು. ಮುಂಗಾರಿಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತುವುದಾದಲ್ಲಿ ಮಳೆಯಾದ ಮರುದಿನ ಅಥವಾ 2ನೇ ದಿನ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ, ಹದವಾದ ಮಳೆ ಬಿದ್ದ ನಂತರ ಬಿತ್ತುವುದಾದಲ್ಲಿ ಬೀಜ ಬಿತ್ತಿದ ದಿನವೇ, ನೀರಿನ ಲಭ್ಯತೆಯು ಇರುವಲ್ಲಿ ಮುಂಗಾರು ಅಥವಾ ಬೇಸಿಗೆಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತಿ ನೀರು ಉಣಿಸಿದ 24-48 ಗಂಟೆಯ ಒಳಗೆ ಪ್ರತಿ ಎಕರೆಗೆ 1.0 ಲೀಟರ್ ಪೆಂಡಿಮಿಥೈಲಿನ್ 30 EC ಅಥವಾ 0.7

0: ಲೀಟರ್, ಪೆಂಡಿಮಿಥೈಲಿನ್ 38.7 ಸಿಎಸ್ ಕಳೆನಾಶಕವನ್ನ 200 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಪೆಂಡಿಮಿಥೈಲಿನ್ ಸಿಂಪರಣೆಯಿಂದ 20-35 ದಿವಸಗಳವರೆಗೆ ಕಳೆಗಳ ಹತೋಟಿಯಾಗಿ ನಂತರ ಬರುವ ಕಳೆಗಳನ್ನು ಪ್ರತಿ ಎಕರೆಗೆ ಬಿಸ್ಪೈರಿಬ್ಯಾಕ್ ಸೋಡಿಯಂ 10 SSC ಕಳೆನಾಶಕವನ್ನ 200 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದು. ಸಾಲಿನಿಂದ ಸಾಲಿಗೆ 10 ಅಂಗುಲ ಇರುವ ಕೂರಿಗೆಯಿಂದ ಬಿತ್ತಿದಾಗ ಎಡೆಕುಂಟೆ ಹೊಡೆದು ಅಥವಾ ಸೈಕಲ್ ವೀಡರ್ನಿಂದ ಕಳೆ ನಿಯಂತ್ರಣ ಮಾಡಬಹುದು. ಭತ್ತದ ಗದ್ದೆಗಳಲ್ಲಿ ಹುಲ್ಲು ಜಾತಿ ಕಳೆಗಳು ಕಡಿಮೆ ಇದ್ದು ಹೆಚ್ಚು ಅಗಲ ಎಲೆ ಕಸಗಳಿಂದ ಕೂಡಿದ್ದರೆ 2-4 D ಸೋಡಿಯಂ ಉಪ್ಪು 80 WP 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರಿಂದ ಕಳೆ ನಿಯಂತ್ರಿಸಬಹುದು. ಭತ್ತದ ಗದ್ದೆಗಳ ಸಮೀಪ ಹತ್ತಿ ಬೆಳೆ ಇರುವಲ್ಲಿ ಈ ಕಳೆನಾಶಕವನ್ನು ಉಪಯೋಗಿಸಬಾರದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಪರ್ಕಿಸಿ ಡಾಕ್ಟರ್ ಗುರುರಾಜ್ ಪಾಟೀಲ್ ದೂರವಾಣಿ ಸಂಖ್ಯೆ 9886736567. ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಶಿಸ್ತು ಹಾಗೂ ಸ್ವಚ್ಛತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳೋಣ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
3: ಕೇಳುಗ್ರೆ, ಇತ್ತೀಚೆಗೆ ನಮ್ ಗೆಳತಿ ಮನೆಗೆ ಹೋಗಿದ್ದೆ. ಒಂದು ಕಾಲದೊಳಗ ನಮ್ ಗೆಳತಿ ಮನೀನ ಬಹಳ ಒಪ್ಪ ಓರಣದಿಂದ ಸ್ವಚ್ಛವಾಗಿ ಇಟ್ಟಕ್ಕೆ. ಆದ್ರ ಮನವನ್ನೇ ನೋಡಿದಾಗ ನೋಡ್ತೀನಿ, ಮನಿ ಒಳಗ ಸೋಫಾ ತುಂಬಾ ಪುಸ್ತಕ ಬಿದ್ದಾವ, ಆ ಕಡೆಗೆ ಶೂಸು ಸಾಕ್ಸು ಒತ್ತಟ್ಟಿಗ್ ಪಾಟಿ ಚೀಲ, ಆಮೇಲೆ ಈ ಟಿಫಿನ್ ಬ್ಯಾಗ್ ಒಂದ್ ಕಡೆಗೆ, ವಾಟರ್ ಬಾಟ್ಲು ಒಂದ್ ಕಡೆಗೆ. ಏ ಇದೇನ, ಯಾಕೆ ಆರಾಮಿಲ್ಲ ನಿನಗ, ಮನಿ ಯಾಕೆ ಹಿಂಗದ ಅಂತ ಕೇಳಿದೆ. ಆವಾಗ ನಮ್ ಗೆಳತಿ ಹೇಳ್ತಾಳ, ಏನ್ ಮಾಡುದ್ವ, ಸಾಕಾಗಿದ, ಎರಡು ಮಕ್ಕಳು ಎತ್ ಬೇಕತ್ ಸಾಮಾನು ಒಗಿತಾವ, ಒಟ್ಟ ಶಿಸ್ತ್ ಅನ್ನೋದ ಇಲ್ಲ ನೋಡು ಅಂತಂದ್ಲು. ಏ ಅದ್ರಾಗೇನ, ಇವತ್ತಿನ ಮಕ್ಕಳು ಎಷ್ಟು ಶಾಣ ಇರ್ತಾವ, ನೀ ಬಹುಶಃ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅವಕ್ಕ, ಅದಕ್ಕ ಅವು ಹಿಂಗ್ ಮಾಡ್ಯಾವ ಅಂದೆ. ಅವಾಗ ಕೆಂದ್ಲು, ನಿಮ್ಮ ರೇಡಿಯೋದೊಳಗ ಅವಾಗ ಅವಾಗ ಸುಬೋಧ ಸಮಾಲೋಚನೆ ಕಾರ್ಯಕ್ರಮ ಕೇಳ್ತಿರ್ತೀನಿ. ಗುರುರಾಜ್ ಪಾಟೀಲ್ ಸರ್ ಈ ಶಿಸ್ತು ಸ್ವಚ್ಛತೆ ಇದ್ರ ಬಗ್ಗೆ ಬಹಳ ಮಾಹಿತಿಯನ್ನ ಕೊಡ್ತಿರ್ತಾರ, ಅದು ಕೇಳ್ದಾಗ ಒಂದ್ಸತಿ ಮಕ್ಕಳಿಗೆ ಹೇಳ್ಬೇಕಂತೀನಿ, ಮರ್ತು ಬಿಡ್ತೀನಿ ಅಂತಂದ್ಲು. ನೀ ಮರಿಬೇಡ, ಗುರುರಾಜ್ ಪಾಟೀಲ್ ಅವರು ಮತ್ತೆ ಈ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿ ಕೊಡ್ತಾರ ಅಂತ ಹೇಳಿನಿ ಕೇಳುಗ್ರ. ಇವತ್ತ ಗುರುರಾಜ್ ಪಾಟೀಲ್ ಸರ್ ಹತ್ರ ಮಕ್ಕಳಲ್ಲಿ ಶಿಸ್ತು ಸ್ವಚ್ಛತೆ ಇದ್ರ ಬಗ್ಗೆ ನಾವು ಕೇಳ್ಕೊಳ್ಳೋಣ ಅಂತ. ನಮಸ್ಕಾರ ಗುರುರಾಜ್ ಪಾಟೀಲ್ ಸರ್.
4: ನಮಸ್ಕಾರ. ನೀವು ಪೀಠಕ್ಕೆ ಹಾಕಿದ್ಮೇಲೆ ನಂಗೆ ಒಂದ್ ವಿಚಾರ ಬಂತು. ಇದೊಂದು ಸ್ವಲ್ಪ ಚಾಕ್ಲೇಟ್ ಪ್ಯಾಕೆಟ್ ಇಟ್ಕೊಂಡಿನಿ, ಅದನ್ನ ಹೋಗಿ ಚೆಲ್ಲಿ ಬಂದು ನಿಮ್ ಜೊತೆ ಅದನ್ನ ಮಾತಾಡ್ತೀನಿ ಅಂತ.
3: ನೋಡ್ರಿ, ಇದು ಶಿಸ್ತಿನ ಮೊದಲ ಪಾಠ.
4: ಯಾಕೆ ಇದನ್ನ ಹೇಳಿದೇನ ಅಂತಂದ್ರ, ಶಿಸ್ತನ್ನ ಹೇಳೋಕಿನ ಮೊದ್ಲಿಗೆ ಶಿಸ್ತು ಅನ್ನೋದೇನದಲ್ಲ, ಇದನ್ನ ಇವತ್ತಿನ ಎರಡ್ ಮೂರು ರೀತಿಯೊಳಗೆ ನಾನು ಹೇಳ್ಕೊಡ್ತೀನಿ, ಅಂದ್ರೆ ಇದನ್ನ ವಿಮರ್ಶೆ ಮಾಡೋಣಂತ. ಈ ಶಿಸ್ತು ಅನ್ನೋದೇನದಲ್ಲ, ಇದು ಹೇಳುದಲ್ಲ, ಇದನ್ನ ಮಾಡುದು. ನಾವೇನ್ ಮಾಡ್ಲಿಕ್ಕೆತ್ತೀವಿ, ಬೇರೆದವ್ರಿಗೆ ಕೆಲವೊಂದಿಷ್ಟು ಶಿಸ್ತು ಸ್ವಚ್ಛತೆಗಳನ್ನ ಬರೇ ಹೇಳಲಿಕ್ಕೆತ್ತೀವಿ. ಹೇಳ್ಬೇಕು, ಯಾವಾಗ ಹೇಳಲಿಕ್ಕೆ ಸಾಧ್ಯದ ಅಂದ್ರ ಮಾಡಿದ್ಮೇಲೆ ಹೇಳ್ಬೇಕು. ಮಾಡೋಕಿನ ಮೊದ್ಲು ನಾವು ಹೇಳಲಿಕ್ಕೆ ಹೋದ್ವಿ ಅಂದ್ರ ಒಂದೇದ್ದು ಇದು ಎಕ್ಸಿಕ್ಯೂಟ್ ಆಗುದಿಲ್ಲ. ಇದು ಒಂದೇ ವಿಚಾರ, ಇದನ್ನ ಇನ್ನೊಂದ್ ಸ್ವಲ್ಪತ್ತಿಗೆ ಬಿಡಿಸಿ ಮತ್ತೆ ಡಾಟ್ ಕನೆಕ್ಟ್ ಮಾಡ್ತೀನಿ. ಇನ್ನು ಎರಡನೇದ್ ನೀವ್ ಅಂದ್ರಲ್ಲ, ನಿಮ್ ಗೆಳತಿ ಮನಿ ಏನೋ ಬಹಳ ಕಚ್ಚುಪಿಡಿ ಆಗಿತ್ತು, ಯಾಕಾಗಿತ್ತಂದ್ರ ನಾ ಏನಂತೀನಂದ್ರ ಮಕ್ಕಳಿದ್ದು ಮನಿ ಅಂತ. ಆ ಮನಿಯೊಳಗ ಮಕ್ಕಳಿದ್ದಾರ ಅನ್ಲಿಕ್ಕೆ ಕುರುಹು ಏನು, ಆ ಮನಿಯೊಳಗ ಹೋದ ತಕ್ಷಣ ಅದನ್ನ ನೋಡಿದ್ರಲ್ಲಿ, ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಈ ಮನೆಯಾಗ ಮಕ್ಕಳಿದ್ದಾರ ಅಂತ. ಎಷ್ಟೋ ಜನ ಶಿಸ್ತನ್ನ ತಮ್ಮ ಜೀವನದೊಳಗಡೆ ಹಾಸು ಹೊಕ್ಕಾಗಿಸಿಕೊಂಡಾರ, ಎಷ್ಟರ ಮಟ್ಟಕ್ಕ, ಬೇರೆದವ್ರಿಗೆ ಹಿಂಸೆ ಆದ್ರೂ ಪರವಾಗಿಲ್ಲ, ಆ ಲೆವೆಲ್ಲಿಗೆ ಹಾಸು ಹೊಕ್ಕ,
3: ಅತಿಯಾದ ಶಿಸ್ತು.
4: ಹಾಸು ಹೊಕ್ಕಾದ ಮೇಲೆನೂ ಸಹ ಅವ್ರ ಜೀವನದೊಳಗ ಸಾಧನೆ ಎಲ್ಲಿದೆ ಒಂದೊಂದ ಬಿಡಿಸಿ ಬಿಡಿಸಿ ನೋಡೋಣ. ಮಕ್ಕಳಿಗೆ ಇವತ್ತು ಶಿಸ್ತು ಮತ್ತು ಸ್ವಚ್ಛತೆಯನ್ನ ಪಾಲಕರಾದವರು ಹಿರಿಯರಾದವರು ಕಲಿಸಲೇಬೇಕು. ಹೆಂಗ ಕಲಿಸ್ಲಿಕ್ಕೆ ಸಾಧ್ಯ, ಹೇಳಿದ್ರ ತಿಳಿಯಂಗಿಲ್ಲ. ಈಗ ನಾವ್ ಏನೇನ್ ಹೇಳ್ತೀವಲ್ಲ, ಸ್ವಚ್ಛ ಕಸ ಬಿಡಿ, ಅವ್ರು ಬೆಳಿತಾರ, ಅದು ಸ್ವಚ್ಛ ಆಗಿರಂಗಿಲ್ಲ ನಮಗ. ನೀವ್ ಎಷ್ಟ ಸಲ ನೋಡ್ರಿ, ಸ್ವಚ್ಛ ತಾಟ್ ತೊಳಿ, ಸ್ವಚ್ಛ ಸಿಂಕ್ ತೊಳಿ, ನೀ ಸ್ವಚ್ಛಾಗಿ ಸ್ನಾನ ಮಾಡ್ಕೊಂಬ, ನಾವ್ ಹೇಳ್ಲಿಕ್ಕೆತ್ತೀವಲ್ಲ. ಇದು ಈ ಸ್ವಚ್ಛತಾ ಅನ್ನೋ ಒಂದು ಶಬ್ದ ಎಷ್ಟು ಮ್ಯಾಜಿಕ್ ಮಜಾ ಅದ ಅಂದ್ರ ಎಲ್ಲರಿಗೂ ಇದು ಅವ್ರವ್ರಿಗೆ ಬೇರೆ

0: ಬೇರೆ ಟೈಪ್ ಕಾಣಿಸ್ತದ. ನನ್ನ ದೃಷ್ಟಿಯೊಳಗೆ ಸ್ವಚ್ಛತೆ ಅಂದ್ರೆ ಬೇರೆ, ನಿಮ್ ದೃಷ್ಟಿಯೊಳಗೆ ಸ್ವಚ್ಛತೆ ಅಂದ್ರೆ ಬೇರೆ. ಇದೇ ಟೇಬಲ್ ಅಲ್ಲ, ಸಿಂಪಲ್ ಒಂದು ಟೇಬಲ್ ಸ್ವಚ್ಛ ಇರಬೇಕಂದ್ರೆ ನನ್ನ ದೃಷ್ಟಿಯೊಳಗೆ ಇದು ಸ್ವಚ್ಛದ ಅನಿಸ್ತಾ ಇರ್ತದೆ. ಆದ್ರೆ ಇಲ್ಲಿ ಏನೇನೋ ಇದ್ರ ಇದು ನನಗೆ ಸ್ವಚ್ಛ ಅಲ್ಲ ಅಂತ ನಿಮ್ಗೆ ಅನಿಸ್ತಿರ್ತದ. ಇಲ್ಲ ಪೆನ್ ಅದ, ಪೇಪರ್ ಅದ, ನೀರಿನ ಬಾಟ್ಲ್ ಅದ, ಇಲ್ಲಿ ಪಿನ್ ಅದ. ಒಂದು ಸ್ವಚ್ಛತೆಗೆ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಗಾಟ್ ಅ ಇಂಡಿವಿಜುವಲ್ ಡೆಫಿನೇಷನ್. ಇದು ಸ್ವಚ್ಛತೆಯ ವಿಶೇಷತೆ. ಇನ್ನ ಮಕ್ಕಳೊಳಗಡೆ ಕೆಲವೊಂದಿಷ್ಟು ಸ್ವಚ್ಛತೆ ಬಹಳ ಮುಖ್ಯ. ಒಂದೇದ್ದು ಅವ್ರ ಪಾಟಿಚೀಲ, ಪಾಟಿಚೀಲ ತಿಪ್ಪಿ ಮಾಡ್ಕೊಂಡು ಕೂಡಬಾರ್ದು. ಅದ ಪಾಟಿಚೀಲನ ತಿಪ್ಪಿ ಮಾಡ್ಕೊಂಡು ಕೂತವರು ದೊಡ್ಡವರಾದ್ಮೇಲೆ ಇವತ್ತು ಸಿಗ್ತಾರೆ ನಿಮ್ಗೆ ಒಂದಿಷ್ಟು ಮಂದಿ, ಕಿಸೆ ದಪ್ಪನ್ ಕಿಸೆ ಇರ್ತದೆ. ಆ ಪರ್ಸನ್ನ ಕೈಲೆ ಹಿಡಿದ್ರೆ ವಡಾಪಾವ್ ಹಿಡ್ದಂಗ ಆಗ್ತದ, ಅಥವಾ ಒಂದ್ ಮಾವಿನ ಹಿಡ್ದಂಗ ಆಗ್ತದ ಪರ್ಸ್. ಅದ್ರ ತೆಗೆದ್ ನೋಡಿದ್ರೆ 380 ರೂಪಾಯಿ ಇರ್ತಾವ
1: ಪರ್ಸ್. ಬಹಳ ಮುಳು ತುಂಬಿರ್ತಾರೆ.
0: ಏನಂದ್ರ 2018 ಒಳಗ ಕೆಲಗೇರಿಯಿಂದ ಜುಬ್ಲಿ ಸರ್ಕಲ್ ಬಸ್ ಟಿಕೆಟ್ ಸಿಗ್ತದ ಅದ್ರಾಗ. ಆಮೇಲೆ ಇನ್ನೊಮ್ಮೆ ಯಾವಾಗ ಒಮ್ಮೆ ATM ನಾಗಿಂದ ಅಮೌಂಟ್ ಸ್ಲಿಪ್ ಹಾಕಿದ್ ಸಿಗ್ತದ, ಯಾವ್ದೋ ಹೋಟೆಲ್ ಬಿಲ್ ಸಿಗ್ತದ. ಅದನ್ನ ಕಲೆಕ್ಟ್ ಮಾಡೋ ಸ್ವಭಾವ ಅದ ಅಲ್ಲ ಇವ್ರಿಗೆ, ಹಂಗ ಕಲೆಕ್ಟ್ ಅಲ್ರಿ ಅದು.
1: ಅವ್ರಿಗೆ
0: ಇಟ್ಕೊಂಡ್ ಸುಮ್ನೆ ಇಟ್ಕೊಂಡು ಅದನ್ನು ರೂಢಿ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಈಗ ಇಲ್ಲೇ ನಿಮ್ ಹೋಟೆಲ್ಗೆ ಆದ್ರೆ ಹತ್ತಿರದ ಹೋಟೆಲ್ಗೆ ಹೋದ್ರೆ ನೀವು ಬಿಲ್ ಕೊಡ್ಲಿಕ್ಕೆ ನೀವು ಕೌಂಟರ್ಗೆ ಹೋಗ್ತೀರಿ, ಇನ್ನೊಬ್ರು ನಿಂತಿರ್ತಾರೆ ನಿಮ್ ಬಾಜುಕ್ ಬಿಲ್ ಕೊಡ್ಲಿಕ್ಕೆ. ಅವ್ರ ಕಿಸೆದಾಗ ಮ್ಯಾಲಿನ ಕಿಸೆದಾಗ ಕೈ ಹಾಕಿ ತೆಗಿತಾರ, ಒಂದ್ ವಡಾಪಾವ್ ತೆಗಿತಾರ ದೊಡ್ಡದು, ಹೌದಾ, ಅದ್ರಾಗ ಹುಡುಕಿ 20 ರೂಪಾಯಿ ತೆಗಿತಾರ ಚಾದ್ ಬಿಲ್ ಕೊಡ್ಲಿಕ್ಕೆ. ಆ ಪೇಪರ್ ಏನವ, ಯಾವಾಗಿನ ಪೇಪರ್ ಅವು, ಗಣಪತಿ ಪಟ್ಟಿ ಕೊಟ್ಟಿದ್ದು ಯಾವಾಗೂ ಒಮ್ಮೆ ಅವು ನೋಡ್ಲಿಕ್ಕೆ ಅಲ್ಲಿ ಸಿಗ್ತಾವ. ಸಿ ಇವ್ರು ಯಾರಂದ್ರ ಸಣ್ಣವರಿದ್ದಾಗ ಪಾಟಿಚೀಲ ಸ್ವಚ್ಛ ಮಾಡ್ಕೊಳ್ಳಾರದವ್ರು.
1: ಓ, ಮುಂದೆ ಇದ ಗುಣ ಮುಂದುವರೆದಿರ್ತದ ಅವ್ರಿಗೆ.
0: ಅದಕ್ಕೆ ಮಕ್ಕಳಿಗೆ ಫಸ್ಟ್ ನಾವು ಕಲಿಸ್ಬೇಕಾಗಿದ್ದು ಸ್ವಚ್ಛವಾದಂತ ಪಾಟಿಚೀಲ. ಪಾಟಿಚೀಲ ನೀಟಿರ್ಬೇಕು,
1: ಎಷ್ಟು ಬೇಕೋ ಅಷ್ಟೇ ಪುಸ್ತಕಗಳನ್ನ ಇಟ್ಕೊಳ್ಬೇಕು, ನೀಟಾಗಿ ಇಟ್ಕೊಳ್ಬೇಕು.
0: ಆಮೇಲೆ ಈ ಚಾಕ್ಲೇಟ್ ರ್ಯಾಪರು, ಬಿಸ್ಕಿಟ್ ರ್ಯಾಪರು, ಆಮೇಲೆ ಏನಾರ ತಿಂದ ಸಿಪ್ಪಿ.
1: ಅಲ್ಲ, ಇನ್ನೂ ಗುರುರಾಜ್ ಪಾಟೀಲ್ ಸರ್ ಪೆನ್ಸಿಲ್ ಕಿತ್ತಿರ್ತಾರ ನೋಡ್ರಿ, ಅದು ಕಂಪಾಸ್ ನಾಗ ಹಂಗ ಹಾಕೊಂಡಿರ್ತಾರೆ,
0: ಹಂಗ ಹಾಕೊಂಡಿರ್ತಾರೆ,
1: ಅದನ್ನು ಎತ್ತಿ ಡಸ್ಟ್ಬಿನ್ಗೆ ಹಾಕ್ಬೇಕು ಅನ್ನೋದಿರುವುದಿಲ್ಲ.
0: ಹೌದು, ಇದು ಒಂದು. ಇದು ಯಾವಾಗ ಸ್ವಚ್ಛತೆ ಆಗಿರ್ಲಿಕ್ಕೆ ಸಾಧ್ಯದ. ಇದ್ರ ಜೊತೆಗೆ ನನಗೆ ಇವತ್ತು ಮಕ್ಕಳ ವಿಷಯದೊಳಗೆ ಹೇಳಬೇಕಂದ್ರೆ ವೈಯಕ್ತಿಕ ಸ್ವಚ್ಛತೆ ತಾಯಿಯಾದಕ್ಕಿ ಮಗಳಿಗೆ, ತಂದೆಯಾದವ ಮಗನಿಗೆ ಕಲಿಸಿಕೊಡಲೇಬೇಕು. ಈ ಒಂದು ಜ್ಞಾನ ಏನದಲ್ಲ ಬಹಳ ಗೌಪ್ಯವಾಗಿತ್ತಿದು. 20 ವರ್ಷದ ಹಿಂದೆ ನಾವು ನೋಡ್ಬಿಟ್ರೆ ಇದ್ರ ಬಗ್ಗೆ ಚರ್ಚೆನೇ ನಡೀತಿರ್ಲಿಲ್ಲ. ಆದ್ರೆ ಈಗ ಬಹಳಷ್ಟು ಕೆಲಸಗಳು ನಡೆದ. ಅವರಿಗೆ ವೈಯಕ್ತಿಕ ಸ್ವಚ್ಛತೆ ಅಂದ್ರೇನು, ಮನೆಯೊಳಗೆ ಸ್ವಚ್ಛತೆ ಅಂದ್ರೇನು, ಸ್ವಚ್ಛ ಆಹಾರ, ಸ್ವಚ್ಛ ನೀರು, ಇವನ್ನೆಲ್ಲವನ್ನ ಅರಿವು ಮಾಡಿಕೊಟ್ಟಾಗ ಅದರ ಒಂದು ಸಂಪೂರ್ಣ ಟೆಕ್ಸ್ಟ್ ಬುಕ್ ಒಳಗೆ ಕಲಿಯೋದು ಬೇರೆ. ನೀವು ಅದನ್ನಾರ ಟೆಕ್ಸ್ಟ್ ಬುಕ್ ಒಳಗೆ ಕಲ್ತ್ರೆ ಅದು ಪರೀಕ್ಷೆಗಂತ ತಿಳ್ಕೊತಾರೆ, ಜೀವನಕ್ಕಂತ ತಿಳ್ಕೊಂಬಂಗಿಲ್ಲ.
1: ಹೌದು,
0: ಹಾ, ನಾವು ಯಾವಾಗ ಅವ್ರಿಗೆ ತಿಳಿಸಿ ಹೇಳ್ತೀವಿ ಅದು ಪರೀಕ್ಷೆಗೆ ಅಲ್ಲ, ಪರೀಕ್ಷೆ ಜೊತೆ ಜೊತೆಗೆ ಜೀವನಕ್ಕೆ ಪಾಠ ಅಂತ ಹೇಳ್ಕೊಟ್ಟಾಗ ಅವರು ಅದನ್ನ ಕಲೀಲಿಕ್ಕೆ ಸಾಧ್ಯ ಅದ. ಆಮೇಲೆ ಇಂಥ ಮೌಲ್ಯಗಳನ್ನ ಅಪ್ಪ ಅಮ್ಮನೇ ಚೆಂದಾಗಿ ತಿಳಿಸಲಿಕ್ಕೆ ಸಾಧ್ಯ. ಸ್ವಚ್ಛ ಸ್ನಾನ ಮಾಡಬಾರದು. ಈ ಕೆಲ ಮಂದಿ ಮಕ್ಕಳು ಇರ್ತಾರೆ, ಇದು ಬಯಲಾಜಿಕಲ್ ನೇಚರ್, ದೇಹ ಓಡರ್ ಅಂದ್ರೆ ಹೆಚ್ಚು ಬೆವರುತ್ತಿರ್ತದೆ, ತಪ್ಪಲ್ಲ. ಸಿ ಅದನ್ನ ಸ್ವಚ್ಛ ಇಟ್ಕೋಬೇಕಂದ್ರೆ ನಿಮಗೆ ದಿವಸಕ್ಕೆ ಮುಂಜಾನೆ ಒಂದ್ಸರಿ ಸಂಜೆಗೆ ಒಂದ್ಸರಿ ಕೆಲ ಮಂದಿ ಏನೋ ಸ್ನಾನ ಮಾಡಬಹುದು ಆಗಿರ್ಬೋದು, ಅಥವಾ ಅದಕ್ಕೇನೋ ವೈದ್ಯರನ್ನು ಭೇಟಿ ಆಗೋದಾಗ್ಲಿ, ಅಥವಾ ಅದಕ್ಕೊಂದು ಬಹಳಷ್ಟು ಏನೇನು ಕ್ರಮಗಳವ ಅವನ್ನಷ್ಟು ನಾವು ಪಾಲಿಸಿದಾಗ ಮಕ್ಕಳಲ್ಲಿ ಆ ಒಂದು ಸೌಜನ್ಯತೆ ಭವಿಷ್ಯದೊಳಗೂ ಸಹ ಉಪಯೋಗ ಆಗ್ತದೆ. ಇಲ್ಲ ಅಂದ್ರೆ ಇವ್ರು ಯಾವಾಗ ಸಮುದಾಯಕ್ಕೆ ಅಥವಾ ಒಂದು ಸಮಾಜದೊಳಗೆ ಗೆಳೆಯರ ಸಂಗತಿ ಇರ್ತಾರ, ಅಥವಾ ಎಲ್ಲೋ ಕ್ಲಾಸ್ ರೂಮ್ನಾಗ ಇದ್ದಾರ, ಅಥವಾ ಫಂಕ್ಷನ್ ಆಗಿದ್ದಾರ, ಅವಾಗ ಅವರ ನ್ಯೂನತೆ ಬೇರೆದವರಿಗೆ ಅರ್ಥ ಆದಾಗ ಅವಾಗ ಜನ ಕೀಟ್ಲೆ ಮಾಡುದು ಅಥವಾ ನಗೆ ಮಾಡೋದ್ರಿಂದ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ,
1: ಮನಸ್ಸಿಗೆ ಬೇಜಾರು
0: ನೋಯ್ತದ. ಯಾಕಂದ್ರೆ ಅವ್ರ DNA ಒಳಗೆ ಅವ್ರ ಸ್ವಭಾವತಃ ಅವರು ಆ ಸ್ವಚ್ಛ ಇಟ್ಕೊಂಬುದನ್ನ ಕಲ್ತಿರಂಗಿಲ್ಲ. ಹಂಗ ನಾವು ಅದನ್ನ ನಾವೇನ್ ಮಾಡ್ಬೇಕಾಗ್ಯದ, ಪ್ರಾರಂಭ ದಿನದಿಂದನೇ ನಾವು ನೋಡ್ಬೇಕು. ಶುಭ್ರವಾದ ಬಟ್ಟೆ ವಾರ್ಗಟ್ಲೆ ಹಾಕೊಂಡ ಮೇಲೆ, ಅವು ಹಾಕೊಂಡ ಮೇಲೆ ಬೆವತು ಅದು ಮಲ್ಟಿಪಲ್ ಆದ್ಮೇಲೂ ಸಹ ಧರಿಸಬಾರದು. ಈ ಸ್ವಚ್ಛತೆ ಇದ್ರ ಅರಿವು ಯಾಕೆ ಕೊಡ್ಬೇಕು ಅಂದ್ರೆ ಈ ಸ್ಕಿನ್ ಡಿಸಾರ್ಡರ್ಸ್ ಬರಬಾರದು. ಇದನ್ನ ಸ್ಪೆಸಿಫಿಕ್ ಆಗಿ ಹೇಳಿಕತ್ತೀನಿ, ನಮ್ಮ ದೇಹನೇ ನಮಗೆ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗ್ತದೆ. ಅದು ಟಾಕ್ಸಿನ್ ಆಗಬಾರದು ಅಂತಂದ್ರೆ ಸ್ವಚ್ಛವಾದಂತ ಬಟ್ಟೆ ನಾವು. ಇದಕ್ಕೆ ನಮ್ಮ ಬಹಳ ಹಿರಿಯರನ್ನ ನೆನೆಸ್ಕೋಬೇಕು. ಒಂದ ಎರಡ ಮೂರು ಜ್ಯೋತಿ ಬಟ್ಟೆ ಇದ್ದಂತ ಬಿಜಾಪುರ ಸಿದ್ದೇಶ್ವರ ಅಪ್ಗಳು, ಅವ್ರನ್ನ ನಾನು ಪರ್ಸನಲಿ ನೋಡಿನಿ, ಅವ್ರ ಜೊತೆಗೆ ಒಡನಾಡಿನಿ. ಅವ್ರ ಹತ್ರ ಎರಡ ಡ್ರೆಸ್ ಇದ್ದು, ಹುಬ್ಬಳ್ಳಿಗೆ ಒಂದ್ಸಲ ಒಂದ್ ತಿಂಗಳಿದ್ರು ಅವ್ರು, ಅವ್ರ ಜೊತೆ ಒಡನಾಟ ನನಗೆ ಹೆಚ್ಚಿಗಿತ್ತು, ಸೇವಾ ಮಾಡೋ ಅವಕಾಶ ಸಿಕ್ಕಿತ್ತು. ಎರಡ ಡ್ರೆಸ್ ರೀ, ಅವನ್ನ ಬೆಳಿಗ್ಗೆ ಹಾಕೊಂಡಾಗ ಎಷ್ಟು ಸ್ವಚ್ಛ ಇರ್ತಿತ್ತು, ರಾತ್ರಿ ಅದನ್ನ ಒಗಿಲಿಕ್ಕೆ ಹಾಕಿದಾಗ ಅಷ್ಟೇ ಸ್ವಚ್ಛ ಇರೋದು. ಅದು ಅಂದ್ರೆ ಅದು ಯಾಕೆ ಹೋಗಿ ಅಂದ್ರೆ ಬೆಳಿಗ್ಗೆ ಮತ್ತೆ ಅದನ್ನ ಅವರು ಇಸ್ತ್ರಿ ಮಾಡ್ತಿದ್ದಿಲ್ಲ, ಅದಕ್ಕೆ ನಾಲ್ಕು ಬಣ್ಣದ ಸೋಪ್ ಹಚ್ತಿದ್ದಿಲ್ಲ, ಏನಿಲ್ಲ, ಸ್ವಚ್ಛ ಒಗೆದಾಗ ಮಡಿಚಿಟ್ರೆ ಅದೇ ಸಿಂಪಲ್ ಕಾಟನ್ ಬಟ್ಟೆ ಶುಭ್ರವಾಗಿ ಕಾಣಿಸ್ತಿತ್ತು. ಇದನ್ನ ಕೆಲವೊಂದ್ ಕಡೆ ನಾವು ನೋಡ್ಲಿಕ್ಕೆ ಕಲೀಲಿಕ್ಕೆ ಸಿಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗ್ಯದ,

0: ಮಕ್ಕಳೊಳಗಡೆ ಈ ಒಂದು ಶಿಸ್ತನ್ನ ಪರಿಚಯಿಸಬೇಕು ಅಂತ.
1: ಖಂಡಿತವಾಗಿಯೂ. ಈಗ ಮೊದಲು ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದು ಹಲ್ಲು ಉಜ್ಜುವ ಕ್ರಮದಿಂದ ಹಿಡಿದು ನೀವೀಗಾಗಲೇ ಸ್ನಾನದ ಸ್ವಚ್ಛತೆ, ದೈಹಿಕ ಸ್ವಚ್ಛತೆ, ಈಗ ದೈಹಿಕವಾಗಿ ಮನುಷ್ಯ ಸ್ವಚ್ಛವಾಗಿದ್ದಾಗ ಮಾನಸಿಕವಾಗಿ ಕೂಡ ಅವನು ಆಹ್ಲಾದದಿಂದ ದಿನದ ಕೆಲಸ ಕಾರ್ಯ ಮಾಡ್ತಿರ್ತಾನೆ ಅಂದ್ರೆ ಅವರೆಲ್ಲ ಮುಜುಗರ ಉಂಟಾಗುವುದಿಲ್ಲ.
0: ಆಗುದಿಲ್ಲ.
1: ಇಲ್ಲಿದ್ರೆ ನಾಲ್ಕು ಜನರ ಮಧ್ಯೆ ಹೋಗ್ಬೇಕು ಮಾಡಬೇಕು ಅಂದಾಗ ಅವರು ಸ್ವತಃ ಮುಜುಗರಕ್ಕೆ ಒಳಪಡ್ತಾರೆ. ಹಂಗಾಗಿ ಸ್ವಚ್ಛತೆ ಅನ್ನೋದು, ಈಗ ನೀವು ಒಂದು ಮುಖ್ಯ ವಿಷಯ ಹೇಳಿದ್ರಿ, ಪಾಲಕರು ತಾವು ಪಾಲಿಸಿ ಮಕ್ಕಳಿಗೆ ಹೇಳಿಕೊಡ್ಬೇಕು ಅನ್ನೋದು.
0: ಹೌದು,
1: ಅದನ್ನ ನಾವು ನೆನಪಿನಲ್ಲಿ
0: ಇಟ್ಕೋಬೇಕು. ಇನ್ನ ಇದು ಬೇರೆ ಇನ್ನೊಂದದ, ಅದನ್ನ ಹೇಳಲೇಬೇಕು ನಾನು. ಬಾತ್ರೂಮ್ ಅಥವಾ ಟಾಯ್ಲೆಟ್, ಇವು ಸ್ವಚ್ಛ ಇಡುವುದನ್ನ ಕಲಿಸ್ಬೇಕು. ನಾವೇನ್ ತಿಳ್ಕೊಂಡ್ಬಿಟ್ಟಿವಿ ಅದನ್ನ ಮನೆಯೊಳಗಡೆ ನೆಗ್ಲೆಕ್ಟೆಡ್ ಏರಿಯಾ ಅಂತ ಕೆಲವೊಂದಿಷ್ಟು ಅದೇ ಇರ್ಬಲ್ದಾಗ ಅಂತೇಳಿ. ನೋ, ಅದೇ ಮುಖ್ಯ ವಾಗಿರುವಂತಹದ್ದು. ಎಲ್ಲಿ ಸ್ವಚ್ಛತೆ ಇರ್ತದೋ ಅಲ್ಲಿ ಲಕ್ಷ್ಮೀ ಸರಸ್ವತಿ ಇರ್ತಾರೆ ಅಂತ ನಾವ್ ಎಲ್ಲಾ ಕಡೆ ಕೇಳ್ತೀವಿ. ಆದ್ರೆ ಕೆಲವು ಮಂದಿಗೆ ಅದು ಅಷ್ಟಕ್ಕಷ್ಟೇ ಅಂತ ತಿಳ್ಕೊಂಡಿರ್ತಾರೆ. ಆಮೇಲೆ ನಿಮ್ಗೆ ಇನ್ನೊಂದು ಕಿವಿ ಮಾತು ಹೇಳ್ಬೇಕು ಪಾಲಕರೇ, ಯಾವಾಗ ಮನೆಯನ್ನ, ಮನೆಯ ಶೌಚಾಲಯವನ್ನ ಯಾರು ಸ್ವಚ್ಛ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೋ ಅವರೊಳಗಡೆ ಅಗೋಚರವಾಗಿ ಅಹಂಕಾರ ಅನ್ನೋದು ಚಾಕ್ಲೇಟ್ ಕ್ಯಾಂಡಿ ತರ ಕರಗಿ ಹೋಗ್ತದೆ.
1: ನಿಜ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರೇ ತಮ್ಮ ಶೌಚಾಲಯವನ್ನ ತಾವೇ ಕ್ಲೀನ್ ಮಾಡ್ಕೊಳ್ತಿದ್ರು ಅಲ್ಲ. ಹಂಗಾಗಿ ಈಗ ನೀವು ಹೇಳಿದಂತದ್ದು ಬಹಳ ಮುಖ್ಯವಾದ, ಮನೆಯ ಉಳಿದ ಭಾಗ ಬಹಳ ನೀಟ್ ಆಗಿ ಇಡುಕ್ಕಿಂತ ನಮ್ಮ ಮನೆಯ
0: ಶೌಚಾಲಯವನ್ನ ಸ್ವಚ್ಛ ಇಡ್ಲಿಕ್ಕೆ ಶುರು ಮಾಡ್ರಿ, ಉಳಿದದ್ದೆಲ್ಲ ತನ್ನಷ್ಟಕ್ಕೆ ತಾನ ಶೌಚಾಲಯಕ್ಕೆ ಶುರು ಆಗ್ತಾವ ಮನೆಯೊಳಗೆ. ಅಷ್ಟು ಅದ್ರ ಒಳಗಡೆ ಮರ್ಮಾದ. ನೀವು ಮನಿ ನೋಡಿದ್ರ ಇವ್ರ ಮನಿ ಟಾಯ್ಲೆಟ್ ಹೆಂಗದ ಅಂತ ಗೊತ್ತಾಗ್ತದ, ಹಂಗ ರಿಫ್ಲೆಕ್ಟ್ ಆಗ್ತದ. ಅದಕ್ಕೆ ಉಪಯೋಗಿಸೋದು ನಮಗ್ ಗೊತ್ತದೆ, ಅದನ್ನ ಮೇಂಟೈನ್ ಮಾಡೋದು ಯಾಕೆ ಗೊತ್ತಾಗಬಾರದು.
1: ಇದು ಕೂಡ ನಾವು ಮಕ್ಕಳಿದ್ದಾಗಲೇ ಮಕ್ಕಳಿಗೆ ಕಲಿಸಿಕೊಡುವಂತಹದ್ದು ಒಂದು ಉತ್ತಮ ಗುಣ.
0: ನಾನು ಸ್ವಚ್ಛತೆ ಒಂದು ವೈಯಕ್ತಿಕ ಸ್ವಚ್ಛತೆ, ಇನ್ನೊಂದು ಮನೆಯ ಶೌಚಾಲಯ ಸ್ವಚ್ಛತೆ. ಎಷ್ಟೋ ಸರಿ ನಾವೇನ್ ಮಾಡ್ತೀವಿ, ಏ ಹುಡುಗರಿಗೆ ಏನ್ ಹಚ್ಚೋದು ಅಂತೇಳಿ ನಾವ ಎಲ್ಲ ನಾವು ಮಾಡೋದು, ಅಡಿಗೆನೂ ನಾವು ಮಾಡೋದು, ಮನೆ ಕಸಾನು ನಾವು ಮಾಡೋದು, ಎಲ್ಲಾನು ನಾವು ಮಾಡೋದು. ಯಾವಾಗ ಮನೆ ಸ್ವಚ್ಛ ಮಾಡುವಂತ ಕೆಲಸನ ಮಕ್ಕಳಿಗೆ ಕಲಿಸ್ಕೊಡ್ತೀರಿ, ಮಕ್ಕಳೊಳಗಡೆ ಒಳ್ಳೆ ಗುಣಗಳು ಬೆಳಿಲಿಕ್ಕೆ ಶುರುವಾಗ್ತಾವ. ಪ್ರಾರಂಭ ದಿನದೊಳಗ ಅವ್ರಿಗೆ ನನಗೆ ಯಾಕೆ ಹಚ್ತಿ ಅಂತ ಅನ್ಬಹುದು, ಆದ್ರೆ ಆ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಕ್ಕಳಿಗೆ ಕಲಿಸಿಕೊಡ್ರಿ.
1: ಬಹಳ ಸುಲಭವಾಗಿ ಅಂದ್ರೆ ಅವರು ಕೂತ್ಕೊಂಡು ಓದ್ತಾ ಇರುವಂತ ಅವರ ಕೊಠಡಿ, ಅವರು ಇಟ್ಕೊಳ್ಳುವಂತ ಬಟ್ಟೆ, ಅವರ ಪಾಟಿ ಚೀಲ, ತಾವ್ ಹೇಳಿದ್ರಿ ಈಗಾಗಲೇ
0: ಮಲ್ಕೊಳ್ಳುವಂತ
1: ಬೆಡ್ಶೀಟ್, ಇದನ್ನಷ್ಟು ಮನೆಯೊಳಗಿರುವ ಮಕ್ಕಳು ತಮ್ಮ ತಮ್ಮ ತಾವು ಮಾಡ್ಕೊಂಡ್ರೆ ಮುಂದೆ ಮನೆಯ ಸ್ವಚ್ಛತೆ ಕಾರ್ಯ ಅವ್ರಿಗೇನು ಕಷ್ಟ ಆಗೋದಿಲ್ಲ.
0: ಆಗುದಿಲ್ಲ. ನಾಳೆ ದೊಡ್ಡವರಾದ್ಮೇಲೂ ಕಿಸೆದೊಳಗ ವಡಾಪಾವು ಮಾವಿನಣ್ಣು ಇಟ್ಕೊಂಡು ಅಡ್ಡಾಡಂಗಿಲ್ಲ. ನಾವು ಅವ್ರು ನೋಡಿದ್ರ ಬಹಳಷ್ಟು ರೊಕ್ಕ ಇಟ್ಕೊಂಡಾರ ಅನ್ನಿಸ್ತಿರ್ತದ, ಆದ್ರೆ ಕೈ ತುಂಬ ಪೇಪರ್ ಇರ್ತಾವ,
1: ಹಾಳು ಮೂಳೆಲ್ಲ ತುಂಬಿಕೊಂಡಿರ್ತಾರೆ.
0: ಆಮೇಲೆ ಇವನ್ನ ನಾವೆಲ್ಲ ನಮ್ ಕೆಲವೊಂದಿಷ್ಟು ವರ್ಕ್ಶಾಪ್ ಒಳಗೆ ಎಕ್ಸಸೈಸ್ ಮಾಡಿಸ್ತೀವಿ, ನಿಮ್ ಮಜಾ ಅನಿಸ್ಬೋದು. ಒಂದ್ ಹಿಂಗ ಒಂದ್ ಪ್ರೋಗ್ರಾಮ್ ನೊಳಗೆ ನಾನು ಇದನ್ನ ಕೆಲಸ ಮಾಡಿಸಿದೆ, ನಿಮ್ ಪರ್ಸ್ ಸ್ವಚ್ಛ ಮಾಡೋದು ಯಾವ ಬೇಡ ಅಂತ ತೆಗೀರಿ ಅಂತ. ಡಬ್ಬಿ ತುಂಬಾ ಕಸ ನಾವು ಒಂದ್ ಟ್ರೈನಿಂಗ್ ಒಳಗೆ ಮಾಡಿಸಿ ತೋರಿಸಿದ್ವಿ ನಾವು. ಅಂದ್ರೆ
1: ವಡಾಪಾವ್ ಇಟ್ಕೊಂಡಿದ್ರು,
0: ಅಂದ್ರೆ ಅನ್ವಾಂಟೆಡ್ ಥಿಂಗ್ಸ್ ನಮ್ ಲೈಫ್ ಒಳಗೆ ಎಷ್ಟಿರ್ತಾವ ಅಂತ.
1: ನಿಜ.
0: ಸ್ವಚ್ಛತೆ ಅಂದ್ರೆ ಏನು, ನಮ್ ಲೈಫ್ ಒಳಗೆ ಎಲ್ಲ ವಾಂಟೆಡ್ ಅನ್ನ ಇಟ್ಕೊಬಹುದು, ಅನ್ವಾಂಟೆಡ್ ಇಲ್ಲ
1: ಇಟ್ಕೋಬಾರ್ದು. ಬಹಳ ಉತ್ತಮ ವಿಷಯವನ್ನ ನಮ್ಮ ಕೇಳುಗರಿಗೆ ತಿಳಿಸಿದಿರಿ. ನಮ್ಮ ಈ ಸರಣಿ ಒಳಗ ನಮ್ಮ ಮಕ್ಕಳು ಇದ್ರ ಬಗ್ಗೆ ಪತ್ರ ಬರೀಲಿ ತಮಗ ಅಂತ ನನಗ ಅನಿಸ್ತದ.
0: ಅದಕ್ಕೆ ಏನ್ ಮಾಡ್ಬೇಕಂದ್ರ, ಇವತ್ತ ನಾವ್ ಹಿಂಗ ಕೆಲಸ ಮಾಡೋಣ ಅಂತ ಪಾಲಕರಾದವ್ರು ನೀವು ಈ ವಿಚಾರವನ್ನ ನಾನೇನ್ ಇವತ್ತು ನಿಮ್ ಜೊತೆ ಚರ್ಚೆ ಮಾಡಿದೆ ನಿಮ್ಮ ಓಣಿ ಒಳಗ, ಯಾಕಂದ್ರೆ ಕೆಲವು ಮಂದಿ ಅಂತಾರ ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗ್ಯಾರ್ರಿ ಅಂತ ಅನ್ನೋರು ಇದಾರಿಲ್ಲೇ, ಅದಕ್ಕೆ ಏನ್ ಮಾಡೋಣಂತ ನಿಮ್ ಓಣ್ಯಾಗಿನ ಹುಡುಗರ ಜೊತೆಗೆ ಎಲ್ಲರ ಒಂದ್ ಕಡೆ ಇದ್ರ ಬಗ್ಗೆ ನಾಲ್ಕ್ ಮಂದಿನ ಕೂಡಿಸ್ಕೊಂಡು ಒಂದ್ ಕಾರ್ಯಕ್ರಮ ಮಾಡ್ರಿ. ಅಂದ್ರೆ ಸ್ವಚ್ಛತೆ ಬಗ್ಗೆ ಒಂದ್ ಅವೇರ್ನೆಸ್, ಒಬ್ಬರನ್ನ ಇಬ್ರಿಗೆ ಹೇಳ್ರಿ, ಯಾರ ಬಾಜು ಮನೆ ಹುಡುಗರಿಗೆ ಹೇಳ್ರಿ, ಆ ಫೋಟೋ ನನಗೆ ವಾಟ್ಸಪ್ ಮಾಡ್ರಿ. ಪ್ಲಸ್ ನಿಮಗೆ ಏನ್ ಅನುಭವ ಅನಿಸ್ತದ ಅದನ್ನ ನಮಗೆ ತಿಳಿಸ್ರಿ.
1: ಖಂಡಿತವಾಗಿಯೂ ಬರ ತಿಳಿಸ್ತಾರ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ದೂರವಾಣಿ ಸಂಖ್ಯೆ 9886736567. ಇದುವರೆಗೆ ಮಕ್ಕಳಲ್ಲಿ ಶಿಸ್ತು ಹಾಗೂ ಸ್ವಚ್ಛತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಉತ್ತರ

0: ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
0: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
1: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
0: ವಿಶಾಲವಾದ ಕ್ಯಾಂಪಸ್,
1: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
0: ಆಟದ ಮೈದಾನ,
1: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
0: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
1: 8120424637. ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 7:15 ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ. 7:45 ಚಿತ್ರಗೀತೆಗಳು. 8:30 ಡಿ ಕುಮಾರದಾಸ್ ಅವರ ಗಾಯನವಿದೆ. 9:05 ಸೀಮಾ ಅಂಗಡಿ ಅವರಿಂದ ಸುಗಮ ಸಂಗೀತ. 9:15 ಕನ್ನಡ ಗೀತರಾಮಾಯಣದ ಮರುಪ್ರಸಾರ. ಮೂಲ ರಚನೆ ಗದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ತೋಫಖಾನೆ, ಸಂಗೀತ ಸಂಯೋಜನೆ ಸುಧೀರ್ ಫಡಕೆ, ಪ್ರಸಾರ ಸಂಯೋಜನೆ ವೆಂಕಟೇಶ್ ಗೋಡ್ಕಿಂಡಿ. 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:30 ಶ್ರೀಕೃಷ್ಣ ಪಾರಿಜಾತ, ಕೃಷ್ಣ ಸತ್ಯಭಾಮ ನಾರದ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಜಮಖಂಡಿ ತಾಲೂಕು ಸಂಗಳದ ವೀರನ್ಗೌಡ, ಚಂದ್ರಗೌಡ, ಕಲ್ಲನಗೌಡರ್ ಹಾಗೂ ಸಂಗಡಿಗರು. 11:00 ದಿವ್ಯಾಂಗ ತರಂಗ ನೇರ ಫೋನಿನ್ ಕಾರ್ಯಕ್ರಮ. 11:30 ಕಲ್ಪನಾ ಜೋಕರ್ಕರ್ ಅವರ ಗಾಯನ ಕೇಳುವಿರಿ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. 12:35 ಆರೋಗ್ಯ ಕಾರ್ಯಕ್ರಮ, ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು. ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 11:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿಪಥ. ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 11:20 ಬೆಂಗಳೂರಿನ ಟಿ ಮಹಾದೇವಪ್ಪ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದ. 11:30 ನಿಮ್ಮೊಂದಿಗೆ ನೇರ ಪ್ರಸಾರದಲ್ಲಿ. 2:40 ಹೊಸ ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. 4:00 ಪ್ರಾಯೋಜಿತ ಕಾರ್ಯಕ್ರಮ ಪಿಟಾರ ಮುಂಬೈ ಕೇಂದ್ರದಿಂದ. ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ. ಕೃಷಿ ರಂಗದಲ್ಲಿ ಗಜೇಂದ್ರಗಡ ತಾಲೂಕು ಬೂದಿಹಾಳ ಗ್ರಾಮದ ರೈತರಾದ ಈರಣ್ಣ ಅಂಗಡಿ ಅವರೊಂದಿಗೆ ಸಮಗ್ರ ಕೃಷಿ ಮತ್ತು ಬೇಸಾಯ ಕ್ರಮ ಕುರಿತು ಸಂದರ್ಶನ. ನಂತರ ಕಲಗಟಗಿ ತಾಲೂಕು ಬೆಲವಂತ್ರ ಗ್ರಾಮದ ಪ್ರಗತಿಪರ ರೈತರಾದ 3000 ಮಲ್ಲಪ್ಪನವರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ಬೆಂಗಳೂರಿನ ಬಾನಂದೂರು ಕೆಂಪಯ್ಯ ಹಾಗೂ ಸಂಗಡಿಗರಿಂದ ಜನಪದ ಗೀತೆ ಕೇಳುವಿರಿ. 7:45 ಬಸವರಾಜ್ ಮನ್ಸೂರ್ ಅವರಿಂದ ರಂಗಗೀತೆಗಳು. 8:00 ಮಹಿಳಾ ವಾಣಿ ನಾಯಿಯೇ ದೇವರು, ಈ ಕುರಿತು ಶೈಲಾ ಚಬ್ಬಿ ಅವರಿಂದ ಲಘು ಭಾಷಣ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ತರಬೇತುದಾರ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ ಎನ್ ಮಂಜು ಅವರೊಂದಿಗೆ ಸಂದರ್ಶನ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಲಾಪದ ಧ್ವನಿ ಮುದ್ರಣದ ಪ್ರಸಾರ. 11:10 ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳು ದಿಲ್ಲಿ ಕೇಂದ್ರದಿಂದ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: पूर्णतया अशोभनीयं निन्दनीयं चेति वर्णितवान्। नवदिल्ल्यां वार्ताहरैः सह वार्तालापं कुर्वन् भाजपेति दलस्य अध्यक्षः नितिननवीनः उक्तवान् यत् एषा घटना दुर्भाग्यपूर्णा अस्ति, भारतस्य राजनैतिक इतिहासे कृष्ण दिवसेति वर्णितवान्। विदेशमन्त्री डॉ एस जयशंकरः अद्यारभ्य द्विदिवसीय फिलीपींस देशस्य यात्रायै मनीला इत्यत्र गमिष्यति। तत्र असौ आसियान इत्येतस्य अन्तर्गतम् आयोजितेषु विदेशमन्त्री स्तरीयोपवेशनेषु भागं ग्रहीष्यति। इति वार्ताः।
1: आकाशवाणी धारवाड केन्द्रविदु
2: ನೋಡು, ಇದೇ ನನ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಲು ಬಯಸಿದ್ದಲ್ಲಿ ಇಲ್ಲಿದೆ ಸುವರ್ಣಾವಕಾಶ.
4: ಇದಕ್ಕಾಗಿ ಸಿದ್ಧವಾಗಿದೆ ಪ್ರತಿಷ್ಠಿತ
3: KLS VDIT ಹಳ್ಯಾಳ, AICTE UGC ಮಾನ್ಯತೆ,
4: 6 ಇಂಜಿನಿಯರಿಂಗ್ ಪದವಿ, 2 ಸ್ನಾತಕೋತ್ತರ ಪದವಿ, 7 ಸಂಶೋಧನಾ ಕೇಂದ್ರಗಳು,
3: ನ್ಯಾಕ್ ನಿಂದ ಎ ಶ್ರೇಣಿಯ ಮಾನ್ಯತೆ,
4: ನುರಿತ ಅನುಭವಿ ಶಿಕ್ಷಕ ವೃಂದ,
3: 25ಕ್ಕಿಂತಲೂ ಹೆಚ್ಚು ಪೇಟೆಂಟ್ಗಳು,
4: 30ಕ್ಕೂ ಹೆಚ್ಚು ಕೈಗಾರಿಕೆಗಳೊಂದಿಗೆ ಒಡಂಬಡಿಕೆ,
3: ಬೇರೆ ಬೇರೆ ಸ್ಥಳಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ,
4: ಧಾರವಾಡದಿಂದ ವಿದ್ಯಾರ್ಥಿನಿಯರಿಗಾಗಿ ಪಿಂಕ್ ಬಸ್ ಸೌಲಭ್ಯ,
3: ಸುಸಜ್ಜಿತ ಹಾಸ್ಟೆಲ್, ಮೆಸ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ,
4: ಸಿಇಟಿ ಕೋಡ್ E135,
3: ಕಾಮೆಡ್ K E74,
4: ಪ್ರವೇಶಕ್ಕಾಗಿ ಸಂಪರ್ಕಿಸಿ
3: 9448420102.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
9: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
8: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
9: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDAC ಜೊತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, OTP ಅಂತ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
1: ಸಿರಿ ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ

0: ಏನ್ ಮಾಡ್ತಾ ಇದ್ಯಾ? ಹಲ್ಲುಜ್ತಾ ಇದೀನಿ ಕಣಮ್ಮ. ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ. ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವನ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳನ್ನು ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಭರಿಸಲಾಗುವುದು, ಯುವಕರಿಗೆ ಅವಕಾಶ ನೀಡಬೇಕು ಎಂಬುದು ತಮ್ಮ ಬಯಕೆಯಾಗಿದ್ದು, ಮುಖಂಡರು ನೀಡುವ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ರವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು, ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು, ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ಯುವಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ 2ನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಣ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚ್ಚಿನ್ ಶಿಪ್‌ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ 80%+ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದೆ.

0: ಮತ್ತು ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು, %82.31 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವು ಸಹ ನಮ್ಮ ಮಲ್ಲಕಂಬ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವು ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ 2ನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡ್ತೀರಾ, ಅದೇ ತರಹ ನಮ್ಮ ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಧಾರವಾಡ ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
0: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಕೆಜೆ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಅವಶ್ಯವಿದ್ದು, ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯ್ಯದ ಆಯುಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ ಡಾ ವಿಎಲ್ ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ

0: ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು, ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು, ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಕ್ಲಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಲ್ವಣ್ ಸೇರ್ಪಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
3: ನಮಸ್ಕಾರ ಕೇಳುಗರೆ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಪ್ರಮುಖ ದೇಶಗಳು ಹೇಗೆ ಹೂಡಿಕೆ ಮಾಡ್ತಾ ಇವೆ, ನಮ್ಮ ಭಾರತ ದೇಶ ಕೂಡ ಹಿಂದೆ ಬಿದ್ದಿಲ್ಲ, ನಾವು ಕೂಡ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚಿನ ಗಮನ ಹರಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಅಶ್ವಿಜ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ ಮೇಡಮ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾನೆ ಬರ್ತಾ ಇದ್ದೀವಿ. ಇನ್ನು ಇತ್ತೀಚೆಗೆ ಕ್ಯೂನಿವರ್ಸ್ ಅನ್ನೋ ಹೆಸರು ಹೆಚ್ಚು ಕೇಳ್ಬರ್ತಾ ಇದೆ. ಸಿಡ್ಯಾಕ್ ಅಭಿವೃದ್ಧಿಪಡಿಸ್ತಾ ಇರುವಂತಹ ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು, ಏನಿದರ ಮಹತ್ವ?
4: ಕ್ಯೂನಿವರ್ಸ್ ಅನ್ನೋದು ಸಿಡ್ಯಾಕ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಪ್ಲಾಟ್ಫಾರ್ಮ್. ಇದನ್ನ ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಯಾವುದೇ ಕ್ವಾಂಟಮ್ ಆಸಕ್ತರು ಕೂಡ ಬಳಸಬಹುದಾಗಿದೆ. ಕ್ವಾಂಟಮ್ ಸರ್ಕ್ಯೂಟ್ಗಳನ್ನ ವಿನ್ಯಾಸ ಮಾಡುವುದಕ್ಕೆ ಮತ್ತು ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ಪರೀಕ್ಷೆ ಮಾಡುವುದಕ್ಕೆ ಮತ್ತು ಅವುಗಳ ಬಗ್ಗೆ ಕಲಿಕೆಯನ್ನ ಪ್ರಾಯೋಗಿಕವಾಗಿ ಆರಂಭಿಸಲು ಈ ಪ್ಲಾಟ್ಫಾರ್ಮ್ ಅತ್ಯಂತ ಸಹಾಯಕವಾಗಿದೆ. ಇಲ್ಲಿ ಒಂದು ಪ್ರಮುಖವಾದಂತಹ ಸಂಗತಿ ಏನು ಅಂತ ಹೇಳಿದ್ರೆ, ನಿಜವಾದ ಕ್ವಾಂಟಮ್ ಹಾರ್ಡ್ವೇರ್ಗೆ ಪ್ರವೇಶ ಪಡೆಯುವುದಕ್ಕಿಂತ ಮೊದಲೇ ಈ ರೀತಿಯಾದಂತಹ ಸಿಮ್ಯುಲೇಟರ್ಗಳನ್ನ ಬಳಸಿ ನಾವು ನಮ್ಮ ಕ್ವಾಂಟಮ್ ಅಲ್ಗಾರಿದಮ್ಗಳನ್ನ ನಾವು ವಿನ್ಯಾಸ ಮಾಡಬಹುದಾಗಿದೆ. ಕಡಿಮೆ ವೆಚ್ಚದ ಮತ್ತು ಸುಲಭವಾಗಿ ಲಭ್ಯವಿರುವಂತಹ ಕ್ವಾಂಟಮ್ ಸರ್ಕ್ಯೂಟ್ ಸಿಮ್ಯುಲೇಟರ್ಗಳನ್ನ ಅಭಿವೃದ್ಧಿಪಡಿಸಿ ಇವೆಲ್ಲವುಗಳನ್ನು ಕೂಡ ಈ ಕ್ಯೂನಿವರ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ನಾವು ಜನರಿಗೆ ಒದಗಿಸ್ತಾ ಇದ್ದೀವಿ. ಇದರ ಜೊತೆಗೆ ಕ್ಯೂನಿವರ್ಸ್ ನಮ್ಮ ದೇಶದಲ್ಲೇ ಇರುವಂತಹ ಹಾಗೂ ಜಾಗತಿಕ ಮಟ್ಟದಲ್ಲಿ ಅನೇಕ ಲಭ್ಯವಿರುವಂತಹ ವಿವಿಧ ಕ್ವಾಂಟಮ್ ಹಾರ್ಡ್ವೇರ್ಗಳಿಗೆ ಒಂದೇ ವೇದಿಕೆಯ ಮೂಲಕ ಪ್ರವೇಶ ನೀಡುವಂತಹ ಪ್ಲಾಟ್ಫಾರ್ಮ್ ಕೂಡ ಈ ಕ್ಯೂನಿವರ್ಸ್ ಆಗಿದೆ. ಸರಳವಾಗಿ ಹೇಳೋದಾದ್ರೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಮತ್ತು ಪ್ರಯೋಗ ಮಾಡುವುದಕ್ಕೆ ದೊಡ್ಡ ಪ್ರಯೋಗಾಲಯ ಅಥವಾ ದುಬಾರಿ ಸಾಧನಗಳ ಅವಶ್ಯಕತೆ ಇಲ್ಲ. ಯಾರೇ ಆಗಿರಲಿ www.cuniverse.in ಅನ್ನುವಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನು ಇದರಿಂದ ಪ್ರಾರಂಭಿಸಬಹುದಾಗಿದೆ.
3: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.cuniverse.in ವೆಬ್ಸೈಟ್ಗೆ ಭೇಟಿ ನೀಡಿ ಸಂಪೂರ್ಣ ಉಚಿತವಾಗಿ ತಮ್ಮ ಕ್ವಾಂಟಮ್ ಪ್ರಯಾಣವನ್ನು ಆರಂಭಿಸಬಹುದು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜ ಬಿ ಅವರು. ಇನ್ನು ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಿಡ್ಯಾಕ್ ಕೈಗೊಂಡಿರುವ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ತಿಳಿಸಬಹುದು ನಮ್ಮ ವಿದ್ಯಾರ್ಥಿಗಳಿಗೆ ಕೇಳುಗರಿಗೆ?
4: ಸಿಡ್ಯಾಕ್ ಕ್ವಾಂಟಮ್ ಕ್ಷೇತ್ರದಲ್ಲಿ ಹಲವು ರೀತಿಯಾದಂತಹ ರಾಷ್ಟ್ರೀಯ ಮಟ್ಟದ ಯೋಜನೆಗಳನ್ನ ಕೈಗೊಂಡಿದೆ. ಪ್ರಮುಖ ಯೋಜನೆಗಳಲ್ಲಿ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಗಳ ಅಭಿವೃದ್ಧಿ ಅಂತ ಹೇಳಿದ್ರೆ,

0: ಇದಕ್ಕೆ ಅಗತ್ಯವಿರುವಂತಹ ಹಾರ್ಡ್ವೇರ್ ಮತ್ತು ಅನೇಕ ಉಪವ್ಯವಸ್ಥೆಗಳು ಇದಕ್ಕೆ ಬಳಕೆಯಾಗುತ್ತೆ. ಈ ಎಲ್ಲಾ ವ್ಯವಸ್ಥೆಗಳು ಮತ್ತು ಉಪವ್ಯವಸ್ಥೆಗಳನ್ನು ಸ್ವದೇಶಿಯಾಗಿ ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಟೂಲ್ ಕಿಟ್ ಮತ್ತು ಸಾಫ್ಟ್ವೇರ್ಗಳು, ಈಗಾಗಲೇ ನಾನು ಹೇಳಿದಂತೆ ಕ್ಯೂನಿವರ್ಸ್ ಅನ್ನೋ ಪ್ರೋಗ್ರಾಮಿಂಗ್ ಪ್ಲಾಟ್ಫಾರ್ಮ್, ಇದನ್ನು ಕೂಡ ಸಿಡಾಕ್ ಅಭಿವೃದ್ಧಿಪಡಿಸ್ತಾ ಇದೆ. ಮತ್ತೆ ಕ್ಯೂಸಿಮ್ ಅನ್ನುವಂತಹ ಒಂದು ಉಚಿತವಾಗಿ ಕ್ಲೌಡ್ನಲ್ಲಿ ಲಭ್ಯವಿರುವಂತಹ ಒಂದು ಸಿಮ್ಯುಲೇಟರ್ ಕೂಡ ಎಲ್ಲರೂ ಉಚಿತವಾಗಿ ಇದನ್ನು ಬಳಸಬಹುದಾಗಿದೆ. ಮತ್ತು ಭಾರತದಲ್ಲಿಯೇ ಮೊದಲ ಕ್ವಾಂಟಮ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ಇದನ್ನು ನಾವು ಚೆನ್ನೈ ನಗರದಲ್ಲಿ ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಇದರ ಜೊತೆಗೆ ರಾಷ್ಟೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ದೇಶದಾದ್ಯಂತ 2,000 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪಿಸಿರುವಂತಹ ನ್ಯಾಷನಲ್ ಕ್ವಾಂಟಮ್ ನೆಟ್ವರ್ಕ್ ಬ್ಯಾಕ್ ಬೋನ್, ಇದರ ನಿರ್ಮಾಣ ಕಾರ್ಯದಲ್ಲಿಯೂ ಕೂಡ ಸಿಡಾಕ್ ಅತ್ಯಂತ ಪ್ರಮುಖವಾದಂತಹ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ದೇಶದ ಮೊದಲ ಹೈಬ್ರಿಡ್ HPC ಕ್ವಾಂಟಮ್ ಫೆಸಿಲಿಟಿ, ಇದರ ನಿಟ್ಟಿನಲ್ಲಿ ಕೂಡ ಕಾರ್ಯ ನಡೀತಾ ಇದೆ. ಇದರಲ್ಲಿ ನಾನು ಈಗಾಗಲೇ ಹೇಳದಂತೆ 100ಕ್ಕೂ ಹೆಚ್ಚು ಕ್ಯೂಬಿಟ್ಗಳನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ವ್ಯವಸ್ಥೆಯಿಂದ ನಮ್ಮ HPC ಅಥವಾ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲಸೌಕರ್ಯದೊಂದಿಗೆ ಒಗ್ಗೂಡಿಸಿ ಇದರಲ್ಲಿ ಯಾವ ರೀತಿಯಾದಂತಹ ಹೈಬ್ರಿಡ್ ಅಪ್ಲಿಕೇಶನ್ಸ್ಗಳನ್ನು ನಾವು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ಕಾರ್ಯಗಳನ್ನು ನಡೆಸ್ತಾ ಇದ್ದೇವೆ. ಇದರ ಜೊತೆಗೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಿಸಿದ ಮೇಲೆ ಯಾವ ಯಾವ ಕ್ಷೇತ್ರಗಳಲ್ಲಿ ಇದನ್ನು ಬಳಸಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅನೇಕ ರಾಷ್ಟೀಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹೊಸ ಔಷಧಗಳನ್ನು ಅನ್ವೇಷಿಸುವುದು ಮತ್ತು ದೇಶಕ್ಕೆ ಅಗತ್ಯವಿರುವಂತಹ ಅನೇಕ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ನಡೆಸ್ತಾ ಇದ್ದೇವೆ. ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಸಿಡಾಕ್ ಕೂಡ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಸರಳವಾಗಿ ಹೇಳೋದಾದ್ರೆ, ಒಂದು ಕಡೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಇನ್ನೊಂದು ಕಡೆ ಅದರಿಂದ ಉಂಟಾಗಬಹುದಾದಂತಹ ಭದ್ರತಾ ಸವಾಲುಗಳಿಗೆ ಈಗಾಗಲೇ ನಾವು ಪರಿಹಾರಗಳನ್ನು ಸಿದ್ಧಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಒಟ್ಟಾರೆ ಉದ್ದೇಶ ಏನು ಅಂತ ಹೇಳಿದ್ರೆ, ಕೇವಲ ತಂತ್ರಜ್ಞಾನ ಅಭಿವೃದ್ಧಿ ಮಾತ್ರ ಅಲ್ಲ, ಭಾರತವನ್ನ ಕ್ವಾಂಟಮ್ ಕ್ಷೇತ್ರದಲ್ಲಿ ಸ್ವಾವಲಂಬಿ ಮತ್ತು ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯ ರಾಷ್ಟ್ರವನ್ನಾಗಿ ಹೇಗೆ ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ.
1: ಕೇಳಿದ್ರಲ್ಲ ಶ್ರೋತೃಗಳೇ, ನಮ್ಮದು ಆತ್ಮ ನಿರ್ಭರ ಭಾರತ, ಡಿಜಿಟಲ್ ಇಂಡಿಯಾ. ಸಿಡಾಕ್ ಎಷ್ಟೆಲ್ಲ ಯೋಜನೆಗಳನ್ನ ಕೈಗೊಂಡಿದೆ, ನಮಗಾಗಿ ನಮ್ಮ ದೇಶಕ್ಕಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ಕ್ವಾಂಟಮ್ ತಂತ್ರಜ್ಞಾನ ಭವಿಷ್ಯದ ಪ್ರಮುಖ ಕ್ಷೇತ್ರ ಅಂತ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಕಾರ್ಯಕ್ರಮ ಸರಣಿಯನ್ನ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅಗತ್ಯವಾದ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲ ಕೂಡ ಸಾಕಷ್ಟು ಬೇಕಾಗಿದೆ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ಸಿಡಾಕ್ ವಿದ್ಯಾರ್ಥಿಗಳನ್ನ ಕ್ವಾಂಟಮ್ ಕ್ಷೇತ್ರದ ವೃತ್ತಿ ಜೀವನಕ್ಕೆ ಹೇಗೆ ಸಿದ್ಧಗೊಳಿಸ್ತಾ ಇದೆ?
0: ಈ ಪ್ರಸ್ತುತ ಕ್ವಾಂಟಮ್ ಸೇರಿದಂತೆ ಇತರ ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ತರಬೇತಿ ಪಡೆದಂತಹ ಕೌಶಲ್ಯ ಇರುವಂತಹ ಮಾನವ ಸಂಪನ್ಮೂಲದ ಕೊರತೆ ಎದ್ದು ಕಾಣ್ತಾ ಇದೆ. ಇದರಿಂದ ಭವಿಷ್ಯದಲ್ಲಿ ಈ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಬಹುದಾದಂತಹ ಕ್ವಾಂಟಮ್ ರೆಡಿ ವರ್ಕ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಈ ಮಾನವ ಸಂಪನ್ಮೂಲವನ್ನು ನಾವು ನಿರ್ಮಾಣ ಮಾಡುವುದು ಅತ್ಯಂತ ಅಗತ್ಯವಾಗಿದೆ. ಈ ದಿಸೆಯಲ್ಲಿ ಸಿಡಾಕ್ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಪ್ರಮುಖವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅನೇಕ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರ್ತೀವಿ. ಆರಂಭಿಕ ಹಂತದಿಂದ ಮುಂದುವರೆದ ಹಂತದವರೆಗೆ ವಿದ್ಯಾರ್ಥಿಗಳನ್ನು ಹೇಗೆ ನಾವು ಸೂಕ್ತವಾಗಿ ತರಬೇತಿಗೊಳಿಸಬಹುದು ಅಂತ ಈ ಕಾರ್ಯಕ್ರಮಗಳ ಮೂಲಕ ನಾವು ನಡೆಸಿಕೊಡ್ತಾ ಇದ್ದೇವೆ. ಮತ್ತು ಫುಲ್ ಸ್ಟ್ಯಾಕ್ ಕ್ವಾಂಟಮ್ ಕೋರ್ಸಸ್ ಅನ್ನು ನಾವು ನಡೆಸ್ತಾ ಇದ್ದೇವೆ. ಕ್ವಾಂಟಮ್ ಕಂಪ್ಯೂಟಿಂಗ್ನ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್, ಅಲ್ಗಾರಿದಮ್ಗಳಿಂದ ಹಿಡಿದು ಹಾರ್ಡ್ವೇರ್ನ ಮೂಲಭೂತ ಅಂಶಗಳವರೆಗೆ ಸಮಗ್ರವಾದಂತಹ ಕಲಿಕೆಯನ್ನು ನಾವು ಈ ಫುಲ್ ಸ್ಟ್ಯಾಕ್ ಕೋರ್ಸಸ್ನ ಮೂಲಕ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಮತ್ತೆ ಅನೇಕ ಉದ್ಯಮಗಳು ಮತ್ತು ಅನೇಕ ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೆ ಸಹಭಾಗಿತ್ವದೊಂದಿಗೆ ನಾವು ಅನೇಕ ಔಪಚಾರಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಬರೀ ಥಿಯರಿ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಈ ಎರಡೂ ಕ್ಷೇತ್ರದಲ್ಲಿ ಹ್ಯಾಂಡ್ಸ್ ಆನ್ ಅನುಭವ ನೀಡುವಂತೆ ಈ ಎಲ್ಲ ಕೋರ್ಸ್ಗಳನ್ನು ನಾವು ರೂಪಿಸಿದ್ದೀವಿ. ಮತ್ತೆ ಸರಳವಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಕೇವಲ ಕ್ವಾಂಟಮ್ ಬಗ್ಗೆ ಓದೋದಷ್ಟೇ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ಕಲಿತು ಭವಿಷ್ಯದ ಉದ್ಯೋಗಗಳಿಗೆ ಸಿದ್ಧರಾಗುವಂತೆ ನಾವು ಈ ಕೋರ್ಸ್ಗಳನ್ನು ನಿರ್ಮಿಸಿದ್ದೇವೆ.
1: ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಸಿಡಾಕ್ ನಲ್ಲಿ ನಡೀತಾ ಇರುವಂತಹ ಕೋರ್ಸ್ಗಳ ಬಗ್ಗೆ ಅವೇರ್ನೆಸ್ ಪಡ್ಕೊಂಡು ಇಲ್ಲಿ ಸೇರ್ಕೋಬೇಕು, ಮತ್ತಷ್ಟು ಕಲಿಬೇಕು, ಹಾಗೇನೆ ದೇಶದ ಬುನಾದಿಯ ಭದ್ರತೆಗೆ ಸಹಕಾರ ಆಗುವಂತೆ ಸಿಡಾಕ್ ಜೊತೆ ಕೈ ಜೋಡಿಸಿ ಇನ್ನಷ್ಟು ಸಂಶೋಧನೆಗಳನ್ನ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ತಾ ಇದ್ದೀವಿ. ಇಂದು ನಮ್ಮ ಯುವ ಜನತೆ ಸ್ಟಾರ್ಟ್ಅಪ್ ಕಡೆ ಹೆಚ್ಚು ಆಸಕ್ತಿಯನ್ನ ಕೂಡ ತೋರಿಸ್ತಾ ಇದ್ದಾರೆ. ಈ ಕ್ವಾಂಟಮ್ ಕ್ಷೇತ್ರದಲ್ಲಿ ಅಂತಹ ಅವಕಾಶಗಳೇನಾದ್ರೂ ಇದೆಯಾ?
0: ಖಂಡಿತವಾಗಿಯೂ. ಈ ಕ್ವಾಂಟಮ್ ಸಾಫ್ಟ್ವೇರ್, ಸೈಬರ್ ಸೆಕ್ಯೂರಿಟಿ ಮತ್ತು ಕ್ವಾಂಟಮ್ ಸೇಫ್ ಎನ್ಕ್ರಿಪ್ಷನ್ ಮತ್ತು ಹೊಸ ಔಷಧಗಳನ್ನು ಕಂಡುಹಿಡಿಯೋದು, ಡ್ರಗ್ ಡಿಸ್ಕವರಿ ಅಂತ ಹೇಳ್ತೀವಿ, ಮತ್ತೆ ಕ್ವಾಂಟಮ್ AI ಮತ್ತು ಈ ಕ್ವಾಂಟಮ್ ಸಿಮ್ಯುಲೇಷನ್ ಟೂಲ್ಸ್. ಹೀಗಾಗಿ ಅನೇಕ ಕ್ಷೇತ್ರಗಳಲ್ಲಿ ಈ ಸ್ಟಾರ್ಟ್ಅಪ್ಗಳಿಗೆ ಅವಕಾಶಗಳು ಹೆಚ್ಚುತ್ತಾ ಇವೆ. ಜಗತ್ತಿನಾದ್ಯಂತ ಈಗಾಗಲೇ ಅನೇಕ ಕಂಪನಿಗಳು, ಹೊಸ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಭಾರತದಲ್ಲಿಯೂ ಕೂಡ ಯುವ ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ಇದು ಹೊಸ

0: ರೀತಿಯಾದಂತಹ ಅವಕಾಶಗಳನ್ನ ಒದಗಿಸ್ತಾ ಇದೆ.
1: ಇನ್ನು ಕ್ವಾಂಟಮ್ ಅಂದ್ರೆ ತುಂಬಾ ಕಷ್ಟ ಅನ್ನೋ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆಶ್ವಿಜ ಅವರೇ? ಅವರು ಹೇಗೆ ಆರಂಭಿಸಬಹುದು ಇದನ್ನ?
0: ನಿಜವಾಗಿ ಹೇಳೋದಾದ್ರೆ ಈಗಲೇ ಈ ಕ್ಷೇತ್ರದಲ್ಲಿ ಪ್ರವೇಶಿಸುವುದಕ್ಕೆ ಅತ್ಯಂತ ಉತ್ತಮವಾದಂತಹ ಸಮಯ. ನಿಜ, ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಅತಿ ಕಷ್ಟ, ಅದು ನಮ್ಮಿಂದ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇರುತ್ತದೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಕಲಿಯೋದಕ್ಕೆ ಕಡ್ಡಾಯವಾಗಿ ಭೌತಶಾಸ್ತ್ರ ತಜ್ಞರು ಆಗಿರಲೇಬೇಕು ಅಂತ ಏನೂ ಇಲ್ಲ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಗಣಿತ, ಭೌತಶಾಸ್ತ್ರ, AI, ಡೇಟಾ ಸೈನ್ಸ್, ಈ ರೀತಿಯಾದಂತಹ ಹಲವು ವಿವಿಧ ಕ್ಷೇತ್ರಗಳ ವಿದ್ಯಾರ್ಥಿಗಳು ಕೂಡ ಇದನ್ನ ಕಲಿಯಬಹುದಾಗಿದೆ. ಪ್ರತಿ ಹೊಸ ತಂತ್ರಜ್ಞಾನದಲ್ಲೂ ಆರಂಭದಲ್ಲಿ ಕಷ್ಟವಾಗಿಯೇ ಇರುತ್ತದೆ. ಇವತ್ತಿನ ವಿದ್ಯಾರ್ಥಿಗಳು ಇಂಟರ್ನೆಟ್, AI ಅಥವಾ ಕೋಡಿಂಗ್ ಹೇಗೆ ಕಲಿತಾ ಇದ್ದಾರೋ ಅದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ ಕೂಡ ಹಂತ ಹಂತವಾಗಿ ಕಲಿಯಬಹುದಾಗಿದೆ. ಈ ನಿಟ್ಟಿನಲ್ಲಿ ಸಿಡ್ಯಾಕ್ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ವೆಬಿನಾರ್ಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಆಧಾರಿತ ಮೂಲಭೂತ ಅಂಶಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಪಡಿಸ್ತಾ ಇದ್ದೇವೆ ಮತ್ತು ಕ್ವಾಂಟಮ್ ಸರ್ಕ್ಯೂಟ್ ಪ್ರೋಗ್ರಾಮಿಂಗ್, ಕ್ವಾಂಟಮ್ ಮಷಿನ್ ಲರ್ನಿಂಗ್, ಈ ರೀತಿಯಾದಂತಹ ಅನೇಕ ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇವೆಲ್ಲವುದರಿಂದ ಈ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಕಲಿಯಬಹುದಾಗಿದೆ. ಮತ್ತು ಈಗಾಗಲೇ ನಾನು ಹೇಳಿದಂತೆ ವಿದ್ಯಾರ್ಥಿಗಳು ಕ್ಯೂನಿವರ್ಸ್ ಪ್ಲಾಟ್ಫಾರ್ಮ್ ಮತ್ತು ಅದರ ಯೂಟ್ಯೂಬ್ ಚಾನೆಲ್ ನಲ್ಲಿ ಅನೇಕ ವಿಡಿಯೋಗಳನ್ನು ಕೂಡ ನಾವು ಹಾಕಿದ್ದೇವೆ. ಸೊ ಈ ಎಲ್ಲಾ ಪರಿಕರಗಳನ್ನು ಉಪಯೋಗಿಸಿ ತಮ್ಮ ಕಲಿಕೆಯ ಪ್ರಯಾಣವನ್ನು ಆರಂಭಿಸಬಹುದಾಗಿದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಲ್ಯಾಪ್ಟಾಪ್ ನಲ್ಲೇ ಕೂಡ ಆನ್ಲೈನ್ ಮೂಲಕ ಕ್ವಾಂಟಮ್ ಪ್ರೋಗ್ರಾಮಿಂಗ್ ಅನ್ನ ಅಭ್ಯಾಸ ಮಾಡಬಹುದಾಗಿದೆ. ಅಂದ್ರೆ ಮೊದಲ ಹೆಜ್ಜೆ ಏನು ಅಂತ ಹೇಳಿದ್ರೆ ಕುತೂಹಲ.
1: ಬಹಳ ಚೆನ್ನಾಗಿ ಹೇಳಿದ್ರಿ, ಕುತೂಹಲವೇ ಆರಂಭ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ವಿಸ್ತಾರವಾಗಿ ತಿಳಿಸ್ಕೊಟ್ರಿ, ನಮ್ಮ ಕೇಳುಗರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಯುವ ಜನತೆಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಇಂದು ಈ ಕ್ವಾಂಟಮ್ ತಂತ್ರಜ್ಞಾನ ಒಂದು ಭವಿಷ್ಯದ ವಿಷಯದಂತೆ ನಮಗೆ ಅನ್ನಿಸಬಹುದು, ಮುಂದಿನ ದಶಕದಲ್ಲಿ ಅದು ನಮ್ಮ ದೈನಂದಿನ ಬದುಕಿನ ಭಾಗವಾಗಬಹುದು. ಹೇಗೆ ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಫೋನ್ ಅನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದೀವೋ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇದು ಭವಿಷ್ಯದ ತಂತ್ರಜ್ಞಾನವನ್ನು ಬಳಸುವ ಅವಕಾಶ ಮಾತ್ರ ಅಲ್ಲ, ಅದನ್ನು ನಿರ್ಮಿಸುವ ಅವಕಾಶ ಕೂಡ ಇವತ್ತು ನಮ್ಮ ಕೈನಲ್ಲಿದೆ. ಭಾರತದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತಹ ಅಪಾರ ಪ್ರತಿಭೆ ಇದೆ. ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನದಲ್ಲಿ ಸಂಶೋಧಕರು, ಎಂಜಿನಿಯರ್ಗಳು, ಪ್ರೋಗ್ರಾಮರ್ಗಳು ಮತ್ತು ಹೊಸ ಆವಿಷ್ಕಾರಕರುಗಳ ಅತ್ಯಂತ ಅಗತ್ಯ ನಮಗೆ ಇರಲಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸದಾ ಕಲಿಯೋ ಮನೋಭಾವವನ್ನ ಉಳಿಸಿಕೊಳ್ಳಬೇಕು ಅಂತ ಹೇಳ್ತೀನಿ.
1: ತಂತ್ರಜ್ಞಾನ ಅಂದ್ರೇನೆ ಸಂಕೀರ್ಣ ವಿಷಯ. ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಸರಳವಾಗಿ ಮತ್ತು ಮನೋಜ್ಞವಾಗಿ ನಮ್ಮೆಲ್ಲರಿಗೂ ತಿಳಿಸಿದ್ದೀರಾ, ವಿವರಿಸಿದ್ದೀರಾ. ಇದಕ್ಕಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದಗಳು ಡಾಕ್ಟರ್ ಆಶ್ವಿಜ ಬಿ ಅವರೇ.
0: ನಿಮಗೂ ಕೂಡ ಧನ್ಯವಾದಗಳು.
1: ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿ ಕಾರ್ಯಕ್ರಮಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕೇವಲ ತಂತ್ರಜ್ಞಾನವಲ್ಲ, ಅದು ಭವಿಷ್ಯದ ಹೊಸ ದಾರಿ ಅನ್ನೋದನ್ನ ತಿಳ್ಕೊಂಡ್ವಿ. ಬಹುಶಃ ಮುಂದಿನ ಮಹತ್ವದ ಕ್ವಾಂಟಮ್ ಆವಿಷ್ಕಾರ ನಮ್ಮ ದೇಶದ ಯುವ ಪೀಳಿಗೆಯಿಂದಲೇ ಆಗಬಹುದೇನೋ ಅನ್ನೋ ಆಶಾಭಾವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಮಸ್ಕಾರ. ವೃತ್ತಿ ಜೀವನ, ಕೌಶಲ್ಯಾಭಿವೃದ್ಧಿ ಮತ್ತು ಭವಿಷ್ಯದ ಅವಕಾಶಗಳು, ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-vlr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639.

0: ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಧಾರವಾಡ.

0: ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:08.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
1: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
2: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
1: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
7: आकाशवाणी धारवाड. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50ರ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50ರ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ ಸೇನ್ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತ ಮತ್ತು ಉತ್ತರ ಮ್ಯಾಸಿಡೋನಿಯಾ ನಡುವಿನ ಆರ್ಥಿಕ ಬಾಂಧವ್ಯವನ್ನು ವಿಸ್ತರಿಸಲು ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಮೀರಿ ಹೂಡಿಕೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ಸಹಭಾಗಿತ್ವವನ್ನು ಬೆಳೆಸಿಕೊಳ್ಳಲು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಉತ್ತರ ಮ್ಯಾಸಿಡೋನಿಯಾದ ಸ್ಕೋಪಿಯಲ್ಲಿ ನಡೆದ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಶಕದ ಅಂತ್ಯದ ವೇಳೆಗೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದುಪ್ಪಟ್ಟುಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಔಷಧ ವಲಯ, ಕೃಷಿ ಸಂಸ್ಕರಣೆ ಹಾಗೂ ಹಸಿರು ಇಂಧನ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರೀ ಅವಕಾಶಗಳು ಇವೆ ಎಂದು ಹೇಳಿದ ಅವರು, ಯುಪಿಐ ಮಾದರಿಯ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ತಂತ್ರಜ್ಞಾನಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಆಹ್ವಾನ ನೀಡಿದ್ದಾರೆ. ಇದೇ ವೇಳೆ ಅಂತಾರಾಷ್ಟೀಯ ಸೌರ ಒಕ್ಕೂಟ ಐಎಸ್ಎ ಸೇರಿದಂತೆ ಭಾರತದ ಜಾಗತಿಕ ಉಪಕ್ರಮಗಳನ್ನು ಸೇರಲು ಉತ್ತರ ಮ್ಯಾಸಿಡೋನಿಯಾಗೆ ಕೋರಿದ ರಾಷ್ಟಪತಿಯವರು, ಜಂಟಿ ಸಾಹಸ ಮತ್ತು ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಬಲವಾದ ಆರ್ಥಿಕ ಬಾಂಧವ್ಯ ಬೆಳೆಸಿಕೊಳ್ಳಲು ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸ್ಕೋಪಿಯಲ್ಲಿರುವಂತಹ ಮದರ್ ತೆರೇಸಾ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದು, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷೆ ಗೋರ್ಡಾನ ಸಿಲ್ಜಾ ನೋಸ್ಕಾ ದಾವ್ಕೋವಾ ಅವರೊಂದಿಗೆ ಸ್ಕೋಪೆ ಸಂಗ್ರಹಾಲಯದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ಯುನೆಸ್ಕೋ ಪಾರಂಪರಿಕ ತಾಣವಾದ ಓಹ್ರಿಡ್ ಸರೋವರಕ್ಕೂ ಭೇಟಿ ನೀಡಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಅಡ್ಡಿಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳನ್ನು ರಾಜಕೀಯ ಸಾಧನವಾಗಿ ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆರೋಪ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವರು, ಪ್ರಧಾನಮಂತ್ರಿ ನಿವಾಸದ ಎದುರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಉಂಟುಮಾಡಿದ್ದು ಜಾರಿಯಲ್ಲಿರುವಂತಹ ಭದ್ರತಾ ನಿಯಮಗಳನ್ನು ಕಡೆಗಣಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ನೀಟ್ ವಿಷಯದ ಕುರಿತು ಸಮಗ್ರ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದರು. ಕಾಂಗ್ರೆಸ್ ಪ್ರಜಾಸತ್ತಾತ್ಮಕ ಚರ್ಚೆಯ ಬದಲಿಗೆ ರಾಜಕೀಯ ಪ್ರಚಾರಕ್ಕಾಗಿ ಆದ್ಯತೆ ನೀಡಿದೆ ಎಂದು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದು ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ನೀಟ್ ವಿಷಯದ ಕುರಿತು ಸಂಸತ್ತಿನಲ್ಲಿ ಸಮಗ್ರ ಚರ್ಚೆ ನಡೆಸಲು ಮತ್ತು ಯುವಜನರ ಎಲ್ಲಾ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಪೂರ್ಣ ಬದ್ದವಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟಗಳ ನಡುವೆ ಆರೋಗ್ಯ ಭದ್ರತೆ, ಡಿಜಿಟಲ್ ಆರೋಗ್ಯ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ ಇಂದು ಚಂಡೀಗಢದಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ನಿರ್ಮಾಣ ಎಂಬ ಅಧ್ಯಯನದಡಿ ಈ ಸಭೆ ನಡೆಯುತ್ತಿದ್ದು, ಆಯಾ ದೇಶಗಳ ಆರೋಗ್ಯ ಸಚಿವರು ಮತ್ತು ಉನ್ನತಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಭೆಯ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಆರೋಗ್ಯ ಭದ್ರತೆ, ಕ್ಷಯರೋಗ ನಿಯಂತ್ರಣ, ಸಾಂಪ್ರದಾಯಿಕ ವೈದ್ಯ ಪದ್ದತಿ, ಕೃತಕ ಬುದ್ದಿಮತ್ತೆ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಇಂದು ಹಿರಿಯ ಅಧಿಕಾರಿಗಳ ಸಭೆಯೊಂದಿಗೆ ಅಧಿಕೃತ ಕಲಾಪಗಳು ಆರಂಭಗೊಳ್ಳಲಿದ್ದು, ಬ್ರಿಕ್ಸ್ ಆರೋಗ್ಯ

0: ಪಡೆಯ ಆದ್ಯತೆಗಳನ್ನು ಅಂತಿಮಗೊಳಿಸಿ ಸಚಿವರ ಘೋಷಣಾ ಪತ್ರದ ಕರಡನ್ನು ಸಿದ್ದಪಡಿಸಲಾಗುವುದು. ನಾಳೆ ನಡೆಯಲಿರುವ 14ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ವಹಿಸಲಿದ್ದು, ಸಚಿವರು ಈ ಜಂಟಿ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಿದ್ದಾರೆ. ಭಾರತೀಯ ನೌಕಾಪಡೆಯು ಮಾಹೆ ಶ್ರೇಣಿಯ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ದ ನೌಕೆ ಐಎನ್ಎಸ್ ಮಾಲ್ವಾಣ್ ಅನ್ನು ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಸೇರ್ಪಡೆಗೊಳಿಸಲಿದೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಲಿದೆ. ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವಂತಹ ಈ ನೌಕೆಯು ಶೇಕಡ 80ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಹೊಂದಿದ್ದು ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಾಕ್ಷಿಯಾಗಿದೆ. ಕರಾವಳಿ ಹಾಗೂ ಆಳವಿಲ್ಲದ ಜಲಪ್ರದೇಶಗಳಲ್ಲಿ ಜಲಾಂತರ್ಗಾಮಿ ನಿಗ್ರಹ ಪರಿಶೋಧನೆ ಮತ್ತು ಕಾವಲು ಕಾರ್ಯಾಚರಣೆಗಳನ್ನು ನಡೆಸಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಈ ಯುದ್ದ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನವದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದೆ. ಪ್ರಸಕ್ತ ವರ್ಷದಲ್ಲಿ ತಮಿಳುನಾಡು ಕಾವೇರಿ ನೀರಿನ ಕೊರತೆ ಎದುರಿಸುತ್ತಿರುವುದರಿಂದ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ರಾಜ್ಯದ ಮೇಲೆ ಒತ್ತಡ ಹೆಚ್ಚಿಸಿದೆ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳು ಪ್ರಸ್ತುತ ಸುಮಾರು 30 ಟಿಎಂಸಿ ಒಳಹರಿವನ್ನು ಪಡೆದಿದ್ದರೆ ತಮಿಳುನಾಡು 4 ಟಿಎಂಸಿಗಿಂತ ಕಡಿಮೆ ನೀರು ಪಡೆದಿದೆ ಎನ್ನಲಾಗಿದೆ. ಇದೇ 28ರಂದು ನಡೆಯಲಿರುವ ಮುಂದಿನ ಸಭೆಯಲ್ಲಿ ಪರಿಸ್ಥಿತಿ ಪರಿಶೀಲಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಧರಿಸಿದೆ. ಆಸಿಯಾನ್ ಚೌಕಟ್ಟಿನ ಅಡಿ ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆ ಸೇರಿದಂತೆ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಳ್ಳಲು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಫಿಲಿಪೈನ್ಸ್ನ ಮನಿಲಾಗೆ ಇಂದು 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಭೆಗಳ ಜೊತೆಗೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ ಜಪಾನ್ ಮತ್ತು ಅಮೆರಿಕದ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲೂ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪಾಲ್ಗೊಳ್ಳುವ ವಿವಿಧ ದೇಶಗಳ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಆಕ್ಟ್ ಈಸ್ಟ್ ನೀತಿಯಡಿ ಆಸಿಯಾನ್ ಒಕ್ಕೂಟದೊಂದಿಗಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸಲು ಈ ಭೇಟಿ ಸಾಕ್ಷಿಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಹಾಗೂ ಶಿಕ್ಷಣ ಮಧ್ಯದಲ್ಲೇ ತೊರೆಯುವ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ ನೀಡಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಜಾರಿಯ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಯೋಗೇಂದ್ರ ಉಪಾಧ್ಯಾಯ್ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆಯ ವಿವರಗಳನ್ನು ಪ್ರಕಟಿಸಿದ್ದಾರೆ. ಪದವಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಲ್ಲಿ ಅಗ್ರ 5% ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಯೋಜನೆಯಡಿ ಸ್ಕೂಟಿಯ ಜೊತೆಗೆ ಅದರ ವಿಮೆ, ನೋಂದಣಿ, ಹೆಲ್ಮೆಟ್, ಅಗತ್ಯ ಪರಿಕರಗಳು ಹಾಗೂ 4 ಲೀಟರ್ ಪೆಟ್ರೋಲ್ ಅನ್ನು ಸರ್ಕಾರವೇ ಒದಗಿಸಲಿದೆ. ವಿಶೇಷ ಚೇತನ ವಿದ್ಯಾರ್ಥಿನಿಯರು, ಹುತಾತ್ಮರ ಪುತ್ರಿಯರು ಹಾಗೂ ಹಿಂದುಳಿದ ಕುಟುಂಬಗಳ ಪುತ್ರಿಯರಿಗೆ ಆದಾಯ ಮಿತಿಯ ಷರತ್ತಿನಿಂದ ವಿನಾಯಿತಿ ನೀಡಲಾಗಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಮರುಸೃಷ್ಟಿಸಲು ಯತ್ನಿಸುವ ಯಾವುದೇ ಕೇಂದ್ರಗಳ ಮೇಲೆ ಪ್ರಬಲ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಅವರೊಂದಿಗೆ ನಡೆದ ಜಂಟಿ ಸಭೆಯಲ್ಲಿ ಮಾತನಾಡಿದ ಅವರು, ಇರಾನ್ ತೆರೆಮರೆಯಲ್ಲಿ ಮಾತುಕತೆಗೆ ತೀವ್ರವಾಗಿ ಶ್ರಮಿಸುತ್ತಿದೆ, ಸಂಘರ್ಷ ಅಂತ್ಯಗೊಳಿಸುವ ಕುರಿತು ಮಾತುಕತೆ ನಡೆಸಲು ಕಾತುರವಾಗಿದೆ ಎಂದಿದ್ದಾರೆ. ಇರಾನ್ ತನ್ನ ಪರಮಾಣು ಮೂಲಸೌಕರ್ಯಗಳನ್ನು ಪುನರ್ ನಿರ್ಮಿಸಲು ಯತ್ನಿಸಿದರೆ ಅಮೆರಿಕ ಸೇನೆ ತೀಕ್ಷ್ಣವಾಗಿ ಪ್ರತ್ಯುತ್ತರ ನೀಡಲಿದೆ ಎಂದು ಪುನರುಚ್ಚರಿಸಿದ್ದಾರೆ. ಅಫ್ಘಾನಿಸ್ತಾನದ ನೂರಿಸ್ತಾನ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ನೆರವಾಗಲು ಭಾರತ ಸರ್ಕಾರವು ಆಹಾರ ಪದಾರ್ಥಗಳು ಮತ್ತು ಕುಟುಂಬಗಳಿಗೆ ಅಗತ್ಯವಿರುವಂತಹ ಡೇರೆಗಳು ಸೇರಿದಂತೆ ಪ್ರಮುಖ ಪರಿಹಾರ ಸಾಮಗ್ರಿಗಳನ್ನು ಅಫ್ಘಾನಿಸ್ತಾನದ ರಾಷ್ಟೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರಕ್ಕೆ ತಲುಪಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಕಷ್ಟದ ಸಮಯದಲ್ಲಿ ಭಾರತವು ಅಫ್ಘಾನಿಸ್ತಾನದ ಜನರೊಂದಿಗೆ ನೆರವಿಗೆ ವಿದ್ಯುಕ್ತವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಚೀನಾದ ಚಾಂಗ್ ಝೌನಲ್ಲಿ ನಡೆಯುತ್ತಿರುವಂತಹ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ಭಾರತೀಯ ಕ್ರೀಡಾಪಟುಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಇಂದು ನಡೆಯಲಿರುವ ವಿವಿಧ ವಿಭಾಗಗಳ 32ರ ಸುತ್ತಿನ ಪಂದ್ಯಗಳಲ್ಲಿ ಭಾರತದ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹುಡಾ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಹರಿಹರನ್

0: ಅಂಸಕೃಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಸ್ಪರ್ಧಿಸಲಿದೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ನಿಷೇಧಿಸುವ ಮಹತ್ವದ ಮಸೂದೆಯನ್ನು ಫ್ರಾನ್ಸ್ ಸಂಸತ್ತು ಅಂಗೀಕರಿಸಿದೆ. ಸಂಸತ್ತಿನ ಉಭಯ ಸದನಗಳು ಈ ಮಸೂದೆಗೆ ಅನುಮೋದನೆ ನೀಡಿದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಬಳಸುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಈ ಕ್ರಮದೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಸಮಗ್ರ ನಿಷೇಧ ಜಾರಿಗೊಳಿಸಿದ ಯುರೋಪಿಯನ್ ಒಕ್ಕೂಟದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ದ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ. ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ದ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯಸೆನ್ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಇದೀಗ ಚಿತ್ರಗೀತೆಗಳು.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಲು ಬಯಸಿದ್ದಲ್ಲಿ ಇಲ್ಲಿದೆ ಸುವರ್ಣಾವಕಾಶ.
3: ಇದಕ್ಕಾಗಿ ಸಿದ್ಧವಾಗಿದೆ ಪ್ರತಿಷ್ಠಿತ
2: KLS VDIT ಹಳ್ಯಾಳ, AICTE UGCಯಿಂದ ಮಾನ್ಯತೆ.
3: 6 ಇಂಜಿನಿಯರಿಂಗ್ ಪದವಿ, 2 ಸ್ನಾತಕೋತ್ತರ ಪದವಿ, 7 ಸಂಶೋಧನಾ ಕೇಂದ್ರಗಳು.
2: ನ್ಯಾಕ್ನಿಂದ ಎ ಶ್ರೇಣಿಯ ಮಾನ್ಯತೆ.
3: ನುರಿತ ಅನುಭವಿ ಶಿಕ್ಷಕ ವೃಂದ.
2: 25ಕ್ಕಿಂತಲೂ ಹೆಚ್ಚು ಪೇಟೆಂಟ್ಗಳು.
3: 30ಕ್ಕೂ ಹೆಚ್ಚು ಕೈಗಾರಿಕೆಗಳೊಂದಿಗೆ ಒಡಂಬಡಿಕೆ.
2: ಬೇರೆ ಬೇರೆ ಸ್ಥಳಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ.
3: ಧಾರವಾಡದಿಂದ ವಿದ್ಯಾರ್ಥಿನಿಯರಿಗಾಗಿ ಪಿಂಕ್ ಬಸ್ ಸೌಲಭ್ಯ.
2: ಸುಸಜ್ಜಿತ ಹಾಸ್ಟೆಲ್, ಮೆಸ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ.
3: ಸಿಟಿ ಕೋಡ್ E135,
2: ಕಾಮೆಡ್ K E74.
3: ಪ್ರವೇಶಕ್ಕಾಗಿ ಸಂಪರ್ಕಿಸಿ
2: 9448420102.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ವಿಠಲ ವಿಠಲ ಪಾಂಡುರಂಗ, ಜಯ ಹರೇ ವಿಠಲ ಪಾಂಡುರಂಗ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.

0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಿ ಕುಮಾರದಾಸ್ ಅವರ ಗಾಯನದಲ್ಲಿ ರಾಗ್ ನಟ್ಭೈರವ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶಶಿಕಾಂತ್ ಕುಲಕರ್ಣಿ, ವೈಲಿನ್ ಶಂಕರ್ ಟಿ ಕಬಾಡಿ. ಆಕಾಶವಾಣಿ ಧಾರವಾಡ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಂಡಿದೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ರಿಂದ August 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 10:30 ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ಸತ್ಯಭಾಮ ನಾರದ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಜಮಖಂಡಿ ತಾಲೂಕು ಸಂಗಳದ ವೀರನಗೌಡ ಚಂದ್ರಗೌಡ ಕಲ್ಲಣ್ಗೌಡರ್ ಹಾಗೂ ಸಂಗಡಿಗರು. 11:00 ದಿವ್ಯಾಂಗ ತರಂಗ ನೇರ ಫೋನ್ಇನ್ ಕಾರ್ಯಕ್ರಮ. 11:30 ಕಲ್ಪನಾ ಜೋಕರ್ಕರ್ ಅವರ ಗಾಯನವಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು, ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮ್ಮ ಬಿಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
3: ಈಗ ಸೀಮಾ ಅಂಗಡಿ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸತ್ಯನಾರಾಯಣ ರಾವ್ ಅನತಿಯವರ ರಚನೆ.

0: ಆಕಾಶವಾಣಿ ಧಾರವಾಡ ಸುಗಮ ಸಂಗೀತ ಕಾರ್ಯಕ್ರಮ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ

0: ಇದುವರೆಗೆ ಸೀಮಾ ಅಂಗಡಿಯವರಿಂದ ಸುಗಮ ಸಂಗೀತ ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆಕಾಶವಾಣಿ ಧಾರವಾಡ. ಕೇಳಿ ಕನ್ನಡ ಗೀತ ರಾಮಾಯಣದ 12ನೇ ಹಾಡು. ಮೂಲ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಸಂಗೀತ ಸಂಯೋಜನೆ ಸುಧೀರ್ ಫಡ್ಕೆ, ಹಾಡಿದವರು ರಾಧಾ ದೇಸಾಯಿ, ಬಸವರಾಜ್ ಗೋನ್ಹಾಳು, ಶ್ರೀಪಾದ ಹೆಗಡೆ, ಡಿ ಕುಮಾರ್ ದಾಸ್ ಹಾಗೂ ಡಾಕ್ಟರ್ ಮುಕ್ತಾ ಮುಜುಮ್ದಾರ್. ನಿರೂಪಣೆ ಮನೋಹರ್ ಕುಲಕರ್ಣಿ.
2: ಶ್ರೀರಾಮನ ಪಾದಸ್ಪರ್ಶದಿಂದ ಶಿಲಾ ಸದೃಶಳಾಗಿ ಬಿದ್ದಿದ್ದ ಅಹಲೆಯು ಪುನರ್ಜೀವ ತಾಳಿ ರಾಮಚಂದ್ರನ ಕೃಪೆಗೆ ಮೊರೆಯಿಟ್ಟಳು. ನಂತರ ಶ್ರೀರಾಮ ಲಕ್ಷ್ಮಣರು ಮಿಥಿಲಾ ನಗರಿಯತ್ತ ಪಯಣಗೈದರು. ಜನಕ ಮಹಾರಾಜನಿಗೆ ಇವರನ್ನು ಕಂಡು ಆನಂದವೇ ಆನಂದ. ಮುನಿಕುಮಾರರೊಂದಿಗೆ ಬಂದ ಈ ಇಬ್ಬರು ಅಯೋಧ್ಯಾಪತಿ ದಶರಥನ ಮಕ್ಕಳು ಎಂದು ತಿಳಿಯುತ್ತಲೇ ಆತನ ಆನಂದ ಇಮ್ಮಡಿಸಿತು. ದಶರಥನ ಪರಮ ಪ್ರತಾಪಯುತರಾದ ಈ ಪುತ್ರರು ನಿನ್ನ ಬಳಿ ಇರುವ ಶಿವಧನುಷ್ಯ ನೋಡಲು ಬಂದಿದ್ದಾರೆ ಎಂದು ವಿಶ್ವಾಮಿತ್ರರು ಜನಕರಾಜನಿಗೆ ತಿಳಿಸಿದರು. ಸ್ವಲ್ಪ ಸಮಯದಲ್ಲಿ ಆಸ್ಥಾನಕ್ಕೆ ಬೃಹದಾಕಾರದ ಧನುಷ್ಯ ಬಂದಿತು. ಅಸಂಖ್ಯಾತ ಜನಸ್ತೋಮ ನೆರೆದಿತ್ತು. ಶ್ರೀರಾಮ ಚಾಪವನ್ನೆತ್ತಲು ಅನುಮತಿ ಕೇಳಿದ. ಧನುಷ್ಯ ಎತ್ತುತ್ತಿರುವಂತೆಯೇ ಸಿಡಿಲೆರಗುವಂತೆ ಪ್ರಚಂಡ ನಾದ ಕೇಳಿಬಂತು. ಶಿವಧನುಷ್ಯ ತುಂಡಾಯಿತು. ಜನಕರಾಜ ಅತ್ಯಾನಂದಪಟ್ಟು ಅದೇ ಕ್ಷಣಕ್ಕೆ ತನ್ನ ಪುತ್ರಿ ಸೀತೆಯನ್ನು ಆ ವೀರನಿಗೆ ಧಾರೆ ಎರೆದು ಕೊಡುವುದಾಗಿ ಬಹಿರಂಗಗೊಳಿಸಿದ. ಶ್ರೀರಾಮ ಸೀತೆಯರ ವಿವಾಹ ವಿಜೃಂಭಣೆಯಿಂದ ನೆರವೇರಿತು. ಅದರಂತೆ ಉರ್ಮಿಳೆ, ಮಾಂಡವಿ, ಶ್ರುತಕೀರ್ತಿಯರನ್ನು ಕ್ರಮವಾಗಿ ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನರಿಗೆ ಕೊಟ್ಟು ಮದುವೆ ಸಾಂಗವಾಗಿ ನಡೆಯಿತು. ಎಲ್ಲೆಡೆಗೂ ಆನಂದಾತಿರೇಕ, ಉತ್ಸಾಹ. ನವವಧೂವರರು ಮಿಥಿಲೆಯಿಂದ ಅಯೋಧ್ಯೆಗೆ ಮರಳಿದರು. ದಿನ ಕಳೆದರೂ ಕೂಡ ಮಿಥಿಲೆಯ ಚಾರಣರು ಸೀತಾ ಸ್ವಯಂವರದ ಗೀತವನ್ನೇ ಮತ್ತೆ ಮತ್ತೆ ಹಾಡಿ ನಲಿಯುತ್ತಿದ್ದರು.

ಕನ್ನಡ ಗೀತರಾಮಾಯಣ ಕೇಳುತ್ತಿದ್ದೀರಿ. ಮುಂದಿನ ವಾರ ಇದೇ ವೇಳೆಗೆ ಕೇಳಲಿದ್ದೀರಿ ಕನ್ನಡ ಗೀತರಾಮಾಯಣದ ಮುಂದಿನ ಭಾಗ.

0: ಆಕಾಶವಾಣಿ ಧಾರವಾಡ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
2: ಮತ್ತೆ ಎರಡನೇದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿರುವ ಮುತ್ತಿನಹಾರ ಚಿತ್ರದ ಗೀತೆ ಇದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ, ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್, ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಮರೆಯದ ಹಾಡು ಚಿತ್ರದ್ದು, ಗಾಯಕಿ ಎಸ್ ಜಾನಕಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

0: ಆತ್ಮೀಯ ಕೇಳುಗರೆ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಆಕಾಶವಾಣಿ ಧಾರವಾಡ. ಈಗ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ಸತ್ಯಭಾಮ ನಾರದ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಜಮಖಂಡಿ ತಾಲೂಕು ಸಂಗಳದ ವೀರನಗೌಡ ಚಂದ್ರಗೌಡ ಕಲ್ಲನಗೌಡರ್ ಹಾಗೂ ಸಂಗಡಿಗರು.

0: ತಾಯಿ ತಾವು ಬಂದಂತವ್ರು ಯಾರು?
1: ಅಮ್ಮ ನನ್ನನ್ನ ಕೇಳುವಂತ ನೀನ್ ಯಾರಮ್ಮ?
0: ನೋಡಮ್ಮ ಇಲ್ಲಿ ಯಾರು ಬರ್ತಾ ಇದ್ದಾರೆ ಅವ್ರು ವಿಚಾರ ಮಾಡ್ತಕ್ಕಂತ ದೂತ್ಕಾಸ್ತ್ರಿ ಅಂತ ನೋಡಮ್ಮ.
1: ಹೌದಮ್ಮ ಇರ್ಲಿ, ನಾನು ಏನ್ ವಿಚಾರ ಮಾಡಿದಿ?
0: ನೋಡಮ್ಮ ನಿಮ್ ತಂದೆಯವ್ರು ಇದ್ದಾರೆ.
1: ದೂತೆ ಏನಿಗೆ ತಂದೆ ಅವ್ರು ಇದ್ದಾರಮ್ಮ.
0: ಮತ್ತೆ ತಾಯಿಯವ್ರಿ?
1: ಅವ್ರು ಆದ್ರೂ ಇದ್ದಾರೆ.
0: ಮತ್ತೆ ಮಾವನವ್ರಿ?
1: ಅಮ್ಮ ಅವ್ರು ಇದ್ದು ಇದ್ದಾರೆ.
0: ಮತ್ತೆ ಬಾವನವ್ರಿ?
1: ಎಲ್ಲಾರು ಇದ್ದಾರ.
0: ನೋಡಮ್ಮ ನಿಮ್ಮ ತಂದೆ ತಾಯಿ ಹೆಸರು ಹೇಳಲ್ಲ.
1: ಹೌದು ನೋಡಮ್ಮ, ನನ್ನ ತಂದೆ ಯಾರು?
0: ತಂದೆ ಯಾರು?
1: ತಾಯಿ ಯಾರು?
0: ಯಾರು?
1: ಮಾವನ ಯಾರು?
0: ಮಾವನ ಯಾರು?
1: ಮತ್ತು ಬಾವನ ಯಾರು? ನಿನಗೆ ತಿಳುವಂತೆ ಈ ಕೂಡದಂತ ಸಭಾಕ ತಿಳುವಂತೆ ಹೇಳ್ಬೇಕಲ್ಲ. ಅವ್ರು ಯಾರು? ಕೇಳು.
0: ಭಾಸ್ಕರನಾ

0: ಆಗುತ್ತೆ.
1: ಏನಮ್ಮ?
0: ಆ ಯಾವ ಸತ್ರಾಂತ ರಾಜನ ಬಂದು ಅಮ್ಮ ಎನಗೆ ತಂದೆಯವರಾಗಬೇಕು, ಇದುವಲ್ಲದೆ ಆ ಶಚಿದೇವಿ ಎನಗೆ ತಾಯವರಾಗಬೇಕು, ಇದುವಲ್ಲದೆ ಆ ದೇವಕಿ ದೇವರು ಬಂದು ಅಮ್ಮ ಎನಗೆ ಅತ್ಯವರಾಗ್ತಾ ಇದ್ದಾರ, ಆ ಬಲಿರಾಮ ಬಂದು ಎನಗೆ ಕಾಸು ಬಾಂಧ್ರ ಆಗ್ಬೇಕು. ನೋಡು
1: ನೋಡಮ್ಮ, ಇಷ್ಟೆಲ್ಲ ಹೆಸರು ಹೇಳಿದ್ರಿ,
0: ಹೇಳಿದ್ರಿ
1: ಮತ್ ಮುಖ್ಯ ನಿಮ್ಮ ದೇವರದ ಹೆಸರ ಬಿಟ್ರಲ್ಲ,
0: ಏನಂತ ನೀನು?
1: ನಿಮ್ ಪುರುಷಂದ್ರಿ
0: ದೂತೆ, ಆ ಪುರುಷಂದ್ರ ಹೆಸರು ಹೇಳ್ಬೇಕಾದ್ರೆ ಸ್ವಲ್ಪ ನಾಚಿಕ್
1: ಬರ್ತದೆ.
0: ಏನ್ ಮಾಡ್ತಾ
1: ಇದ್ದೀವಿ ಬರ್ತೇನ್ರಿ?
0: ಹಾಗಲ್ಲಮ್ಮ,
1: ಯಾಕಂದ್ರ ಹುಡುದು ಅವ್ರದ ಹುಡುದು ಅವ್ರದ ತಿನ್ನುದು ಅವ್ರದ ಅಂದಾಗ ಅವ್ರ ಹೆಸರು ಹೇಳಕ್ ನಾಚಬಾರ್ದು.
0: ನೋಡಮ್ಮ, ನಾನು ಅವ್ರ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ,
1: ನಾವು ಭಕ್ತಿಯಿಂದ ಕೇಳ್ತೇವೆ, ಹೇಳ್ರಿ.
0: ನೀನಾದ್ರೂ ಭಕ್ತಿಯಿಂದ ಕೇಳು.
1: ಅವ್ರು
0: ಯಾರು?
1: ಯಾರು?
0: ಆ ಯಾವ ದ್ವಾರಕಾಪಟ್ಟಣಕ್ಕೆ ಅಧಿಪತಿ ಆದಂತವ್ರು ಶ್ರೀಕೃಷ್ಣ ಪರಮಾತ್ಮನೆ ಬಂದು ಅಮ್ಮ ಎನಗೆ ಪ್ರೀತಿ ಪುರುಷರಾಗ್ತಾ ಇದ್ದಾರೆ.
1: ನೋಡಮ್ಮ, ಎಲ್ಲರೂ ತಮ್ಮ ಹೆಸರು
0: ಏನಮ್ಮ? ನನ್ನ ಹೆಸರು ಗೊತ್ತಾಗ್ಲಿಲ್ಲ. ದೂತೆ, ಎನಗೆ ಬಂದು
1: ಬಂದು
0: ಸತ್ರಾದ ರಾಜನ ಮಗಳು
1: ಮಗಳು
0: ಸತ್ಯಭಾಮ ಮತ್ತು ಸತ್ಯಭಾಮ ಅಂತ ಇದ್ದಾರ.
1: ನೋಡಮ್ಮ, ಸತ್ರಾಜಿತ ರಾಜನ ಬಂದು ಎಂತಾತ
0: ಎಂತಾತ
1: ದೊಡ್ಡ ಅರಸ.
0: ಹೌದೌದು,
1: ಅಂತ ಅರಸರ ಮಗಳಾದ ನೀವು. ಇಂತ ಅಪರಾಧಿಯಲ್ಲಿ ಛತ್ರ ಚಾಮರ ಇಲ್ಲ,
0: ಇಲ್ಲ
1: ಪಲ್ಲಕ್ಕಿ ಮೇನಿಲ್ಲ, ದಾಸ ದಾಸಿಯರಿಲ್ಲ,
0: ಇಲ್ಲವೇ ಇಲ್ಲ, ಇಲ್ಲ
1: ಬಟ್ಟಂಗಿ ಹೊಗಳೋರಿಲ್ಲ. ಇಂತ ಅಪರಾಧಿಯಲ್ಲಿ ಘೋರ ಘೋರ ಅಂತ ಶಬ್ದ ಮಾಡ್ಲಿಕ್ಕೆ ಏನ್ ಕಾರಣ ಅದ?
0: ನೋಡ್ದೂತಿ, ಹೇಳಿನಿ ಹೇಳಲಾಗದು,
1: ಹೇಳಲಾಗದು,
0: ಹೇಳದಿದ್ದೇನೆ ಇರಲಾಗದು. ಈ ಕಡೆ ಭಾವ ಆಗ್ಯದ ಮತ್ತು ಈ ಕಡೆ ಕೆರೆಯಾಗಿ ಕೂತ ನೋಡಮ್ಮ,
1: ಎರಡು ನಡೆ ಕರಿ ತೆಗೆದ್ಬಿಡ್ರಲ್ಲಮ್ಮ, ಯಾಕಾಗತ್ತೆ?
0: ನಿನ್ನ ಮಾತನು ಕರೆಯದ ಅಂದ್ರೇನು? ಯಾರ ಹೊಟ್ಟೆ ಕಡಿದ್ರೆ ಯಾರ ಯಜಮಾನ ತಿಂತ ಇದಾರ?
1: ನೋಡಮ್ಮ, ಯಾರ ಹೊಟ್ಟೆ ಕಡಿತದ ಅವ್ರ ಯಜಮಾನ ತಿಂದ್ರ ಆ ಹೊಟ್ಟೆ ನಿವಾರಣ ಆಗ್ತದ,
0: ಹೊಟ್ಟೆ ನಿಲ್ತದ. ಆದ್ರಂತೆ ನನಗಾಗುವಂತ ತಾಪದ ಗರ್ಜ ನಿನಗೇನು ಬಿದ್ದಿಲ್ಲ.
1: ಅಲ್ರಿಮ್ಮ, ನಿಮ್ಗೇನು ತಾಪದ ಗರ್ಜ ಮಾಹಿತಿ?
0: ಅಂತ ತ್ರಾಸ ಏನು
1: ಮಾಹಿತಿ
0: ನಿನ್ನ ಮುಂದೆ ಹೇಳಿದ್ದಾದ್ರೆ
1: ನಾವು ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೇವೆ.
0: ಆಗ್ಲಿ ಆಗ್ಲಿ, ಕೇಳು. ಕಮಲ ರೂಪನ ತೋರೆ

0: ದೂತೆ,
1: ಏನಮ್ಮ
0: ನನ್ನ ಪರಮಾತ್ಮರು ನನ್ನ ಮುಂದಿಲ್ಲದೆ
1: ಇಲ್ಲದೆ
0: ಈ ಹೊತ್ತಿಗೆ 4-6 ದಿವಸಗಳಾದ
1: ಆದ್ರೆ
0: ಅವರು ಸ್ವಾದಾರ್ಥವಾಗಿ ಇಲ್ಲಿವರೆಗೆ ಬಂದಾ ಇದ್ದೀನಿ. ನನ್ನ ಪರಮಾತ್ಮರು ಶೋಧ ಮಾಡ್ಕೊಟ್ಟೇನು
1: ನೋಡಮ್ಮ. ನಿಮ್ಮ ಪರಮಾತ್ಮರು ಅವ್ರ ಒಬ್ರು ಕೈ ಸಿಗಾರು ಒಬ್ರು ಕೈ ಸಿಗುಲ್ಲ
0: ಇಲ್ಲ ಇಲ್ಲ
1: ಅವರು ಠಿಕಾಣಗಳ ಬಾಳ್ತಾವ. ಅದಕ್ಕೆ ಈಗ ಸದ್ಯಕ್ಕೆ ಯಾವ ಠಿಕಾಣದಾಗ ಅದರ ಅದನ್ನ ಹೇಳ್ರಿ, ನಾವು ಅಲ್ಲಿ ಶೋಧ ಮಾಡ್ಕೊಂಡ್ಬರ್ತೇವೆ.
0: ನೋಡ್ದೆ ನನ್ನ ಪರಮಾತ್ಮರು 10 ಅವತಾರದಾಗ ಇಲ್ಲ ಇಲ್ಲ
1: ಇಲ್ಲ
0: ಒಂದೇ ಒಂದು ಠಿಕಾಣದಲ್ಲಿ ಇದ್ದ
1: ಇದ್ದಾರ.
0: ಹೋಗಿ ಒಂದು ಠಿಕಾಣ ಹೇಳ್ತಾ ಇದ್ದೀನಿ, ಕರ್ಕೊಂಡ್ ಬರ್ತಾ
1: ಇದ್ದೀನಿ. ಒಳ್ಳೆ ಕರ್ಕೊಂಡ್ ಬರ್ತೇವೆ.
0: ಹಾಗಾದ್ರೆ ಕೇಳು, ಬರುವೆ ನಂಬ ಮಾತನೇ.

0: ಪರಮಾತ್ಮ
1: ನನ್ನ ಪರಮಾತ್ಮರು
0: ಪರಮಾತ್ಮರು
1: ಆ ನನ್ನ ಸೌತಿ ಮಂದಿರದಲ್ಲಿ ಅವಳು ಮಾತಿ ಮೋಸ ಅಲ್ಲೇ ಕುಂತಿದ್ದಾರೆ ರುಕ್ಮಿಣಿ ಮಂದಿರದಲ್ಲಿ
0: ಇದ್ದಾರೆ
1: ನೀನು ಹೋಗಿ ಕರ್ಕೊಂಡು ಬಂದ್ಬಿಡು
0: ನೋಡಮ್ಮ ಅಲ್ಲೇ ರುಕ್ಮಿಣಿ ಅವರ ಮಂದಿರದ ಸದ್ಯ ನಾಲ್ಕು ಗುರುಗಳು ಬರ್ತಾರ
1: ಬರ್ತಾ ಇದ್ದಾರೆ
0: ಬಂದಿಂದ ವಿಚಾರ ಮಾಡ್ಕೊಂಡು ಹೋಗ್ರಿ
1: ಆಗ್ಲಿ.

0: ಮುಕುಂದ, ಮುರಳೀಧರ, ಕೇಶವ, ಅನಂತಸೇನ, ಕಮಲನಯನ, ಎಲ್ಲೋ ದ್ವಾರದಲ್ಲಿ ಯಾರು ಇದ್ದೀರಿ?
1: ನಾವ ದ್ವಾರಪಾಲಕ ಇದ್ದೀರಪ್ಪ.
0: ಹಾ, ಕೃಷ್ಣ ಮಂದಿರದಲ್ಲಿ. ನಾ ಏನ್ ಕೇಳಿದ್ನಿ?
1: ಏನಂದ್ರಪ್ಪ?
0: ಕೃಷ್ಣ ಪರಮಾತ್ಮರು ಮಂದಿರದಲ್ಲಿ ಇದ್ದಾರೋ ಇಲ್ಲ ಅಂತ ಕೇಳಿದ್ವಿ.
1: ಮಂದಿರದೊಳಗೆ ಅದಾರಪ್ಪ.
0: ಹಾಗಾದ್ರೆ ಕೃಷ್ಣ ಪರಮಾತ್ಮ ಹೋಗಿ ಹೇಳು.
1: ಏನ್ ಹೇಳಿದ್ರಪ್ಪ?
0: ಸ್ವರ್ಗ ಲೋಕದಿಂದ ನಾರದ್ರೊಳಗೆ ಬಂದ ಅಂತ ಹೇಳು.
1: ಅಲ್ಲಪ್ಪ ಹೇಳ್ತೇವೆ. ಅಪ್ಪ ಕೃಷ್ಣ ಪರಮಾತ್ಮ
2: ಯಾಕೆ ದುತ್ಯ?
1: ಸ್ವರ್ಗ ಲೋಕದಿಂದ ನಾರದ್ರು ಬಂದಾರಪ್ಪ. ಅವ್ರ ಬೆಟ್ಟಿ ಹೋಗಿ ಬರ್ರಲ್ಲ.
2: ಅವ್ರ ಬೆಟ್ಟಿ ನಾವು ಹೋಗಿ ನೋಡ್ರಲ್ಲ.

0: ಸ್ವಾಮಿ ಒಂದು ಸುತ್ತೇನೆ.
1: ಕೃಷ್ಣ ನಿನಗೆ ಮಂಗಲವಾಗಲಿ.
2: ಸ್ವಾಮಿ ತಾವು ಎಲ್ಲಿಂದ ಬಂದಿದ್ದೀರಿ?
1: ನೋಡಪ್ಪ ಕೃಷ್ಣ, 14 ಲೋಕ ಸಂಚಾರ ಮಾಡುತ್ತಾ ಮಾಡುತ್ತಾ ಕೂಡ ಬಂದ್ರು ಎಲ್ಲಿಯೂ ನೀನು ಭೇಟಿ ಆಗಲಿಲ್ಲ. ಇದೇ ಗ್ರಾಮದಲ್ಲಿ ಅದರಂತ ಸುದ್ದಿ ಕೇಳಿ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ.
2: ಸ್ವಾಮಿ ತಾವು ಬರುವಾಗ ಏನಾರು ತಂದಿರಬಹುದಲ್ರಿ?
1: ಸ್ವರ್ಗಲೋಕದಿಂದ ಬರುವಾಗ ನಿನಗಾಗಿ ಒಂದು ಪಾರ್ಜ ಪುಷ್ಪವನ್ನು ತಂದಿದ್ದೇನೆ.
2: ಸ್ವಾಮಿ ಎಲ್ಲಿ ಅದ ಕೊಡಲ್ಲ.
1: ಹಾಗಾದ್ರೆ ಹೇಳ್ತಾ ಇದ್ದೇನೆ ಕೇಳು.
2: ಹೇಳ್ರಿ.
1: ಕಮಲವ

0: ನಿನ್ನ 16,000 ಗೋಪಾಸ್ತ್ರೀಯರಲ್ಲಿ ಯಾರು ಹೆಚ್ಚಿನವರಿದ್ದಾರ?
1: ಅಷ್ಟಮಾಸ್ತ್ರೀಯರು ಹೆಚ್ಚಿನವರಿದ್ದಾರ?
0: ಆ ಅಷ್ಟಮಾಸ್ತ್ರೀಯರಲ್ಲಿ ಯಾರು ಹೆಚ್ಚಿನವರಿದ್ದಾರ?
1: ರುಕ್ಮಿಣಿ ಸತ್ಯಭಾಮ ಹೆಚ್ಚಿನವರಿದ್ದಾರ?
0: ಆ ಸತ್ಯಭಾಮ ರುಕ್ಮಿಣಿಯಲ್ಲಿ ಯಾರು ಹೆಚ್ಚಿನವರಿದ್ದಾರ?
1: ರುಕ್ಮಿಣಿ ಹೆಚ್ಚಿನವಳಿದ್ದಾಳ?
0: ನನಗೆ ಅನಿಸಿತ್ತು ಅನಿಸಿತ್ತು. ಏ ಸುಮ್ ನಿಂದರು, ಆ ರುಕ್ಮಿಣಿಯನ್ನು ಕರೆದುಕೊಂಡು ಬಂದು ಎಡೆದೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದಿಸುತ್ತಾ ಮುಖ ನೋಡುತ್ತಾ ಅವಳ ಮುಡಿಯಲ್ಲಿ ಮುಡಿಸಿಬಿಡು. ಮುಪ್ಪಿನವರಾದ ನಾವು ಕಣ್ಣಾರು ಕಂಡು ಸಂತೋಷ ಪಟ್ಟು ಹೋಗ್ತೇವೆ.
2: ಹೇ
0: ಸುಮ್ ನಿಂದರು ಕೃಷ್ಣ, ನಾ ಇನ್ನ ಹೋಗಿ ಬರ್ತಾ ಇದ್ದೇನೆ.
1: ನೋಡ್ರಿಪ್ಪ, ಹೋದ್ ಹೋಗ್ಲೇಕ್ರಿ. ಇಲ್ಲಿ ನಡೆದಂತ ಸುದ್ದಿಯನ್ನು ಯಾರ ಮುಂದೆ ತಿಳಿಸಬಾರ್ದು ನೋಡ್ರಿಪ.
0: ಯಾವತ್ತಂತ ಕೃಷ್ಣ,
1: ನೀವು ಸ್ವರ್ಗಲೋಕಕ್ಕೆ ಹೋಗಿದ್ದು, ಪಾರಿಜಾತ ಪುಷ್ಪ ನನ್ನ ಕೈಲಿ ತಂದು ಕೊಟ್ಟದ್ದು, ನಾನು ಐದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ದು, ಇದೇ ಸುದ್ದಿವನ್ನು ಯಾರ ಮುಂದೆ ತಿಳಿಸಬಾರ್ದು ನೋಡ್ರಿಪ.
0: ನೋಡ್ಪ ಕೃಷ್ಣ, ಹೇಳ್ತೇನೆ ಹೇಳುದಿಲ್ಲ ಹೇಳುದಿಲ್ಲ ಹೇಳ್ತಾ ಇದ್ದೇನೆ. ಕೃಷ್ಣ, ನಾ ಇನ್ನ ಹೋಗಿ ಬರ್ತಾ ಇದ್ದೇನೆ.
1: ನಮಸ್ಕಾರ ಮಾಡ್ತಾ ಹೋಗ್ಬೇರಿ.

0: ನಾರಾಯಣ, ಮುಕುಂದ, ಮುರಳೀಧರ, ಕೇಶವ, ಅನಂತಸೇನ, ಎಲ್ಲೋ ದ್ವಾರದಲ್ಲಿ ಯಾರು ಇದ್ದೀರಿ?
1: ನಾ ದ್ವಾರಪಾಲಕ ಇದ್ದೇವ್ರಪ್ಪ.
0: ಸತ್ಯಭಾಮನ ಮನಿ
1: ನಿಮ್ ಮನಿ ಮಸುತ್ಯ?
0: ನಾ ಏನ್ ಕೇಳಿದ್ನಿ?
1: ಏನ್ ಕೇಳಿದ್ರಪ್ಪ?
0: ಸತ್ಯಭಾಮ ಮಂದಿರದಲ್ಲಿ ಇದ್ದಾಳೋ ಇಲ್ಲ ಅಂತ ಕೇಳಿದೆ.
1: ನೋಡಪ್ಪ ಅದಾರ.
0: ಹಾಗಾದ್ರೆ ಸತ್ಯಭಾಮಗ್ ಹೋಗಿ ಹೇಳು.
1: ಏನ್ ಹೇಳಿದ್ರಿ?
0: ಸ್ವರ್ಗ ಲೋಕದಿಂದ ನಾರದ್ರುಗಳು ಬಂದಾರಂತ
1: ಹೇಳಪ್ಪ. ಹೇಳ್ತೇವೆ ಅಮ್ಮ. ಸತ್ಯಭಾಮ
2: ಯಾಕದೂತೆ?
1: ಸ್ವರ್ಗ ಲೋಕದಿಂದ ನಾರದ ಗುರುಗಳು ಬಂದಾರಪ್ಪ.
2: ಹಾಗಾದ್ರೆ ಬಂದೆ.
1: ಹಾ.

0: ನೀವು ನಮ್ಮ ಮಂದಿರಕ್ಕೆ ಬಂದಾಕ್ಷನಿ ಸ್ವಾಮಿ, ಹೇಗಾಗ್ಯದ ಗುರುಗಳೇ?
1: ಅಮ್ಮ ಎಷ್ಟು ಆನಂದ ಆಗ್ಯದ,
0: ಎಷ್ಟು ಆನಂದ ಆಗ್ಯದ.

0: ಗುರುಗಳೇ, ಬಡವನ ಮನೆಗೆ ಭಾಗ್ಯವು ತಾನಾಗಿ ಸಾಗಿ ಬಂದರೆ ಆ ಬಡವನಿಗೆ ಎಷ್ಟು ಆನಂದ ಆಗ್ತದೆ ನೋಡು ಸ್ವಾಮಿ. ಗುರುಗಳೇ, ಅಷ್ಟು ಆನಂದ ನನಗಾಗ್ಯದರಿ ಗುರುಗಳ.
1: ಅಮ್ಮ, ಮತ್ತು ಯಾವ ತರದ ಆನಂದ ಆಗ್ಯದ
0: ಇದು? ಅಲ್ಲ ಮತ್ತು ಹೇಗಾಗ್ಯದ? ಗಣರೋಗ ಹತ್ತಿ ಬಳಲವನ ಮನೆಗೆ ವೈದ್ಯನು ತಾನಾಗಿ ಸಾಗಿ ಬಂದಂತೆ ಸ್ವಾಮಿ. ಅದರಂತೆ

0: ಗುರುಗಳೇ, ಬಡವನ ಮನೆಗೆ ಭಾಗ್ಯವು ತಾನಾಗಿ ಸಾಗಿ ಬಂದರೆ ಆ ಬಡವನಿಗೆ ಅಷ್ಟಾನಂದ ಆಗ್ತದೆ ನೋಡು ಗುರುಗಳೇ, ಅಷ್ಟಾನಂದ ನನಗಾಗಿದೆ ಸ್ವಾಮಿ.
1: ಅಮ್ಮ ನಿನಗೆಲ್ಲ ಆನಂದ ಆಗಿದೆ, ಆದ್ರ ಕರೆ ನನ್ನ ಹೊಟ್ಟೆ ಒಳಗ ಎತ್ತೆ ಎತ್ತೆ ಒಗದಂಗ ಆಗ್ತದ ನೋಡಮ್ಮ. ಸುಮ್ ನಿಂದ್ರು
0: ಏನ್ ಮಾತಾಡ್ತೀರಿ ಸ್ವಾಮಿ?
1: ಅಮ್ಮ ನಾ ಏನ್ ಮಾತಾಡಿನಿ?
0: ಏನಾತ್ರಿ
2: ಮಾತಾಡಕತ್ತಿಲ್ಲ
1: ನೋಡಮ್ಮ. ನಾ ಏನಂದಿಲ್ಲ, ಸ್ವರ್ಗ ಲೋಕಕ್ಕೆ ಹೋಗಿದ್ದೆ,
0: ಹೋಗಿದ್ರಿ,
1: ಪಾರಜಾತ್ ಪುಷ್ಪ ತಂದಿದ್ದೆ,
0: ತಂದು
1: ಪರಮಾತ್ಮರ ಕೈಯಲ್ಲಿ ಕೊಟ್ಟಿದ್ದೆ, ಪರಮಾತ್ಮರು ಅದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ರು. ಇದೇ ಮಾತನ್ನು ನಾನು ಹೇಳಿದಮ್ಮ.
0: ಇದ್ಯಾ ಸುದ್ದಿ ತಗೊಂಡು ಬಂದಿರಿ ನೀವು?
1: ಅಮ್ಮ ಎಂತದ್ದು
0: ರುಕ್ಮಿಣಿ ಅಂದ್ರೆ ಯಾರು ಗುರುಗಳೇ?
1: ಅಮ್ಮ ಯಾರು?
0: ನನ್ನ ಅಕ್ಕ, ನಾನು ಅವಳು ತಂಗಿ. ಆಕೆ ಎಷ್ಟು ಅಷ್ಟೇ ಅದ, ಮತ್ತು ತಂಗಿಷ್ಟು ಅಷ್ಟೇ ಅದ. ಇದೇ ದೊಡ್ಡ ಮಾತ ಹೇಳಕ್ ಬಂದಿರಿ
1: ಅಮ್ಮ? ಇನ್ನ ಬೆಂಕಿ ಹಚ್ಚಾ ಹಾಕೇನೆ ಅಮ್ಮ. ಆ ಪುಷ್ಪದಲ್ಲಿ ಒಂದು ಮಹತ್ವದ.
0: ಏನ್ರಿ ಅದು?
1: ಆ ಪಾರ್ಜಾತ್ ಪುಷ್ಪ ಯಾರ ಕಡೆ ಇರ್ತದ?
0: ಯಾರ ಹತ್ತರ ಇರ್ತದನೋ
1: ಅಲ್ಲಿ 16,000 ಗೋಪಿಕಾ ಸ್ತ್ರೀಯರು ಸದಾ ಅವಕಾಲ ಅವರು ಸೇವ ಮಾಡ್ತಿರ್ಬೇಕು.
0: ಗುರುಗಳೇ ಈ ಮಾತ್ ಕರೇರಿ
1: ಕರೆ.
0: ಇದು ಅಲ್ಲಿ
1: ಉಳಿದ 7 ಮಂದಿ ಪಟ್ಟದ ಅರಿಸಿಯರು ಸಹಿತ,
0: ಪಟ್ಟದ ಅರಿಸಿಯರು
1: ಅವ್ರು ಸೇವೆ ಮಾಡ್ತಿರ್ಬೇಕು. ಪರಮಾತ್ಮರು ಸಹಿತ ಕೂಡ್ರಿ ಅಂದ್ರೆ ಕೂಡಿರ್ಬೇಕು, ಏಳ್ ಅಂದ್ರೆ ಹೇಳ್ತಿರ್ಬೇಕು. ಸುಮ್ ನಿಂದ್ರು ಇಂತ ಶಕ್ತಿ ಆ ಪುಷ್ಪದಲ್ಲಿ ಅದ.
0: ಗುರುಗಳೇ ಹೀಗಿದ್ದ ಮೇಲೆ ನನಗೆ ಯಾಕೆ ತರಲಿಲ್ಲ ಗುರುಗಳೇ?
1: ಅಮ್ಮ ನಾನೆಲ್ಲ ನಿನ್ನ ಸಲುವಾಗಿ ತಂದಿದ್ದೆ.
0: ತಂದಿದ್ರಿ?
1: ದಾರಿಯಲ್ಲಿ ಪರಮಾತ್ಮರು ಭೇಟಿ ಆಗಿದ್ರು.
0: ಭೇಟಿ ಆತು.
1: ಗುರುಗಳ ಬಗಲಲ್ಲಿ ಏನವ ಅಂದ್ರು? ಬಗಲಲ್ಲಿ ಪಂಜದ ಗಂಟಿತ್ತು. ಆ ಪಂಜದ ಗಂಟನ್ನು ಪರಮಾತ್ಮರು ಬರೆಯನ್ನು ಕಸಿದುಕೊಂಡು ಅದರಲ್ಲಿ ಇದ್ದಂತ ಪುಷ್ಪವನ್ನು ತೆಗೆದುಕೊಂಡು ರುಕ್ಮಿಣಿ ಮಡಿಯಲ್ಲಿ ಮುಡಿಸಿಬಿಟ್ರು. ನಾನೆಲ್ಲ ಸತ್ಯಭಾಮಗೆ ತಂದಿದ್ದಂತ ರಗಡಿ ಹೇಳಿನಿ. ಆ ಮಾತಿ ಪರಮಾತ್ಮರು ಏನ್ ಅನ್ಬೇಕು?
0: ಏನಂದ್ರಿ?
1: ಆ ಸತ್ಯಭಾಮನ ಸುದ್ದಿ ನನ್ನ ಮಂದಿರ ಒಳಗೆ
0: ತೆಗೆದ್ರೆ
1: ನನ್ನ ಮೈಯಂತ ಮೈಯೆಲ್ಲ ಧಗ ಧಗ. ಅಮ್ಮ ಸತ್ಯಭಾಮ ನಿನಗಾದ್ರೂ ಒಂದು ಪುಷ್ಪವನ್ನು ಕೊಡುತ್ತಿದ್ದೇನೆ ಹೇಳು.
0: ಹೌದ್ರಿ? ಏನ್ ಕೊಡ್ತಾ ಇದ್ರಿ ಪುಷ್ಪ ಕೊಡ್ತಾ ಇದ್ರಿ? ಏನು?

0: ಗುರುಗಳೇ, ಹೀಗಿದ್ದ ಮೇಲೆ ನಾನು ಆ ಹೂ ಬಿಡಂಗಿಲ್ಲ ಗುರುಗಳೇ.
1: ನೋಡಮ್ಮ, ಆ ಹೂ ನಿನಗೆ ಸಿಗುದಿಲ್ಲ.
0: ಯಾಕೆ ಸಿಗುದಿಲ್ಲರಿ?
1: ಆ ಪರಮಾತ್ಮರಿಗೆ ನಿಮಗೆ ಜಗಳ ಆಗ್ತದ?
0: ಆ ಹೂ ಬಿಡಂಗಿಲ್ಲ.
1: ನೋಡಮ್ಮ, ಆ ರುಕ್ಮಿಣಿಗೆ ನಿಮ್ಗೆ ಜಗಳ ಆಗ್ತದ?
0: ಬರದಾಟ ಆಗ್ಲಿ,
2: ಇದ್ರ ಸಲುವಾಗಿ ಹೊಲಮಣಿ ಹೋಗ್ರಿಪ್ಪ.
1: ಅಮ್ಮ, ಹಾಗಾದ್ರೆ ಆ ಪುಷ್ಪ ತೆಗೆದು ಕೊಡ್ತೇನೆ ನಾನು, ಹಂಗ ವಚನ ಕೊಡು.
0: ಗುರುಗಳೇ, ಆ ಪಾರ್ಜತು ತಕ್ಕೊಂಡು ತೀರ್ತಾ ಇದೀನಿ ಸ್ವಾಮಿ, ವಚನ ಕೊಟ್ಟು ಹೇಳ್ತಾ ಇದ್ದೀನಿ.
1: ಅಮ್ಮ, ನಾನು ಇನ್ನೊಂದು ಸಲ ಸ್ವರ್ಗ ಲೋಕಕ್ಕೆ ಹೋಗಿ ಬಂದ ನಂತರ ಕೊಡುತ್ತಿದ್ದೇನೆ.
0: ಹೌದೌದು,
1: ಬಂದ್ ಕೆಲಸ ಆದ ಮೇಲೆ ಹೊಟ್ಟೆ ತುಂಬಿದ ಅಂಗಲ್ಲೇನು. ಅಮ್ಮ, ನಾ ಇನ್ನ ಹೋಗಿ ಬರ್ತಾ ಇದ್ದೇನೆ.

0: ಗುರುಗಳೇ ನಿಮ್ ಸ್ನಾನ ಎಲ್ಲೇಗದ? ನಿಮ್ ಊಟ ಎಲ್ಲೇಗದ? ಸ್ನಾನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬೇಕಾದಲ್ಲಿ ಹೋಗ್ರಿ.
1: ಏನ್ ಘಾತ ಆತು?
2: ಕೇಳ್ತಿರಪ್ಪ.
1: ಅಲ್ಲೋ ರುಕ್ಮಿಣಿ, ಏನ್ ಅನ್ಬೇಕು? ಆ ಸತ್ಯಭಾಮನ ಸುದ್ದಿ ನನ್ನ ಮಂದಿರೊಳಗೆ ತೆಗದ್ರ ನನ್ನ ಮೈ ಅಂತ ಮೈ ಎಲ್ಲ ಧಗ ಧಗ ಉರ್ದಂಗ ಆಗ್ತದ ನೋಡಂದ್ರ. ಅಮ್ಮ ನಾ ಇನ್ನೇ ಹೋಗಿ ಬರ್ತಾ ಇದ್ದೇನೆ.

0: ನೋಡ್ದೂತೆ,
1: ಇನ್
0: ಏನು ಉಪಾಯ ಮಾಡ್ಬೇಕಮ್ಮ?
1: ಏನ್ ಮಾಡ್ರಮ್ಮ?
0: ನೋಡ್ದೂತೆ, ಸ್ವತಃ ನಾವು ಪರಮಾತ್ಮನ ಮಂದಿರಕ್ಕೆ ಹೋಗ್ಬಿಡು ನೋಡಿ.
1: ಹೌದಮ್ಮ, ಊರಲ್ಲಿ ಯಾರು ಬೇಡಂತಾರೆ?
0: ಹೋಗ್ರಿ, ನಡ್ರಿ ನಡ್ರಿ
1: ನಡ್ರಿ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಸಂಗಳದ ವೀರನಗೌಡ, ಚಂದ್ರಗೌಡ, ಕಲ್ಲನಗೌಡರ್ ಮತ್ತು ಸಂಗಡಿಗರಿಂದ ಪಾರಿಜಾತದಲ್ಲಿ ಶ್ರೀಕೃಷ್ಣ ಸತ್ಯಭಾಮ ನಾರದ ಸನ್ನಿವೇಶ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ವಿಶೇಷ ಚೇತನರಿಗಾಗಿಯೇ ಇರುವ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ದಿವ್ಯಾಂಗ ತರಂಗ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ?

ಏನೋ ವಿಶೇಷ ಇರಬಹುದು. ಕುತೂಹಲ ತಡಿಲಿಕ್ಕಾಗೋಲ್ತು. ಲಘೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ.

0: ಕೊಡುವಂತಹದ್ದು. ಹಾರ್ಮೋನಿಯಂ ಅನ್ನು ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

0: ದಿವ್ಯಾಂಗ ತರಂಗ ಕಾರ್ಯಕ್ರಮ ಮೊದಲ ಕರೆ ಸ್ವೀಕರಿಸೋಣ. ಈಗ ಹಲೋ, ನಮಸ್ಕಾರ.
1: ಹಲೋ
0: ಹಲೋ, ಯಾರು ಮಾತಾಡೋದು? ಹ್ಞೂ, ಹೇಳ್ರಿ.
1: ದಿವ್ಯಾಂಗ ತರಂಗ, ನಾನು ದಿವ್ಯಾಂಗ ಇರೋದಕ್ಕೆ.
0: ಹೌನ್ರಿ.
1: ನಾನು ಇವ್ರದ್ದು ಏನದು ನಮ್ಮ ವಾಣಿ ಬಗ್ಗೆ ಸ್ವಲ್ಪ ವಿಶೇಷವಾಗಿ ತಿಳ್ಕೋಬೇಕಾಯ್ತು. ಹಂಗಾಗಿ ನನಗೆ ಸಾಜನ್ ಪಟೇಲ್ ಅವ್ರ ನಂಬರ್ ಬೇಕಾಯ್ತು. ಅಥವಾ ಅವ್ರಾದ್ರೆ ನೀನು ನನ್ನ ನಂಬರ್ ಹೇಳಿದ್ರೆ ನೀನು ನಮ್ಮ ನಂಬರ್ಗೆ ಒಂದು ಸ್ವಲ್ಪ ಕರೆ ಮಾಡಿದ್ರೆ ಅದ್ರ ಬಗ್ಗೆ ವಿಶೇಷವಾಗಿ ನಾನು ತಿಳ್ಕೋಬೇಕಾಯ್ತು
0: ಅಂತ. ಅದನ್ನ ನೀವು ಯಾರ ನಂಬರ್ ಬೇಕು, ಏನ್ ಬೇಕು, ಇದು ಕಾರ್ಯಕ್ರಮ ಎಂತದ್ದು ನಿಮಗೆ ಗೊತ್ತಿರ್ಬೇಕಲ್ಲ.
1: ಹೌದು, ಗೊತ್ತು. ಅವ್ರು ಈ ಕಾರ್ಯಕ್ರಮ ಕೇಳ್ತಾರಲ್ಲ, ಅವ್ರು ಕೇಳಿ ನನಗೆ ನನ್ನ ನಂಬರ್ಗೆ ಅವ್ರು ಮಾಡಿದ್ರೆ ನಾನು ವಿಶೇಷವಾಗಿ ಆ ನಮ್ಮ ಮನೆ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಯ್ತು.
0: ಹೌದ್ರಿ, ನಿಮ್ ನಂಬರ್ ಹೇಳ್ಬಿಡ್ರಿ ಒಂದ್ಸರಿ. ಹಂಗಂದ್ರೆ
1: ಹೇಳೇ ಒಂದ್ಸತಿ
0: ಹೇಳ್ಬಿಡ್ರಿ, ಅವ್ರು ಕೇಳ್ಕೊಂತ ಇದ್ರೆ ಕಾರ್ಯಕ್ರಮ ಒಳ್ಳೇದಾಗ್ತದೆ.
1: ಎಪ್ಪತ್ಮೂರು ಮೂವತ್ತೆಂಟು ಇಪ್ಪತ್ಮೂರು ತೊಂಬತ್ತೇಳು.
0: ತಮ್ಮ ಹೆಸರು ಏನಂದ್ರಿ?
1: ಇನ್ನೊಂದ್ಸರಿ ಹೇಳ.
0: ನಿಮ್ಮ ಹೆಸರು?
1: ನನ್ನ ಹೆಸರು
0: ಕಸ್ತೂರಿ ಅವರು. ಬಾಗಲಕೋಟೆಯಿಂದ ಕರೆ ಮಾಡಿದ್ರಿ ನಮ್ಮ ವಾಣಿ ಕಾರ್ಯಕ್ರಮದ ಸಲುವಾಗಿ. ಅವ್ರ ನಿಮ್ಮ ನಂಬರನ್ನ ಅವ್ರಿಗೆ ಕೊಟ್ಟಿರಿ, ನೋಡೋಣ ಅವ್ರು ಕರೆ ಮಾಡ್ತಾರೋ ಏನೋ ಅಂತ ಹೇಳಿ. ಶುಭವಾಗ್ಲಿರಿ.
1: ನನಗೆ ಹಾಡು
0: ಯಾವ ಹಾಡು ಬೇಕಾಗಿತ್ತು?
1: ನೀವು ಹಾಡು ಕೇಳಿ ಹಾಕೋದ್ಗಿಂತ ನಾನು ಎಲ್ಲರ ಅಭಿಪ್ರಾಯ ಕೇಳಿದ್ರೆ, ಅವರವ್ರ ಅಭಿಪ್ರಾಯ ಕೇಳಿದ್ರೆ ಏನ್ ಮಾಡ್ತಾರೆ, ಹೆಂಗೆ ಅವರು ಮಾದರಿ ಒಬ್ಬರಿಗೊಬ್ಬರು ಪರಸ್ಪರ ನಾವು.
0: ಇಲ್ಲ, ನೀವು ನಿಮ್ದು ಹೇಳ್ರಿ, ನಿಮ್ಮ ಒಂದು ಮಾದರಿ ಯಾವ ಥರ ನಾವು ಆಗಬೇಕು, ವಿಶೇಷ ಚೇತನರು ಇನ್ನೊಬ್ಬರಿಗೆ ಸ್ಫೂರ್ತಿ ಯಾವ ಥರ ಆಗಬೇಕಂತ ನೀವು ಹೇಳ್ರಿ ನಿಮ್ಮ ಅಭಿಪ್ರಾಯನ. ಬೇರೆಯವ್ರು ಕೆಲವೊಬ್ರು ಅಂದರೆ ಧ್ರುವ ಅಂತ ಹೇಳಿ ನಮಗೆ ಕರೆ ಮಾಡ್ತಾರೆ, ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿರ್ತಾರೆ. ಹೆಂಗೆ ಅವರು ವಯಸ್ಸಾದ್ರೂ ಎಲ್ಲ ಇನ್ನೂವರೆಗೂ PhD ಅದು ಇದು ಇನ್ನೂವರೆಗೂ ಅವರು ಏನಂತಾರೆ ಅಭ್ಯಾಸ ಮಾಡಾಕತ್ತಾರ ಮತ್ತು ಅದು ಇದು ಕೆಲಸ ಮಾಡ್ತಾರೆ ರೀ, ಅವರು ಭಾಳ ಸ್ಫೂರ್ತಿ ಆಗ್ಯಾರ. ನೀವು ನಿಮ್ಮ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳ್ಬಹುದು, ನಾವು ಇನ್ನೊಬ್ಬರಿಗೂ ಹೇಳೋಣಂತ. ಆದರೆ ಕೆಲವೊಬ್ರಿಗೆ ಏನಿರ್ತದೆ ಅಂದರೆ ಹಾಡು ಕೇಳಬೇಕು ಅನ್ನೋ ಆಸೆ ಇರ್ತೈತಿ. ಹಾಗಾಗಿ ಹೆಂಗೆ ಹೇಳ್ರಿ ಅಲ್ಲ ಅದನ್ನ ಒಂದು ಸ್ವಲ್ಪ.
1: ನಾನು ಎಲ್ಲ ಮಾಡ್ತೀನಿ, ಮುಟ್ಟು ಮಾಡೋ ಕೆಲಸ ಎಲ್ಲರೂ ಮಾಡ್ತೇನೆ, ಸುಜಿ ಸುರ್ತೇನೆ, ಬಟ್ಟೆ ಹೊಲಿತೇನೆ.
0: ನೋಡ್ರಿ, ಹ್ಞೂನ್ರಿ ಹ್ಞೂನ್ರಿ
1: ಹ್ಞೂ. ಮನೆ ಕೆಲಸ ಎಲ್ಲ ಮಟ್ಟಿ ಮುಟ್ಟು ಮಾಡೋಂಥ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡ್ತೇನೆ.
0: ಎಲ್ಲಿ ಕಲಿತ್ರಿ ಇದೆಲ್ಲ, ಹೆಂಗೆ ಕಲಿತ್ರಿ ನೀವು?
1: ಏನು ಎಲ್ಲೂ ಕಲ್ತಿದ್ದೀವಿ, ಎಲ್ಲ ಸ್ವಯಂವಾಗಿ ಕಲ್ತಿದ್ದೆ.
0: ಹ್ಞೂ,
1: ಮಾತ್ರ ಮೊಬಿಲಿಟಿ ಒಂದೇ, ಮೊಬಿಲಿಟಿ ರಿಕರ್ನಿಂಗ್ ಎಲ್ಲ ಕಲಿತೆ.
0: ಹಾಂ ರೀ, ಹಾಂ.
1: ರಿಟರ್ನಿಂಗ್ ನನಗೆ ಉಪಯೋಗ ಬರಲಿಲ್ಲ, ಮೊಬಿಲಿಟಿ ಒಂದು ಉಪಯೋಗಕ್ಕೆ ಆತ್ಮ ಉಪಯೋಗ ಬಂತು ನನಗೆ.
0: ಹೌದಲ್ರಿ. ನೀವು ಇನ್ನೊಬ್ರಿಗೆ ಹೆಂಗೆ ಪ್ರೇರಣೆ ಮಾಡ್ತೀರಿ ಇಂಥವೆಲ್ಲ ಕಲಿಯಕ್ಕೆ, ಅಥವಾ ಅವ್ರು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ಕಲಿಬೇಕಂತ ಹೇಳ್ರಲ್ಲ.
1: ಇದು ಬಟ್ಟೆ ಹೊಲಿದಂದ್ರೆ ನಮ್ಮ ಕುಲ ಕಸಬು ಹಿಂಗಾಗಿದ್ದು, ನಾನು ಕಲ್ತಿದ್ದೀನಿ, ಕತ್ತು ಮುಚ್ಚಿ ಕಲ್ತಿದ್ದು, ನನಗೆ ಮನೆ ಬೈತಿದ್ದು ನನಗೆ.
0: ಹಾಂ ಹೌದು, ಹ್ಞೂ ಹ್ಞೂ.
1: ಮುಸ್ಲಿಂ ಮಸಿ ಮೇಲೆ ಕುತ್ಕೋಬೇಡ, ನಮಗೆ ಒಂದು ಸತಿ ಕೈ ಸೂಜಿ ಬಿಡ್ತಾವೆ, ನೀನು ಕೈ ಸೂಜಿ ಹಾಕಂತೀಯ.
0: ಹೌದು, ಹೌದು. ಅವ್ರಿಗೆ ಒಂದು ಹೆದರಿಕೆ ಇರ್ತೈತಿ, ಅಲ್ಲಿ ಕೈಗೆ ಸೂಜಿ ಚುಚ್ಕೊಂಡ್ಬಿಡ್ತಾರೋ ಏನೋ ಅಂತ. ಮತ್ತೆ ಅದನ್ನ ಹೆಂಗ ನೀವು ಮೆಟ್ಟಿ ನಿಂತ್ರಿ, ಪ್ರಾಕ್ಟೀಸ್ ಮಾಡ್ಕೊಂಡ್ ಮಾಡ್ಕೊಂತ ನೀವು ಪರ್ಫೆಕ್ಟ್ ಆದ್ರೆ?
1: ಹೆದರಿ ನನಗೆ ಮಸಿ ಮೇಲೆ ಕೂಡಿಸಿ ಕೊಡ್ತಿರ್ಲಿಲ್ಲ.
0: ನೋಡ್ರಿ ಹೆಂಗಲ್ಲ, ಆತ್ಮವಿಶ್ವಾಸ ಇದ್ರೆ ಕಲಿಬೇಕನ್ನೋ ಒಂದ್ ಮನಸ್ಸಿದ್ರೆ ಎಂತವ್ರು ಕಲಿಬಹುದು ಅನ್ನೋದಕ್ಕೆ ನೀವೇ ನಿದರ್ಶನ.
1: ಆಮೇಲೆ ನೋಡ್ತಾರಂತ ಮುಚ್ಚಿ ಮುಚ್ಚಿ ಇಟ್ಬಿಡ್ತಿದ್ದೆ, ಹೊಲ್ದು ಸಣ್ಣ ಸಣ್ಣ ಬಟ್ಟೆ ಹೊಲ್ದು ಮುಚ್ಚಿ ಮುಚ್ಚಿ ಇಟ್ಬಿಡ್ತಿದ್ದೆ. ಏನೋ ಮಾಡ್ಬೇಕಾದ್ರೆ ಅವ್ರಿಗೆ ಕೈ ಸಿಕ್ತಿತ್ತು, ಅವಾಗ ನಂದೇ ಇದು ಕೆಲಸ ಅಂತ ಗೊತ್ತಾಗದ, ಪಟ್ಟಿದ್ರು ಖುಷಿ ಪಟ್ಟಿದ್ರು ಅವಾಗ.
0: ಹೌದಲ್ರಿ. ಆದ್ರೆ ನಿಮಗ ಅಳತಿ ಗಿಳತಿಲ್ಲ ಹೆಂಗ್ ಗೊತ್ತಾತ್ರಿ?
1: ಗೊತ್ತಾಗ್ತಾವ ನನ್ಗೆ, ಎರಡೇ ತೋಳು ಬಲ್ದೆ ತೋಳು ಎಲ್ಲ ಗೊತ್ತಾಗ್ತಾವ ಮುಂದೆ.

0: ಮಾಡ್ತಾ ಮಾಡ್ತಾ ಬಂತೇನೋ ನಿಮಗೆ ಅದು ತಾನಾಗ ತಾನೆ ಅವ್ರು ತೋರಿಸಿದಾಗ ನೀವು ಕರೆಕ್ಟ್ ಆಗಿ ಹೊಲ್ದು ಕೊಡ್ತೀರಿ.
1: ಗೊತ್ತಾಗಿದ್ದು ನಾನೇ ಗುರುತಿಸ್ತೇನೆ.
0: ಹ್ಞೂ
1: ಕೇಳ್ತೇನೆ.
0: ನೀವು ಬೇರೆಯವ್ರಿಗೂ ತರಗತಿಯನ್ನ ತಗೋಬಹುದಲ್ಲ, ತಗೊಂಡಿರಾ? ಹೆಂಗ ಬೇರೆಯವರಿಗೆ ನೀವು ತರಗತಿಗಳನ್ನ ತಗೋಬಹುದಲ್ಲ, ಕಲಿಸಬಹುದಲ್ಲ ನಿಮ್ ವಿದ್ಯೆನ ಈ ತರ ಯಾರ್ಯಾರು ವಿಶೇಷ ಚೇತನರಿರ್ತಾರ ಅವರಿಗೆ?
1: ನನ್ನ ಹತ್ರ ಯಾರು ಕಲಿಯೋರಿಲ್ಲ. ಒಂದ್ ಹುಡುಗಿ ಹೇಳ್ದು ಶಂಕರ್ ಅಂತ ಹೇಳಿ, ಅಮ್ಮ ಅಕ್ಕ ನನಗೆ ಕಲ್ಸಕ್ಕ ನಾನು ಎಲ್ಲೋ.
0: ನೋಡ್ರಿ, ಇಂಥವ್ರು ನಮ್ಮ ನಡು ಇರೋದು ನಮಗ ಬಹಳ ಖುಷಿ ಅನಿಸುತ್ತೆ. ಯಾಕಂದ್ರೆ ಕಣ್ಣಿದ್ದು ಕೈ ಕಾಲಿದ್ದು ನಾವು ತೊಡಗಿಸ್ಕೊಳಂಗಿಲ್ಲ, ನಮ್ಮದ್ರೊಳ ಅಂತ ಕೆಲ್ಸದೊಳಗೆಲ್ಲ ಮನಸ್ಸು ಮಾಡಂಗಿಲ್ಲ. ಆದ್ರೆ ನೀವು ಒಂದು ನಿದರ್ಶನ, ಮನಸ್ಸು ಮಾಡಿದ್ರೆ ಯಾವ ನಮ್ಮ ಒಂದು ಅಡೆತಡೆಗಳು ನಮ್ಮನ್ನ ನಿಲ್ಸಂಗಿಲ್ಲ, ನಾವು ಯಶಸ್ವಿ ಆಗಬಹುದು, ಸಾಮಾನ್ಯವಾದಂತ ಜೀವನವನ್ನ ನಡೆಸಬಹುದು ಅನ್ನೋದಕ್ಕೆ ನೀವು ಒಬ್ಬ ಒಂದು ಉದಾಹರಣೆ, ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಕಸ್ತೂರಿ ಅಮ್ಮ, ಬಾಗಿಲು ಕೊಟ್ಟೊಳಗನೆ ಇರ್ತೀರಿ, ಅಲ್ಲೇನೆ ನೀವು ಅವ್ರಿಗೆಲ್ಲ ನೀವು ಕಲ್ಸಿರ ಹಂಗಂದ್ರೆ? ನೋಡ್ರಿ, ಬಹಳ ಖುಷಿ ಆಯ್ತ್ರಿ ನಿಮ್ಮ ಜೊತೆಗೆ ಮಾತಾಡಿ. ಮೊದಲನೇ ಕರೆ ನಿಮ್ದೇ. ನೀವೇನಾರು ಹಾಡ್ ಕೇಳಕ್ ಇಚ್ಛೆ ಪಡ್ತೀರಾ ಅಥವಾ ಮುಂದಿನ ಕರೆ ಸ್ಪೀಕರ್?
1: ಹಾಡ್ ಕೇಳ್ಬೋದು, ನನ್ಗೆ ಜ್ಞಾಪಕ. ಯಾಕಂದ್ರೆ ನಾ ಸಿನಿಮಾ ಹಾಡ ಕೇಳೋದಿಲ್ಲ ಒಂದೇದು. ಯಾವಾಗಲೂ ಹಿಂಗ್ ಹಾಡು ಕೇಳ್ಬೇಕಲ್ಲ, ಹಳೆ ಹಾಡು ಒಂದ್ ಸ್ವಲ್ಪ ಕೇಳ್ತೇನೆ, ಹೊಸ ಒಂದು ಕೇಳೋದೇ ಇಲ್ಲ. ಸಿನಿಮಾ ಒಟ್ಟ ಕೇಳೋದಿಲ್ಲ ಈಗ ಅಂತ ಇದ್ದಂತ.
0: ಹೌದಲ್ರಿ, ಹಂಗೆ ಆಗ್ತೈತ್ರಿ ಎಷ್ಟೊತ್ತು ಸರಿ ಈ ಹಾಡನ್ನ ಕೇಳೋಣ ಈ ಹಾಡನ್ನ ಕೇಳೋಣ ಅನ್ಕೊಂತಿರ್ತೀವಿ.
1: ಬೇಕಾದ್ರೆ ನಾನು ಒಂದ್ ಕೇಳ್ತೇನೆ, ಹಾಡು ಕೇಳ್ತೇನೆ. ಅದ್ರ ಬಗ್ಗೆ ಯಾರ ನಿಮ್ಗೆ ಗೊತ್ತಿದ್ರೆ, ನೀವು ಹತ್ರ ಇಲ್ಲ ಅಂದ್ರೆ ಯಾರ ಗೊತ್ತಿದ್ರೆ ಸಿನಿಮಾದ ಹೆಸರು ಹೇಳಿ, ನಂಗೆ ಗೊತ್ತಿಲ್ಲ.
0: ಆಯ್ತಾಯ್ತು, ನೀವ್ ಹೇಳ್ರಿ ಯಾವ ಹಾಡು ಅಂತ. ನಮ್ಮ ಮುಂದಿನ ಕರೆ ಯಾರು ಗೊತ್ತಿಡ್ದ ಹಾಕ್ತಾರೋ ಏನೋ ನೋಡೋಣ, ಇಲ್ಲಾಂದ್ರೆ ಕೊನೆಗೆ ನಾನೇ ಹಾಕ್ತೇನಂತ.
1: ಬೇಲೂರ ಶಿಲೆಯಲ್ಲಿ ಶಿಲೆ, ಬೇಲೂರ ಗುಡಿಯಲ್ಲಿ ಶಿಲೆಯಾಗಿ ನಿಂದೊಳೆ, ಅದು ಶ್ರೀರಂಗಪಟ್ಟಣ ದಿಹಾಯಾಗಿ ಮಲಗೋನೆ, ಈ ದಾರಿ ಲೇಖಿನ ಬಂದೆ. ಅದು ಬೇಕಾಗಿತ್ತು ನನಗೆ, ಭಾಳ ಸಾತ್ ಒಂದು ಕೇಳ್ಬೇಕಂತ. ಯಾಕೆ ಬೇಕಾಗಿತ್ತು, ಹಿಂಗಾಗಿ ಕೇಳ್ಬೇಕಾಯ್ತು ನಾನು.
0: ಹೌದಲ್ರಿ, ನೋಡೋಣ, ನಾನು ಹುಡುಕ್ತೀನಿ ಮುಂದೆ ಹಿಂಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕೊನೆಗಾದ್ರೂ ನಾನು ಹುಡುಕಿ ಹಾಕ್ತೀನಂತೆ. ಯಾಕಂದ್ರೆ ಚಿತ್ರದ ಹೆಸರು ಸಿಕ್ಕರೆ ನಮಗೆ ಹಾಕಕ್ಕೆ ಬಹಳ ಸುಲಭ ಆಗ್ತೈತಿ. ಆಯ್ತು, ಆಯ್ತು ರೀ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ,
0: ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ಕಾರ. ಹಲೋ, ನಮಸ್ಕಾರ, ದಿವ್ಯಾಂಗ ತರಂಗ ಕಾರ್ಯಕ್ರಮ.
2: ನಮಸ್ತೆ ಯಶಸ್ವಿನಿ ಮೇಡಮ್ ಅವರಿಗೆ.
0: ನಮಸ್ತೆ, ಯಾರು?
2: ಬಸನಗೌಡ ಪಾಟೀಲ್.
0: ಬಸನಗೌಡ ಪಾಟೀಲ್ ಅವರು, ನರಗುಂದ. ಹೌದೌದು, ನಿಮ್ ಧ್ವನಿ ಗೊತ್ತಾಯ್ತು, ಒಂದೇ ಸರಿಗೆ ಅಂದ್ರು ಹೆಸರು ನಮಗೂ ನೆನಪಿರಂಗಿಲ್ರಿ. ಹೇಳ್ರಿ
2: ನೋಡ್ರಿ, ನೀವು ಬಂದಾಗ ನಮ್ ಕರೆ ಸಿಕ್ಬಿಡುತ್ತೆ ನೋಡ್ರಿ ಮೇಡಮ್.
0: ನೋಡ್ರಿ, ನಾ ಬಹಳ ನಿಮಗ ಏನಂತಂದ್ರ ಅದೃಷ್ಟ ತರ್ತೀನಿ ಅನ್ನಂಗಾಯ್ತು. ಅದೆಲ್ಲ ಏನಿಲ್ರಿ, ಎಲ್ಲಾರು ಮನುಷ್ಯರೇ ಇರ್ಲಿ. ಹೇಳ್ರಿ, ಯಾವ ಚಿತ್ರದ ಹಾಡಿಗಾಗಿ ಕರೆ ಮಾಡಿರಿ ಇವತ್ತು?
2: ಮೇಡಮ್ ಅವ್ರ, ನಮಗ್ರಿ ಪ್ರೇಮ ತರಂಗದಿಂದ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದ್ರ ನನ್ನ, ಗುನೇ ರಾಜ್ಕುಮಾರ್ ಅವ್ರು ಹಾಡಿದ್ರು ಮೇಡಮ್, ಅಂಬಿಕಾ ತನೇ ದತ್ತ ಬರ್ದಿದ್ರು.
0: ಹೌದು, ಪ್ರೇಮ ತರಂಗ ಅಂತನ ಚಿತ್ರದ ಹೆಸರು?
2: ಹ್ಞೂ ರೀ ಮೇಡಮ್ ಅವ್ರ.
0: ಪ್ರೇಮ ತರಂಗ ಇಲ್ಲೇ ಸಿಗ್ತಾ ಇಲ್ಲಲ್ರಿ, ನೋಡ್ರಿ ಬೇರೆ ಹೆಸರು ಏನೋ ಐತೇನೋ.
2: ನೀ ಹಿಂಗ ನೋಡಬೇಡ ಅಂತ ಐತ್ ನೋಡ್ರಿ ಮೇಡಮ್ ಅವ್ರ.
0: ಅಲ್ಲ, ನೀ ಹಿಂಗ ನೋಡಬೇಡ ಅಂತ ಐತ್ರಿ ಹಾಡು, ಆದ್ರೆ ನನಗೂ ಈ ಸದ್ಯಕ್ಕೆ ಅದು ಚಿತ್ರ ನೆನಪಿಗೆ ಬರ್ತಾ ಇಲ್ಲ, ಬೇರೆ ಯಾವ್ದಾದ್ರು ಹೇಳ್ತೀರಾ?
2: ಬೇರೆದಾದ್ರು ಮೇಡಮ್ ಅವರ, ಜಿನ್ನಿಗಲ್ಲದಿಂದ ಮೇಡಮ್, ದೇವ ಮಂದಿರದಲ್ಲಿ ದೇವರು ಸಿಗಲಿಲ್ಲ.
0: ದೇವ ಮಂದಿರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಹಾಡ್ದಂತ ಹಾಡು. ಸರಿ ರೀ ಬಸನಗೌಡ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ.
2: ಹಾಡ್ರಿ ಮೇಡಮ್ ಅವರ,
0: ಹೇಳ್ರಿ.
2: ನಮ್ ಗೆಳೆಯರಾದಂತ ಶಂಭುಲಿಂಗ ನಮ್ ಗುರುಗಳು ಅಂತ, ಹೆಚ್ ಎಸ್ ಅಡವಿಸಯ್ಯ ಗುರುಗಳ್ರಿ, ಮತ್ತು ರವಿ ನೀಲಮ್ನವ್ರ ಅಂತಂದ್ರು ಮೇಡಮ್ ಅವರ, ಮತ್ತು ಯಶಸ್ವಿನಿ ಮೇಡಮ್ ಅವ್ರ.
0: ಧನ್ಯವಾದ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
2: ಹಾಂ ಹಾಂ.

0: ಹಲೋ, ನಮಸ್ತೆ.
1: ಹೇಳ್ರಿ
0: ಹಲೋ, ಹೇಳ್ರಿ, ರೇಡಿಯೋ ದೂರ ಇಡ್ರಿ. ಹಲೋ, ಯಾರು ಮಾತಾಡೋದು? ಹಾಂ ರೀ, ಹೇಳ್ರಿ, ತಮ್ಮ ಹೆಸರೇನು?
1: ರಮೇಶ್.
0: ರಮೇಶ್ ಅವರು ಎಲ್ಲಿಂದ ಕರೆ ಮಾಡಿ ರಮೇಶ್ ಅವರೇ?
1: ಎತ್ತಿಗಂಡಿ ಕೇಳಿ,
0: ಯಾವ ಊರಂದ್ರಿ?
1: ಎತ್ತಿಗಂಡಿ ಕೇಳಿ. ಹಲೋ ರೀ.
0: ಹಾಂ ಹೇಳ್ರಿ, ಮಾತಾಡ್ರಿ.
1: ಎತ್ತಿಗಂಡಿ ಕೇಳಿ ರೀ.
0: ಹೇಳ್ರಿ, ಯಾವ ಹಾಡನ್ನ ಕೇಳಕ್ ಇಷ್ಟಪಡ್ತೀರಿ ಇವತ್ತು?
1: ಗಜಪತಿ ಗರ್ ಮಂಗ ಮಲಗಿರಿ.
0: ನನಗೆ ಅರ್ಥ ಆಗ್ತಿಲ್ಲ ನೀವು ಹೇಳೋದು. ಹಲೋ,
1: ಗಜಪತಿ ಗರ್ಭಭಂಗ.
0: ಗಜಪತಿ ಗರ್ಭಭಂಗ ಚಿತ್ರದ ಹಾಡು ಬೇಕು ನಿಮಗ?
1: ಹ್ಞೂನ್ರಿ.
0: ಹಾಂ ಆಯ್ತು ರೀ. ಹಂಗಂದ್ರೆ ಆ ಚಿತ್ರದ ಯಾವ ಹಾಡು? ಒಲಿದ ಸ್ವರಗಳು.
1: ನೋಡ್ರಿ.
0: ಹಾಂ ಆಯ್ತು, ಹಾಕ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ತೆ.
1: ಹ್ಞೂ ರೀ.

0: ಹಲೋ, ನಮಸ್ತೆ. ಹಲೋ, ಯಾರು ಮಾತಾಡೋದು? ದಿವ್ಯಾಂಗ
1: ನಮಸ್ತೆ
0: ತರಂಗ
1: ಮೇಡಮ್.
0: ಕಾರ್ಯಕ್ರಮ. ನಮಸ್ತೆ
1: ಮೇಡಮ್, ನಾವು ಗದಗ್ ಡಿಸ್ಟಿಕ್ ಚಿಕ್ಕ ಹಂದಿಗುಳ ಗ್ರಾಮದಿಂದ ಮಾತಾಡ್ತಾ ಇರೋದು.
0: ಹಾಂ, ತಮ್ಮ ಹೆಸರು?
1: MS ಗೌಡರ್ ಅಂತ ಹೇಳಿ ಮೇಡಮ್.
0: ಹಾಂ ರೀ, ಹೇಳ್ರಿ. ಈ ಗೌಡರ್ ಅವ್ರೆ, ನಿಮ್ಮ ಜೊತೆಗೆ
1: ನಮ್ಮಲ್ಲಿ
0: ನಾನು ಮೊದಲು ಬಾರಿಗೆ ಮಾತಾಡಕತ್ತೀನ ಅಂತ ಅನ್ಕೊಂತೀನಿ.
1: ಹೌದು ಹೌದ್ರಿ ಮೇಡಮ್.
0: ಹಾಂ ರೀ, ಹೇಳ್ರಿ, ಏನ್ ಮಾಡ್ಕೊಂಡಿದ್ದೀರಿ?
1: ನಾವು ಸಂಗೀತ ಮಾಡಿದೀವಿ ಮೇಡಮ್.
0: ಹಾಂ
1: ನನಗೆ ವಿಶ್ವಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿ.
0: ಹಾಂ ರೀ, ಹಾಂ ರೀ, ಹಾಂ ರೀ, ಹಾಂ ರೀ.
1: ಮೇಡಮ್, ನಮ್ಮ ದಿವ್ಯಾಂಗ ತರಂಗ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ, ಆದ್ರೆ ಸ್ವಲ್ಪ ಸಮಯದ ಅಭಾವ ಅನ್ಸುತ್ತೆ ಮೇಡಮ್.
0: ನೋಡ್ರಿ, ಈಗ ಆಕ್ಚುಲಿ ಹೇಳಿ 2 ರಿಂದ 2 ಗಂಟೆ 40 ನಿಮಿಷಕ್ಕೆ ಶುರು ಆಗ್ತಿತ್ತು ಪ್ರತಿ ಶುಕ್ರವಾರ. ಈಗ ಸಮಯವನ್ನ ಹೆಚ್ಚಿಸಿವಿ. ಆಕ್ಚುಲಿ ಈಗ ಪ್ರತಿ ಬುಧವಾರ ನಿಮಗೆ 11 ಗಂಟೆಯಿಂದ 11:30 ವರೆಗೂ ಕಾರ್ಯಕ್ರಮ ಪ್ರಸಾರ ಆಗತೈತಿ. ಸ್ವಲ್ಪ ಸಮಯವನ್ನ ನಾವು ಹೆಚ್ಚು ಮಾಡೀವ್ರಿ. ಹೌದಿಲ್ರಿ, ನಮಗ ನಮಗೂ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತಾವ. ಮತ್ತೆ ಹಲೋ ಅಭಿಲಾಷಾದಾಗೂ ಅಷ್ಟೇ, ನಾವು 1/2 ತಾಸು ಸಮಯವನ್ನ ಕೊಡ್ತೀವಿ, ಇಲ್ಲೂ ಅಷ್ಟೇ ಕೊಡ್ತೀವಿ. ಹೌದು, ನನಗೂ ಹಂಗೆ ಅನಿಸ್ತೈತಿ, ಕಾರ್ಯಕ್ರಮ 1 ತಾಸು ಇರ್ಬೇಕಂತ ಅನಿಸ್ತೈತಿ. ಏನ್ ಮಾಡೋದ್ರಿ, ಬೇರೆ ಬೇರೆ ಕಾರ್ಯಕ್ರಮ.
1: ಅಂಗವಿಕಲರನ್ನ ಪರಿಚಯ ಮಾಡ್ಕೊಳ್ಳುವಂತದ್ದು ಅಥವಾ ಅವ್ರ ವಾಯ್ಸ್ ಕೇಳುವಂತದ್ದು, ನಮ್ಗ ಕೇಳಿ ಬರುವಂತ ಒಂದು ಋಣಾತ್ಮಕ ಸಂಬಂಧವನ್ನ ಈ ಕಲ್ಪಿಸ್ಕೊಟ್ಟಿದಿರಲ್ಲ,
0: ಧನಾತ್ಮಕ ಸಂಬಂಧವನ್ನ.
1: ಹೌದೌದು ಮೇಡಮ್, ಧನಾತ್ಮಕ ಸಂಬಂಧವನ್ನು ಕಲ್ಪಿಸ್ಕೊಟ್ಟಿದಿರಲ್ಲ, ನಿಮಗ್ ಕೃತಜ್ಞತೆಗಳು ಮೇಡಮ್. ಆದ್ರೆ ಸ್ವಲ್ಪ ಸಮಯದ ಅಭಾವ ಅಂತ ಅನಿಸ್ತದೆ.
0: ಅನಿಸ್ತದಲ್ಲ, ನನಗೂ ಹಂಗೆ ಅನಿಸ್ತೈತ್ರಿ. ಯಾಕಂದ್ರೆ ಬರೀ ಒಂದು 5 ಜನ ಜೊತೆಗೆ ಮಾತಾಡಿದ್ರೆ ನಮಗೂ ಸಮಾಧಾನ ಅನ್ಸಂಗಿಲ್ಲ, ಇನ್ನೂ ಬಹಳ ಒಂದು ಜೊತೆ ಮಾತಾಡ್ಬೇಕು ಅನಿಸ್ತೈತಿ. ಇರ್ಲಿ ರೀ, ನಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸ್ತೀನಿ ನೀವು ಹೇಳಿದಂತಹ ಈ ಒಂದು ಸಜೆಷನ್ ಅನ್ನ, ನೋಡೋಣಂತೆ ಅವ್ರೇನಾದ್ರು ಇನ್ನೂ ಹೆಚ್ಚಿಗೆ ಹೊತ್ತು ಸಮಯ ನಮ್ಮ ವಿಶೇಷ ಚೇತನರಿಗಾಗಿ ಮೀಸಲಿಟ್ರೆ ಬಹಳ ಖುಷಿ.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮ್ದು ಒಂದು ಕೊನೆದು ಒಂದು ಹಾಡನ್ನ ಪ್ರಸಾರ ಮಾಡಿ ಮೇಡಮ್, ಸ್ಪರ್ಶದಿಂದ.
0: ಸ್ಪರ್ಶ ಚಿತ್ರ?
1: ಹಾ ಮೇಡಮ್.
0: ಹಾ,
1: ಅದು ಅಂದ ಚಂದಕ್ಕಿಂತನೋ ಅಥವಾ ಅಂದಕ್ಕಿಂತ ಚಂದ ನೀನೇ ಸುಂದರ ಅಂತ ಒಂದು ಸಾಂಗ್ ಇದೆಯಲ್ಲ ಮೇಡಮ್,
0: ಸ್ಪರ್ಶ ಚಿತ್ರದೊಳಗ. ಹಾ ಹೌದೌದು, ಚಂದಕ್ಕಿಂತ ಚಂದ ನೀನೇ ಸುಂದರ, ಪಂಕಜ್ ಉದಾಸ್ ಅವ್ರು ಹಾಡ್ದಂತ ಹಾಡು.
1: ಹೌದು ಹೌದು ಮೇಡಮ್, ದಯವಿಟ್ಟು ಹಾಡನ್ನ ಪ್ರಸಾರ ಮಾಡಿ ಮೇಡಮ್.
0: ಆಯ್ತು, ನಾನು ಒಂದ್ ಮಾತು ಹೇಳಿ ಕೊನೆ ಹಾಡನ್ನ ಹಾಕ್ತೀನಿ. ಚಂದಕ್ಕಿಂತ ಚಂದ ನಮ್ಮ ವಿಶೇಷ ಚೇತನರ ಮನಸ್ಸುಗಳೇ ಚಂದ ಅಂತ ನನ್ನ ಅನಿಸಿಕೆ.
1: ಥ್ಯಾಂಕ್ ಯು ಮೇಡಮ್.

0: ದಿವ್ಯಾಂಗ ತರಂಗ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಇದುವರೆಗೂ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಹಾಗೂ ಕಾರ್ಯಕ್ರಮ ಕೇಳಿದಂತಹ ಎಲ್ಲಾ ಕೇಳುಗರಿಗೂ ಯಶಸ್ವಿನಿಯ ತುಂಬು ಹೃದಯದ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಎನ್ ಸುಬ್ಬಯ್ಯ, ಮಂಜುನಾಥ್ ಹಡಗಲಿ ಹಾಗೂ ನದೀಂ ಅಣಿಗೇರಿ. ಇಲ್ಲಿಗೆ ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: ಬಿಎಂಡಬ್ಲ್ಯೂ X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕಲ್ಪನಾ ಉಮೇಶ್ ಜೋಕಾರ್ಕರ್ ಅವರ ಗಾಯನ ಕೇಳಿ. ರಾಗ ಜೀವನ್ಪುರಿ, ತಬಲಾ ಸಾಥಿ ಬಾಬು ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ಸಾಥಿ ರಾಮ್ ರಾವ್ ವಿಜಾಪುರೆ.

ಇದುವರೆಗೂ ಕಲ್ಪನಾ ಉಮೇಶ ಜೋಕಾರ್ಕರ್ ಅವರ ಗಾಯನದಲ್ಲಿ ರಾಗ ಜೀವನ್ಪುರಿ ಕೇಳಿದಿರಿ. ಹಾರ್ಮೋನಿಯಂ ಸಾಥಿ ರಾಮರಾವ್ ಬಿಜಾಪುರೆ, ತಬಲಾ ಸಾಥಿ ಬಾವು ಸಾಹೇಬ್ ದೀಕ್ಷಿತ್. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 11:59:12. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರದ ಪ್ರಸಾರ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಸ್ವದೇಶಿ ನಿರ್ಮಿತ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಅಭಿವೃದ್ಧಿಪಡಿಸಲಾದ ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ 2ನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಯುದ್ಧನೌಕೆ ಐಎನ್ಎಸ್ ಮಾಲ್ವನ್ ಇಂದು ವಿದ್ಯುಕ್ತವಾಗಿ ನಿಯೋಜನೆಗೊಂಡಿತು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಆಯೋಜಿತ ಭವ್ಯ ಸಮಾರಂಭದಲ್ಲಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಪಶ್ಚಿಮ ನೌಕಾ ಕಮಾಂಡ್ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಪಾಲ್ಗೊಂಡಿದ್ದರು. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣಗೊಂಡಿರುವ ಈ ಯುದ್ಧ ನೌಕೆ 80 ಮೀಟರ್ ಉದ್ದವಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಸಮುದ್ರ ನೌಕಾ ಪರಂಪರೆಗೆ ಗೌರವ ಸಲ್ಲಿಸಲಾಗಿದ್ದು, ಐಎನ್ಎಸ್ ಮಾಲ್ವನ್ ನೌಕೆ ಲಾಂಛನದಲ್ಲಿ ವಾಘನಖ ಹುಲಿ ಉಗುರಿನ ಚಿಹ್ನೆಯನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ಸುಮಾರು 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಡಿಜಿಟಲ್ ಸಾಲ ನೀಡಿಕೆಯನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡಿವೆ ಎಂದು ಕೇಂದ್ರ ಸಹಕಾರ ಸಚಿವಾಲಯ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ

ಚುಕ್ಕಿರಹಿತ ಪ್ರಶ್ನೆಗೆ ಸಚಿವಾಲಯ ಈ ಉತ್ತರ ನೀಡಿದೆ. ರೈತರಿಗೆ ಕಡಿಮೆ ಬಡ್ಡಿದರ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಾಲ ಲಭ್ಯವಾಗುವಂತೆ ಮಾಡಲು ನಬಾರ್ಡ್ ಮೂಲಕ ಆರ್ಥಿಕ ನೆರವು ಒದಗಿಸಲಾಗುತ್ತಿದೆ. ಸಹಕಾರಿ ಸಂಘಗಳು 25 ಹೆಚ್ಚು ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಗತ್ಯ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಸ್ಥಾಪಿಸಬೇಕು. ರೈತರ ರಕ್ಷಣೆಗಾಗಿ ಪ್ರತಿ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಆಗ್ರಹಿಸಿದರು. ಕೋಲಾರದಲ್ಲಿ

ತಿಳಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ರೈತರಿಗಾಗಿ ಪ್ರತ್ಯೇಕ ಬ್ಯಾಂಕ್ ಸ್ಥಾಪಿಸಬೇಕು, ರೈತರ ರಕ್ಷಣೆಗಾಗಿ ಪ್ರತಿ ಬಜೆಟ್ನಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಆಗ್ರಹಿಸಿದರು. ಕೋಲಾರದಲ್ಲಿ ರೈತ ಅಂಜಿನಪ್ಪ ಅವರ ತೋಟದಲ್ಲಿ ಹುತಾತ್ಮ ರೈತರಿಗೆ ನುಡಿನಮನ ಸಲ್ಲಿಸಿ ಅವರು ಮಾತನಾಡಿದರು. ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಬದುಕಿಗೆ ಆಧಾರವಾದ ಕೃಷಿ ಭೂಮಿ ಕಸಿಯಬಾರದು, ಭೂಸ್ವಾಧೀನ ನಡೆಸಬಾರದು ಎಂದು ಆಗ್ರಹಿಸಿದರು. ಉಚಿತ ಯೋಜನೆಗಳಿಗಿಂತ ರೈತ ಕುಟುಂಬಗಳ ಆರೋಗ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು, ಬೆಳೆ ವಿಮೆ ಗೊಂದಲ ನಿವಾರಿಸಬೇಕು ಎಂದರು. ರಾಯಚೂರು ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸರಳ ಹೆರಿಗೆಗಾಗಿ ನುರಿತ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು, ಶುಶ್ರೂಷಕರು ಹಾಗೂ ಇತರ ಸಿಬ್ಬಂದಿ ಮೂಲಕ ಗುಣಮಟ್ಟದ ಸೇವೆ ನೀಡಲಾಗುತ್ತಿದೆ. ಲಿಂಗಸೂಗೂರಿನಲ್ಲಿ ಶೀಘ್ರದಲ್ಲಿಯೇ ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಲಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಯೋಜನೆಯಡಿ ಸುರಕ್ಷಿತ ಹೆರಿಗೆಗಾಗಿ ಪ್ರತಿ ತಿಂಗಳು 9 ಹಾಗೂ 24ನೇ ತಾರೀಖು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ತಪಾಸಣೆ ಮಾಡಲಾಗುತ್ತಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತಿದೆ. ಒಟ್ಟು 19,56,572 ಗಣತಿ ನಮೂನೆಗಳನ್ನು ಈಗಾಗಲೇ ಮತದಾರರಿಗೆ ವಿತರಿಸಲಾಗಿದೆ. ಇದರಲ್ಲಿ 13,38,419 ನಮೂನೆಗಳನ್ನು ಯಶಸ್ವಿಯಾಗಿ ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ್ ತಿಳಿಸಿದ್ದಾರೆ. 3,767 ಮತದಾರರು ಆನ್ಲೈನ್ ಮೂಲಕ ತಮ್ಮ ನಮೂನೆಗಳನ್ನು ಸಲ್ಲಿಸಿ ಎಸ್ಐಆರ್ ಕಾರ್ಯಕ್ಕೆ ಉತ್ತಮವಾಗಿ ಸ್ಪಂದಿಸಿದ್ದಾರೆ ಎಂದರು. ಕಲಬುರಗಿ ಜಿಲ್ಲೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ 1,68,891 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ತಹಸೀಲ್ದಾರ್ ಶ್ರೇಯಾಂಕ ಧನಶ್ರೀ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ 100%ರಷ್ಟು ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 1,11,000 ಮತದಾರರ ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಈ ಬಾರಿ ಸರಾಸರಿ 60%ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಜಿಲ್ಲೆಯ ಪ್ರತಿ ತಾಲೂಕಿನ ಆಯ್ದ ಕೃಷಿ ಭೂಮಿಗಳಿಗೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಜಮೀನುಗಳ ಪರಿಸ್ಥಿತಿ, ಬೆಳೆ ನಷ್ಟ ಹಾಗೂ ರೈತರ ಸಂಕಷ್ಟದ ಬಗ್ಗೆ ಸಮೀಕ್ಷೆ ನಡೆಸುತ್ತಿದೆ. 1 ವಾರದೊಳಗೆ ಬರ ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ಥಿಯೆರಿ ಮಥೌ ದಂಪತಿ ಭೇಟಿ ನೀಡಿ ವೀಕ್ಷಿಸಿದರು. ಟಿಪ್ಪು ಸುಲ್ತಾನ್ ಹಾಗೂ ಫ್ರಾನ್ಸ್ ನಾಯಕ ನೆಪೋಲಿಯನ್ ಅವರ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷತೆ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಮಾಹಿತಿ ನೀಡಿದರು. ಇಂದು ರಾಷ್ಟ್ರೀಯ ಧ್ವಜ ದಿನ. 1947ರ ಈ ದಿನದಂದು ದೇಶದ ಶಾಸನ ಸಭೆಯು ತ್ರಿವರ್ಣ ಧ್ವಜವನ್ನು ಸ್ವತಂತ್ರ ಭಾರತದ ರಾಷ್ಟ್ರೀಯ ಧ್ವಜ ಎಂದು ಅಂಗೀಕರಿಸಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

ಮನೆಯಲ್ಲಿ ದೇವರ ಕೋಣೆಯಲ್ಲಿರುವ ಪುಟ್ಟ ಕೃಷ್ಣನ ಮೂರ್ತಿಯ ಮುಂದೆ ಕೈಜೋಡಿಸಿ ಕಣ್ಮುಚ್ಚಿ ಪ್ರಾರ್ಥಿಸಿದಳೆಂದರೆ ಅದು ಅವಳಿಗೆ ಅವಳೇ ಹಂಬಲಿಸುವಂತ ಇಚ್ಛಾಶಕ್ತಿಯ ಸ್ವಗತ. ಆ ಮನೆಯ ಯಜಮಾನರಾದ ವಾಸುದೇವ ತಾತಾಚಾರ್ಯರು ಹೇಳುವಂತೆ ಶ್ರೀಕೃಷ್ಣ ಅವರ ಮನೆತನದ ದೇವರು. ತಾತಾಚಾರ್ಯರು ಪ್ರತಿದಿನ ಅವನ ಆರಾಧನೆ ಮಾಡುತ್ತಾರೆ. ಬೆಳಗಾಗೆದ್ದು ತಣ್ಣೀರಲ್ಲೇ ಸ್ನಾನ ಮಾಡಿ ಸಹಸ್ರನಾಮಾದಿ ಶ್ಲೋಕಗಳನ್ನು ಹೇಳಿ ಸಂಧ್ಯಾ ವಂದನೆ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಂಡ ಮೇಲಷ್ಟೇ ಅವರ ಮುಂದಿನ ಚರಿ. ಇಂತಹ ತಾತಾಚಾರ್ಯರಿಗೆ ಚೆನ್ನಿ ಎಂಬ ಮಗು ಸಾಕು ಮಗಳಾಗಿ ಸಿಕ್ಕಿದ್ದು ಒಂದು ದಂತಕಥೆ. ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿಗಿರುವ ಅರಳಿಕಟ್ಟೆಯ ಮೇಲೆ ಒಂದು ಹತ್ತಿ ಸೀರೆಯ ತುಂಡನ್ನು ಸುತ್ತಿ ಯಾರೋ ಮಲಗಿಸಿ ಹೋದ ಕಂದನನ್ನು ವಾಸುದೇವ ತಾತಾಚಾರ್ಯರು ನೋಡಿದ್ದೇ ಅವರ ಹೃದಯದಲ್ಲಿ ಕರುಣರಸ ಪ್ರಾಪ್ತಿಗೆ ಹಾದಿಯಾಗಿ ಆ ಕ್ಷಣದಲ್ಲಿ ಅವರಿಗೆ ತಾನೇ ಜನಕನಂತೆ ಹಾಗೂ ಆ ಮಗುವೇ ಸೀತೆಯನ್ನೇ ಭಾಸವಾಗಿ ಸ್ಮೃತಿಪಟಲದಲ್ಲಿ ಇದು ಜನ್ಮಾಂತರದ ಸಂಬಂಧವೇನೋ ಎಂಬಂತಹ ಒಂದು ಸಂವೇದನೆಗೆ ಶ್ರೀಕೃಷ್ಣ ಪ್ರೇರೇಪಣೆಯಾಗಿ ಅದೇ ಕ್ಷಣ ತಾನು ಯಾಕೆ ಆ ಮಗುವಿಗೆ ತಂದೆಯಾಗಬಾರದು ಎನಿಸಿ ವಿದುರರಾಗಿ ಮಕ್ಕಳೂ ಇಲ್ಲದ ಏಕಾಂಗಿ ತಾತಾಚಾರ್ಯರು ಆ ಮಗು ಭಾಗ್ಯಲಕ್ಷ್ಮಿ ಎಂಬಂತೆ ಮನೆಗೆ ಕರೆದುಕೊಂಡು ಬಂದರು. ಅವರ ಮನೆತನದ ಎಲ್ಲ ಸಂಪ್ರದಾಯವಾದಿಗಳು ಕುಲಗೋತ್ರ ಒಂದೂ ಗೊತ್ತಿಲ್ಲದ ಒಂದು ಮಗುವನ್ನು ಹೀಗೆ ಏಕಾಏಕಿ ಕರೆದುಕೊಂಡು ಬಂದು ಸಾಕುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಮೂಗುಮುರಿದರೆ, ಈ ಮಾತನ್ನು ರಾಮಾಯಣ ಬರೆದ ವಾಲ್ಮೀಕಿಗೆ ಕೇಳಿ ಎಂದು ನಸುನಗುವರು ತಾತಾಚಾರ್ಯರು. ಇವರ ನಸುನಗುವನ್ನು ನೋಡಿ ಹೊಟ್ಟೆ ಉರಿಯುವ ನೆರೆಹೊರೆಯವರು, ಈ ಮುದುಕನಿಗೆ ಏನು ಈ ವಯಸ್ಸಿನಲ್ಲಿ ಈ ಚಪಲ, ಹೆಂಡತಿ ಸತ್ತು ಇಷ್ಟು ವರ್ಷಗಳಾದ ಮೇಲೆ ಈ ಸಣ್ಣ ಮಗು ಮನೆಗೆ ಬಂದಿದೆ, ಎಲ್ಲೋ ಏನೋ ಎಡವಟ್ಟು ಮಾಡಿಕೊಂಡು ತನ್ನದೇ ಮಗುವನ್ನು ಉಪಾಯದಲ್ಲಿ ಮನೆಗೆ ಕರೆದುಕೊಂಡು ಬಂದಿರುವನೇನೋ ಎಂದು ಮುಂತಾಗಿ ಬೇಕೆಂದೇ ಆಡಿಕೊಳ್ಳುವುದು ಕಿವಿಗೆ ಬಿತ್ತು. ಅಂಥ ಯಾವ ಕೆಲಸವನ್ನೂ ಮಾಡಿರದ ತಾತಾಚಾರ್ಯರಿಗೆ ಒಂದಿನಿತೂ ಪಾಪಪ್ರಜ್ಞೆ ಕಾಡದೆ ನಿರ್ಲಿಪ್ತರಾಗಿ, ಹೌದು ರಾಜುಭಟ್ರೆ, ಈ ಮಗುವಿನ ಅಜ್ಜಿ ಚೆನ್ನಮ್ಮನೊಡನೆ ನನ್ನ ಸ್ನೇಹವಿತ್ತು. ಮನೆಯ ಜಗುಲಿಯ ಮೇಲೆ ವೀಳ್ಯದೆಲೆ ಮಾರಲು ಕೂರುತ್ತಿದ್ದ ಒಳ್ಳೆಯ ಹೆಂಗಸು. ಅವಳ ಮಗಳು ಬಸಮ್ಮ ಯಾರ ಜೊತೆಯೋ ಪ್ರೇಮಿಸಿ ಮೋಸ ಹೋಗಿ ಬಸಿರಾಗಿ ಆ ಮಗುವನ್ನು ಅಜ್ಜಿಯ ಮಡಿಲಲ್ಲಿ ಬಿಟ್ಟು ಹೇಳಿದ ಮಾತು ಕೇಳದೆ ಬಾವಿಗೆ ಹಾರಿಕೊಂಡು ಪ್ರಾಣ ಬಿಟ್ಲಂದೆ. ಚೆನ್ನಮ್ಮ ಈ ಮಗುವನ್ನು ಅರಳಿಕಟ್ಟೆಯ ಮೇಲೆ ಮಲಗಿಸಿ ನನಗೆ ವಿಷಯ ತಿಳಿಸಲು ಯಾರೋ ದಾರಿ ಹೋಕ್ಕರ ಬಳಿ ಹೇಳಿ ಕಳಿಸಿ ತಾನು ದೇಶಾಂತರ ಹೋಗಿಬಿಟ್ಟಿದ್ದಾಳೆ. ನಾನೀಗ ಅವಳು ಬರುವವರೆಗೂ ಈ ಮಗುವನ್ನು ಜೋಪಾನ ಮಾಡುತ್ತೇನೆ. ನಿಮಗೇನಾದರೂ ಕಷ್ಟವೇ ಎಂದು ದೇಶಾವರಿ ನಗೆ ಬೀರುವಾಗ ಎದುರಾಳಲು ಕಷ್ಟವಾಗುವ ರಾಜುಭಟ್ರಂತ ನೆರೆಹೊರೆ ಸುಮ್ಮನಾಗುತ್ತಿತ್ತು. ಜೊತೆಗೆ ಅವರಿಗಿಷ್ಟ ಬಂದಂತೆ ಒಂದೊಂದು ಕಥೆ ಹುಟ್ಟಿಸಿ ಹಬ್ಬಿಸುತ್ತಾ ಕೈಲಾಗದವರು ಮೈಪರಚಿಕೊಂಡಂತೆ ತಮ್ಮ ಒಳಗಿನ ಅಸೂಯೆಯನ್ನು ತೃಪ್ತಿಪಡಿಸುತ್ತಿದ್ದರು. ಆದರೆ ತಮ್ಮನ್ನು ಅರಿಯುವ ಕಾಯಕದಲ್ಲೇ ಮುಳುಗಿರುತ್ತಿದ್ದ ತಾತಾಚಾರ್ಯರು ಅವಿವೇಕದ ಯಾವ ಮಾತುಗಳನ್ನೂ ಮನಸ್ಸಿಗೆ ತೆಗೆದುಕೊಳ್ಳದೆ ತನಗೆ ದೊರಕಿದ ಕಂದನನ್ನು ಜೋಪಾನ ಮಾಡುವ ಗುರಿಯತ್ತ ಮಾತ್ರ ಗಮನಹರಿಸಿದರು. ವಾಸ್ತವದಲ್ಲಿ ಆ ಕಂದಮ್ಮನನ್ನು ಯಾರು ಆ ಮರದ ನೆರಳಲ್ಲಿ ಮಲಗಿಸಿಬಿಟ್ಟು ಹೋದರೆಂದು ನಿಜವಾಗಿಯೂ ಗೊತ್ತಿರಲಿಲ್ಲ. ಆ ಅನಾಥ ಮಗುವನ್ನು ಹಾಗೆ ಬಿಟ್ಟು ಬಿಡಬಾರದೆಂಬ ಪ್ರೇರಣೆ ಮಾತ್ರ ತಾತಾಚಾರ್ಯರಿಗೆ ದೊರೆತಿತ್ತು. ಆದರೆ ಈ ನಿಜ ಹೇಳಿದರೆ ನಂಬದ ವಿಪರೀತ ಬುದ್ಧಿಯ ಮೂರ್ಖರು ಚಾಡಿ ನಾಲಿಕೆಯವರು ಸುತ್ತಲೂ ನೆರೆದು ಕಟಕಿ ಬಿಡುತ್ತಾ ಇದ್ದಿದ್ದರಿಂದ ತಮಗೆ ತೋಚಿದಂತೆ ಮಗುವಿನ ಚರಿತ್ರೆಯ ಬಗ್ಗೆ ಒಂದು ಕತೆ ಹೆಣೆದು ಆ ಜನರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾತ್ರ ಮಾಡಿದ್ದರು. ಮಗುವಿಗೆ ಚೆನ್ನಿ ಎಂದು ನಾಮಕರಣ ಮಾಡಿದ್ದೂ ಕೂಡ ತಾತಾಚಾರ್ಯರಿಗೆ ಕಿತ್ತೂರು ಚೆನ್ನಮ್ಮನ ಮೇಲೆ ಇದ್ದ ದೇಶಭಕ್ತಿ ಆಧಾರದ ಮೇಲೆ ಮಾತ್ರ. ಮಿಕ್ಕೆಲ್ಲ ಕಥೆಯನ್ನು ಕಾಕತಾಳೀಯವಾಗಿ ಮಾತ್ರ ಹೆಣೆದಿದ್ದರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕ್ಯಾಶಿಯರ್ ಹುದ್ದೆ ನಿರ್ವಹಿಸುತ್ತ ಬಡ್ತಿ ಹೊಂದಿ ನಿವೃತ್ತರಾದ ತಾತಾಚಾರ್ಯರು ಪೌರೋಹಿತ್ಯ ವಿದ್ಯೆಯನ್ನು ಕಲಿತಿದ್ದರಿಂದ ಇದ್ದ ಒಂದು ಸ್ವಂತ ಮನೆ ಹಾಗೂ ಸ್ವಲ್ಪ ಜಮೀನಿನೊಡನೆ ಜೀವನ ನಿರ್ವಹಿಸುತ್ತಾ ತಮ್ಮ ಮಿತಿಯಲ್ಲಿ ನಾನಾ ಧರ್ಮಗಳನ್ನೂ ಮಾಡುತ್ತಾ ಮಾನವ ಜನ್ಮ ಬಲು ದೊಡ್ಡದು ಎಂಬ ನಂಬಿಕೆಯಲ್ಲಿ ಕಾಲ ಕಳೆಯುತ್ತಿದ್ದಾಗಲೇ ಅರಳಿಕಟ್ಟೆಯ ಮೇಲೆ ಚೆನ್ನಿ ಎಂಬ ಮಗು ಸಿಕ್ಕಿತು. ತಮ್ಮ ಸುಪರ್ದಿಯ ಸ್ವಂತ ನಿರ್ಧಾರಕ್ಕೆ ತಾತಾಚಾರ್ಯರು ಯಾರ ಸಲಹೆಯನ್ನೂ ಕೇಳಲು ಹೋಗಲಿಲ್ಲ.
ಒಳಿತು.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಬದಲಾವಣೆಯ ಗಾಳಿ.
1: ಹೊಸ ವರ್ಷದ ದಿನ ಬೆಳಗಾಗೆದ್ದು ಚೆನ್ನಿ ದೇವರಿಗೆ ನಮಸ್ಕರಿಸಿ ಬೇಡಿಕೊಂಡಿದ್ದು ಒಂದೇ ಮಾತು, ಇದ್ದೂ ಸತ್ತಂಗೆ ಮಾಡದಿರು ದೇವರೇ. ಹಾಗೆ ನೋಡಿದರೆ ಚೆನ್ನಿ ಅಂತ ವಿದ್ಯಾವಂತಳಾಗಲಿ ಅಥವಾ ಅಧ್ಯಾತ್ಮದ ಸಕಲವನ್ನೂ ಅರಿತು ದೇವರನ್ನು ಪೂಜಿಸುವವಳಾಗಲಿ ಆಗಿರಲಿಲ್ಲ. ಆದರೆ ತಾನಿರುವ ಆ

ಮಾಡಲಾಗದಿದ್ದರೂ ಕಟಕಿಯಾಡುತ್ತಾ ಕೇಡು ಬಯಸುವ ಜನಗಳ ಮಧ್ಯೆ ಇದ್ದು ಸೋತು ಬೇಸತ್ತಿದ್ದವರು ತಾನು ಒಳ್ಳೆಯ ಕೆಲಸ ಮಾಡುತ್ತಿದ್ದೇನೆ, ಇದು ದೇವರಿಗೆ ಪ್ರೀತಿ ಎಂಬ ದೃಢ ನಂಬಿಕೆಯಿಂದ ಮಾತ್ರ ಚೆನ್ನನ್ನು ಸಾಕುತ್ತಾ ಅಧಿಕೃತವಾಗಿ ಕೂಡ ದತ್ತಕದ ಹಕ್ಕುಪತ್ರಗಳನ್ನು ಮಾಡಿಸಿ ತಾನು ಅವಳ ಅಪ್ಪ ಎಂದು ಸಾರ್ವಜನಿಕವಾಗಿಯೂ ಘೋಷಿಸಿದರು. ಆದರೂ 60 ವಯಸ್ಸಿನ ತಾತಾಚಾರ್ಯರು ಪುಟ್ಟ ಮಗುವನ್ನು ತಂದು ಸಾಕುವ ಪರಿಯನ್ನು ಕಂಡು ಸಹಾಯಕ್ಕೆ ಬರುವುದಕ್ಕಿಂತ ಕುಲ ನೆಲ ಜಲಗಳ ಮಡಿವಂತಿಕೆಯಿಂದ ದೂರ ಸರಿದವರೇ ಹೆಚ್ಚು. ಮಾನವೀಯ ಸಂದರ್ಭಕ್ಕೆ ಒದಗದ ಇಂಥವರನ್ನು ಕುರಿತು ತಾತಾಚಾರ್ಯರು ಹೇಳುತ್ತಿದ್ದ ಪದಪುಂಜ ಇದ್ದು ಸತ್ತವರು. ಮಗಳು ಚೆನ್ನಿಯನ್ನು ದೊಡ್ಡದು ಮಾಡಲು ಸಾಕಷ್ಟು ಕಷ್ಟಪಟ್ಟರು ತಾತಾಚಾರ್ಯರು. ಮಗು ಹೆಚ್ಚು ಹಠ ಹಿಡಿದಾಗ ದಿಕ್ಕು ತೋಚದೆ ಕೊಟ್ಟಿಗೆ ಹಾಗೂ ಗದ್ದೆಯ ಹೆಚ್ಚುವರಿ ಕೆಲಸ ನೋಡಿಕೊಂಡು ಮನೆಯ ಹಿಂದೆ ತಂಗಿ ರಾಜ ಮತ್ತು ಲಚ್ಚಿ ದಂಪತಿಗಳ ಸುಪರ್ದಿಗೆ ಒಪ್ಪಿಸಿ ಬಿಡುತ್ತಿದ್ದರು. ಅವರು ತಮಗೆ ತೋಚಿದಂತೆ ಮಗುವನ್ನು ಸಮಾಧಾನಪಡಿಸಿ ಹಾಲು ಕುಡಿಸಿ ಊಟ ಮಾಡಿಸಿ ಜೋಗುಳ ತೂಕಿ ಬೀಸುತ್ತಿದ್ದರು. ಅವರೊಡನೆ ಸೇರಿಕೊಂಡ ಚೆನ್ನಿ ತಾತಾಚಾರ್ಯರನ್ನು ಯಜಮಾನ್ರೇ ಎಂದೇ ಸಂಬೋಧಿಸಲು ಪ್ರಾರಂಭಿಸಿದಳು. ತಾತಾಚಾರ್ಯರು ವಿರೋಧಿಸಲಿಲ್ಲ. ಮಗುವಿಗೆ ಯಾವ ಪದ ಸುಲಭವಾಗಿ ಹೊರಡುವುದೋ ಅದನ್ನೇ ಕರೆಯಲೆಂದು ಸುಮ್ಮನಿದ್ದರು. ಚೆನ್ನಿ ಸ್ವಲ್ಪ ದೊಡ್ಡವಳಾಗಿ ಮಾತಾಡುವ ಹಾಗೆ ಆದಾಗಲೂ ನಾನು ನಿನ್ನ ತಂದೆ ಕಣಮ್ಮ ಎಂದರೂ ಆಗ ಮಾತ್ರ ಒಮ್ಮೊಮ್ಮೆ ಅಪ್ಪ ಎಂದು ಭಕ್ತಿಭಾವದಲ್ಲಿ ಕಣ್ಣರಳಿಸುವ ಚೆನ್ನಿ ಆನಂತರ ಮತ್ತೆ ಸಲಿಗೆಯ ವಾಡಿಕೆಯನ್ನೇ ಯಜಮಾನ್ರೇ ಎಂದೇ ಕರೆಯುತ್ತಿದ್ದಳು. ಇದರಿಂದ ತಾತಾಚಾರ್ಯರಿಗೆ ಏನೂ ಮುಜುಗರವಾಗದಿದ್ರು. ರಾಜು ಭಟ್ರಂತ ಸಂಪ್ರದಾಯಸ್ಥರು ಮನೆಯ ಆಳಿನ ಹಾಗೆ ಮಾತ್ರ ಹುಡುಗಿಯನ್ನು ಬೆಳೆಸ್ತಿದ್ದಾರೆ, ಅದೇನು ಸಂಬಂಧವೋ ಯಾರಿಗೆ ಗೊತ್ತು ಎಂಬ ತಮ್ಮ ಕೋಟಿ ರೂಪಾಯಿ ಪ್ರಶ್ನೆಯ ಆತಂಕವನ್ನು ಸಮಾಜದಲ್ಲಿ ಹರಿಯಬಿಡುತ್ತಿದ್ದರು. ಇದೆಲ್ಲದರ ಮಧ್ಯೆ ಚೆನ್ನಿಗೆ 18 ವರ್ಷಗಳು ತುಂಬಿ ಅವಳು ಶಾಲೆಗೆ ಹೋಗುವುದನ್ನು ಬಿಟ್ಟು 3 ವರ್ಷಗಳಾಗಿದೆ. ಕಾರಣ ಇಷ್ಟೇ, ತಾತಾಚಾರ್ಯರು ಎಷ್ಟೇ ಮುತುವರ್ಜಿಯಿಂದ ಶಾಲೆಗೆ ಕಳುಹಿಸಿದರು ಚೆನ್ನಿಯ ತಲೆಗೆ ಓದು ಬರಹ ಶಾಸ್ತ್ರೋಕ್ತವಾಗಿ ಹತ್ತಲಿಲ್ಲ. ತನಗೆ ಓದು ಕಷ್ಟವಾಗುತ್ತದೆ ಎಂದು ಧೈರ್ಯವಾಗಿ ತಂದೆಯ ಮುಂದೆ ಹೇಳುವ ಸಂಸ್ಕಾರವನ್ನು ಕಲಿತಿದ್ದಳು. ಅಷ್ಟರ ಮಟ್ಟಿಗೆ ಅವಳು ಆ ಪರಿಸರದಲ್ಲಿ ಸ್ವತಂತ್ರ ಪಕ್ಷಿ ಅಂತಿದ್ದಳು. ತಾತಾಚಾರ್ಯರು ಅವಳು ತಿಳುವಳಿಕೆಯಿಂದ ಆರೋಗ್ಯವಾಗಿ ಸ್ವಸ್ಥ ಮನಸ್ಸಿನಿಂದ ಮನೆಯ ಮಗಳಾಗಿ ಸಾಗಿಕೊಂಡಿದ್ದರೆ ಸಾಕೆಂದು ಅವಳಿಗೆ ಯಾವ ಕೆಲಸ ಸಾಧ್ಯವೋ ಅದನ್ನು ಮಾಡಿಕೊಂಡು ಖುಷಿಯಿಂದ ಇರಲಿ ಎಂದಷ್ಟೇ ಬಯಸಿದ್ದರು. ಚೆನ್ನಮ್ಮ ಸದಾ ಲವಲವಿಕೆಯಿಂದ ಇರೆ ತಾಯಿ, ಇದ್ದು ಸತ್ತಂಗಿ ಇರಬಾರದು ಎಂಬುದೊಂದೇ ಒಂದು ಬೋಧೆ ಚೆನ್ನಿಗಾಗಿ ಗುರುಪದೇಶದಂತೆ ತಾತಾಚಾರ್ಯರ ಕಡೆಯಿಂದ ಬಿಡುವಳಿಯಾಗಿ ಒಲಿದಿತ್ತು. ಚೆನ್ನಿ ಆಕಾಶವನ್ನು ನೋಡುವಳು, ಪಕ್ಷಿಯನ್ನು ದಿಟ್ಟಿಸುವಳು, ಹೂವನ್ನು ಪ್ರೀತಿಯಿಂದ ಕಿತ್ತುಕೊಳ್ಳುವಳು, ಕೃಷ್ಣನ ಮೂರ್ತಿಗೊಂದು ಹೂವಿಟ್ಟು ತಾನೂ ಮುಡಿದುಕೊಳ್ಳುವಳು, ಜಿಗಿಯುವಳು, ಓಡುವಳು, ಕುಣಿಯುವಳು, ಎಲ್ಲಾ ಅವಳ ಮನೆಯ ಪರಿಧಿಯಲ್ಲಿ. ರೇಡಿಯೋ ಕೇಳುವಳು, ಟಿವಿ ನೋಡುವಳು, ಹಾಡು ಹೇಳು, ರಾಜನಿಗೆ ಲಚ್ಚಿಗೆ ದೂರದ ಪೇಟೆಯಲ್ಲಿ ಓದುತ್ತಿರುವ ಅವರ ಮಗ ರಂಗನಿಗಾಗಿ ತನಗೆ ಗೊತ್ತಿರುವ ಪದಗಳಲ್ಲಿ ಕಾಗದ ಬರೆದುಕೊಡುವಳು, ಅಂಥದ್ದೇ ಪುಟ್ಟ ಪುಟ್ಟ ಪದಗಳನ್ನು ಸೇರಿಸಿ ಪದ್ಯದಂತಹ ಸಾಲುಗಳನ್ನು ಬರೆದು ತನ್ನ ತಂದೆಗೆ ತೋರಿಸುವಳು. ಹಕ್ಕಿ ಹಾರಿದಂತೆ ನಾನು ಹಾರುತ್ತ, ಆಕಾಶ ಮುಟ್ಟಿದರೆ ದೇವರು ಸಿಕ್ಕಾನು, ಮಗಳು ನಡೆದಂತೆ ಮನೆಯೆಲ್ಲ ಓಡಾಡಿ ಅಪ್ಪನನ್ನು ಮುಟ್ಟಿದರೆ ದೇವರು ನಕ್ಕಾನು ಎಂಬಂತಹ ಚೆನ್ನಿಯ ಸಾಲುಗಳನ್ನು ತಾತಾಚಾರ್ಯರು ಅಭಿಮಾನದಿಂದ ಕೇಳಿಸಿಕೊಂಡು ಚೆನ್ನುಡಿ ತಲೆಬರಹದಲ್ಲಿ ಸಂಗ್ರಹಿಸುತ್ತಾ ಹೋಗುವರು. ಯಜಮಾನ್ರೇ ಎಂದೇ ಕರೆಯುತ್ತಾ ತಂದೆಯೊಡನೆ ನಡೆದುಕೊಂಡು ಹೋಗುವ ಚೆನ್ನಿಯನ್ನು ಅವಳ ಉತ್ಸಾಹವನ್ನು ನೋಡಿ ಹೊಟ್ಟೆ ಹುರಿದುಕೊಂಡು ಮುಖ ತಿರುಗಿಸಿಕೊಂಡು ಮಾತನಾಡದವರ ಕಂಡು ಅಪ್ಪ ಮಗಳು ಮುಖ ನೋಡಿಕೊಂಡು ಮುಗುಳ್ನಕ್ಕು ಸತ್ತು ಹೋದವರು ಎಂದು ಪಿಸುಗುಟ್ಟಿಕೊಳ್ಳುತ್ತಾರೆ. ತಾತಾಚಾರ್ಯರು ಮಾಡುವ ಬೇಳೆ ಸಾರು, ಸಿಹಿ ಸಜ್ಜಿಗೆ ಮುಂತಾದ ಸರಳ ಅಡಿಗೆಗಳನ್ನು, ರಾಚಾಲಚ್ಚಿ ತಯಾರಿಸುವ ಸೊಗಸಾದ ಚಪಾತಿಗಳನ್ನು ಚೆನ್ನಿಯೂ ಮಾಡಲು ಕಲಿತು ತನಗೆ ಮನಸ್ಸು ಬಂದಾಗ ಮಾತ್ರ ಖುದ್ದಾಗಿ ಮಾಡಿ ಬಡಿಸುತ್ತಾಳೆ. ಉಳಿದಂತೆ ಅವಳು ಲಹರಿಯ ಹುಡಿ. ಅಪ್ಪ, ರಾಚ, ಲಚ್ಚಿ ತನಗಾಗಿ ಇರುವರೆಂಬ ನೆಮ್ಮದಿ ಅವಳಿಗೆ. ಇದರಿಂದಾಗಿ ಜೀವಂತ ಮನುಷ್ಯರು ಹೇಗಿರುತ್ತಾರೆಂಬ ಕಲ್ಪನೆ ಅವಳಿಗೆ ಬಂದಿದೆ. ಜೊತೆಗೆ ಕೀಳು ನಡವಳಿಕೆ ನಡೆದುಕೊಳ್ಳುವ ಸತ್ತವರ ಬಗೆಗೂ ಅವಳಿಗೆ ಜ್ಞಾನೋದಯವಾಗಿದೆ. ಹೀಗಿರುವ ಚೆನ್ನಿ ತಾತಾಚಾರ್ಯರ ವಾತ್ಸಲ್ಯದ ಕೂಸಾಗಿ ಸೊಂಪಾಗಿ ಬೆಳೆದಿದ್ದಾಳೆ. ತಾತಾಚಾರ್ಯರಿಗೀಗ ಮಗಳಿಗೆ ಮದುವೆ ಮಾಡುವ ಯೋಚನೆ. ಆದರೆ ಅವರ

ಮನೆತನದ ಯಾರೂ ಚೆನ್ನಿಗೆ ಗಂಡು ಕೊಡಲು ಮುಂದೆ ಬರುತ್ತಿಲ್ಲ. ಆಕೆ ತಾತಾಚಾರ್ಯರಿಗೆ ತಲೆನೋವು ಇಂಥದ್ದು, ಇಂಥ ತಿಳಿಗೇಡಿಗಳ ಮನೆಗೆ ಚಿನ್ನದಂತ ತನ್ನ ಮಗಳನ್ನು ಕೊಟ್ಟು ಸಾಯಿಸುವುದಕ್ಕಿಂತ ಅವಳು ಜೀವಂತವಾಗಿ ಹಕ್ಕಿಯಂತೆ ಹೂವಿನಂತೆ ತನ್ನ ಮನೆಯಂಗಳದಲ್ಲಿ ಸಂಭ್ರಮಿಸುತ್ತ ಸುಖಿಯಾಗಿದ್ದರೇನೆ ಚಂದ ಎಂಬುದು ತಾತಾಚಾರ್ಯರ ತರ್ಕ. ಅವರ ಪೌರೋಹಿತ್ಯ ಕೆಲಸಗಳಲ್ಲೂ ಇದೀಗ ಬದಲಾವಣೆಯ ಗಾಳಿ ಬೀಸಿದೆ. ಮೊದಲು ಅವರ ಮನೆತನದ ಪೌರೋಹಿತ್ಯ ಕೆಲಸಗಳಿಗೆ ಮಾತ್ರ ನಿಷ್ಠೆಯಿಂದ ಧಾವಿಸುತ್ತಿದ್ದ ತಾತಾಚಾರ್ಯರು ಕ್ರಮೇಣ ಮಂತ್ರಗಳನ್ನು ಮಾನವೀಯತೆಯ ಆಧಾರದಿಂದ ಮಾತ್ರ ಉಪಯೋಗಿಸಲು ಪ್ರಯೋಗ ಮಾಡಿ ಯಶಸ್ವಿಯಾಗುತ್ತಾ ಬಂದರು. ಉದಾಹರಣೆಗೆ, ಶ್ರೀವೈಷ್ಣವ ಹುಡುಗಿಗೆ ಗೌಡರ ಹುಡುಗ ಮದುವೆಗೆ ಗೊತ್ತಾದರೂ ಖುಷಿಯಿಂದ ವಿವಾಹ ವಿಧಿಯ ಮಂತ್ರಗಳನ್ನು ಪಠಿಸಿ ಕನ್ನಡದ ಅರ್ಥವನ್ನು ಹೇಳಿ ಮದುವೆ ಮಾಡಿಸಿ ದಂಪತಿಗಳು ಸುಖವಾಗಿರುವುದೇ ಮುಖ್ಯ ಎಂದು ಮನಸಾರೆ ಹರಿಸುತ್ತಿದ್ದರು. ತಾತಾಚಾರ್ಯರ ನಡವಳಿಕೆಯೂ ಕೂಡ ಬದಲಾವಣೆ ಸಹಿಸದ ಸಂಪ್ರದಾಯಸ್ಥರು ತಿರುಗಿ ಬೀಳುವಂತೆ ಮಾಡಿತು. ಆ ತಂದೆ ಮಗಳು ವಾಸವಾಗಿರುವ ಪರಿಸರದಿಂದ ಹಿಡಿದು ಅವರ ಬಗ್ಗೆ ತಿಳಿರುವ ದೂರ ದೇಶದಲ್ಲಿರುವ ಊರಿನ ಜನರು ಸಂಶಯ ತಾಳುವವರಿಗೆ ಚೆನ್ನಿಯ ಚಾರಿತ್ರ್ಯದ ಬಗೆಗೆ ಕೆಟ್ಟ ಗಾಳಿ ಸುದ್ದಿ ಹಬ್ಬಿತು. ಅವಳಿಗೆ ಸಿಕ್ಕ ಸ್ವಾತಂತ್ರ್ಯ ವಿಪರೀತವಾಗಿದೆ. ಅವಳನ್ನು ಅವರಪ್ಪ ಸರಿಯಾಗಿ ಬೆಳೆಸೇ ಇಲ್ಲ. ಅವಳು ಯಾರಿಗೆ ಹುಟ್ಟಿದವಳೋ ಏನು? ಇಂತಹ ಗಾಳಿ ಸುದ್ದಿಯಿಂದ ಕಿಡಿಯಾದ ತಾತಾಚಾರ್ಯರು, ದೇಶ ಬಿಟ್ಟು ದೇಶಕ್ಕೆ ಹೋಗಿ ಜೀತಕ್ಕಿರುವ ಜೀತದಾಳುಗಳು ನನ್ನ ಮಗಳ ಕಾಲು ಧೂಳಿನ ಸ್ವಾತಂತ್ರ್ಯಕ್ಕೂ ಸಮಾನರಲ್ಲ ಎಂದು ಗಟ್ಟಿಯಾಗಿ ತಮ್ಮ ಮನೆಯ ಅಂಗಳದಲ್ಲಿ ನಿಂತು ಹೇಳತೊಡಗಿದರು. ಇದನ್ನು ನೋಡುತ್ತಾ ಗಂಗಾಲಾಗಿರುವ ಚೆನ್ನಿ ಹೊಸ ವರ್ಷದ ದಿನ ಅವಳ ತಂದೆ ಪೂಜಿಸುವ ದೈವ ಶ್ರೀಕೃಷ್ಣನನ್ನು ನಮಿಸುತ್ತಾ, ಇದ್ದು ಸತ್ತಂಗೆ ಮಾಡದಿರು ದೇವರೇ ಎಂದು ಬೇಡಿಕೊಳ್ಳುತ್ತೆ. ಚೆನ್ನಿಯ ಮನಸ್ಸಿನಲ್ಲಿ ಇಷ್ಟೇ ಕೋಲಾಹಲ. ತನ್ನನ್ನು ತನ್ನ ತಂದೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಚೆನ್ನಮ್ಮನ ಕತೆ ಹೇಳಿ ಅಷ್ಟೇ ಧೈರ್ಯದಿಂದ ಬೆಳೆಸಿದ್ದೆ. ಆದರೆ ನನ್ನ ಧೈರ್ಯ ಯಾವ ಕೆಲಸಕ್ಕೂ ಬರುತ್ತಿಲ್ಲ. ನನ್ನ ಚಾರಿತ್ರ್ಯ ವಧೆಯಾಗುವಂತೆ ಎಂಟು ದಿಕ್ಕುಗಳಿಗೂ ಗಾಳಿ ಸಂದೇಶ ತಲುಪಿ ನನಗಾಗಿ ಸಮಾಜದ ಬಾಗಿಲೇ ಮುಚ್ಚಿ ಹೋಗಿದೆ. ನಾನು ಏನು ಮಾಡಲಿ? ಓದು ತಲೆಗೆ ಹತ್ತಲಿಲ್ಲ. ಈ ಟೀನರ್ಸಿಪುರದ ನದಿಯನ್ನೋ ದೇವಸ್ಥಾನವನ್ನೋ ನನ್ನ ತಂದೆಯ ಮನೆಯನ್ನೋ ಬಿಟ್ಟ ನನಗೆ ಬೇರೆ ಪ್ರಪಂಚವೇ ಗೊತ್ತಿಲ್ಲ. ಆದರೆ ವಯಸ್ಸಿಗೆ ಬಂದ ಹೆಣ್ಣಾಗಿದ್ದೇನೆ. ತನಗೂ ಹೆಂಡತನದ ಆಸೆಗಳಿವೆ. ಮದುವೆಯಾಗಿ ಗಂಡನ ಜೊತೆ ಸಂಸಾರ ಮಾಡಬೇಕು, ತಂದೆಯ ಕನಸನ್ನು ನನಸು ಮಾಡಬೇಕು ಎಂಬ ಎಲ್ಲ ಲವಲವಿಕೆಯ ಆಶಯಗಳೂ ತನ್ನ ಹೃದಯದಲ್ಲಿ ಮನೆ ಮಾಡಿದೆ. ಆದರೆ ತನ್ನ ಈ ಕನಸುಗಳಿಗೆ ಜೀವ ಕೊಡುವ ಆ ಕಥಾನಾಯಕ ಎಲ್ಲಿದ್ದಾನೆ ಎಂದು ಚೆನ್ನಿಯ ಮೃದು ಹೃದಯ ಹಲುವುತ್ತ ಹೊಸ ವರ್ಷದ ದಿನ ಕಂಬನಿ ಮಿಡಿಯುತ್ತಿದೆ. ಆದರೆ ಇದನ್ನು ಅಪ್ಪ, ರಾಣ, ಲಚ್ಚಿ ಯಾರೊಂದಿಗೂ ಹಂಚಿಕೊಂಡು ಅವರಿಗೂ ದುಃಖದ ಹಿಂಸೆ ಹರಡಲು ಇಷ್ಟವಾಗದೆ ಒಬ್ಬಳೇ ತಂದೆಯ ಗದ್ದೆಯ ಬಳಿ ಹೋಗಿ ಆ ಹಸಿಗೆ ಗಾಳಿಗೆ ಮುಖವೊಟ್ಟಿ ಅಲ್ಲೊಂದು ದಿಬ್ಬದ ಬಳಿ ಕುಳಿತುಕೊಳ್ಳುತ್ತಾಳೆ. ಕಣ್ಣಂಚಿನ ನೀರನ್ನು ಆಗಾಗ ಒರೆಸಿಕೊಳ್ಳುತ್ತಾಳೆ. ಆದರೂ ಅವ್ಯಕ್ತ ಮಾತಲ್ಲಿ ಹೇಳಲಾಗದ ಖಿನ್ನತೆ ಅವಳ ಕಣ್ಣುಗಳಿಂದ ನೀರಾಗಿ ಇಳಿಯುತ್ತಾ ಮೆಲ್ಲ ಮೆಲ್ಲಗೆ ಯಾರಿಗೂ ಕಾಣಿಸದಂತೆ ಗದ್ದೆಯ ತೆವರಿನ ಬಗ್ಗೆ ಸೇರಿಕೊಳ್ಳುತ್ತಾ ಪೈರಿನ ಫಸಲಿಗಾಗಿ ತನ್ನ ಕಿರು ಸಹಾಯ ನೀಡುತ್ತಿರುವಂತಿದೆ. ಮುಸ್ಸಂಜೆಯಾಗುತ್ತಿದೆ. ಮನೆಗೆ ಹೋಗಬೇಕು, ಮನಸ್ಸಿಲ್ಲ. ತಂದೆಯ ಬಳಿ ಮೊದಲ ಬಾರಿ ದೇವಸ್ಥಾನಕ್ಕೆಂದು ಸುಳ್ಳು ಹೇಳಿ ಗದ್ದೆಯ ಬಯಲಲ್ಲಿ ಕಾಲ ಕಳೆಯಲು ಬಂದಿದ್ದಾಳೆ. ಅವಳಿಗೆ ವಿಶಾಲ ಆಕಾಶದಲ್ಲಿರುವ ದೇವರಿಗೆ ತನ್ನ ನಿವೇದನೆಯನ್ನೀಗ ಮುಟ್ಟಿಸಬೇಕೆನಿಸಿದೆ. ನನಗೂ ಒಂದು ಬದುಕಿದೆಯೇ, ಗಂಡನಿರುವನೇ, ನನ್ನ ತಂದೆಯ ನಗುವನ್ನು ಉಳಿಸಲು ಸಾಧ್ಯವೇ, ಸಮಾಜವನ್ನು ಎದುರಿಸಲು ತನಗ್ಯಾರು ಜೊತೆ ಎಂದು ಅವಳಲ್ಲಿಯೇ ಸ್ವಗತ ನಡೆಯುತ್ತಿದೆ. ಸತ್ಯದ ಪ್ರಯೋಗಶೀಲತೆಯ ಅಚ್ಚರಿಯೋ ಎಂಬಂತೆ ಒಂದು ಪವಾಡ ನಡೆಯುತ್ತೆ. ಸಿನಿಮಾದಲ್ಲಿ ನಡೆಯುವಂತೆ ಊರ ಕಡೆಯಿಂದ ವಯಸ್ಸಿಗೆ ಬಂದ ಒಬ್ಬ ಯುವಕ ಚೆನ್ನಿಯೆಡೆಗೇ ನಡೆದುಕೊಂಡು ಬರುತ್ತಿದ್ದಾನೆ. ಚೆನ್ನಿಗೆ ಯಾರೆಂದು ತಿಳಿಯದೆ ಹೆದರಿಕೆಯಾಗುತ್ತದೆ. ಹತ್ತಿರ ಬರುತ್ತಾ, ಹಲೋ ಚೆನ್ನಿ, ನಾನು ಚೆನ್ನ, ಬಾ ಮನೆಗೆ ಹೋಗೋಣ ಎಂದು ತುಂಟ ನಗು ನಗುತ್ತಾ ಅಲ್ಲೇ ವಿನಯ ನಟಿಸುತ್ತಾ ಕೈಕಟ್ಟಿ ನಿಲ್ಲುತ್ತೆ. ಕಪ್ಪಾದರೂ ಲಕ್ಷಣವಾದ ಹುಡುಗ. ಈ ಏರಿಯಾದಲ್ಲಿ ಹೀಗೆ ತನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ಯಾವ ಹುಡುಗನೂ ಇಲ್ಲವಲ್ಲ ಎಂದು ಕಳವಳಗೊಳ್ಳುತ್ತಾಳೆ. ಯಾರು ನೀನು ಎಂದು ಕಳವಳಗೊಂಡು ತಡಪಡಿಸಿ ಮೇಲೇಳುತ್ತಾಳೆ. ಆಗ ಹುಡುಗ ಇನ್ನೂ ಹತ್ತಿರ ಬಂದು, ಹೆದರುವ ಕಾರಣವೇ ಇಲ್ಲ ಹುಡುಗಿ,
ನಾನು ನಿನ್ನ ಅಕ್ಷರವನ್ನು ಕಾಗದವನ್ನು ನೋಡುತ್ತಲೇ ಬೆಳೆಯುತ್ತಾ ನಿನ್ನನ್ನು ಪ್ರೀತಿಸುತ್ತಾ ಬೆಳೆ

0: ದೊಡ್ಡವನಾಗಿದ್ದೇನೆ, ಐ ಲವ್ ಯು ಎನ್ನುತ್ತ ಕೈಚಾಚುತ್ತಾನೆ. ನಂಬಿಕೆ ಬದೇ ತಳಮಳದಿಂದ ದುರುಗುಟ್ಟಿ ನೋಡುವ ಚೆನ್ನಿಯ ಕಣ್ಣ ಕಾಂತಿಯನ್ನು ನೋಡಿ ಆ ಹುಡುಗನಿಗೆ ಇನ್ನೂ ಪ್ರೀತಿಯೊಕ್ಕೆ ಬಂದು ಐ ಲವ್ ಯು ಚೆನ್ನಿ, ನಾನು ನಿನ್ನ ಚೆನ್ನ ಎನ್ನುತ್ತಾನೆ. ನವ ಯೌವನದ ಸಂಚಾರ ಚೆನ್ನಿಯ ಎದೆಯೊಳಗಾಗಿ ಅದೆಲ್ಲ ನಂಗೊತ್ತಿಲ್ಲ, ನನ್ನ ಅಪ್ಪನ ಹತ್ತಿರ ಬಂದು ನಿನ್ನ ಲವ್ ಹೇಳು ಎಂದು ಕೈಯಲ್ಲಿದ್ದ ಹುಲ್ಲಿನ ಗರಿಗಳನ್ನು ಅವನ ಮೇಲೆ ಮೃದುವಾಗಿ ಎಸೆದು ಮನೆಯೆಡೆಗೆ ವೇಗವಾಗಿ ನಡೆದು ಹೋಗುತ್ತಾಳೆ. ಮನೆಯಲ್ಲಿ ಮೊದಲ ಬಾರಿಗೆ ಏನೂ ಹೇಳದೆ ಮುಚ್ಚಿಟ್ಟು ಉಪವಾಸದಲ್ಲೇ ಎದುರಿಸುತ್ತಾಳೆ. ಕನಸಿನಲ್ಲೂ ಅದೇ ಚೆನ್ನ, ಗದ್ದೆ, ಐ ಲವ್ ಯು ಹಾಗೂ ಅವನ ಸ್ನೇಹಹಸ್ತ ಚಾಚಿದ್ದ ದೃಶ್ಯಗಳು. ಬೆಳಿಗ್ಗೆ ಅವಳು ಏಳುವವರಿಗೆ ಮನೆಯಲ್ಲಿ ತಾತಾಚಾರ್ಯರ ಸಂಭ್ರಮದ ಸ್ವರ ಕೇಳುತ್ತಿರುತ್ತದೆ. ದೇವರಿದ್ದಾನೆ ರಂಗ, ನನ್ನ ಮಗಳನ್ನು ಅವನು ಕೈಬಿಡಲಿಲ್ಲ ಎಂಬ ಗಾಭರಿಯಿಂದ ದಡಬಡಿಸಿ ಎದ್ದ ಚೆನ್ನಿ ಹಾಗೆ ಅಂಗಳಕ್ಕೆ ಬಂದು ನೋಡಿದ್ದಾದರೂ ಏನು, ಕನಸಿನಲ್ಲಿ ನೋಡಿದಂತಿದ್ದ ಚೆನ್ನ. ಅವನನ್ನು ರಂಗ ಎಂದು ಅಪ್ಪ ಕರೆಯುತ್ತಿದ್ದಾರೆ. ಅಸಲಿ ವಿಷಯವೇನೆಂದರೆ ಐಎಎಸ್ ಪಾಸ್ ಮಾಡುವ ಕನಸು ಕಂಡಿದ್ದ ರಾಜ ಮತ್ತು ಲಚ್ಚಿಯ ಮಗ ರಂಗ ಇದೀಗ ಪಾಸ್ ಮಾಡಿಯೇ ಊರಿಗೆ ಹಿಂದಿರುಗಿದ್ದಾನೆ. ಚಿಕ್ಕಂದಿನಲ್ಲಿ ನೋಡಿದ ಚೆನ್ನಿಯನ್ನೂ ತಾತಾಚಾರ್ಯರನ್ನೂ ಅವರ ಉಪಕಾರವನ್ನೂ ಅವನು ಮನದಲ್ಲೇ ಧ್ಯಾನಿಸುತ್ತಾ ಚೆನ್ನಿಯ ಕಾಗದದ ಪದಗಳಿಂದಲೇ ಅವಳ ವ್ಯಕ್ತಿತ್ವವನ್ನು ಅಳೆಯುತ್ತಾ ಅವಳೊಡನೆ ತನ್ನ ಮದುವೆಯ ಕನಸನ್ನು ಕಾಣುತ್ತಾ ಸಂಭ್ರಮಿಸಿದ್ದ. ಟೆಲಿಫೋನಲ್ಲಿ ಅನೇಕ ಬಾರಿ ಅವಳ ಮಧುರ ಮಾತುಗಳನ್ನು ಕೇಳಿದ್ದ. ಜೊತೆಗೆ ಊರವರು ಅವಳ ಚಾರಿತ್ರ್ಯ ಹರಣ ಮಾಡುವುದು ನೋಡಿ ಬೇಸತ್ತು ತನಗೆ ಸಾಧ್ಯವಿರುವಷ್ಟು ಆ ಗಾಳಿ ಮಾತನ್ನು ಬಗ್ಗುಬಡಿಯಲು ಹೋರಾಟವನ್ನು ನಡೆಸಿದ್ದ. ವಿಶಾಲ ನೋಟ ಎಂಬ ಪತ್ರಿಕೆಗೆ ಚೆನ್ನ ಎಂಬ ಕಾವ್ಯನಾಮವನ್ನಿಟ್ಟುಕೊಂಡು ಅನೇಕ ಲೇಖನ ಪದ್ಯ ಬರೆದು ಹೆಣ್ಣಿನ ಆತ್ಮಗೌರವವನ್ನು ಎತ್ತಿ ಹಿಡಿಯುವ ನೆಪದಲ್ಲಿ ಚೆನ್ನಿಯನ್ನು ಸ್ಮರಿಸುತ್ತಿದ್ದ. ಉನ್ನತವಾದ ಒಂದು ಹುದ್ದೆಯನ್ನು ಹಿಡಿದೇ ಚೆನ್ನಿಯನ್ನು ಮದುವೆಯಾಗಿ ಈ ಸತ್ತ ಜನರಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದ್ದ. ಇದೀಗ ಜಿಲ್ಲಾಧಿಕಾರಿಯಾಗುವ ಎಲ್ಲ ಅರ್ಹತೆಯನ್ನು ರಂಗ ಹೊಂದಿ ಊರಿಗೆ ಹಿಂದಿರುಗಿದ್ದಾನೆ. ಚೆನ್ನಿಯನ್ನು ಮದುವೆಯಾಗಲು ಅನುಮತಿ ಕೊಡುವಿರಾ ಎಂದು ಕೇಳಲು ತಾತಾಚಾರ್ಯರ ಮುಂದೆ ಕೈಕಟ್ಟಿ ನಿಂತಿದ್ದಾನೆ. ರಾಜ ಹಾಗೂ ಲಚ್ಚಿ ದಂಪತಿಗಳು ಆನಂದ ತಲ್ಲುಲಿತರಾಗಿದ್ದರೂ ತಮ್ಮ ಕೀಳು ಜಾತಿಯ ಹೆದರಿಕೆಯಿಂದ ಮೌನವಾಗಿ ದೂರದಲ್ಲಿ ಕುಳಿತಿದ್ದಾರೆ. ತಾತಾಚಾರ್ಯರು ಸಂಭ್ರಮದಿಂದ, ಜೀವಂತ ಯುವಕ ಕಣಯ್ಯ ನೀನು ಎಂದು ಅವನನ್ನು ಬಳಿಯಲ್ಲಿ ಕೂರಿಸಿಕೊಂಡು ಬೆನ್ನು ತಡವಿ ಅಭಿನಂದನೆ ಹೇಳುತ್ತಿದ್ದಾರೆ. ಇನ್ನೂ ಹಲ್ಲುಜ್ಜಲೂ ಹೋಗದೆ ಅಲ್ಲೇ ನಿಂತಿರುವ ಚೆನ್ನಿಯನ್ನು ತಾತಾಚಾರ್ಯರು ಮಗಳೇ ವರ ಒಪ್ಪಿಗೆ ಆಯ್ತಾ ಅಮ್ಮ ಎನ್ನುತ್ತಾರೆ. ಆಗ ಚೆನ್ನಿ ತುಸು ಬಿಗುಮಾನ ನಟಿಸುತ್ತಾ ನನ್ನ ಇಷ್ಟದ ಒಂದು ಸಾಲನ್ನು ಆತ ಹೇಳಿದರೆ ಮದುವೆಗೆ ಒಪ್ಪಬಹುದು ಎನ್ನುತ್ತಾಳೆ. ತಕ್ಷಣ ರಂಗ ಇದ್ದು ಸತ್ತಂತಿರಬಾರದು ಎಂದು ಉದ್ಗರಿಸುತ್ತಾನೆ. ಚೆನ್ನಿ ಸಂಭ್ರಮದಿಂದ ಚೆನ್ನ ಎಂದು ಸಮ್ಮತಿಯ ಮುಖವರಳಿಸುತ್ತಾಳೆ, ಮುಗುಳ್ನಗುತ್ತಾಳೆ.
1: ಇದುವರೆಗೆ ಜ್ಯೋತಿ ಗುರುಪ್ರಸಾದ್ ಅವರು ಬರೆದು ಪ್ರಸ್ತುತಪಡಿಸಿದ ಕತೆ ಬದಲಾವಣೆಯ ಗಾಳಿ ಕೇಳಿದಿರಿ. ಮುಂದೆ ಕೇಳಿ ಸ್ವರಚಿತ ಕವನ ವಾಚನ, ಪ್ರಸ್ತುತಪಡಿಸುತ್ತಾರೆ ತೇಜಸ್ವಿನಿ ಹೆಗಡೆ.
2: ಮೊದಲ ಕವನ ತೇನವಿನ. ಈ ಕ್ಷಣದ ನೋವಿಗೆ ಮರುಕ್ಷಣದ ನಲಿವಿನ ಲೇಪ, ನಗುವರಳುವ ಮುನ್ನವೇ ಹನಿಯುವ ಕಣ್ಣಾ ದೀಪ, ಹೂಮಾಯೊಳಗವಿತಿರುವ ಮುಳ್ಳುಗಳ ಭೀತಿ, ಬಿಟ್ಟೂ ಬಿಡದಿರುವ ಮಾಯೆಯ ಪ್ರೀತಿ, ಮುಗ್ಗರಿಸಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ, ಮುಗ್ಗರಿಸಿ ಬಿದ್ದಾಗೆಲ್ಲ ಬಡಿದೆಬ್ಬಿಸುವ ಬಲವೇ, ಮುಳುಗೇಳುವ ಪರಿಯ ಕಲಿಸುವ ಗುರುವೇ, ಮುಳುಗೇಳುವ ಪರಿಯ ಕಲಿಸುವ ಗುರುವೇ, ವಿಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ, ವಿಮುಖಿಯಾದಾಗೆಲ್ಲ ಜೀವನ್ಮುಖಿಯಾಗಿಸಿ, ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ, ನನ್ನೊಳಗಿನ ಛಲವ ಉದ್ದೀಪನಗೊಳಿಸಿ, ನೀನಾರೆಂದರ ಹೊರಟವಗೆ ಕಗ್ಗಂಟಾಗಿ, ನೀನು

0: ಆರಿಂದರಿಯ ಹೊರಟವಗೆ ಕಗ್ಗಂಟಾಗಿ ತರ ತರ ವಿಧ ವಿಧ ಬಣ್ಣವ ಬದಲಿಸಿ ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ ಓ ಬದುಕೇ ನಾ ನಿನ್ನ ಶರಣಾರ್ಥಿ ನಿನ್ನ ನೆಚ್ಚಿದವರ ಕೈ ಬೀಸಿ ಕರೆದಪ್ಪಿ ಸಲಹುವ ಓ ಬದುಕೇ ನಾ ನಿನ್ನ ಶರಣಾರ್ಥಿ ಮುಂದಿನ ಕವನ ಸುಖಿಯಾಗಿರಲೊಂದೇ ಸೂತ್ರ ನೋಟ ಚಾಚುಷ್ಟೂ ಚಾಚಿ ಇದ್ದ ಬಿದ್ದ ದೃಶ್ಯಗಳನ್ನೆಲ್ಲ ಸೆರೆ ಹಿಡಿದರು ತನಗೆ ಬೇಕಾದ್ದನ್ನಷ್ಟೇ ಮನಸೊಳಗೆ ಪ್ರಿಂಟ್ ಹಾಕುವ ಕಣ್ಗೋಲಿಗಳಂತೆ ಈ ಬದುಕೂ ಜಾಣ್ಮೆಯನ್ನು ಕಲಿತಿದ್ದರೆ ಸುಖಿಯಾಗಿರುತ್ತಿದ್ದೇನೇನು ತನಗೆಸೆದ ಎಲ್ಲಾ ಕಸಕಡ್ಡಿಗಳ ಒಂದಿನಿತೂ ಬೇಸರಿಸದೆ ಕ್ಷಣ ಒಳಗೆಳೆದುಕೊಂಡು ಅಲೆಗಳ ತಲೆಯ ಮೇಲೇರಿಸಿಕೊಂಡು ಬಂದು ಎಲ್ಲವನೂ ಮತ್ತೆ ದಡಕೆಸೆದು ಮರಳ ಕೊಡಗುವ ಎಲ್ಲವನೂ ದಡಕೆಸೆದು ಮರಳ ಕೊಡಗುವ ಆ ಸಾಗರಂತೆ ನಾನಿರುವಂತಾಗಿದ್ದರೆ ಸುಖಿಯಾಗಿರುತ್ತಿದ್ದೇನೇನು ಗೆಳತಿ ಮುರಿದ ಕಡ್ಡಿ ಗೆಳೆಯ ಎಳೆದ ಜಡೆ ಎಲ್ಲವನೂ ಮರೆತು ಮತ್ತೆ ಒಂದಾಗಿ ಬೆರೆತು ನಗುವಿನಾಚೆಯ ನೋವ ಅನುಭವವ ಅರಿಯಲಾಗದ ಬಾಲ್ಯದ ಎಳೆತನವ ನಗುವಿನಾಚೆಯ ನೋವ ಅನುಭವವ ಅರಿಯಲಾಗದ ಬಾಲ್ಯದ ಎಳೆತನವ ಮತ್ತೊಮ್ಮೆ ನಾನೂ ಒಳಗೆಳೆದುಕೊಳ್ಳುವಂತಿದ್ದರೆ ಸುಖಿಯಾಗಿರುತ್ತಿದ್ದೇನೇನು ಸುಖಿಯಾಗಿರುತ್ತಿದ್ದೇನೇನು
1: ಇದುವರೆಗೆ ತೇಜಸ್ವಿನಿ ಹೆಗಡೆ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯರೇ,
5: ರಾಮಧಾನ್ಯದ ಕೃತಿಯನು
4: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ.

0: ಕನಕದೀಪ.
1: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
2: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
4: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು, ಈ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಫಸಲ್ ಭೀಮಾ ಯೋಜನೆ. ಇದು ಪ್ರಸಾರವಾಗುವುದು 1:00. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಕಂಸಾಳೆ ಪದ ಬೆಂಗಳೂರಿನ ಟಿ ಮಹಾದೇವಪ್ಪ ಮತ್ತು ಸಂಗಡಿಗರಿಂದ ಕೇಳುವಿರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ 1:20. ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮ. 2:40 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಹೊಸ ಹಾಡು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಮುಂದುವರಿಯುತ್ತವೆ. ಇನ್ನು ನಮ್ಮ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ರಸವಾರ್ತೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಗಜೇಂದ್ರಗಡ ತಾಲೂಕು ಬೋದಿಹಾಳ ಗ್ರಾಮದ ರೈತರಾದ ಈರಣ್ಣ ಅಂಗಡಿ ಅವರೊಂದಿಗೆ ಸಮಗ್ರ ಕೃಷಿ ಬೇಸಾಯ ಕುರಿತು ಸಂದರ್ಶನ. ನಂತರ ಕಲಘಟಗಿ ತಾಲೂಕು ಬೆಲವಂತ್ರ ಗ್ರಾಮದ ಪ್ರಗತಿಪರ ರೈತರಾದ 3000 ಮಲ್ಲಪ್ಪನವರವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಂತರ ಬೆಂಗಳೂರಿನ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನ ಕೇಳಲಿದ್ದೀರಿ. ಇದುವರೆಗೂ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಆರೋಗ್ಯ ಕಾರ್ಯಕ್ರಮ. ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳು, ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮನೋರೋಗ ತಜ್ಞರಾದ ಡಾಕ್ಟರ್ ಶಮಾ ಬಿಆರ್ ಇದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಈಗ ಸಾಮಾನ್ಯವಾಗಿ ನಾವು ಆರೋಗ್ಯ ಅಂತಂತಂದ್ರೆ ಬೇರೆ ಬೇರೆ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ. ಆರೋಗ್ಯ ಅಂತಂದ್ರೆ ಇಲ್ಲಿ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತಂದಾಗ ಮಾತ್ರ ಆರೋಗ್ಯ ಅಂತ ಹೇಳಿಕ್ ಸಾಧ್ಯ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಮಾನಸಿಕ ರೋಗಿ ಅಥವಾ ಮನೋರೋಗ ಏನೋ ಇದೆ ಇವರಿಗೆ ಅಂತಂದ್ರೆ ಹೇಗೆ ಡಿಫೈನ್ ಮಾಡ್ತೀರಿ?
2: ಈಗ ಒಂದು ದೇಹ ಅಂತಂದಾಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಎರಡು ಭಾಗದಲ್ಲಿ ನೋಡ್ಬೇಕಾಗುತ್ತೆ. ಈಗ ಹೇಗೆ ದೈಹಿಕವಾಗಿನೂ ಕಾಯಿಲೆಗಳು ಬರುತ್ತಲ್ವಾ, ಅದೇ ರೀತಿ ಮಾನಸಿಕವಾಗಿನೂ ಕೂಡ ಕಾಯಿಲೆಗಳು ಬರ್ತವೆ. ಈಗ ಹೇಗೆ ದೈಹಿಕವಾಗಿ ನಾವು ಹೇಳ್ತೇವೆ ಹೆರಿಡಿಟ್ರಿ ಅಥವಾ ಅನುವಂಶೀಯವಾಗಿ ಬರೋ ಕಾಯಿಲೆಗಳು, ಮತ್ತು ಅವರು ಬೆಳೆಯುವ ಪರಿಸರದಲ್ಲಿ ಅವರು ಯಾವ ವಿಚಾರದಲ್ಲಿ ಅವರು ಬೆಳೆದಿರ್ತಾರೆ ಅದರಿಂದ ಕೆಲವು ಕಾಯಿಲೆಗಳು ಬರ್ತವೆ. ಅವರಲ್ಲಿರೋ ರೋಗ ನಿರೋಧಕ ಶಕ್ತಿ ಮೇಲೆ ನಿರ್ಧಾರಿತವಾಗಿ ಕೆಲವು ಕಾಯಿಲೆಗಳು ಬರ್ತವೆ. ಹಾಗೇನೆ ಮಾನಸಿಕ ಕಾಯಿಲೆಗಳು ಸಹ ಜೈವಿಕ ಕಾರಣಗಳು ಅಂದ್ರೆ ಅನುವಂಶೀಯವಾಗಿ ಬಂದಿರೋ ಕೆಲವು ಇದರಿಂದ, ಮತ್ತು ಅವರ ಮನಸ್ಸು ಹೇಗಿದೆ. ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಬೇರೆ ತರ ಇರುತ್ತೆ. ಸೊ ಅವರು ವೈಯಕ್ತಿಕವಾಗಿ ಅವರ ಮನಸ್ಸು ಹೇಗಿದೆ,

0: ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆಯಾ, ಯಾವ ಥರದಲ್ಲಿದೆ, ಮತ್ತು ಅವರು ಯಾವ ಥರದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬೆಳೆದಿರ್ತಾರೆ, ಯಾವ ಥರದ ಜೀವನದಲ್ಲಿ ಅವರಿಗೆ ಬರುತ್ತಿರೋ ಅಹಿತಕರ ಘಟನೆಗಳಿಂದ, ಆ ಸಂದರ್ಭಗಳಿಂದ ಅವರಿಗೆ ಆ ಕ್ಷಣದಲ್ಲಿ ಅವ್ರು ಯಾವ ತರ ಅದರಿಂದ ಹೊರಗಡೆ ಬರ್ತಾರೆ, ಅದರಿಂದ ಜೂಜಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಆರೋಗ್ಯಗಳು ಜನರಲ್ಲಿ ಕಂಡು ಬರ್ತವೆ.
1: ಅಂದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಮನಸ್ಸಿನ ಮೇಲೆ ಆದಂತಹ ಆಘಾತಗಳು, ಅದರಿಂದ ಹೊರಗೆ ಬರಬೇಕಂತಂದಾಗ ತಜ್ಞ ವೈದ್ಯರ ಕಡೆ ಬಂದು ಚಿಕಿತ್ಸೆಗಾಗಿ ಬರ್ತಾರೆ. ಈಗ ನಮಗೆ ಮೊದಲು ಗೊತ್ತಾಗಬೇಕಾಗಿದೆ, ಬಹಳಷ್ಟು ಬೇರೆ ಬೇರೆ ರೀತಿಯ ಮಾನಸಿಕ ಸಮಸ್ಯೆಗಳು ಇರ್ತವೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇವತ್ತು ನಮಗೆ ಕೇಳುವರಿಗೆ ಬೇಕಾಗಿರೋದು ವಿವಿಧ ಮಾನಸಿಕ ರೋಗಗಳು ಯಾವ್ಯಾವ ರೀತಿಯಲ್ಲಿ ಅವರ ವರ್ತನೆಗಳು ಇರ್ತವೆ, ಲಕ್ಷಣಗಳು ಏನು ಅಂತ ಅನ್ನೋದು ಗೊತ್ತಾಗಬೇಕು.
0: ಖಂಡಿತ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಈಗ ನಾವು ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಒಬ್ಬ ದೈಹಿಕ ಕಾಯಿಲೆ ಆದ ತಕ್ಷಣ ಜನರು ಆಸ್ಪತ್ರೆಗೆ ತಕ್ಷಣವಾಗಿ ಬರ್ತಾರೆ. ಅಂದ್ರೆ ಒಂದು ಜ್ವರ ಬಂತು, ಒಂದ್ ನೆಗಡಿ ಬಂತು ಅಂದ್ರೆ ಮರದ ಒಂದ್ ಎರಡು ಮೂರು ಗಂಟೆಯಲ್ಲಿ ಅವರು ಆಸ್ಪತ್ರೆಗೆ ತಲುಪ್ತಾರೆ. ಆದ್ರೆ ಮಾನಸಿಕ ಕಾಯಿಲೆಗಳಾದಾಗ ಆ ಲಕ್ಷಣಗಳು ಜನಸಾಮಾನ್ಯರಿಗೆ ಗೊತ್ತಾಗದೇ ಇರೋದಕ್ಕೋಸ್ಕರ ಅವರು ಆಸ್ಪತ್ರೆಗೆ ಬಂದು ಅದನ್ನ ನಿವಾರಿಸ್ಕೊಳ್ಳಕ್ಕೆ ಚಿಕಿತ್ಸೆ ಪಡೆಯೋದೇ ತುಂಬಾ ತಡ ಆಗೋಗುತ್ತೆ. ಹಾಗಾಗಿ ಅದರಿಂದ ಅವರಿಗೆ ಸಮಸ್ಯೆಗಳು ಸುಮಾರಾಗುತ್ತೆ. ವ್ಯಕ್ತಿಗೂ ಅಲ್ಲದೇನೆ ವ್ಯಕ್ತಿಯನ್ನು ನೋಡ್ಕೊಳ್ತಿರೋ ಪರಿವಾರಕ್ಕೂ ಸಹ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಆ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡಬೇಕು ಅನ್ನೋದಾಗದಲ್ಲಿ ಮೊದಲು ನಾವು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಏನು ಮತ್ತು ಯಾವ ತರದ ಕಾಯಿಲೆಗಳಿದೆ ಅಂತ ಖಂಡಿತವಾಗಿ ನಾವು ಅರ್ಥಕೋಬೇಕು. ಈಗ ಮೊದಲನೇದಾಗಿ ಏನು ಅಂದ್ರೆ, ಎಲ್ಲಾ ವಯಸ್ಕರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕನು ಕೂಡ ಕೆಲವು ಕಾಯಿಲೆಗಳನ್ನ ನಾವು ವಿಂಗಡಿಸ್ತೇವೆ. ಮೊದಲನೇದಾಗಿ ಸೈಕೋಸಿಸ್ ಅಂದ್ರೆ ಮನೋವಿಕೃತಿ ರೋಗ, ಇದರಲ್ಲಿ ಮುಖ್ಯವಾಗಿ ಸ್ಕಿಜೋಫ್ರೇನಿಯಾ ಮತ್ತು ಭ್ರಮೆ ರೋಗ ಅಂತ ಬರುತ್ತೆ. ಇದರಲ್ಲಿ ಏನು ಮುಖ್ಯ ಲಕ್ಷಣಗಳು ಅಂತಂದ್ರೆ, ಒಬ್ಬ ವ್ಯಕ್ತಿಯು ತನಗ್ ತಾನೇ ಮಾತಾಡ್ಕೊಳ್ತಿರ್ತಾನೆ, ತನ್ನಲ್ಲೇ ನಗ್ತಾ ಇರ್ತಾನೆ, ಮತ್ತು ಅವನಲ್ಲಿ ಏನೋ ಒಂದು ಭ್ರಮೆ ಇರುತ್ತೆ, ದಟ್ ನನಗೆ ಯಾರೋ ಬಂದು ಸಮಸ್ಯೆ ಮಾಡ್ತಾ ಇದ್ದಾರೆ, ನನ್ನನ್ನು ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ನನ್ನ ಮೇಲೆ ಯಾರೋ ಕಣ್ಣಿಟ್ಟಿದ್ದಾರೆ, ನನ್ನ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿರ್ತಾರೆ. ಮತ್ತೆ ಅವರಿಗೆ ಒಬ್ಬರೇ ಇದ್ದಾಗ ಯಾರು ಇಲ್ಲದ ಸ್ಥಿತಿಯಲ್ಲಿ ಯಾರೋ ಕಾಣಿಸೋದು, ಯಾವುದೋ ಒಂದು ಶಬ್ದ ಕೇಳಿಸೋದು, ಯಾವುದೋ ಒಂದು ದೈಹಿಕ ಅನುಭವ ಆಗೋದು, ಇದೆಲ್ಲವೂ ಕೂಡ ಆಗುತ್ತೆ ಅವರಿಗೆ. ಇದರಿಂದ ಏನಾಗುತ್ತೆ, ಅವರು ಹೆದರ್ಕೊಂಡು ಅವರು ಒಬ್ಬರೇ ಇರಕ್ಕೆ ಪ್ರಯತ್ನ ಪಡ್ತಾರೆ. ಆಮೇಲೆ ಈ ಒಂದ್ ಯಾರೋ ನಮಗೆ ತೊಂದರೆ ಕಾಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಇನ್ನೊಬ್ಬರ ಮೇಲೆ ಅವರು ಆಕ್ರಮಣ ಮಾಡ್ಬಿಡ್ತಾರೆ. ಆಮೇಲೆ ಅವರಲ್ಲಿ ನಿದ್ದೆ, ಊಟ ಎಲ್ಲವೂ ಕಡಿಮೆ ಆಗಿ ಅವರ ಸ್ವ ಆರೈಕೆ ಎಲ್ಲನೂ ಕೂಡ ಮೇಲೆ ಕೆಳಗಡೆ ಆದಾಗ ಅವರ ಒಂದು ದೈನಂದಿನ ಜೀವನ ಏನಾಗುತ್ತೆ, ಎಲ್ಲವೂ ಏರ್ಪೇರ್ ಆಗುತ್ತೆ. ಅವರ ಕೆಲಸದಲ್ಲಿ ಯಾವುದನ್ನು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರ ಒಂದು ಪಾರಿವಾರಿಕ ಜೀವನದಲ್ಲೂ ಕೂಡ ಅವರಿಗೆ ಸುಮಾರಷ್ಟು ತೊಂದರೆಗಳಾಗ್ತವೆ. ಈ ತರ ಅವರು ಸುಮಾರಷ್ಟು ಬಳಲ್ತಾ ಇದ್ದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅವರ ಬೌದ್ಧಿಕ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸೈಕೋಸಿಸ್ ಮತ್ತು ಮನೋವಿಕೃತಿ ರೋಗದಲ್ಲಿ ಕಂಡುಬರೋ ಲಕ್ಷಣಗಳು. ಇದರಲ್ಲಿ ತುಂಬಾ ಹೆಚ್ಚಿನದಾಗಿ ನಾವು ತುಂಬಾ ಸೀರಿಯಸ್ ಅಂತ ನಾವೇನ್ ಹೇಳ್ತೀವಿ ಅದು ಸ್ಕಿಜೋಫ್ರೇನಿಯಾ ಅಂತ. ಅದರಲ್ಲಿ ಏನಾಗುತ್ತೆ, ಒಂದೋ ಬೌದ್ಧಿಕ ಶಕ್ತಿ ಕಡಿಮೆ ಆಗುತ್ತೆ, ಎರಡನೇದು ಹೆದರಿಕೆಯಿಂದ ಅಥವಾ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋ ಒಂದು ರಿಸ್ಕ್ ಇದ್ದಾಗ ಅವರು ಹೆಚ್ಚಾಗಿ ಸೂಸೈಡ್ ಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದೊಂಥರ ನಮ್ಮ ಇಡೀ ಒಂದು ಮನೋರೋಗಗಳಲ್ಲೇನೆ ತುಂಬಾ ಮಾರಣಾಂತಿಕ ಅನ್ನೋ ಒಂದು ಹೇಳ್ಬೋದು ನಾವು ಸ್ಕಿಜೋಫ್ರೇನಿಯಾ ಅನ್ನೋದನ್ನ.
1: ಈಗ ನಾವು ಹೊರಗಡೆ ನೋಡ್ತಿರ್ತೀವಿ, ಎಲ್ಲೋ ಬೀದಿಯಲ್ಲಿ ಸುತ್ತಾಡ್ತಿರ್ತಾರೆ, ಅಥವಾ ಹೆಂಗ್ ಬೇಕಂಗೆ ಚೀರ್ತಿರ್ತಾರೆ, ಹೆಂಗ್ ಬೇಕಂಗೆ ಒಂಥರ ನಗೋದು ಮಾಡೋದು ಎಲ್ಲ ಮಾಡ್ತಿರ್ತಾರಲ್ಲ, ಆ ಒಂದು ಕ್ಯಾಟಗರಿ ಜನ ಅವ್ರು ಯಾವ್ದು?
0: ಖಂಡಿತ ಅವರೆಲ್ಲ ಸ್ಕಿಜೋಫ್ರೇನಿಯಾಗೆ ಸೇರಿದವರು. ಯಾಕಂದ್ರೆ ಅವರ ಪ್ರಕಾರ ಅವರು ಈ ಲೋಕವನ್ನ ಮರೆತು ಅವರದೇ ಒಂದು ಲೋಕದಲ್ಲಿ, ಭ್ರಮೆ ಲೋಕದಲ್ಲಿ ಅವರು ಜೀವಿಸ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಸರಿಯಾದ ಚಿಕಿತ್ಸೆ ನೀಡದಿದ್ದಲ್ಲಿ ಅವರ ಲೋಕದಲ್ಲಿ ಎಷ್ಟು ಮುಳುಗ್ತಾರೆ ಅಂದ್ರೆ, ಒಂಥರ ಈ ಕೆಸರಲ್ಲಿ ಮುಳುಗಿದ ಹಾಗೆ ಅದನ್ನ ನಾವು ಮತ್ತೆ ಅವರಿಗೆ ಮೇಲೆ ನೆಲಕ್ಕೆ ತರಬೇಕು ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ, ಮತ್ತೆ ತುಂಬಾ ಸಮಯನೂ ಹಿಡಿಯುತ್ತೆ.
1: ಅಂದ್ರೆ ಆ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆನೆ ಚಿಕಿತ್ಸೆ ಪಡ್ಕೋಬೇಕು.
0: ಖಂಡಿತ
1: ಅಲ್ವಾ? ಅದು ಅಂದ್ರೆ ಆ ಹಂತಕ್ಕೆ ಹೋಗುತ್ತಾ ಅಂತ. ಈಗ ಸೈಕೋಸಿಸ್, ಮನೋವಿಕೃತಿ ಇಂತಹ ಕೆಲವು ಸಮಸ್ಯೆಗಳು ಸ್ಕಿಜೋಫ್ರೇನಿಯಾಕ್ ಹೋಗುತ್ತಾ?
0: ಅಲ್ಲ, ಅದು ಒಂದು ತರದ ಇದು
1: ಬೇರೆ ಸಮಸ್ಯೆ.
0: ಮನೋವಿಕೃತಿಯಲ್ಲಿ ಸ್ಕಿಜೋಫ್ರೇನಿಯಾ ಒಂದು.
1: ಇವಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಮನುಷ್ಯ ಸ್ಕಿಜೋಫ್ರೇನಿಯಾಕ್ ಹೋಗ್ತಾನ ಅಂತ.
0: ಹೌದು ಹೌದು, ಯಾಕಂದ್ರೆ ಅವಾಗ ಅವರು ನಾನ್ ಎಲ್ಲಿ ಹೋಗ್ತಾ ಇದ್ದೀನಿ, ನಾನ್ ಎಲ್ಲಿದ್ದೀನಿ, ಅವರು ಆಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಸಹ ಮನೆಯವರಿಗೆ ಕಷ್ಟ ಆದಾಗ ಅವರು ಕೂಡ ಮನೆಯವರು ಕೂಡ ಕೈ ಚೆಲ್ಬಿಡ್ತಾರೆ ಅವ್ರ ಮೇಲೆ, ಅವರ ಜವಾಬ್ದಾರಿನೂ ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಹೇಳಿದ ತರ ದಾರಿಯಲ್ಲಿ ಈ ತರ ಅವರ ಮೇಲೆ ಅವ್ರಿಗೆ ಅರಿವಿಲ್ದೇ ಇರೋ ತರ ಇರ್ತಾರಲ್ಲ, ಅವರೆಲ್ಲ ಈ ತರದ ಕಾಯಿಲೆಗೆ ಸೇರಿದವರು.
1: ಸಂಕ್ಷಿಪ್ತವಾಗಿ ಇದರ ಚಿಕಿತ್ಸೆ ಬಗ್ಗೆ ಹೇಳಿ ಮೇಡಮ್.
0: ಇದರ ಚಿಕಿತ್ಸೆ ಆಕ್ಚುಲಿ ತುಂಬಾ ಸುಲಭ. ಏನು ಅಂತ ಅಂದ್ರೆ, ಕೆಲವರು ಮೊದಲನೇ ಸಲ ಬಂದಾಗ ಅವರು ಅಲ್ಲಗಳಿತಾರೆ, ಅಂದ್ರೆ ಇದನ್ನ ಈ ಕಾಯಿಲೆ ನನಗಿಲ್ಲ ಅಂತ ಹೇಳ್ತಾರೆ. ಹೌದು, ಕೆಲವರು ಒಪ್ಕೊಳ್ತಾರೆ. ಈಗ ಒಪ್ಕೊಳ್ಳೋರಲ್ಲಿ ನಾವು ಟ್ರೀಟ್ಮೆಂಟ್

0: ಮಾಡೋದು ತುಂಬಾ ಸುಲಭ.
1: ಆಮೇಲೆ
0: ಮೊದಲ ಹಂತದಲ್ಲಿ ಅಂದ್ರೆ ನಿದ್ದೆ ಕೆಟ್ಟಾಗ, ಅವರ ಆರೈಕೆ ಕಡಿಮೆ ಆಯ್ತು, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಅವರಿಗೆ ಭ್ರಮೆಯಿಂದ ಅವರು ಒಬ್ಬೊಬ್ಬರೇ ಮಾತಾಡೋದು, ಒಬ್ಬರು ನಗೋದು, ಇದನ್ನ ಮನೆಯವರು ಅಥವಾ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳು ನೋಡಿ ಅದನ್ನ ರಿಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಕಡಿಮೆ ಡೋಸ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಅವ್ರನ್ನ ಗುಣ ಮಾಡಿಸಬಹುದು. ಇನ್ನೊಂದು ಮೂಡ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದ್ರೆ ಇಲ್ಲಿ ಖಿನ್ನತೆ ಮತ್ತು ಉನ್ಮಾದ ಬರುತ್ತೆ. ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಮೇನಿಯಾ ಮತ್ತು ಡಿಪ್ರೆಷನ್ ಅಂತ ಏನ್ ಹೇಳ್ತೀವಲ್ಲ, ಖಿನ್ನತೆ ಅಂದ್ರೆ ಡಿಪ್ರೆಷನ್, ಉನ್ಮಾದ ಅಂದ್ರೆ ಮೇನಿಯಾ ಅಂತ. ಅಂದ್ರೆ ಒಬ್ಬ ಮನುಷ್ಯ ಎರಡು ಏನಂತಾರೆ ಎಕ್ಸ್ಟ್ರೀಮ್ ಅಲ್ಲಿ ಇರೋದು ಇಲ್ಲಿ, ಅಂದ್ರೆ ತುಂಬಾ ಬೇಜಾರಾಗಿನೂ ಇರ್ತಾನೆ, ತುಂಬಾ ಹೆಚ್ಚು ಖುಷಿಯಲ್ಲಿ ಇರೋದು. ಸೊ ಕೆಲವು ಸಲ ಎರಡು ತರ ಕಾಯಿಲೆಗಳಿದ್ದಾಗ ಅದಕ್ಕೆ ನಾವು ಬೈಪೋಲಾರ್ ಅಂತ ಹೇಳ್ತೀವಿ. ಆದ್ರೆ ಕೆಲವು ಸಲ ಬರೀ ಕಾಯಿಲೆ ಖಿನ್ನತೆ ಕಾಯಿಲೆನು ಕೂಡ ನಿಮಗೆ ಇರುತ್ತೆ. ಸೊ ಇದನ್ನ ಎರಡನ್ನು ನಾವು ಸರಿಯಾಗಿ ನೋಡಿಕೊಂಡು ಇದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ.
1: ಸತತವಾಗಿ ಖಿನ್ನತೆ ಒಂಥರ ಚಿಂತೆಯಲ್ಲಿ ಕೂತ್ಕೊಂಡು ಯಾವಾಗಲೂ ಕೂಡ ಮೂಡ್ ಕೆಡಿಸಿಕೊಂಡು ಇದ್ರೆ ಅವರಿಗೆ ಒಂದ್ ರೀತಿಯಾದಂತ ಚಿಕಿತ್ಸೆ, ಮತ್ತೆ ಎರಡೂ ಕಡೆ ಒಂಥರ ವಾತಾವರಣ ಚೇಂಜ್ ಆದಾಗ ತುಂಬಾ ಖುಷಿಯಿಂದ ಇರೋದನ್ನ ಮಾಡಿದಾಗ ಅವಾಗ ಈ ಬೈಪೋಲಾರ್.
0: ಹೌದು ಹೌದು, ಬೈಪೋಲಾರ್ ಅಲ್ಲಿ ಬೇರೆ ತರದ ಚಿಕಿತ್ಸೆ ಇರುತ್ತೆ. ಬರೀ ಖಿನ್ನತೆ
1: ಬರೀ ಖುಷಿಯಿಂದ ಇರೋರಿಗೂ ಒಂದ್ ರೀತಿ
0: ಇಲ್ಲ, ಅದು ಬೈಪೋಲಾರ್ ಕ್ಯಾಟಗರಿ
1: ಬರುತ್ತೆ. ಓಕೆ ಓಕೆ, ಎರಡು ಮಿಕ್ಸ್ ಇದ್ದಾಗ ಬೇರೆ ರೀತಿಯ.
0: ಹೌದು, ಯಾಕಂದ್ರೆ ಅವರಲ್ಲಿ ಯಾವಾಗ ಅವ್ರು ಯಾವಾಗ ಬೇಕಾದರೂ ಅವರ ಜೀವನದಲ್ಲಾಗೋ ಪರಿಸ್ಥಿತಿಗಳ ಅನುಗುಣವಾಗಿ ಅವ್ರ ಉನ್ಮಾದಕ್ಕೂ ಹೋಗ್ಬಹುದು, ಖಿನ್ನತೆಗೂ ಜಾರಬಹುದು.
1: ಈಗ ಖಿನ್ನತೆ ಅಂತಂದ್ರೆ ಡಿಪ್ರೆಷನ್ ಅಂತಂತಾರಲ್ಲ ಮೇಡಮ್, ಇದು ರೋಗನಾ?
0: ಹೌದು.
1: ಓಹೋ,
0: ಆದ್ರೆ ಇದು ಎಲ್ಲರೂ ಬೇಜಾರ್ ಕಾಯಿಲೆ ಅಂತ ಹೇಳ್ತಾರಲ್ಲ, ಅದು ಜನಸಾಮಾನ್ಯರ ಮಾತಲ್ಲಿ ಅದು ಅಲ್ಲ. ಅಂದ್ರೆ ಯಾವುದೇ ಒಂದು ನಮ್ಮ ವೈಯಕ್ತಿಕವಾಗಿ ನಮ್ಗೇನೋ ಸರಿ ಇಲ್ಲದೆ ಇರೋದು ಯಾವುದೇ ವಿಚಾರ ಆಗಿದ್ರು ಕೂಡ ನಮಗೊಂಚೂರು ಬೇಜಾರಾಗುತ್ತೆ, ಅದು ಕ್ಷಣ ಮಾತ್ರಕ್ಕೆ. ಆದ್ರೆ ಯಾವಾಗ ಈ ಬೇಜಾರು 15 ದಿನಕ್ಕಿಂತ ಹೆಚ್ಚಾಗಿ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ಕಂಡುಬಂದು ಅದರಿಂದ ನಿಮ್ಮ ನಿದ್ದೆ ಊಟ ನಿಮ್ಮ ದೈನಂದಿನ ಪ್ರಕ್ರಿಯೆಗಳು ಏನಿದೆ ಎಲ್ಲವೂ ಕೂಡ ತಟಸ್ಥವಾದಾಗ ಆವಾಗ ನಾವು ಇದನ್ನ ಖಿನ್ನತೆ ಕಾಯಿಲೆ ಅಂತ ಹೇಳೋದು.
1: ಖಿನ್ನತೆ ಕಾಯಿಲೆಗೆ ಚಿಕಿತ್ಸೆ
0: ಅದೇ ಆಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಲ್ಲ. ಹೌದು, ಬಟ್ ಆದ್ರೆ ಇಲ್ಲಿ ನಾವು
1: ಗುಳಿಗೆ ಕೊಡ್ತೀರಾ ಅಥವಾ ಸಮಾಲೋಚನೆ ಮಾಡ್ತೀರಾ, ಮಾತುಕತೆ ಮೂಲಕವಾಗಿ ಅವರನ್ನ ಸರಿಪಡಿಸ್ತೀರಾ?
0: ಮೊದಲನೇ ಹಂತದಲ್ಲಿ ಔಷಧಿಗಳ ಮುಖಾಂತರನೇ ಅವ್ರಿಗೆ ಕೊಡ್ಬೇಕಾಗುತ್ತೆ. ಕಾರಣವನ್ನ ತಿಳ್ಕೊಂಡು ಆ ಕಾರಣ ಮತ್ತೆ ಪುನರಾವರ್ತನೆ ಆಗಬಾರದು ಅಂತ ಅಂದಾಗ ಅವರಿಗೆ ನಾವು ಥೆರಪಿ ಕೊಡ್ಬೇಕಾಗುತ್ತೆ.
1: ಅಂದ್ರೆ ಈಗ ಮನೆಯವರ ಮಾತು ಕೇಳ್ತಿರಲ್ಲ, ಆದ್ರೆ ಡಾಕ್ಟರ್ ಹೇಳೋ ಮಾತನ್ನ ಕೇಳ್ತಾರ ಮಾನಸಿಕ ರೋಗಿಗಳು?
0: ಅದು ಪರಿವಾರದವ್ರ ಮೇಲೆ ನಿರ್ಧಾರಿತವಾಗಿತ್ತು. ಯಾಕಂದ್ರೆ ಕೆಲವು ಸಲ ನಮ್ಮನ್ನ ಅರ್ಥ ಮಾಡ್ಕೊಳ್ದೇ ಇರೋ ಒಂದು ತರದ ಅವಸ್ಥೆಯಲ್ಲಿ ಪರಿವಾರದವರಿದ್ದಾಗ ಖಂಡಿತ ರೋಗಿಗಳು ಅವ್ರ ಮಾತು ಕೇಳೋದಿಲ್ಲ. ಯಾಕಂದ್ರೆ ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಂದಾಗ ಅವರ ಒಟ್ಟಿಗೆ ನನ್ನ ಮಾತಾಡೋದು ಏನು ಪ್ರಯೋಜನ ಇಲ್ಲ ಅಂತ ಅವ್ರ ಹತ್ರ ಮಾತಾಡೋದಿಲ್ಲ.
1: ಆದ್ರೆ ವೈದ್ಯರ ಹತ್ರ
0: ಮತ್ತೆ ಮನೋರೋಗ ಶಾಸ್ತ್ರಜ್ಞರು, ನಾವು ಸೈಕೋಥೆರಪಿಸ್ಟ್ ಸೈಕಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ಅವರ ಬಳಿ ಬಂದಾಗ ನಾವು ತಟಸ್ಥ ನಿಲುವಿನಲ್ಲಿ ಅವ್ರ ಹತ್ರ ಮಾತಾಡ್ತೀವಿ. ಅವರಿಗೆ ನಾವು ನಿಮ್ಗೆ ಒಬ್ಬ
1: ಸಮಸ್ಯೆ ಇದೆ ಅಂತ ಹೇಳಲ್ಲ,
0: ತಪ್ಪಿತಸ್ಥನೋ ಒಂದು ನೀವು ರೋಗಿ ಅಂದ್ರೆ ನಿಮ್ಮನ್ನ ಕಟಕಟೆಯಲ್ಲಿ ನಾನು ನಿಲ್ಲಿಸ್ಬಿಟ್ಟು ಮಾತಾಡೋದಿಲ್ಲ, ಜಡ್ಜ್ಮೆಂಟ್ ಅಲ್ಲಿ ಇರೋದಿಲ್ಲ ನಾವು. ಸೊ ಹಾಗಾಗಿ ತಟಸ್ಥ ನಿಲುವಿನ ಮಾತಾಡಿದಾಗ ಅವ್ರಿಗೆ ಏನಾಗುತ್ತೆ, ಇವ್ರು ನಮಗೆ ಜಡ್ಜ್ ಮಾಡ್ತಾ ಇಲ್ಲ, ಅನ್ಬಯಾಸ್ಡ್ ಆಗಿ ನಮ್ಮನ್ನು ನೋಡ್ತಾ ಇದಾರೆ ಅಂತ ಅಂದಾಗ ಅವರು ಸ್ವಯಂ ಪ್ರೇರಿತರಾಗಿ ಎಲ್ಲವನ್ನೂ ಕೂಡ ಮನಸ್ಸನ್ನ ಬಿಚ್ಚಿಡ್ತಾ ಹೋಗ್ತಾರೆ. ಈ ಎರಡು ಕ್ಯಾಟಗರಿಗಳು ನಾವೇನ್ ಹೇಳ್ತೀವಿ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂದ್ರೆ ತೀವ್ರ ತರದ ಕಾಯಿಲೆಗಳು, ಮನೋರೋಗ ಕಾಯಿಲೆಗಳು. ಇನ್ನು ಸಾಮಾನ್ಯವಾದ ಮನೋರೋಗ ಕಾಯಿಲೆಗಳು ಅಂತ ಅಂದ್ರೆ ಈ ಆತಂಕ ಮತ್ತು ದಿಗಿಲು, ಅಂದ್ರೆ ಆಂಗ್ಸೈಟಿ ಮತ್ತು ಪ್ಯಾನಿಕ್. ಕೆಲವರು ವೈಯಕ್ತಿಕವಾಗಿ ಚಿಕ್ಕಂದಿನಲ್ಲೂ ಕೂಡ ಅವರು ಯಾವ ಪರಿಸರದಲ್ಲಿ ವಾತಾವರಣದಲ್ಲಿ ಬೆಳೆದಿರ್ತಾರೋ ಅದರಿಂದ ಅವರು ವೈಯಕ್ತಿಕವಾಗಿ ಒಂದ್ ಸ್ವಲ್ಪ ಯಾವಾಗ್ಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತಂಕಗೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ದಿಗಿಲುಗೊಳ್ಳೋದು, ಪ್ಯಾನಿಕ್ ಆಗೋದು ಇರುತ್ತೆ. ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಇದ್ರೆ ಅದು ಸಮಸ್ಯೆ ಅಲ್ಲ. ಆದ್ರೆ ಸತತವಾಗಿ ಎಲ್ಲಾ ಒಂದು ಪ್ರತಿ ಚಿಕ್ಕ ವಿಷಯಕ್ಕೂ ಆಗಿ ಅವ್ರು ಅದರಿಂದ ತುಂಬಾ ತೊಂದರೆಗೊಳಗಾಗ್ತಾ ಇದಾರೆ, ಅವರು ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾವುದೋ ಒಂಥರದ ಒಂದು ಆತಂಕದಲ್ಲಿ 24 ತಾಸು ಇರ್ತಾರೆ, ಪ್ರತಿ ದಿನಾನು ಇರ್ತಾರೆ ಅಂತಂದಾಗ ಅಗೇನ್ ಅವರ ಒಂದು ದೈನಂದಿನ ಜೀವನದಲ್ಲಿ ಅದು ಅಡ್ಡ ಪರಿಣಾಮ ಬೀರ್ತಿರುತ್ತೆ. ಸೊ ಅಲ್ಲಿ ನಾವು ಕೂಡ ನಾವು ಮತ್ತೆ ಚಿಕಿತ್ಸೆ ಮೂಲಕ ಅವ್ರನ್ನ ಗುಣಪಡಿಸಬಹುದು.
1: ಆ ರೀತಿಯಾದಂತಹ ಕಂಡೀಷನ್ಸ್, ದಿಗಿಲು, ಒಂಥರ ಚಿಂತೆ ಅಥವಾ ಒಂಥರ ಸಪರೇಟ್ ಆಗಿ ಇರೋದಂದ್ರೆ ಆ ಒಂದು ಮೂಡಿಂದ ಅವ್ರು ಹೊರಗೆ ಬರಬೇಕು. ಬರ್ಬೇಕಂತಂದಾಗ ಎಷ್ಟೋ ಸಲ ಏನಾಗುತ್ತೆ, ತಾವು ಹೇಳ್ದಂಗೆ ನಮಗೇನು ಮಾನಸಿಕ ಸಮಸ್ಯೆ ಇಲ್ಲ, ನನಗೆ ಆದಂತಹ ಆ ದೊಡ್ಡ ಸಮಸ್ಯೆ ಇದೆಯಲ್ಲ ಅದು ನನಗೆ ಈ ಸ್ಥಿತಿಗೆ ತಂದಿದೆ, ಆ ಸಮಸ್ಯೆಯನ್ನ ನಾನು ಪರಿಹಾರ ಮಾಡೋಕ್ಕಾಗ್ತಿಲ್ಲ ಅಂದಾಗ ಅವನು ದಿಗಿಲು ಅಥವಾ ಒಂಥರ

0: ಸತತವಾಗಿ ಚಿಂತಾಕ್ರಾಂತನಾಗಿ ಇರುವಂತಹ ಸ್ಥಿತಿ ಬಂದಿರ್ತದೆ ಅನ್ಕೋಣ, ಆ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಕೆಲವು ಸಲ. ಸೊ ಆ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಅವನು ತಿಳ್ಕೊಂಡು, ಇದು ಪರಿಹಾರ ಆಗಲ್ಲ, ನಾನು ನನ್ನ ಮಾನಸಿಕ ಸ್ಥಿತಿಯನ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು, ನಾನು ಸರಿಯಾಗಿ ಎಲ್ಲರ ತರ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಅವಾಗ ಅಲ್ಲಿ ವೈದ್ಯರು ಹೇಳಲೇಬೇಕಾಗತ್ತ, ಅಥವಾ ಮನೆ ಯಾರೇ ಬೇರೆ ಜನ ಹಾಗೇನಿಲ್ಲಪ್ಪ, ಅದು ಆಗಿದ್ದಾಗೋಯ್ತು ಬಿಟ್ಬಿಡು, ಇವಾಗ ನೀನು ಬೇರೆ ರೀತಿಯಲ್ಲಿ ಬದುಕಬೇಕು, ಎಲ್ಲರ ತರ ಬದುಕಬೇಕು, ಎಲ್ಲವನ್ನು ಮರಿಬೇಕಾಗತ್ತೆ ಅಂತ ಹೇಳಿದ್ರೆ ಸರಿಯಾಗ್ತಾನ ಅಂತ. ಯಾಕಂದ್ರೆ ಮನೆ ಜನ ಹೇಳೋದು ಒಂಥರ ಬೇರೆ ಆದ್ರೆ, ವೈದ್ಯರು ಚಿಕಿತ್ಸಾ ದೃಷ್ಟಿಯಿಂದನೇ ಮಾತಾಡ್ತಾರೆ, ಮನೆ ಜನ ಏನ್ ಮಾಡ್ತಾರೆ ಧೈರ್ಯ ಕೊಡೋ ತರ ಮಾತಾಡ್ತಾರೆ, ಹೇಗೆ ಅವ್ರನ್ನ ಡಿಫ್ರೆನ್ಸಿಯೇಟ್ ಮಾಡ್ಬೇಕು ನೀವು?
1: ಈಗ ಏನಾಗುತ್ತೆ ಅಂದ್ರೆ, ಅತಿಯಾದ ಚಿಂತೆಯಿಂದ ಏನಾಗುತ್ತೆ, ಅವರ ದೈಹಿಕವಾಗಿ ಕೂಡ ಅವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಅಂದ್ರೆ ಅವರಿಗೆ ನಿದ್ದೆನೆ ಬರೋದಿಲ್ಲ, ಒಂದೆರಡು ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ, ಅಥವಾ ಇಡೀ ರಾತ್ರಿ ನಿದ್ದೆ ಮಾಡೋದಿಲ್ಲ. ಆಮೇಲೆ ಅವರ ಎದೆ ಬಡಿತ ಯಾವಾಗ್ಲೂ ಜಾಸ್ತಿ ಆಗುತ್ತೆ, ತಕ್ಷಣ ಮೂರ್ಛೆ ಹೋಗೋದು, ತುಂಬಾ ಬೆವರೋದು, ಆ ತರ ಎಲ್ಲ ದೈಹಿಕವಾಗಿ ಕೂಡ ಯಾವಾಗ ಅದು ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಿರುತ್ತೆ, ಈ ಆತಂಕ ಮತ್ತು ದಿಗಿಲು, ಮತ್ತು ಅದು ತುಂಬಾ ಸಮಯ ಇರುತ್ತೆ. ಅಂದ್ರೆ ಈಗ ನನಗೇನೋ ಸ್ವಲ್ಪ ಭಯ ಇತ್ತು ಅಂದ್ರೆ, ನಾನು ಆ ಒಂದು ಕ್ಷಣದಿಂದ, ನಾನು ಒಂದು ಸಂದರ್ಭದಿಂದ ಹೊರಗಡೆ ಬಂದ್ರೆ ಅದು ನಿಂತು ಹೋಗುತ್ತೆ. ಆದ್ರೆ ಅದರಿಂದ ನಾನು ಹೊರಗಡೆ ಬಂದ್ರು ಸಹ ಅರ್ಧ ಗಂಟೆ ಒಂದ್ ಗಂಟೆ ತನಕ ನನ್ನ ಎದೆ ಬಿಡ್ತ ಜೋರಾಗಿ ಇದೆ, ನನ್ನ ಕೈ ಕಾಲು ನಡುಕ್ತಾ ಇದೆ, ನಾನು ಬೆವರ್ತಾ ಇದ್ದೀನಿ, ನನ್ಗೆ ಹೆದರಿಕೆ ಆಗ್ತಾ ಇದೆ ಅಂತ, ಅಲ್ಲಿ ಅದು ಸಮಸ್ಯೆ.
0: ಅದು ನಿಶಕ್ತಿ ಹಂತಕ್ಕೆ ಹೋಗ್ತಾನೆ. ಆಮೇಲೆ ಅಕಸ್ಮಾತ್ ಜಾಸ್ತಿ ಅದೇ ಒಂದು ಹಂತದಲ್ಲಿ ಇದ್ಬಿಟ್ನಂದ್ರೆ ವೀಕ್ನೆಸ್ ಆಗುತ್ತೆ. ತಾವ್ ಹೇಳಿದ್ರಲ್ಲ, ನಿದ್ದೆ ಬರಲ್ಲ, ಆವಾಗ ಆಹಾರ ಸರಿ ತಗೊಳಲ್ಲ, ನಿದ್ದೆನೆ ಸರಿ ಆಗ್ಲಿಲ್ಲ ಅಂದ್ರೆ ಆರೋಗ್ಯ ಪೂರ್ತಿ ಕೆಟ್ಟೋಗ್ಬಿಡುತ್ತೆ.
1: ಮತ್ತೆ ಇಡೀ ದಿನ ಅವರು ತಮ್ಮ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಬರೀ ಚಿಂತೆ ಮಾಡ್ತಾ ಇರ್ತಾರೆ ಹೊರತಾಗಿ ಅವ್ರು ಇನ್ನೇನು ಮಾಡೋದಿಲ್ಲ. ಸೊ ಆವಾಗ ಈ ಜನಸಾಮಾನ್ಯರು ಅಥವಾ ತುಂಬಾ ಸಂಬಂಧಿಕರು ತಮ್ಮ ಹಿತೈಷಿಗಳು ಏನೇ ಹೇಳಿದ್ರು ಸಹ ಅವ್ರಿಗೆ ಅದ್ರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ನಮ್ಮಲ್ಲಿ ಅವ್ರು ಚಿಕಿತ್ಸೆ ತಗೊಂಡ್ರೆ ಆಗುತ್ತೆ.
0: ಮುಂದೆ ಮೇಡಮ್ ಮತ್ತಿನ್ ಯಾವ ಪ್ರಕಾರ ಇದೆ?
1: ಇನ್ನೊಂದು ಜನಸಾಮಾನ್ಯರಿಗೆ ಗೊತ್ತು, ಓಸಿಡಿ ಅಂತ, ಅಂದ್ರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂದ್ರೆ ನನ್ಗೆ ಒಂದು ಆಬ್ಸೆಷನ್ ಇರುತ್ತೆ ಯಾವುದೋ ಒಂದು ಆಲೋಚನೆ ಬಗ್ಗೆ, ಅದರಿಂದ ನಾನು ಹೊರಗಡೆ ಬರ್ಲಿಕ್ಕೆ ನಾನು ಇನ್ನೊಂದು ಯಾವುದೋ ಒಂದು ಪ್ರಕ್ರಿಯೆಯನ್ನು ನಾನು ಕಂಪಲ್ಸರಿಲಿ ಮಾಡಲೇಬೇಕು, ಅದನ್ನ ನಾವು ಓಸಿಡಿ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಉದಾಹರಣೆ ಏನಂದ್ರೆ, ಇದು ಜನಸಾಮಾನ್ಯರಿಗೆ ನಾನು ಐ ಥಿಂಕ್ ಈ ಉದಾಹರಣೆ ಮುಖಾಂತರ ಹೇಳಿದ್ರೆ ಅರ್ಥ ಆಗ್ಬೋದು. ಈಗ ನನ್ಗೆ ತುಂಬಾ ನಾನು ಆರೋಗ್ಯವಾಗಿರ್ಬೇಕು, ನನಗೆ ಯಾವುದೇ ಧೂಳು ಅಥವಾ ಯಾವುದೇ ಒಂದು ಅನಾರೋಗ್ಯದ ಇದ್ ಕಡೆ ನನಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ನಾನೇನ್ ಮಾಡ್ತೀನಿ, ಯಾವಾಗ್ಲೂ ಕೈ ತೊಳಿತಾ ಇರ್ತೀನಿ. ಇಲ್ಲಿ ಆಬ್ಸೆಷನ್ ಏನು ಅಂದ್ರೆ, ನಾನು ಆರೋಗ್ಯವಂತವಾಗಿರ್ಬೇಕು, ನನಗೆ ಅನಾರೋಗ್ಯ ಬರಬಾರ್ದು ಅನ್ನೋದು ಒಂದು ಆಬ್ಸೆಷನ್. ಅದಕ್ಕೆ ನಾನು ಏನ್ ಪ್ರಕ್ರಿಯೆ ಮಾಡ್ತೇನೆ, ಪದೇ ಪದೇ ಕೈ ತೊಳಿತಾ ಇದ್ದೀನಿ. ನನಗೆ ಕರೆಕ್ಟ್ ಆಗಿ ಎಲ್ಲ ನೀಟ್ ಆಗಿರ್ಬೇಕು, ಅದು ನನ್ನ ಆಬ್ಸೆಷನ್. ಹಂಗಾಗಿ ನಾನು ಎಲ್ಲವನ್ನು ಒಪ್ಪವಾಗಿ ಓರಣವಾಗಿ ಕರೆಕ್ಟ್ ಆಗಿ ನೀಟ್ ಆಗಿ ಜೋಡಿಸೋದು ಪ್ರತಿಯೊಂದನ್ನು ಕೂಡ, ಅದು ನನ್ನ ಕಂಪಲ್ಷನ್.
0: ಅಕಸ್ಮಾತ್ ಅಸಿಸ್ತಿದ್ರೆ
1: ಇದೇನಾಗುತ್ತೆ, ಅವರಿಗೆ ಆಬ್ಸೆಷನ್ ಎಲ್ರಿಗೂ ಇರುತ್ತೆ, ಆದ್ರೆ ಅದು ಮಾಡದೆ ಇದ್ದಾಗ, ಆ ಪ್ರಕ್ರಿಯೆ ಮಾಡದೆ ಇದ್ದಾಗ ಅವ್ರಿಗೆ ಅದು ಸುಮ್ನೆ ಕುತ್ಕೊಳ್ಳಿಕ್ ಆಗೋದಿಲ್ಲ.
0: ಆ ರೀತಿ ಅಸ್ತವ್ಯಸ್ತ ಇದ್ದಾಗ ಅದನ್ನ ಸರಿಪಡಿಸಬೇಕು ಅನ್ನೋ ಮನೋಭಾವ ಇರುತ್ತದೆ, ಜಾಸ್ತಿ ಗಮನ ಕೊಡ್ತಾರೆ.
1: ಆನಂತರವಾಗಿ ಈ ಒಂದು ಪ್ರಕ್ರಿಯೆ, ಅಂದ್ರೆ ಅವ್ರಿಗೇನು ಅನಿಸ್ತಾ ಇದೆ ಅದನ್ನ ಮಾಡ್ಲೇಬೇಕು ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಅವರು ಇಡೀ ದಿನ ಕಳೆಯೋದು. ಅಂದ್ರೆ ನಾವೆಲ್ಲ ಕೈ ಮಕ್ಕಳಿಗೆ ಹೇಳ್ತೇವೆ ಅದ ಊಟ ಮಾಡೋದಕ್ಕಿಂತ ಮುಂಚೆ ನೀವು ಕೈ ತೊಳಿಬೇಕು, ಅಥವಾ ಏನೋ ಒಂದು ಗಲೀಜು ಮುಟ್ಟದಾಗ ನಾವು ಕೈ ತೊಳಿತೀವಿ. ಆದ್ರೆ ಈಗ ತಾನೇ ತೊಳೆದಿರೋ ಪಾತ್ರೆಗಳನ್ನ ಪುನಃ ಮತ್ತೆ ತೊಳೆಯೋದು, ಈಗ ತಾನೇ ತೊಳೆದಿರೋ ಬಟ್ಟೆಗಳನ್ನ ಮತ್ತೆ ತೊಳೆಯೋದು, ಆಲ್ರೆಡಿ ನೀಟ್ ಆಗಿರೋದನ್ನ ಯಾರೋ ಒಬ್ರು ಜಸ್ಟ್ ಮುಟ್ಟಿದ್ರು ಅಂದ ತಕ್ಷಣಕ್ಕೆ ಮತ್ತೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮತ್ತೆ
0: ಹೋಗಿ ಪ್ಲೇಟ್ ತೊಳೆದಿಟ್ಟರು ಕೂಡ ತಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳೆದು ತಿನ್ನೋದು,
1: ಅದರಿಂದ ಅವ್ರ ಕೈಗಳಿಗೆ ತೊಂದರೆ ಆಗ್ತಿರುತ್ತೆ. ಆಮೇಲೆ ಸ್ನಾನ ಮಾಡ್ಬೇಕು ಅಂತಂದಾಗ ಗಂಟೆ ಗಟ್ಟಲೆ ಸ್ನಾನ ಮಾಡೋದು, ಈ ತರದ ಕಾಯಿಲೆಗಳನ್ನ ನಾವು ಓಸಿಡಿ ಅಂತ ಹೇಳ್ತೇವೆ. ಇದು ಸ್ವಲ್ಪ ಕಷ್ಟ, ಇಲ್ಲಿ ಥೆರಪಿ ಮತ್ತು ಚಿಕಿತ್ಸೆ ಎರಡೂ ಬೇಕು, ಎರಡು 50-50 ರೇಂಜ್ ಅಲ್ಲಿ ನಾವು ಕೊಡ್ಬೇಕಾಗುತ್ತೆ.
0: ಇದಕ್ಕೆ ಸಾಕಷ್ಟು ಚಿಕಿತ್ಸೆ ಸಿಗತ್ತೆ, ಸುಲಭವಾಗಿ ಸರಿ ಆಗ್ತಾರೆ. ಹಂಗಾರೆ ಅವರು ಆ ರೀತಿಯಾಗಿ ಅತಿಯಾದ ವಿಚಾರ ಮಾಡೋರು
1: ಈ ಒಂದು ಕಾಯಿಲೆಯಲ್ಲಿ ನಾವೇನ್ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ.
0: ಎಷ್ಟು ಸಮಯ ತಗೊಳ್ತದೆ ಸಾಮಾನ್ಯವಾಗಿ ಮಾನಸಿಕ ರೋಗಿ ಅವ್ರನ್ನ?
1: ಇದು ವ್ಯಕ್ತಿಯ ಮೇಲೆ ನಿರ್ಧರಿತವಾಗಿರುತ್ತೆ. ಯಾಕಂದ್ರೆ ನಾವು ಥೆರಪಿಯಲ್ಲಿ ಅವ್ರಿಗೆ ನಾವು ಕೆಲವು ಹೋಮ್ವರ್ಕ್ ನ ಕೊಡ್ತೀವಿ, ದಟ್ ಅವ್ರು ಇದನ್ನ ಮಾಡ್ಲೇಬೇಕು ಅನ್ನೋದಾಗ, ಅಂದ್ರೆ ಅವರ ಆಬ್ಸೆಷನ್ ಬಂದಾಗ, ಅವರಿಗೆ ಆಲೋಚನೆ ಬಂದಾಗ ಆ ಪ್ರಕ್ರಿಯೆ ಮಾಡದೇ ಇರತ್ತೋ ಅವ್ರನ್ನ ಅವರು ತುಂಬಾ ಕಂಟ್ರೋಲ್ ಮಾಡಬೇಕು. ಅದು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ, ಮತ್ತು ಎಷ್ಟು ಸರಿಯಾಗಿ ಅವ್ರ ಚಿಕಿತ್ಸೆಯನ್ನು ತಗೊಳ್ತಿರ್ತಾರೆ ಅನ್ನೋದ್ರ ಮೇಲೆ ಈ ಕಾಯಿಲೆಗಳೆಲ್ಲ ಎಷ್ಟು ಬೇಗ ಗುಣ ಆಗುತ್ತೆ ಅನ್ನೋದು ನಿರ್ಧರಿತವಾಗುತ್ತೆ. ಇದು ಅಲ್ಲದೆ ಇದು ಎಲ್ಲಾ ವಯಸ್ಕರಲ್ಲಿ ಕಂಡು ಬರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಕರು ಮತ್ತು ಮುದುಕರಲ್ಲಿ ವಯಸ್ಸರಲ್ಲಿ. ಆದ್ರೆ ಇದಲ್ದೇನೆ ಮಕ್ಕಳಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮತ್ತು ತರುಣಾವಸ್ಥೆಯಲ್ಲಿ ನಾವು ನೋಡೋದೇನು ಅಂದ್ರೆ, ಇತ್ತೀಚೆಗೆ ಎಲ್ರಿಗೂ

0: ಗೊತ್ತಾಗ್ತಿರೋ ಹಾಗೆ ಆಟಿಸಮ್, ADHD ಅಂದ್ರೆ ಅಟೆನ್ಷನ್ ಡೆಫಿಷಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ನಾವೇನ್ ಹೇಳ್ತೀವಿ. ಕಲಿಕೆಯಲ್ಲಿ ತೊಂದರೆಗಳು, ಲರ್ನಿಂಗ್ ಡಿಸಾರ್ಡರ್ಸ್, ಗಣಿತದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ, ಬರೀಲಿಕ್ಕೆ ತೊಂದರೆ ಆಗ್ತಾ ಇದೆ, ಓದಿಕ್ ಚೆನ್ನಾಗಿ ಬರುತ್ತೆ ಆದ್ರೆ ಬರೀಲಿಕ್ಕೆ ಬರೋದಿಲ್ಲ, ಆದ್ರೆ ಬರೀಲಿಕ್ಕೆ ಚೆನ್ನಾಗಿ ಬರುತ್ತೆ ಓದಕ್ ಬರೋದಿಲ್ಲ, ಅಥವಾ ಡಿಸ್ಲೆಕ್ಸಿಯಾ ಅಂತ ತಾರೆ ಜಮೀನ್ ಪರ್ ಫಿಲಂ ಅಲ್ಲಿ ಯಾವ ತರ ಅಕ್ಷರಗಳನ್ನ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ತರದಲ್ಲಿ ಆ ತರ ಒಂದು ಕಾಯಿಲೆಗಳು ಮಕ್ಕಳಲ್ಲಿ ಕಂಡು ಬರ್ತವೆ. ಮತ್ತೆ ಬೌದ್ಧಿಕ ವಿಕಸನ ಅಂದ್ರೆ ಬೆಳವಣಿಗೆಯಲ್ಲಿ ಕೆಲವರು ಕುಂಠಿತರಾಗ್ತಾರಲ್ವಾ, ನಾವು ಇಂಟಲೆಕ್ಚುಯಲ್ ಡಿಸಬಿಲಿಟಿ, ಮುಂಚೆ ಅದನ್ನ ಮೆಂಟಲ್ ರಿಟಾರ್ಡೇಷನ್ ಅಂತ ನಾವು ಹೇಳ್ತಿದೀವಿ, ಈಗ ವಿಶ್ವ ಆರೋಗ್ಯ ಸಂಸ್ಥೆ ಆ ಪದನ ಬಳಸಬಾರದು ಅಂತ ಹೇಳಿದ್ದಾರೆ. ಇಂಟಲೆಕ್ಚುಯಲ್ ಡಿಸಬಿಲಿಟಿ, ಹೇಗೆ ಯಾವ್ದೋ ಒಂದು ಕಾಲ್ ಊನ ಆಗುತ್ತೋ ಹಾಗೆ ಬೌದ್ಧಿಕವಾಗಿನೂ ಕೂಡ ಆ ವ್ಯಕ್ತಿ ಊನ ಆಗಿರುತ್ತೆ. ಸೊ ಹಂಗಾಗಿ ಅವರಿಗೆ ಇಂಟಲೆಕ್ಚುಯಲ್ ಡಿಸೇಬಲ್ಡ್ ಪರ್ಸನ್ ಅಂತ ನಾವೇನ್ ಹೇಳ್ತೀವಿ. ಆ ತರದ ಮಕ್ಕಳಲ್ಲೂ ನಾವು ಕಂಡು ಬರ್ತೇವೆ. ಇದಲ್ದೇನು ವಯಸ್ಕರಲ್ಲಿ ಈ ಮರವಿನ ಕಾಯಿಲೆ ಅನ್ನೋದು ಒಂದು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಆ ಮರವಿನ ಕಾಯಿಲೆ ಜೊತೆ ಈ ನಾವೇನ್ ಹೇಳಿದ್ನಲ್ಲ ಸೈಕೋಸಿಸ್, ಅದು ಆಗ್ಬಹುದು, ಅಥವಾ ಖಿನ್ನತೆ ಆಗ್ಬಹುದು, ಅಥವಾ ಆಂಗ್ಸೈಟಿ ಬರಬಹುದು. ಸೊ ಅಲ್ಲಿನೂ ಕೂಡ ನಾವು ನರರೋಗ ತಜ್ಞರ ಜೊತೆ, ನಾವು ಮನೋರೋಗ ತಜ್ಞರು ನ್ಯೂರಾಲಜಿಸ್ಟ್ ಅಂತ ನಾವೇನ್ ಹೇಳ್ತೀವಿ ನರರೋಗ ತಜ್ಞರು, ಅವರ ಜೊತೆ ನಾವು ಕೂಡಿ ಆ ವಯಸ್ಕರ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ.
1: ಅಂದ್ರೆ ದೈಹಿಕವಾಗಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸಬಹುದು ಅನ್ನೋ ಕಾರಣಕ್ಕೆ ಅವರ ಒಂದು ಸಹಯೋಗ ಬೇಕಾಗುತ್ತೆ.
0: ಹೌದು ಹೌದು.
1: ಅಂದ್ರೆ ನರಕ್ಕೆ ಸಂಬಂಧಪಡೋ ಹಾಗೆ, ಮೆದುಳಿಗೆ ಸಂಬಂಧಪಡೋ ಹಾಗೆ ಅಲ್ಲಿ ಏನಾದ್ರೂ ದೋಷಗಳಿವೆಯಾ, ಆ ಕಾರಣದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಕೂಡ ನೋಡ್ತೀರಿ. ಈಗ ಈ ರೀತಿ ವಯಸ್ಕರಲ್ಲಿ ಕೂಡ ಸಮಸ್ಯೆ ಆಗತ್ತೆ, ವಯಸ್ಸಾಗ್ತಾ ಆಗ್ತಾ ಹೋದಾಗ ಮನುಷ್ಯ ಒಂಥರ ವಿಚಲಿತ ಆಗ್ತಾನೆ, ಒಂಥರ ಮಾನಸಿಕ ರೋಗಿ ತರ, ಅಂದ್ರೆ ಬೇರೆ ಬೇರೆ ಕಾರಣಗಳು ಕೂಡ ಅಲ್ಲಿ ಆಗಿರ್ಬೋದು. ಮನೆಯಲ್ಲಿ ಅವರಿಗೆ ನಿರ್ಲಕ್ಷ್ಯ ಮಾಡಿರ್ಬೋದು, ಚೆನ್ನಾಗಿ ನೋಡ್ಲಿಕ್ಕೆ ನೋಡ್ತಿರ್ಲಿಕ್ಕಿಲ್ಲ, ಎಲ್ಲ ಕಾರಣಗಳಿಂದ ಅವರು ಒಂಥರ ಮನೋರೋಗಿ ತರನೇ ಆಗ್ಬಿಡ್ತಾರೆ. ಯಾವಾಗ ಅವರ ಸಮಸ್ಯೆ ಸಾಲ್ವ್ ಆಗಲ್ಲ ಅವಾಗ ಮನೋರೋಗಿ ತರ ಆಗ್ತಾರೆ. ಅವಾಗ ಅಂತ ಸಂದರ್ಭದಲ್ಲಿ ಅವರನ್ನ ವೈದ್ಯರ ಕಡೆ ಕರ್ಕೊಂಡ್ಬರೋದು ಕೂಡ ಸವಾಲೇ, ಅಲ್ಲಿ ಯಾರು ನೋಡ್ಕೊಳ್ಳೋರಿರಲ್ಲ. ಅವರನ್ನ ಖಂಡಿತವಾಗಿ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡ್ಬಂದು ಈ ರೀತಿ ವರ್ತನೆ ಇದೆ ಅದು ಸರಿಪಡಿಸಬೇಕಾಗತ್ತೆ ಅಂತೇಳಿ ಮನೆ ಇತರ ಸದಸ್ಯರು ಕೂಡ ಗಮನ ಕೊಡಬೇಕಾಗತ್ತೆ.
0: ಹೌದು,
1: ಅದು ಮಕ್ಕಳಿಗೆ ಆಗಿರ್ಬೋದು. ಮಕ್ಕಳು ಅಂತಂದಾಗ ಅಯ್ಯೋ ನನ್ನ ಮಗ ಹಿಂಗೆ ವರ್ತನೆ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ತೀವಿ, ಆದ್ರೆ ವಯಸ್ಸಾದವರಿಗೆ ನಿರ್ಲಕ್ಷ್ಯ ಮಾಡ್ತಾರೆ. ಇವತ್ತು ಅವ್ರನ್ನ ನೋಡ್ಕೊಳ್ಳೋರೆ ತುಂಬಾ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದೀವಿ. ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಕೂಡ ನಾವು ಕಾಳಜಿ ತಗೋಬೇಕು.
0: ಹೌದು, ಖಂಡಿತ. ಇದು ಅಲ್ಲದೆ ನಾವು ಪಾರ್ಕಿನ್ಸನ್ಸ್ ಅಂತ ಒಂದು ಬರುತ್ತೆ ಕಾಯಿಲೆ, ಅದರಲ್ಲಿ ಏನಾಗುತ್ತೆ ಅಂದ್ರೆ ವಯಸ್ಕರಲ್ಲಿ ಅಥವಾ ಈಗ ಹೇಗೆ ಸಕ್ಕರೆ ಕಾಯಿಲೆ ಒಂದು 19-20 ವಯಸ್ಸಿಗೆ ಮಕ್ಕಳಲ್ಲೂ ಕೂಡ ಕಂಡು ಬರುತ್ತಲ್ವಾ, ಅದೇ ರೀತಿ ಪಾರ್ಕಿನ್ಸನ್ಸ್ ಕೂಡ ನಿಮಗೆ ಮುಂಚಿತವಾಗಿನೇ ಕಂಡು ಬರಬಹುದು. ಸೊ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀವಲ್ಲ, ಸೊ ಆ ಸಮಯದಲ್ಲೂ ಕೂಡ ಕೆಲವು ಸಲ ಅವರಿಗೆ ಭ್ರಮೆ ರೋಗ ಬರಬಹುದು. ಸೊ ಅಂತ ಸಂದರ್ಭದಲ್ಲೂ ಕೂಡ ನಾವು ಅಂತವ್ರನ್ನು ಕೂಡ ನಾವು ನೋಡ್ತೇವೆ.
1: ಒಟ್ಟು ಈಗ ಅನೇಕ ರೋಗಗಳಿವೆ, ಮಾನಸಿಕ ಸಮಸ್ಯೆಗಳು ಇವೆ, ಆದ್ರೆ ಒಂದೊಂದು ಸಮಸ್ಯೆಗೆ ಒಂದೊಂದು ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ. ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ನಾವಾಗೆ ಎಲ್ಲೆಲ್ಲೋ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ನನಗೆ ಈ ರೀತಿ ಇದೆ, ನಾನು ತುಂಬಾ ಹೈಪರ್ ಆಕ್ಟಿವ್ ಆಗಿದ್ದೀನಿ ಅಂತಂದ್ರೆ ಅಲ್ಲಿ ನಾನು ಈ ಸಮಸ್ಯೆ ಇದೆ ಅಂತ ನಾವು ಅನ್ಕೊಳ್ಳೋದು, ಅವೆಲ್ಲ ಬಿಡಬೇಕಾಗತ್ತೆ. ವೈದ್ಯರ ಬಳಿ ಬರಬೇಕು ಅಂತಂದ್ರೆ ಅಯ್ಯೋ ಮಾನಸಿಕ ರೋಗ ತಜ್ಞರ ಕಡೆ ಹೋಗ್ಬೇಕಂದ್ರೆ ನನಗೆ ಜನ ಏನಂತಾರೆ ಅಂತ ಅನ್ನೋದು ಒಂದು ಇದೆ ಭಯ. ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಅಂತಾನೆ ಹೇಳ್ತೀರಿ. ಅಂದ್ರೆ ಅದು ಸಿವಿಯರ್ ಹಂತಕ್ಕೆ ಹೋದಾಗ ಮಾತ್ರ ಚಿಕಿತ್ಸೆ ಅಗತ್ಯ ಆಗಿರ್ತದೆ. ಅಂತವರು ತಜ್ಞರ ಕಡೆ ಬಂದು ಯಾವ ಸಮಸ್ಯೆ ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಅಂದ್ರೆ ಅತಿಯಾಗಿದ್ದಾಗ.
0: ಹೌದು ಹೌದು. ಯಾವಾಗ ಯಾವುದೇ ಒಂದು ಮನೋರೋಗ ಅಥವಾ ಮಾನಸಿಕ ಅಸ್ವಸ್ಥತೆ ಅಂತ ನಾನೇನು ಹೇಳಲಿಕ್ಕೆ ಬಯಸ್ತೇನೆ, ಮಾನಸಿಕ ಅಸ್ವಸ್ಥತೆ ಯಾವಾಗ ಅವರ ದೈನಂದಿನ ಜೀವನದಲ್ಲಿ ಪ್ರೊಫೆಷ್ನಲಿ ಮತ್ತು ಪರ್ಸನಲ್ ಲೈಫ್ ಅಲ್ಲಿ ಅವರಿಗೆ ಎಫೆಕ್ಟ್ ಮಾಡ್ತಾ ಇದ್ದಾಗ ಖಂಡಿತವಾಗಿ ಕೂಡ ಅವರಿಗೆ ಸಹಾಯ ಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ಅವರು ತಮ್ಮನ್ನ ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಯಾಕಂದ್ರೆ ನನಗೆ ಒಂದು ವಿಷಯ ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಕೆಲವರಲ್ಲಿ ತುಂಬಾ ತಪ್ಪಾಗಿರೋ ಒಂದು ಮಿಥ್ಯ ಏನು ಅಂತ ಅಂದ್ರೆ, ಮಾನಸಿಕ ರೋಗದ ಕಾಯಿಲೆಗಳಿಗೆ ಒಂದು ಸಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದು ಜೀವನ ಪೂರ್ತಿ ತಗೋಬೇಕು ಅನ್ನೋದು ಒಂದು, ಇದು ಅರ್ಧ ಸತ್ಯ. ಸೈಕೋಸಿಸ್ ಮತ್ತು ಬೈಪೋಲಾರ್ ಡಿಸಾರ್ಡರ್ ಅಂತ ಕಾಯಿಲೆಗಳಿಗೆ ನಾವು ಜೀವನ ಪೂರ್ತಿ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಅವರು ನಾವು ತಟಸ್ಥವಾಗಿ ಅಂದ್ರೆ ಸ್ಟೇಬಲ್ ಆಗಿ ಇಡ್ಲಿಕ್ಕೆ ನಾವು ಅವರಿಗೆ ಕಡಿಮೆ ಡೋಸ್ ಅಲ್ಲಿ ಅವರಿಗೆ ನಿರಂತರವಾಗಿ ಕೊಡ್ಲೇಬೇಕಾಗುತ್ತೆ. ಯಾವಾಗ ಅವರಿಗೆ ನಿಲ್ಲಿಸ್ಬೇಕು ಅನ್ನೋದನ್ನ ವೈದ್ಯರು ನಿರ್ಧರಿಸ್ತಾರೆ. ಆದ್ರೆ ಬೇರೆ ಕಾಯಿಲೆಗಳು ಅಂದ್ರೆ ಆಂಗ್ಸೈಟಿ, ಖಿನ್ನತೆ ಅಂತ ಕಾಯಿಲೆಗಳಿಗೆ 6 ಒಂದು ವರ್ಷ ಅಥವಾ ಮ್ಯಾಕ್ಸಿಮಮ್ 2 ತನಕ ಅವರಿಗೆ ನಾವು ಚಿಕಿತ್ಸೆ ನೀಡಿ ಅದನ್ನ ನಿಲ್ಲಿಸಬಹುದು. ಸೊ ಇದು ಒಂಥರ ವ್ಯಸನ ತರ, ನಮಗೆ ಅಡಿಕ್ಷನ್ ತರ ಆಗೋದಿಲ್ಲ ಮನೋರೋಗ.
1: ನಿಜ ನಿಜ ಮೇಡಮ್, ತಾವ್ ಹೇಳ್ತಾ ಇರಬೇಕಾದ್ರೆ ಈಗ BP ಶುಗರ್ ಇದ್ದವರು ಕೊನೆ ತನಕ ತಗೊಳ್ತಿರ್ತಾರೆ ಟ್ಯಾಬ್ಲೆಟ್ಸ್, ಅಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಆದ್ರೆ ಮಾನಸಿಕ ಸಮಸ್ಯೆ ಆದಾಗ ಇದನ್ನ ಯಾಕೆ ದೀರ್ಘವಾಗಿ ನಾವು ಚಿಕಿತ್ಸೆ ತಗೋಬೇಕು, ಯಾಕೆ ಗುಳಿಗೆಗಳನ್ನ ನಿರಂತರವಾಗಿ ತಗೋಬೇಕು ಅಂತಾನು ಪ್ರಶ್ನೆ ಮಾಡ್ಕೋಬಹುದು. ಆದ್ರೆ

0: ಸಾಧ್ಯತೆಗಳಿವೆ. ಕೂಡಲೇ ಗುಣಪಡಿಸೋದು, ಬೇರೆ ಬೇರೆ ಕಾಯಿಲೆಗಳು ಹೇಗೆ ಇದ್ದಾಗ ಅವಕ್ಕೆ ಚಿಕಿತ್ಸೆ ತಗೊಂಡು ನಾವು ಹೆಂಗ್ ಗುಣ ಆಗ್ತೀವಿ, ಹಾಗೆ ಇದರಲ್ಲಿ ಕೂಡ ಗುಣ ಆಗೋ ಸಾಧ್ಯತೆಗಳಿವೆ. ಮತ್ತೆ ಕೆಲವು ಒಂದು ಕೊನೆ ಪ್ರಶ್ನೆ ಮೇಡಮ್, ಈಗ ಏನಾದರೂ ಒಂದು ಸಮಸ್ಯೆ ಇರುತ್ತದೆ, ಅದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೋ ನೋವಿನ ಸಮಸ್ಯೆ ಆಗಿರ್ಬೋದು, ಅದರಿಂದ ಮನುಷ್ಯ ಈ ರೀತಿಯ ಮಾನಸಿಕ ರೋಗಕ್ಕೆ ಏನಾದರೂ ಅಥವಾ ಮಾನಸಿಕ ರೋಗಿ ತರ ಆಗ್ತಾನ ಅಂತ ಮುಂದೆ?
1: ನನ್ನ ಮನಸ್ಸಲ್ಲಿರೋ ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದೀರ. ಅದೇ ನಾನು ಹೇಳಿದ್ನಲ್ಲ, ಒಂದ್ ದೈಹಿಕವಾಗಿ ಕೂಡ ನಾವು ಸಮಸ್ಯೆಯಲ್ಲಿದ್ದಾಗ, ಯಾವುದೇ ಒಂದು ಅಸ್ವಸ್ಥತೆಯಲ್ಲಿದ್ದಾಗ ನಮ್ಮಿಂದ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ, ನಮ್ಗೆ ಕೊಟ್ಟಿರೋ ಒಂದು ಜವಾಬ್ದಾರಿ ನಾವು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಆ ಕೊರ್ಗಲ್ಲೂ ಕೂಡ ನಾವು ಉಳ್ಕೊಂಡ್ಬಿಡ್ತೀವಿ. ಮತ್ತೆ ಈ ಕ್ಯಾನ್ಸರ್ ನಂತ ಕಾಯಿಲೆಗಳು, ದೀರ್ಘಾವಧಿಯ ಕಾಯಿಲೆಗಳೇನಿರ್ತವೆ, ಅದರಿಂದ ನಾನು ಹೊರೆ ಆಗ್ತಾ ಇದ್ದೀನಿ ಮನೆಯವರಿಗೆ, ಅಥವಾ ನನ್ನಿಂದ ಏನು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನನ್ನೇ ಜನ ನೋಡ್ಕೋಬೇಕಾಗಿದೆ, ನನ್ನ ಮನೆಯವರು ನನ್ ಮೇಲೆ ಖರ್ಚು ಮಾಡಬೇಕಾಗಿದೆ, ಆಮೇಲೆ ನನ್ನ ಜೀವನದಲ್ಲಿ ಏನು ಉಳಿದಿಲ್ಲ ಅನ್ನೋ ತರ ಒಂದು ಅವರ ಮನಸ್ಸಲ್ಲಿ ಬಂದಾಗ ಹೆಚ್ಚಾಗಿ ಖಿನ್ನತೆ ಕಾಯಿಲೆ ಅನ್ನೋದು ಬರುತ್ತೆ. ಮತ್ತೆ ಯಾವಾಗ ನನಗೆ ಏನು ಆಗ್ಬಿಡುತ್ತೋ ಅನ್ನೋ ಒಂದು ಆತಂಕದಲ್ಲಿ ಕೂಡ ಅವರು ಇರ್ತಾರೆ.
0: ಈ ಕಿಡ್ನಿ ಸಮಸ್ಯೆ ಇದ್ದವರಿಗೆ ಅದರ ಡಯಾಲಿಸಿಸ್ ಆಗಲಿ ಅಥವಾ ಇನ್ನಿತರ ಏನೋ ಸಮಸ್ಯೆ ಅಂದಾಗ ಅಲ್ಲಿ ಕೂಡ ಸ್ವಲ್ಪ ಮಾನಸಿಕವಾಗಿ ಒಂಥರ ಏನೋ ಜಾಸ್ತಿ ಯಾರ ಜೊತೆಗೂ ಸಹಕಾರ ಮಾಡಲ್ಲ ಹೇಳಿ ಒಂಥರ ಮಾಡ್ತಿರ್ತಾರೆ.
1: ಇದರಲ್ಲಿ ಎರಡು ಕಾರಣಗಳಿರುತ್ತೆ. ಒಂದು ಕಾಯಿಲೆಯಿಂದ ನಿಮಗೆ ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಬೇಜಾರಲ್ಲಿರ್ತೀರ ಅಥವಾ ನಿರಾಕರಣೆಯ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರ ನೀವು. ಎರಡನೇದು ಈ ಕೊಡೋ ಔಷಧಿಗಳೇನಿದೆ ಅದರದ್ದು ಕೂಡ ಸೈಡ್ ಎಫೆಕ್ಟ್
0: ಇರುತ್ತೆ. ಆ ಗುಳಿಗೆಗಳನ್ನ ತಗೊಂಡು ಕೂಡ ಆ ಹಂತಕ್ಕೆ ಹೋಗಿರ್ಬೋದು ಅಂತ.
1: ಹೌದು,
0: ಅವಾಗ ವೈದ್ಯರು ಪರೀಕ್ಷೆ ಮಾಡ್ಬೇಕಾಗತ್ತೆ, ಇದು ಆ ಗುಳಿಗೆ ಬದಲಿ ಮಾಡ್ಬೇಕು ಅಥವಾ ಅನಿವಾರ್ಯವಾಗಿ ಅದನ್ನ ತಗೊಳ್ಳೇಬೇಕಾಗತ್ತೆ ಅಂತ ಬರುತ್ತೆ
1: ಅಂತ ಅಂದಾಗ ನಾವು ಅದಕ್ಕೆ ಆ ಒಂದು ಎಫೆಕ್ಟ್ ನ ಕಡಿಮೆ ಮಾಡ್ಲಿಕ್ಕೆ ನಾವು ಇನ್ನೊಂದು ಮಾತ್ರೆ ಕೊಡ್ಬೇಕಾಗುತ್ತೆ.
0: ಆಯ್ತು ಮೇಡಮ್, ಸುದೀರ್ಘವಾಗಿ ತಾವು ವಿವಿಧ ಮಾನಸಿಕ ರೋಗಗಳು ಮತ್ತೆ ಅವಕ್ಕೆ ಚಿಕಿತ್ಸೆ ಬಗ್ಗೆನೂ ಕೂಡ ತಾವು ಹೇಳ್ತಾ ಹೋದಿರಿ. ಒಟ್ಟಾರೆ ನಮಗಿರುವಂತ ಸಮಸ್ಯೆಯನ್ನ ನಾವು ಖಂಡಿತವಾಗಿ ವೈದ್ಯರ ಹತ್ರ, ತಜ್ಞರ ಹತ್ರ, ಮಾನಸಿಕ ರೋಗ ಏನು ನಾವು ಚಿಕಿತ್ಸೆ ಕೊಡ್ತಿರ್ತಾರೆ ಅವ್ರ ಬಳಿ ಹೋಗಿ ಖಂಡಿತವಾಗಿ ಅವ್ರ ಚಿಕಿತ್ಸೆ ಪಡ್ಕೊಂಡು ಗುಣ ಆಗ್ಬಹುದು. ಎಲ್ಲರೂ ಕೂಡ ಗುಣ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಬೇರೆ ರೋಗ ತರ ಇಲ್ಲಿ ಕೂಡ ಖಂಡಿತವಾಗಿ ಚಿಕಿತ್ಸೆ ತಗೊಂಡ್ರೆ ಗುಣ ಆಗ್ತಾರೆ. ಆ ಒಂದು ಆಶಾಭಾವನೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಮುಗಿಸೋಣ ಮೇಡಮ್. ತಾವು ರೋಗಕ್ಕೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ವಿವಿಧ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಕುರಿತಾಗಿ ತಜ್ಞ ವೈದ್ಯರಾದ ಡಾ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ಸರ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರುತ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. ಇವು 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನ್ ನಾನು ಈ PMFBY ಅಂತ ಹೇಳಿದೆ ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
2: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
3: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು

ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದ್ರು ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ 3 ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID

0: ಸಾಲವನ್ನು ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ. ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಈಗ ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು? ಈಗ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು ಐದಾರು ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ. ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟೇರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10%ರಲ್ಲಿ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸವರೆಗೂ ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರು ಹಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ್ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ, ಕಡಿಮೆ ಆದ್ರೆ

0: ಆ ಇರ್ತಕ್ಕಂತ ಹಣ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸ್ತದೆ, ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪ್ರವಕ್ತಮ್ಮ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನಲ್ಲಿ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು, ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಭಾರತದ ಅನಾಹತ್ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿಪಕ್ಷ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು 2 ಮುಂದೂಡಲಾಗಿದೆ. ಬೆಳಗ್ಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಚರ್ಚೆಗೆ ಆಗ್ರಹಿಸಿ ಸದನ ಬಾವಿಗಿಳಿದು ಘೋಷಣೆಗಳನ್ನು ಕೂಗಿದರು. ಸದನದ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಸ್ಪೀಕರ್ ಮನವಿ ಮಾಡಿದರೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮೊದಲಿಗೆ 12:00 ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. ಬೆಳಿಗ್ಗೆ 11:00 ಕಲಾಪ ಆರಂಭವಾಗುತ್ತಿದ್ದಂತೆ ಸಿಕ್ಕಿಂನ ಎನ್ಎಚ್ಪಿಸಿ ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದ ಸುರಂಗ ಮಾರ್ಗದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟವರಿಗೆ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದರು. ಮೃತರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ ರಾಜ್ಯಸಭೆ ಮೌನ ಆಚರಿಸುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿತು. ಇದೇ ವೇಳೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಚಾಲಿತ ರೈಲಿನ ಯಶಸ್ವಿ ಚಾಲನೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಸಭಾಪತಿಯವರು ಅಭಿನಂದನೆ ಸಲ್ಲಿಸಿದರು. ಈ ಸಾಧನೆಯು ದೇಶದ ಸುಸ್ಥಿರ ಹಸಿರು ಸಾರಿಗೆಯ ಪಯಣವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದರು. ತದನಂತರ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡಿದಾಗ ಅವರು ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಆಕ್ರೋಶವನ್ನು ಪ್ರಸ್ತಾಪಿಸಿದರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರನ್ನು

0: ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಮೇಲ್ಮನೆಯನ್ನು ಸಹ ಮೊದಲಿಗೆ ಮಧ್ಯಾಹ್ನ 12 ಗಂಟೆಗೆ ನಂತರ ಪುನಃ 2 ಗಂಟೆಯವರೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದ ಎದುರು ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸಿದ ಧರಣಿ ಸತ್ಯಾಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಸಂಸದ ಹಾಗೂ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ವಿಷಾದನೀಯ ದಿನ ಎಂದರು. ಪ್ರಧಾನಮಂತ್ರಿಯವರ ನಿವಾಸಕ್ಕಿರುವ ಘನತೆ ಹಾಗೂ ತೀವ್ರ ಭದ್ರತಾ ನಿಯಮಗಳ ಅರಿವಿದ್ದರೂ ರಾಹುಲ್ ಗಾಂಧಿ ಅವರು ಈ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರ ಭದ್ರತೆಯು ಅತ್ಯಂತ ಪ್ರಮುಖವಾದ ವಿಷಯವಾಗಿದ್ದು ಇಂತಹ ಅಧಿಕೃತ ನಿಯಮಾವಳಿಗಳನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೆ 16 ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ಲೋಕ ಕಲ್ಯಾಣ್ ಮಾರ್ಗ್, ರಾಜೀವ್ ಚೌಕ್, ಪಟೇಲ್ ಚೌಕ್ 16 ಮೆಟ್ರೋ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದರೂ ರಾಜೀವ್ ಚೌಕ್, ಮಂಡಿ ಹೌಸ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ಸ್ ಮೆಟ್ರೋ ನಿಲ್ದಾಣಗಳಲ್ಲಿ ಮಾರ್ಗ ಬದಲಾವಣೆ ಸೌಲಭ್ಯ ಎಂದಿನಂತೆ ಲಭ್ಯವಿರುತ್ತದೆ ಎಂದು ಡಿಎಂಆರ್ಸಿ ಸ್ಪಷ್ಟಪಡಿಸಿದೆ. ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಮಾಹೇಶ್ರೇಣಿಯ 2ನೇ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ದ ನೌಕೆ ಐಎನ್ಎಸ್ ಮಾಲ್ವಾನ್ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆಯ ಆತ್ಮನಿರ್ಭರತೆಯ ಸಾಧನೆಯನ್ನು ಶ್ಲಾಘಿಸಿ ದೇಶದ ಕರಾವಳಿ ತೀರದ ನೌಕಾಯಾನ ಭದ್ರತೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು.
1: As far as naval shipbuilding is concerned, India has always had an edge and we had carried our legacy forward in making ships. So very good progress has been made in our Atmanirbharta as far as shipbuilding is concerned. I just hope that, you know, other two services, especially Indian Air Force, learns the lesson as to how Indian Navy has been able to, you know, get this whole concept right, where you have your Indian Navy officers who are embedded in your shipbuilding right from the beginning.
0: ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಶೇಕಡ 80ಕ್ಕೂ ಹೆಚ್ಚು ಸ್ವದೇಶಿ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿದೆ. ಆರ್ಬಿಯು 6,000 ರಾಕೆಟ್ಗಳು, ಡಿಆರ್ಡಿಒ ಅಭಿವೃದ್ದಿಪಡಿಸಿದ ಟಾರ್ಪಿಡೋಗಳು ಮತ್ತು ಭಾರತ ಜರ್ಮನ್ ಜಂಟಿ ಸೋನಾರ್ ವ್ಯವಸ್ಥೆಯನ್ನು ಹೊಂದಿರುವ ಈ ನೌಕೆ ಭಾರತದ ಸಾಗರದಾಳದ ರಕ್ಷಣೆಗೆ ಬಲ ನೀಡಲಿದೆ. ದೇಶೀಯ ಹಡಗು ನಿರ್ಮಾಣ ಸಾಮರ್ಥ್ಯ ಹಾಗೂ ಸಮುದ್ರ ಭದ್ರತೆಯ ಹೆಚ್ಚಳಕ್ಕೆ ಈ ಯುದ್ದ ನೌಕೆ ಸಾಕ್ಷಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಕ್ತ ಹಾಗೂ ಸ್ವತಂತ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕೆ ತಮಗಿರುವ ಬದ್ದತೆಯನ್ನು ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರು ಪುನರುಚ್ಚರಿಸಿದ್ದು ಪ್ರಾಂತ್ಯದಲ್ಲಿ ಆಸಿಯಾನ್ ಒಕ್ಕೂಟದ ಐಕ್ಯತೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು, ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವೋಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟಗಿ ಹಾಗೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕಾನೂನಿನ ಆಡಳಿತ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯ ತತ್ವಗಳ ಆಧಾರದ ಮೇಲೆ ಮುಕ್ತ ಹಾಗೂ ಸುಸ್ಥಿರ ಇಂಡೋ ಪೆಸಿಫಿಕ್ ವಲಯವನ್ನು ಉತ್ತೇಜಿಸಲು 4 ರಾಷ್ಟಗಳು ಸಮ್ಮತಿಸಿವೆ. ಸಾಗರ ಹಾಗೂ ಪ್ರಾದೇಶಿಕ ಭದ್ರತೆ, ಆರ್ಥಿಕ ಪ್ರಗತಿ, ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ತುರ್ತು ಪರಿಹಾರ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ ಎಸ್ ಜೈಶಂಕರ್, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಸಭೆಯ ತೀರ್ಮಾನಗಳನ್ನು ಅನುಷ್ಠಾನ ಹಾಗೂ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಬೆಳವಣಿಗೆಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಸಿಯಾನ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯಾ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಿದರು.

0: ಸಭೆಯಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಾದ ವ್ಯಾಪಾರ, ಸುಂಕ, ಇಂಧನ, ರಕ್ಷಣಾ, ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಕೃತಕ ಬುದ್ದಿಮತ್ತೆ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ನಾಯಕರು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವೊಂಗ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಕೈಗೊಂಡ ನಿರ್ಧಾರಗಳ ಅನುಷ್ಠಾನ ಹಾಗೂ ಮುಂದಿನ ಹೆಜ್ಜೆಗಳ ಕುರಿತು ಈ ವೇಳೆ ಪರಿಶೀಲಿಸಲಾಯಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದು ರಾಜ್ಯದ ವಾಯು ಸಂಪರ್ಕವನ್ನು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಿದರು. ಇಂದು ರಾಷ್ಟೀಯ ಮಾವಿನ ಹಣ್ಣು ದಿನ. ಉಷ್ಣವಲಯದ ಹಣ್ಣುಗಳ ರಾಜ ಎಂದು ಕರೆಯಲಾಗುವ ಮಾವಿನ ಹಣ್ಣಿನ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಚೀನಾದ ಚಾಂಗ್ ಜೂನ್ನಲ್ಲಿ ನಡೆಯುತ್ತಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಆಲ್ಫಿ ಫರಾನ್ ವಿರುದ್ದ 27-17, 5-21, 21-17 ಹಂತರದಲ್ಲಿ ಗೆಲುವು ದಾಖಲಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಇಂದು ನಡೆಯಲಿರುವ ಪುರುಷರ ಸಿಂಗಲ್ಸ್ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು 32ರ ಸುತ್ತಿನ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಹಾಗೂ ಉನ್ನತ ಹುಡಿ ಪರಸ್ಪರ ಸೆಣಸಾಟ ನಡೆಸಲಿದ್ದಾರೆ. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅನಾಹತ ಸಿಂಗ್ ಮತ್ತು ಆಯುರ್ವೀರ್ ದೇವನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳಾ ವಿಭಾಗದ ಅಗ್ರ ಶ್ರೇಯಾಂಕಿತ ಆಟಗಾರ್ತಿ ಅನಾಹತ ಸಿಂಗ್ 32ರ ಸುತ್ತಿನ ಪಂದ್ಯದಲ್ಲಿ ಹಾಂಕಾಂಗ್ನ ಪುಯಿನ್ ಇನ್ ಚಲೆ ಲೋ ವಿರುದ್ಧ ನೇರ ಸೆಟ್ಗಳಿಂದ ಗೆಲುವು ದಾಖಲಿಸಿದರು. ಪುರುಷರ ವಿಭಾಗದಲ್ಲಿ ಆರ್ಯುವೀರ್ ದೇವನ್ ದಕ್ಷಿಣ ಆಫ್ರಿಕಾದ ಜೋಸ್ಟಫ್ ಫೀಸ್ಟ್ ವಿರುದ್ಧ ಜಯಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್, ಭಾರತದ ಅನಾಹತ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟಿ ಮಹಾದೇವಪ್ಪ ಮತ್ತು ಸಂಗಡಿಗರಿಂದ ಕೇಳಿ ಕಂಸಾಳೆ ಪದ.
7: ಜಯ ಮಹಂತಮಲಯ್ಯ, ಜಯ ಮಹಂತಮಲಯ್ಯ.

0: ಅಪ್ಪಾಜಿ ಮೈಕಾರ ಗಂಡವಲೆ ಮಾದೇಶ್ವರ ಸ್ವಾಮಿ ಮಾದಪ್ಪನವರು ಹುಟ್ಟದೆ ಉತ್ತರ ದೇಶವಂತೆ ಬಂದದು ಬಾಳಲ ಸೀಮೆ ಸೇರದು ಆದಿ ಕುಂದೂರು ಮಠ ಮಹದೀಶ್ವರ ಆದಿ ಕುಂದೂರು ಮಠದಲ್ಲಿ ಪಂಚೇಳು ಕಳಸ ಮುಂದೆ ಪಂಚಲೀಕ್ಷವನ್ನು ಪಡೆದುಕೊಂಡು ಮಹದೀಶ್ವರ ಕರವಳಗೆ ಪರನಾರರಿಗೆಲ್ಲ ಸೋದರ ಸುಮ್ಮ ಆಗಿ ನನ್ನ ಸ್ವಾಮಿಯವರು
1: ಮಹಾದೇವ
0: ಕನ್ನೆಂಬ ಕೈಲಾಸವನ್ನು ತೊರೆದು ಗಿರಿಜ ಕಲ್ಯಾಣವನ್ನು ಮರೆತು ಅಪ್ಪಾಜಿ
1: ಮಹಾದೇವ
0: ಹಾಳಾಗುವುದ ಕಲಿಯುಗವನ್ನು ಕಣ್ಣೆತ್ತಿ ನೋಡಬಾರದು ಅಂತೇಳಿ ಮಹದೀಶ್ವರ ಸ್ವಾಮಿ ಏಳಲೆ ಜಗದ್ಗುರು ಆಗಿ ಬಾಲ ಬ್ರಹ್ಮಚಾರಿ ಆಗಿ ಮಾದಪ್ಪ
1: ಹೌದಪ್ಪ
0: ನನಗೆ ತಕ್ಕಾದ ಸ್ಥಳವಾಗಬೇಕಲ್ಲ ಅಂತೇಳಿ
1: ಅವಧವದು
0: ಮೂಡಲಾಗಿ 77 ಮಲೆ ಕೈಲಾಸಕ್ಕೆ ಬಂದು ಮಲೆ ಮಹದೀಶ್ವರ
1: ಅವಧವದು
0: ಬಾಟ ಬಾಕಲ ಒತ್ತೆ ಸಂಪ್ರಾಜ ಗುತ್ತಿ ನುಗ್ಗನಾರದ ಜ್ವಾಲ ಒಳಗ ನನ್ನಪ್ಪಾಜಿ
1: ಅವಧವದು
0: ಕತ್ರಸ್ತ್ರೇ ಕಡುವಾರವಂತೆ ಉತ್ತಸ್ರೆ ಉಡುವಾರವಂತೆ
1: ಹೌದಪ್ಪ
0: ಏಳು ಬಾಯಿ ಒಂದು ಮೊತ್ತವನ್ನ ಸೇರಿ ಮಲೆ ಮಹದೀಶ್ವರ

0: ಬಾಯಿ ಉನ್ನತದಲ್ಲೇ ಕಲಿಯುಗದಲ್ಲಿ ಮಹಾದೇಶ್ವರ ಸ್ವಾಮಿಯವರು ಪುಟ್ಟಲಿಂಗವಾಗಿ ಐಕ್ಯವಾಗಿದ್ದಾರಂತೆ.
1: ಮಹಾದೇವ
0: ತುಂಬದಂತ ಸೋಮವಾರದ ವಿಷ ಮಹಾದೇಶ್ವರ ಅಂತರಂಗೇರ ವಾರದಲ್ಲಿ ಸ್ಥಾನ ಮಡಿಗಳನ್ನು ಮಾಡಿಕೊಂಡು ಮಾದಪ್ಪ ಬಚ್ಚಿಟ್ಟು ಬಸಮಂಗವನ್ನ ದರ್ಶಕಂಡು ಮಹಾದೇಶ್ವರ ಮಕ್ಕ ತುಂಬ ಬಸಮಂಗ ಕುರುಳ ತುಂಬ ರುದ್ರಾಕ್ಷಿ ಭದ್ರಾಕ್ಷರವನ್ನು ದರ್ಶಿಸಿಕೊಂಡು ಮಾದಪ್ಪ ಎಳಗಾವಿನ ಎಳೆದದು ಕಂಡು ಶುಳಗಾವಿನ ಮುಸುಗ ಮಾಡಿಕೊಂಡು ನನ್ನ ಸ್ವಾಮಿ ಅಷ್ಟಪಾದ ಕಮೀರ ಗೆಜ್ಜೆ ಅಪ್ಪ ಹಾಜಿಗೆ ಒಕ್ಕಳ ಗಂಟ ಹುಲಿ ಚರ್ಮ ಉಟ್ಕೊಂಡು ಮಹಾದೇಶ್ವರ ಸ್ವಾಮಿಯವರಿಗೆ ಎದೆ ಒಳಗೆ ಲಿಂಗ ಮಂಡಿ ಒಳಗೆ ಜಂಗನ ಧರಿಸಿಕೊಂಡು
1: ಹೌದು
0: ಯಾರು ಮಲೆ ಮಹಾದೇಶ್ವರ ಸ್ವಾಮಿ
1: ಹೌದು
0: ಭಕ್ತಾದಿಗಳ ಮನ ಹೋಗಬೇಕು
1: ಹೌದು
0: ಭಕ್ತಿ ದೃಢವನ್ನ ಪರಿಶೋಧನೆ ಮಾಡಬೇಕು ನಾನು ತುಂಬುದು ಸೋಮವಾರ ದಿವಸ
1: ಹೌದು
0: ಯಾರು ನನ್ನನ್ನ ನಂಬಿ ಮಹಾದೇಶ್ವರ ಮಾದಪ್ಪ ಅಂತೇಳಿ ನನ್ನ ಭಕ್ತರು ಪೂಜೆ ಮಾಡುವರು
1: ಹೌದು
0: ಅಂತವರ ಮನೆ ಒಳಗೆ ಮನೆಯಿಡದಂತ ಭಾಗ್ಯವನ್ನು ಕೊಟ್ಟು ಕಾಪಾಡಬೇಕು
1: ಹೌದು
0: ಮನಸಿರಿ ಮಕ್ಕಳ ಸಿರಿ ಕೋಟೇಶ್ವರ ಕುಮಾರ ಭಾಗ್ಯಗಳನ್ನು ಕೊಟ್ಟು ಕಾಪಾಡಬೇಕು
1: ಹೌದು
0: ಇವತ್ತು ಭಕ್ತರ ಮನೆ ಕೋರಣ್ಯ ಕೂಗಬೇಕಲ್ಲ ಅಂತ ಹೇಳ್ಬಿಟ್ಟು ಮಹಾದೇಶ್ವರ ಸೋಮವಾರದ ವಿಷ

ಕಂದ ಬೇಡಕನ್ನಯ್ಯ ಹುಲಿ ಶೃಂಗಾರ ಮಾಡಂದ್ರು ಮಾದೀಶ್ವರ. ಆಗ ಬೇಡಕನ್ನಪ್ಪನವರು ಹನ್ನೆರಡು ಜೇಪಟ್ಟೆ ಸಿದ್ದರಾಮನ ತಂದು ಚೆನ್ನಾಗಿ ಮೈಕೈನ ತೊಳೆದು ದುಂಬುದುಳನ್ನ ಒಡೆದು ಹಿಂದಲ ಪಾದಕ್ಕೆ 200 ಗಗ್ರ ಮುಂದಲ ಪಾದಕ 300 ಗಗ್ರವನ್ನ ಧರಿಸಿ ಹುಲಿಗೆ ಪರಮಾತ್ಮ ಭಾರಿ ಗಂಟೆಯನ್ನ ಬರಗನ ಕುರುಳೆ ಕಟ್ಟಿ ಹುಲಿ ಶೃಂಗಾರ ಮಾಡಿ ಎಬ್ಬ ಅವನ ಹಿಡಿದು ಉರುಗದ್ದಿಗೆ ಮಾಡಿ ಹುಲಿ ಮೇಲೆ ಮಡಗಿ ನಾಗರದ ಅವನ ಹಿಡಿದು ನಾಗಬೆತ್ತವನ್ನ ಮಾಡಿದ್ದಾರೆ. ಹುಲಿಯನ್ನ ಶೃಂಗಾರ ಮಾಡಿ ಬಲಿಕಲಿ ಕಟ್ಟಾಗದಾಗ ಮಾದೇಶ್ವರ ಸ್ವಾಮಿ ಬೇಡಕನಪ್ಪನಿಗೆ ಬುದ್ಧಿವಾದವನ್ನು ಹೇಳಿಬಿಟ್ಟು ತುಂಬುದು ಸೋಮವಾರ ಹನ್ನೆರಡು ಹೆಜ್ಜೆ ಪಟ್ಟೆ ಹುಲಿ ಮೇಲೆ ಕೂತುಕೊಂಡು

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟಿ ಮಹಾದೇವಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
2: ನಿಸರ್ಗ ಜ್ಞಾನಾಮೃತ
3: ಪ್ರೀತಿಯ ಗೆಳತಿ ಕೇಳು ಗೆಳತಿ ಕೇಳು ನೀ ಗೆಳತಿ ಕೇಳೇ ಕೇಳ್ತೀನಿ ಮತ್ಯಾಕ ಈ ವಿನಂತಿ ಅಂತಿ ಗುರುವಾರ ಮುಂಜಾನೆ 11:00 ಅಂದೆ ಗೆಳತಿ ಗೊತ್ತದ ಏನೋ ವಿಶೇಷ ಇರಬಹುದು ಕುತೂಹಲ ತಡಿಲಿಕ್ಕಾಗಲ್ತು ಲಘೂನೇ ಹೇಳು ಗೆಳತಿ ಅಂತಿ ಹಾ ಹಾ ಇದ ಗುರುವಾರ ಮುಂಜಾನೆ 11:00 ಕೇಳು ಗೆಳತಿ ನೇರ ಪ್ರಸಾರದೊಳಗ
4: ಯಾಹೂ ಯಾಹೂ
3: ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11:00 ನೇರ ಪ್ರಸಾರದೊಳಗ ಕೇಳ್ತಿಯಲ್ಲ ಗೆಳತಿ.

0: ಶ್ರೋತೃಗಳಿಗೆ ನಮಸ್ಕಾರ.
1: ನಂದು ನಮಸ್ಕಾರ. ಪತ್ರಗಳ ಸಂಖ್ಯೆ ಅಂತೂ ಎಂದಿನಂಗದ ಮಾಯಾ. ಪತ್ರಗಳನ್ನು ಮುಗಿಸಿ ನಂತರ ನಾವು ಕರೆಗಳನ್ನು ನೋಡೋಣ. ಹಿರೇಸಿಂಗನಗುತ್ತಿಯಿಂದ ಬಸವರಾಜ್ ಹೂಗಾರ್,

0: ಅವರು ಬರೆದಂತಹ ಪತ್ರ. ದಿನಾಂಕ 16 ಪ್ರಸಾರವಾದ ಹೃದಯದ ಆರೋಗ್ಯ ಅನ್ನೋ ವಿಷಯದ ಬಗ್ಗೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ಹೃದಯ ವೈದ್ಯರಾದ ಅರುಣ್ ಕುಮಾರ್ ಹರೀಶಿ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು ಅಂತಾರೆ. ಬಹುಶಃ ಇದು ನಮ್ಮ ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ವಿಷಯ ಅನ್ನಿಸ್ತದೆ. 17 ಪ್ರಸಾರವಾದಂಥ ಅರ್ಪಣಾ ಕಾರ್ಯಕ್ರಮ ಭಕ್ತಿ ಜ್ಞಾನದ ರಸದೌತಣವಾಗಿತ್ತು. ಗೀತೆಗಳು ಸುಷ್ಟಾವ್ಯವಾಗಿದ್ವು ಅಂತ ಹೇಳ್ತಾರೆ. ಇನ್ನೊಂದು ಪತ್ರ ಹೇಳಿ ಓದೇ ಬಿಡ್ಲೆ ನಾನು. ಗದಗ್ನಿಂದ ಸುರೇಶ್ ಎಸ್ ವೈಲಾಯ ಅವ್ರು ಬರೆದದ್ದು. ಇತ್ತೀಚೆಗೆ ನಮ್ಮನ್ನು ಅಗಲಿದ ಗಾನ ಕೋಗಿಲೆ ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ ಇವರ ಸ್ಮರಣಾರ್ಥ ಎಸ್ ಜಾನಕಿ ಅವರು ಹಾಡಿದ ಕನ್ನಡ ಚಿತ್ರಗೀತೆಗಳನ್ನು ಹಲೋ ಅಭಿಲಾಷ ಕಾರ್ಯಕ್ರಮದಲ್ಲಿ ಪ್ರಸಾರಿಸಿರಿ ಎಂದು ಪ್ರಾರ್ಥಿಸುವೆ ಅಂತಾರೆ. ಈಗಾಗಲೇ ನಾವು ನಂದನ ಕಾರ್ಯಕ್ರಮದಲ್ಲಿ ಮತ್ತು ಆ ದಿನದ ಹಿಂದೆ ಮುಂದೆ ನಾವೆಲ್ಲ ಪ್ರಸಾರ ಆಗುವ ಚಿತ್ರಗೀತೆ ಒಳಗೆ ಪ್ರಸಾರ ಮಾಡೀವಿ ಮತ್ತು ಮುಂದೆ ಮಾಡ್ತೀವಿ.
1: ಹೌದು, ಎಸ್ ಜಾನಕಿ ಅವ್ರದ್ದು ಹೆಂಗದ ಅಂತಂದರೆ ನಾವು ಬಿಟ್ಟು ಕಾರ್ಯಕ್ರಮ ಮಾಡೋದು ಅಂದ್ರನ್ನ ಆಗಂಗಿಲ್ಲ. ಹಂಗದ ನಮ್ದು ಯಾವುದೇ ಚಿತ್ರಗೀತೆ ಕಾರ್ಯಕ್ರಮ ಇದ್ರೂ ಕೂಡ ಅದರೊಳಗೆ ಅವ್ರ ಹಾಡುಗಳನ್ನು ಪ್ರಸಾರ ಮಾಡೇ ಮಾಡ್ತೀವಿ. ಇನ್ನು 12 ಪ್ರಸಾರವಾದ ಸುಗಮ ಸಂಗೀತ ಸುಮಧುರವಾಗಿತ್ತು. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಮತ್ತು ಕುವೆಂಪು ಅವರ ರಚನೆಗಳು, ರಕ್ಷಿತಾ ಭಟ್ ಅವರು ಸುಶ್ರಾವ್ಯವಾಗಿ ಹಾಡಿದರು ಅಂತಾರೆ. ಅವತ್ತೇ ಪ್ರಸಾರವಾದ ನಡೆ ನುಡಿ ಕೂಡ ಚೆನ್ನಾಗಿತ್ತು ಅಂತಾರೆ. 13 ಪ್ರಸಾರವಾದ ನೆನಪಾಗಿ ಕಾಡ್ತಾವ ಹಾಡು ಸರಣಿ ಕಾರ್ಯಕ್ರಮದಲ್ಲಿ ಜನಪದ ಹಾಡು, ಮರೆಪ್ಪ ದಾಸರವರು ಹಾಡಿದ ಬಿದಿರು ಹಾಡು ಮನ ಮುದುಗೊಳ್ಳುವಂತೆ ಹಾಡಿದ್ದನ್ನು ಕೇಳಿ ಅತ್ಯಾನಂದವಾಯಿತು. ಕಾರ್ಯಕ್ರಮ ಪ್ರತಿಭೆ ಮತ್ತು ಪರಿಶ್ರಮದಿಂದ ಸಂಯೋಜಿಸಿ ಪ್ರಸಾರಿಸಿದ ಸಿ ಯು ಬೆಳಕ್ಕಿ ಹಾಗೂ ಪ್ರಸ್ತುತಪಡಿಸಿದ ಮಾಯಾ ಅವರಿಗೆ ನನ್ನ ಅಭಿಮಾನದ ಅಭಿವಂದನೆಗಳು ಅಂತಾರೆ. 18 ಸರಣಿ ಕಾರ್ಯಕ್ರಮಗಳು ಸತ್ವಪೂರ್ಣವಾಗಿ ಮೂಡಿ ಬಂದಾವ ಅಂತ ತಮ್ಮ ಪ್ರತಿಕ್ರಿಯೆಯನ್ನು ತಿಳಿಸ್ತಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದ ಹೇಳೋಣ ಅಂತ.
0: ಬರೆದವ್ರು ಯಾರಂತ ಹೇಳಿಲ್ಲ ನೀನಂಗೆ.
1: ಹಿರೇ ಸಿಂಗನ ಗುತ್ತಿಯ ಬಸವರಾಜ್ ಹೂಗಾರ ಅವ್ರದ್ದೇ ಪತ್ರ ಇದು. ಇನ್ನು ನನ್ನ ಕೈಯಾಗ ಕೆ ಜೈತೀರ್ಥ ಕೆ ಸುಧಾ ದಾವಣಗೆರೆಯಿಂದ ಬರೆದಿದ್ದದ. ಈ ವಾರದ ಸುಬೋಧ ಸಮಾಲೋಚನೆ ವಿಷಯ ತುಂಬ ಉಪಯುಕ್ತವಾಗಿತ್ತು. ಇದೇ ಸಂದರ್ಭದಲ್ಲಿ ಸಮಾಧಾನ ಮೌನ ತಾಳ್ಮೆಯೊಂದಿಗೆ ತನ್ನ ಗುರಿಯನ್ನು ಯಶಸ್ವಿಯಾಗಿ ತನ್ನದಾಗಿಸಿಕೊಂಡ ನಮ್ಮ ಚಿರಂಜೀವಿಯ ಬಗ್ಗೆ ನಮಗೆ ತೃಪ್ತಿ ಹಾಗೂ ಸಮಾಧಾನವಿದೆ. ಅವನು ಈಗ ಪ್ರತಿಷ್ಠಿತ ಶಾಲೆಯಲ್ಲಿ ಆಪ್ತ ಸಮಾಲೋಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅವನಿಗೆ ಬಾಲ್ಯದಿಂದನ ಗುರಿ ಸಾಧಿಸಲಿಕ್ಕೆ ಮೇಲೆ ಹೇಳಿದ ಮಾನದಂಡಗಳೇ ಅಂದರೆ ಈಗ ನಾ ಹೇಳಿದ್ನಲ್ಲ ಸಮಾಧಾನ ಮೌನ ತಾಳ್ಮೆ ಅಂತ, ಈ ಮಾನದಂಡಗಳೇ ಮುಖ್ಯ ಮತ್ತು ಮೈಗೂಡಿಸಿಕೊಂಡು ಅವುಗಳನ್ನು ಮತ್ತೆ ಮತ್ತೆ ಹೇಳುವಂತಿದ್ವು. ನಥಿಂಗ್ ಸಕ್ಸೀಡ್ಸ್ ಲೈಕ್ ಸಕ್ಸೆಸ್, ಇನ್ನೂ ಮುಂತಾದ ಪ್ರವರ್ಸ್ ಬಂದು ನೆನಪಿಸುತ್ತಿದ್ವು. ಕಾರಣ ಈ ಸಂಚಿಕೆ ನಮ್ಮ ಕುಟುಂಬಕ್ಕೆ ಕೈಗನ್ನಡಿ ಹಿಡಿದಂಗಿತ್ತು. ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತಾರೆ. ಮಹಾದೇವ್ ಜಗತಾಪ್ ಅವರು ಕುಳೇದಗುಡದಿಂದ ಬರೀತಾರೆ. ದಿನಾಂಕ 13 ಒಂದು ಮನೆ ಎರಡೂವರೆ ಕೋಣೆಗಳು ಅನಿಮಾ ಬ್ರಿಗೇಡಿಯರ್ ಚೆನ್ನಾಗಿ ಅಭಿನಯಿಸಿದರು. ತಾಂತ್ರಿಕತೆ ಶ್ರೇಷ್ಠತೆ ಮೆರೆದಿತ್ತು. ಮಂಜುಳಾ ಪುರಾಣಿಕರ ಶ್ರಮ ಸಾರ್ಥಕ ಆಗಿತ್ತು ಅಂತಾರೆ. ಕನ್ನಡಕ್ಕೆ ಭಾವಾನುವಾದ ಚೆನ್ನಾಗಿದೆ. ಹಾರ್ಟ್ ಅಟ್ಯಾಕ್ನ ಅನುಭವ ಅಭಿವ್ಯಕ್ತಿ ಚೆನ್ನಾಗಿತ್ತು. ಆಧುನಿಕ ರೇಡಿಯೋ ನಾಟಕ ಅಂತಾನೆ ಹೇಳಬಹುದು ಅಂತ ತಮ್ಮ ಅನಿಸಿಕೆ ವ್ಯಕ್ತಪಡಿಸ್ತಾರೆ. ಅವ್ರದ ಇನ್ನೊಂದು ಪತ್ರದ ಸಂಗೀತ ಕಟ್ಟಿಕುಲಕರ್ಣಿಯವರು ಹಾಡಿದ ನೀರೇ ನೀ ಕರೀತಾರೆ, ನಾಡು ನಮ್ಮದು ತಾಯಿ ನಾಡು ನಮ್ಮದು ಸಮೂಹ ಗೀತೆ. ಇದು ಬಹುಶಃ ಅವರು ನಮ್ಮ ವಂದನಾದ ಕೇಳ್ಯಾರ. ಭಕ್ತಿಗೀತೆಗಳು ಭಕ್ತಿ ಆಧ್ಯಾತ್ಮದ ಆನಂದ ನೀಡ್ತಾವೆ. ಡಾಕ್ಟರ್ ಜಿ ಎಂ ಹೆಗಡೆಯವರ ಚಿಂತನ ಜನಸಂಖ್ಯೆ 33 ಅನ್ನುವಂಥದ್ದು, ನಾವಿಬ್ಬರೇ ನಮಗಿಬ್ಬರೇ ಎಂಬ ಮಾರ್ಗದರ್ಶನ ನೀಡ್ತು. ಜಗತ್ತಿನ ಸರ್ಕಾರಕ್ಕೆ ಚೇತಾವಣಿಯನ್ನು ನೀಡ್ತು. ಆಕಾಶವಾಣಿ ನಾಟಕಗಳನ್ನು ಬಿತ್ತರಿಸ್ತಾ ಇರೋದು. ರಾತ್ರಿ ವಿಶ್ವವಿದ್ಯಾಲಯಗಳ ದರ್ಶನ ನೀಡ್ತದೆ. ನಾನು ನಾಟಕಗಳಲ್ಲಿ ಭಾಗವಹಿಸಿ ಬಯಸಿದ್ದೇನೆ. ಈ ಹಿಂದೆ ಜಿಲ್ಲಾ ತರಂಗ ಕಾರ್ಯಕ್ರಮಗಳನ್ನು ಸಂದರ್ಶನ ಬಾಳಬುತ್ತಿ ನೀಡಿದ್ದೇನೆ. ನಾಟಕಗಳಲ್ಲಿ ಭಾಗವಹಿಸಲಿಕ್ಕೆ ಭಾಗವಹಿಸಿ ಆನಂದ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಾರೆ. ಅದಕ್ಕಾಗಿ ಧ್ವನಿ ಪರೀಕ್ಷೆ ಇರ್ತದೆ. ಧ್ವನಿ ಪರೀಕ್ಷೆಗೆ ನಾವು ಕರೆದಾಗ ಅವರು ಹಾಕೋಬೇಕು ಅರ್ಜಿಗಳನ್ನು ಅಂತ ಹೇಳೋಣಲ್ಲ.
0: ಖಂಡಿತವಾಗಿ. ಮತ್ತೆ ನೋಡು ನನ್ನ ಹತ್ರ ಈ ಪತ್ರವನ್ನು ಬರೆದವರು, ಇದು ಜೋಡು ಪತ್ರ ಅದ, ಅಂದರೆ ಡಬಲ್ ಪೋಸ್ಟ್ ಕಾರ್ಡ್ ಅಂತ ಹೇಳ್ತಾರಲ್ಲ. ಹಂಗೆ ಬರೆದವರು ಬೈಲಹೊಂಗಲದಿಂದ ಕೆ ಪಿ ರಾಮಗುಂಡಿ. ಅವ್ರ ಜೊತೆಗೆ ಮೀನಾಕ್ಷಿ ವಿನಾಯಕ ಶ್ರುತಿ ಶಿವಣ್ಣ ಮಾಧುರಿ ಇವರೆಲ್ಲ ಸೇರಿ ಬರೆದಂಥ ಪತ್ರ. ದಿನಂಪ್ರತಿ ಪ್ರಸಾರವಾಗ್ತಿರುವ ವಂದನ ಕಾರ್ಯಕ್ರಮ, ಅದರಲ್ಲಿ ಭಕ್ತಿ ಗೀತೆಗಳು ಜಾನಪದ ಗೀತೆಗಳು ಇವೆಲ್ಲ ಮನೋಹರವಾಗ್ಯಾವ ಅಂತ. ಈಶ್ವರಪ್ಪ ಮಿಣ್ಚಿ ಅವರ ಭಕ್ತಿ ಗೀತೆಗಳು ಹೆಚ್ಚು ಪ್ರಸಾರ ಮಾಡ್ರಿ ಅಂತಾರೆ. ಸುಬೋಧ ಸಮಾಲೋಚನೆ ಒಂದು ಸುಂದರ ಚಿಂತನ ಕಾರ್ಯಕ್ರಮ, ಹೊಸ ವಿಚಾರಗಳ ಮಂಡನೆ ವಿಶ್ಲೇಷಣೆ ಮತ್ತು ಚರ್ಚೆ ಎಲ್ಲವೂ ಉತ್ತಮ ಮಾಹಿತಿಪೂರ್ಣ. ಡಾಕ್ಟರ್ ಎಸ್ ಜಾನಕಿ ಅವರ ನಿಧನದ ಸಂದರ್ಭದಲ್ಲಿ ಪ್ರಸಾರವಾದ ಕನ್ನಡ ಚಿತ್ರಗೀತೆಗಳು ತುಂಬ ಇಂಪಾಗಿದ್ವು. ಆಕಾಶವಾಣಿ ಸಲ್ಲಿಸಿದ ನಿಜವಾದ ಶ್ರದ್ಧಾಂಜಲಿ ಅಂತಾರೆ. ಕನ್ನಡ ಗೀತ ರಾಮಾಯಣ ಅಮೂಲ್ಯ ಕಾರ್ಯಕ್ರಮ, ಶ್ರೀನಿವಾಸ್ ತೋಫ್ಖಾನೆ ಅವರ ಕನ್ನಡ ಅನುವಾದ ನಿಜವಾಗಿಯೂ ಮೆಚ್ಚುವಂಥದ್ದು. ಹಲವು ದಿನಗಳಿಂದ ಪ್ರಸಾರ ಆಗ್ತಾ ಇರುವ ಕನಕದೀಪ ಕೂಡ ಮನಸೆಳೆವ ಕಾರ್ಯಕ್ರಮ ಕನಕದಾಸರ ಜೀವನ ಚರಿತ್ರೆ

0: ಅದರ ಜೊತೆಗೆ ಅವರ ದಾಸ ಸಾಹಿತ್ಯದ ಸುಮಧುರ ಚಿಂತನ ಅಂತಾರೆ. ವಚನಾಮೃತ ಎಂದಿನಂತೆ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡು ಹೊಸ ಹೊಸ ಚಿಂತನಕಾರರ ಚಿಂತನ ಹೊಂದುತ್ತಾ ಮುಂದುವರೆದ. ಇನ್ನಾದರೂ ಇದರೊಳಗೆ ಏನಾದರೂ ಹೊಸತನ ತರಬಹುದೇ ಅಂತ ಅವ್ರು ಕೇಳ್ಯಾರ. ಕಾದು ನೋಡಲಿ ಅಂತ ನಾವು ಹೇಳೋಣ. ನಾನಾರಿಗಲ್ಲದವಳು ಬಿದಿರು, ಶರೀಫ್ ಸಾಹೇಬರ ಅನುಭವ ನುಡಿಯನ್ನು ಮರಪ್ಪ ದಾಸರ್ ಇವರು ಹಾಡಿರೋದು ವಿಶಿಷ್ಟ ಅನುಭವ ನೀಡಿದ ಕಾರ್ಯಕ್ರಮ ಯಾವ್ದಂತ ನಿಂಗೆ ಗೊತ್ತಾಯ್ತು, ನೆನಪಾಗಿ ಕಾಡ್ತಾವ ಹಾಡು ಇದು ಅವ್ರಿಗೆ ಇಷ್ಟ ಆಗ್ಯದಂತ. ಜನಸಾಮಾನ್ಯರಿಗಾಗಿ ವಿಜ್ಞಾನ ಅಂದರೆ ಅದು ತಂತ್ರಜ್ಞಾನ, SDM ಆರೋಗ್ಯ ಸಂವಾದ ಇವು ಜನೋಪಯೋಗಿ ಕಾರ್ಯಕ್ರಮ. ತೊಗಲುಗೊಂಬೆ ಆಟದ ಕಲಾವಿದರೊಂದಿಗೆ ನಡೆಸಿದ ಸಂದರ್ಶನ ಕೂಡ ಮೆಚ್ಚುವಂಥದ್ದು. ಸಂವಾದಿ ಸಂತನ ಸಂಗೀತ ಯಾತ್ರೆ, ರಾಮ್ಬಾವು ಬಿಜಾಪುರಿ ಇವರ ಹಾರ್ಮೋನಿಯಂ ಸಂಗೀತ ಸೇವೆ ಅವರ ಸಂಗೀತ ಯಾತ್ರೆಯ ಸುಂದರ ಕಾರ್ಯಕ್ರಮ, ಬಹಳ ಶ್ರದ್ಧೆಯಿಂದ ನಮಗೆ ಇಷ್ಟವಾಗದ ಕಾರ್ಯಕ್ರಮ ಸಿದ್ಧಪಡಿಸಿ ಪ್ರಸಾರ ಮಾಡಿದ ತಮಗೆ ಧನ್ಯವಾದಗಳು ಅಂತಾರೆ ನೋಡು.
1: ಧನ್ಯವಾದ ಹೇಳೋಣ ಪ್ರೀತಿಯಿಂದ. ಅವ್ರದೇ ಮತ್ತೊಂದು ಪತ್ರ ಆದ ಓದಿಬಿಡು.
0: ರಾಮಗುಂಡಿ ಅವ್ರದ್ದಲ್ಲ. ದಿನಾಂಕ 6ರಂದು ಪ್ರಸಾರವಾದ ನೆನಪಾಗಿ ಕಾಡ್ತಾವ ಹಾಡು, ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಇವರ ಅಕ್ಕ ಕೇಳುವ ವಚನ ಗಾಯನದ ವಿವರಣೆ ನಿರೂಪಣೆ ಗಾಯನ ಎಲ್ಲ ಮನಸ್ಸೆಳಿತು. ನೀಲಾ ಎಂ ಕೊಡ್ಲಿ, ಚನ್ವೀರ್ ಕಣ್ವಿ ಇವರ ಮಾತುಗಳು, ವಸಂತ್ ಕನಕಾಪುರ್ ಇವರ ಅನುಭವದ ನುಡಿ ಎಲ್ಲವೂ ಕಾರ್ಯಕ್ರಮದ ರಮ್ಯತೆಯನ್ನು ಹೆಚ್ಚಿಸಿದ್ವು ಅಂತಾರೆ. ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಕಾರ್ಯಕ್ರಮ ತುಂಬ ಉಪಯುಕ್ತ ಮಾಹಿತಿ ಮತ್ತು ಉಪಯುಕ್ತ ಕಾರ್ಯಕ್ರಮ ಅಂತಾರೆ. ವಚನಾಮೃತ ಎಂದಿನಂತೆ ಮಾರ್ಮಿಕವಾದ ಕಾರ್ಯಕ್ರಮ, ಅಕ್ಕ ಮಹಾದೇವಿಯವರ ವಚನ ವಿಶ್ಲೇಷಣೆ ತುಂಬ ಚಿಂತನಶೀಲ ಅಂತಾರೆ. ಸುಬೋಧ ಸಮಾಲೋಚನೆ ಕೂಡ ಮನಸೆಳೆದ ಕಾರ್ಯಕ್ರಮ, ಪ್ರತಿ ಸಲ ಹೊಸ ವಿಷಯಗಳೊಂದಿಗೆ ಬಂದು ಅದನ್ನು ಮನ ತುಂಬುವಂತೆ ವಿವರಿಸೋದು ಎಲ್ಲವೂ ಆಪ್ತ ಅನ್ನಿಸ್ತದೆ. ಪಾಟೀಲ್ ಹಾಗೂ ಪುರಾಣಿಕರಿಗೆ ಧನ್ಯವಾದ ಅಂದಾರೆ ಅವರು, ಗುರುರಾಜ್ ಪಾಟೀಲ್ ಅವರಿಗೆ. ನಿಸರ್ಗ ಜ್ಞಾನಾಮೃತ ತುಂಬ ಚಿಂತನಶೀಲ ಮತ್ತು ನಮ್ಮ ಜೀವನದಲ್ಲಿ ಅನುಸರಿಸಬಹುದಾದ ಮಾರ್ಗಗಳ ವಿವರ ಮಾರ್ಮಿಕವಾಗಿರ್ತದೆ. ಎಳೆಯರ ಬಳಗದಲ್ಲಿ ಆಹಾರದಲ್ಲಿ ಇರಬೇಕಾದ ಪೌಷ್ಟಿಕಾಂಶಗಳ ವಿವರಣೆ ಇದು ಕೂಡ ಚೆನ್ನಾಗಿತ್ತು ಅಂತ ಬರೆದಾರೆ ನೋಡು.
1: ಅಡ್ಡಿಲ್ಲ, ನನ್ನ ಕಡೆ ಎರಡು ಪತ್ರವ. ಅದನ್ನು ಬರೆದವರು ಗದಗ ಬೆಟಗೇರಿಯ ಶಂಕರಪ್ಪ ಬಸಪ್ಪ ತೊಂಡಿಹಾಳ್ ಅವರು. ಮುಂಜಾನೆ ದಿನಾಂಕ 16ರಂದು 8:45 ಪ್ರಸಾರದ ರನ್ನ ಮತ್ತು ಅತ್ತಿಮ್ಮ ಅಬ್ಬಿಯರ ಭಾಷಣ ಕೇಳಿದ್ವಿ. ನಂತರ 10:45 ಈರಣ್ಣ ಸಣ್ಣದೇಮಪ್ಪ ಮೆಣಸಿಗೆ ಹಾಗೂ ಸಂಘಟನೆ ಹಾಡಿದಂತಹ ಒಡಬು ಕೇಳಿದ್ವಿ. ಗಿರಿಜಾ ಕಲ್ಯಾಣ ಒಡಬು ಪೂರ್ತಿ ಪ್ರಸಾರ ಮಾಡಿದ್ವಿ, ಕೇಳಿ ಸಂತೋಷ ಆಯಿತು. 12:05 ವಾಗೀಶ್ವರಿ ಮಹಿಳಾ ಮಂಡಳದ ಸದಸ್ಯರಿಂದ ವೈವಿಧ್ಯಮಯ ಕಾರ್ಯಕ್ರಮ, ಅಧ್ಯಾತ್ಮದ ವಿಷಯ ಚೆನ್ನಾಗಿ ಮೂಡಿ ಬಂತು ಅಂತಂದ್ರೆ, ಇನ್ನೊಂದು ಪತ್ರದೊಳಗೆ ನಾ ದಿನಾಲೂ ನಿಮ್ಮ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀನಿ, ಆದರೆ ಒಂದು ವಿಷಯ ವಿದ್ಯಾ ಮತ್ತು ರಂಜಿನಿ ಅಂತಾರವರು, ರಂಜಿನಿ ಅದು, ಇಬ್ಬರು ನಿರೂಪಕಿಯರು, ಇವರಿಬ್ಬರ ಧ್ವನಿ ಮತ್ತು ಮಾತನಾಡುವ ಶೈಲಿ ಸೇಮ್ ಟು ಸೇಮ್ ಅದ. ಕಾರ್ಯಕ್ರಮ ಕೇಳುವಾಗ ಇದರಲ್ಲಿ ವಿದ್ಯಾ ತಾರಾಸಿಂಗ್ ಯಾರು, ರಂಜಿನಿ ಯಾರು ಅಂತ ಗೊತ್ತೇ ಆಗುವುದಿಲ್ಲ ಅಂತ ಹೇಳ್ತಾರೆ. ಇದೊಂದು ಸೋಜಿಗದ ಸಂಗತಿ ಅಂತ ಹೇಳಿ ಬರೀತಾರೆ. ಜಮಖಂಡಿ ತಾಲೂಕು ಕಾಲತಿಪ್ಪೆಯ ಬಾಳೇಶ್ ಲಟ್ಟಿ, ಸುಜಾತ, ಸಾವಿತ್ರಿ, ಗೀತಾ ಮತ್ತು ಮನೆಯವರು. ದಿನಾಂಕ 9ರಂದು ಕೇಳು ಗೆಳತಿ ಕಾರ್ಯಕ್ರಮದೊಳಗೆ ಅಪೂರ್ವ ಮತ್ತು ಯಶಸ್ವಿನಿ ತುಂಬ ಚೆನ್ನಾಗಿ ನಡೆಸಿಕೊಟ್ರು. ಸುನೀತಿ ಪಥ ನಾಟಕ ಪ್ರತಿ ವಾರ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಅದ ಅಂತಾರೆ.
0: ನೋಡು, ಕುಬೇರಪ್ಪ ವಿಭೂತಿಯವರು ಹರಿಹರದ ಕಾಳಿದಾಸ ನಗರದಿಂದ ಪತ್ರ ಬರೆದರೆ, ನಮ್ಮಷ್ಟಕ್ಕೆ ನಾವು ಬದುಕಿದರೆ ಸಂಬಳದಲ್ಲಿ ಸ್ವಲ್ಪ ಉಳಿಯುತ್ತದೆ, ಪಕ್ಕದ ಮನೆಯವರನ್ನು ನೋಡಿ ಬದುಕಲು ಹೋದರೆ ಸಂಬಳದ ಜೊತೆಗೆ ಸಾಲ ಕೂಡ ಆಗ್ತದೆ ಅನ್ನೋ ಒಂದು ಹಿತ ನುಡಿಯನ್ನು ಬರೆದು ಕೇಳುಗರಿಗೂ ಆಕಾಶವಾಣಿಯವರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ಅಂತ ಹೇಳ್ತಾ, 14ನೇ ತಾರೀಕಿನಂದು SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಒಳತುಟಿ, ಸೀಳು, ಅಂಗಳ ಇವುಗಳ ಚಿಕಿತ್ಸೆಯ ಬಗ್ಗೆ, ಇದು ದೇವರ ಶಾಪ ಅಲ್ಲ, ಜನ್ಮ ಜಾತ ಬಂದಂಥ ಒಂದು ಸಮಸ್ಯೆ, ಇದನ್ನು ಸರಿಪಡಿಸ್ಬೋದು ಅನ್ನೋದನ್ನು ಡಾಕ್ಟರ್ ವಸೀಂ ಅಹಮದ್ ಅವರು SDM ಆರೋಗ್ಯ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ರು ಅಂತ ಹೇಳ್ತಾರೆ. 16ರ ಬೆಳಿಗ್ಗೆ ಮೂಡಿ ಬಂದ ಭಾವಯಾನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಾಯಾರಾಮನ್ ಹಾಗೂ ಮಂಜುಳಾ ಪುರಾಣಿಕ ಅವರು ಶುಭ ಮುಂಜಾನೆ, ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೇಗೆ ಅರ್ಥಪೂರ್ಣ ಮುನ್ನುಡಿ ಆಗ್ತದೆ ಅನ್ನೋದನ್ನು ಅರ್ಥಗರ್ಭಿತವಾಗಿ ಹೇಳಿದರು. ಕಾರ್ಯಕ್ರಮಕ್ಕೆ ಧನ್ಯವಾದ ಅಂತಾರೆ ನೋಡು.
1: ನಾವು ಕೂಡ ಧನ್ಯವಾದ ಹೇಳ್ತಾ, ಸಂಗಪ್ಪ ಹೂಗಾರವರ 2281 ಈ ಸಂಖ್ಯೆಯ ಪತ್ರ, ಕೆಲೂರಿನಿಂದ ಬರೀತಾರೆ ಸಂಗಪ್ಪ ಹೂಗಾರವರು. ಅವರು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಸೊಸೈಟಿಯ ವಿದ್ಯಾರ್ಥಿನಿ ಕುಮಾರಿ, ಅಂದರೆ ಅಲ್ಲೇ ಅವರು ಯೂತ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ, LLB ವಿದ್ಯಾರ್ಥಿನಿ ಅಂತಾರೆ. ಮಧುವಂತಿ ಹಿರೇಮಠ ಅವರು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಕುರಿತು ಯುವಕರಿಗೆ ತಿಳಿಸಿಕೊಟ್ಟಿರುವ ಅನೇಕ ವಿಚಾರಗಳು ತಿಳಿದುಕೊಳ್ಳುವಂಗಿದ್ದು ಮಾತಿನ ಶೈಲಿ ಸಂಭಾಷಣೆ ಚೆನ್ನಾಗಿ ಕೇಳಿಬಂತು. BK ಹೊಂಗಲ್ ಮತ್ತು ಡಾಕ್ಟರ್ GM ಹೆಗಡೆ ಅವರ ಚಿಂತನ ಕೂಡ ವಿಶ್ವ ಜನಸಂಖ್ಯಾ ದಿನಾಚರಣೆ ಮಹತ್ವ ಚೆನ್ನಾಗಿ

0: ಕೇಳಿ ಬಂತು ಅಂತಾರೆ. ಭಕ್ತಿ ಸಂಗೀತದ ವಂದನಾ, ಪುಷ್ಪಾರ್, ಕೃಷಿರಂಗ, ರೈತರಿಗೆ ಸಲಹೆ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಸ್ವರಾಂಜಲಿ, ರಾಜಯ್ಯ ಅರಗಂಬಳಿಮಠ ಅವರ ಭಜನಾ ಪದಗಳು ಜನಪದ ಸಂಗೀತದೊಳಗೆ ಚೆನ್ನಾಗಿ ಕೇಳಿ ಬಂದವು ಅಂತಾರೆ ಪತ್ರಕರ್ತ. ನಿಮಗೂ ಕೂಡ ಧನ್ಯವಾದ.
1: ನೋಡು, ನನ್ನ ಹತ್ರ ಮೇಂದಾಳದಿಂದ ಶ್ರೀನಿವಾಸ ಮುತಾಲಿಕ್ ದೇಸಾಯಿ ಅವರ ಮೂರು ಪತ್ರವ. 12ರಂದು ಪ್ರಸಾರವಾದ ವಂದನಾ, ಸಲಹೆ, ಬಸವದೇವರು ಪ್ರಸ್ತುತಪಡಿಸಿದ ಚಿಂತನ, ಸುನೀತಿ ಪಥ, ಮತ್ತು ರವಿವಾರ ಬಾಳಬುತ್ತಿ ಕಾರ್ಯಕ್ರಮದೊಳಗೆ ಶಿವಪ್ಪ ನೇಕಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂತ ಸಾಮ್ರಾಟ್ ಕಿರುನಾಟಕ, ಇದೆಲ್ಲ ಚೆನ್ನಾಗಿತ್ತು ಅಂತಾರೆ. 16ರಂದು ಪ್ರಸಾರವಾದ ಎಮ್ ಎಸ್ ಬಾದಾಮಿ ಅವರ ಚಿಂತನ, ಮತ್ತು ಸುಗಮ ಸಂಗೀತದಲ್ಲಿ ಶ್ವೇತಾ ಗಂಡಮಾಲಿ ಅವರ ಹಾಡುಗಳು, ಕನಕ ದೀಪ, ಹಲೋ ನಂದನ ಚೆನ್ನಾಗಿತ್ತು. 17ರಂದು ಪ್ರಸಾರವಾದ ಸ್ವರಾಂಜಲಿ ಕಾರ್ಯಕ್ರಮ ಅವರಿಗೆ ಇಷ್ಟ ಆಗ್ಯದಂತ. ಜೊತೆಗೆ ರೈತರಿಗೆ ಸಲಹೆ, ಸುರೇಶ್ ಗುದಗ್ನವರ್ ಅವರ ಚಿಂತನ, ಆಮೇಲೆ ಬಸವರಾಜ್ ರಾಜಗುರು ಅವರ ಶಾಸ್ತ್ರೀಯ ಸಂಗೀತ ಎಲ್ಲ ಇಷ್ಟ ಆಗಿದೆ ಅಂತ ಪತ್ರ ಬರೆದಾರೆ. ನೋಡು,
0: ಗುಳೇದಗುಡ್ಡದ ಮಹಾದೇವ್ ಜಗತಾಪ್ ಅವರ ಇನ್ನೊಂದು ಪತ್ರ ನನ್ನ ಕೈಯಾಗದ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ನೋಡು ನೋಡು ನಮ್ಮ ಬಾವುಟ ಕವನ ಬಹಳ ಕೇಳಿ ಆನಂದಿಸಿದ್ವಿ ಅಂತಾರೆ. ಡಾಕ್ಟರ್ ಗೀತಾ ದಾನ್ಶೆಟ್ಟಿ ಅವರ ಚಿಂತನ, ಸ್ವಂತಿಕೆ ವಿಷಯವನ್ನು ಆಧರಿಸಿದ್ದು ಅರ್ಥಗರ್ಭಿತ ಆಗಿತ್ತು ಅಂತಾರೆ. ಎನ್ ಇ ಪಿ ಮತ್ತು ಕೆ ಇ ಪಿ ಶಿಕ್ಷಣವನ್ನು ಆಧರಿಸಿದ ಕಾರ್ಯಕ್ರಮ ಅವಶ್ಯವಾಗಿದೆ, ವಾರಕ್ಕೊಂದ್ಸಲ ಆದರೂ ಚರ್ಚೆ ಆಗಬೇಕು ಅಂತಾರೆ. ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಾ ಸಂಸ್ಥೆ ಯಾವುದು, ಏನು ಅಥವಾ ಕಾರ್ಯವೈಖರಿ ಹೆಂಗೆ, ಅದು ಜಗತ್ತಿನ ಹೆಂಗೆ ಆವರಿಸ್ತು ಅನ್ನೋದ್ರ ಬಗ್ಗೆ ಚರ್ಚೆ ತಿಂಗಳಿಗೊಂದ್ಸಲ ಹಾಕ್ರಿ ಅಂತಾರೆ. ದೊಡ್ಡಾಟಗಳನ್ನು ತಿಂಗಳಿಗೊಂದು ಸಲ ಕೇಳಿಸ್ರಿ. ಶ್ರೇಷ್ಠ ನಾಟಕ ಪರಂಪರೆಯ ಭದ್ರ ಬುನಾದಿ ಅದು ಅಂಥೇಳಿ ಮಹಾದೇವ್ ಜಗತಾಪ್ ಅವರು ಬರೀತಾರೆ.
1: ಆಯಿತು, ಅವರ ಸಲಹೆಯನ್ನು ನಾವು ಗಮನದಲ್ಲಿ ಇಡ್ತೀವಿ. ಈ ಪತ್ರವನ್ನು ಬರೆದವರು ವಿಜಯಕುಮಾರ್ ಬಸ್ಮೈ. 11ರಂದು ಪ್ರಸಾರವಾದಂಥ ಅನ್ಮೋಲ್ ಗೀತ್ ಕಾರ್ಯಕ್ರಮ ಅವರಿಗೆ ಹಿಡಿಸಿದಂಥ, ಪ್ರತಿ ತಿಂಗಳಿಗೊಮ್ಮೆಯಾದರೂ ರವಿವಾರ ಅರ್ಪಣಾ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಭಕ್ತಿ ಗೀತೆಗಳನ್ನು ಪ್ರಸಾರ ಮಾಡಿರಿ ಅನ್ನೋದು ಅವರ ಬೇಡಿಕೆ. ಇದನ್ನು ಕೂಡ ನಾವು ಗಮನಿಸ್ತೇವೆ ಅಂತ ಹೇಳೋಣ. ದಿನಾಂಕ 17ರಂದು ಪ್ರಸಾರವಾದ ಡಿನ್ನರ್ ಟೈಮ್, ಈ ಕಾರ್ಯಕ್ರಮದಲ್ಲಿ ಕುಮಾರಗಡಿ, ಮಾಲಸಾಮ್ರಾಣಿ ಹಾಗೂ ರಾಖಿ ಹನಗಲ್ ಚೆನ್ನಾಗಿ ನಡೆಸಿಕೊಟ್ಟರು, ಪ್ರಸಾರಕ್ಕಾಗಿ ಧನ್ಯವಾದ ಅಂದಾರ. ನೋಡು, ಬಾಬುರಾವ್ ಕುಲಕರ್ಣಿಯವರು ಬರೆದಂಥ ಪತ್ರ ವಿಜಯಪುರದಿಂದ. ದಿನಾಂಕ 9ರಂದು ಗುರುವಾರ ರಾತ್ರಿ ಕೃಷಿರಂಗ ವಿಭಾಗದಲ್ಲಿ ವಿಜಯಪುರ ಜಿಲ್ಲೆಯ ತಿಕೋಟಾದ ನಾಡಿನ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದ ಗೌರಮ್ಮ ಮಾದರ್ ಅವರ ಚೌಡಕಿ ಪದಗಳನ್ನು ಕೇಳಿ ಆನಂದಿಸಿದ್ವಿ, ಪ್ರಸಾರಕ್ಕಾಗಿ ಧನ್ಯವಾದ ಅಂದರು.
0: ಖಂಡಿತ, ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ದಾವಣಗೆರೆ ಕೆ ಜಯತೀರ್ಥ ಕೆ ಸುಧಾ ಅವರ ಇನ್ನೊಂದು ಪತ್ರ ನನ್ನ ಕೈಯಾಗದ. ಕನ್ನಡ ಚಲನಚಿತ್ರದ ಹಾಡುಗಳನ್ನು ಮನದಾಳದಿಂದ ಅನುಭವಿಸಿ ಹಾಡಿದ, ಪ್ರೇಕ್ಷಕರ ಹೃದಯ ಸಾಮ್ರಾಜ್ಯದೊಳಗೆ ವಿರಾಜಿಸಿದ ಎಸ್ ಜಾನಕಿ ಅವರ ಸಾವಿನ ಸುದ್ದಿ ಅರಗಿಸಿಕೊಳ್ಳಲಿಕ್ಕೆ ಅಸಾಧ್ಯ. ಸ್ವಲ್ಪ ತಾಸುಗಳ ನಂತರ ನಮ್ಮ ಬಾಲ್ಯದ ದಿನಗಳಲ್ಲಿ ಆಕಾಶವಾಣಿ ಅಭಿಲಾಷದಲ್ಲಿ ಕೇಳಿದ ಮಿಸ್ ಲೀಲಾವತಿ ಮತ್ತು ಗೆಜ್ಜೆ ಪೂಜೆ ನಾಂದಿ ಇವೆಲ್ಲ ಹಾಡುಗಳು, ನೂರಾರು ಗೀತೆಗಳು ಸ್ಮೃತಿ ಪಟಲದಿಂದ ಕೇಳಿ ಬಂದವು. ಗಾನಕೋಗಿಲೆಯ ಚಿತ್ರಗೀತೆಗಳು ಸದಾ ಅಮರ. ಎಸ್ ಜಾನಕಿ ಅವರ ಗೀತೆಗಳನ್ನು ಪುನಃ ಪುನಃ ಪ್ರಸಾರ ಮಾಡಿರಿ ಅಂತಾರೆ. ಖಂಡಿತ ಜಯತೀರ್ಥ ಮತ್ತು ಸುಧಾ ಅವರೇ, ನಾವು ಎಸ್ ಜಾನಕಿಯವ್ರನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಹಾಡುಗಳು ಯಾವತ್ತೂ ನಮ್ಮ ಜೊತೆಗವ.
1: ಗುಂಡೂರಾವ್ ಕುಲಕರ್ಣಿ ಅವರು ಹೊಸ ಕೋಲಾರದಿಂದ ಬರೆದಂಥ ಪತ್ರ ಇದು. ಅವರಿಗೆ ಎಲ್ಲ ಕಾರ್ಯಕ್ರಮಗಳು ಸೇರ್ತಾವ, ತಪ್ಪದ ಎಲ್ಲ ಕೇಳ್ತಾರಂತ. ದಿನಾಂಕ 12ರಂದು ರವಿವಾರ ಬೆಳಿಗ್ಗೆ ವಂದನಾ ಕಾರ್ಯಕ್ರಮ ಅವರಿಗೆ ಹಿಡಿಸ್ತಂತ. 8 ಗಂಟೆ ಯುವಾಣಿಯಲ್ಲಿ ಶಂಕರಪ್ಪ ಹುಲಿಕಟ್ಟಿ ಅವರ ಯುವರಂಜಿನಿ
0: ಹೌದು,
1: ಮತ್ತು 19ರಂದು ಸೋಮವಾರ ಬೆಳಿಗ್ಗೆ 7:15ಕ್ಕೆ ನೆನಪಾಗಿ ಕಾಡ್ತಾವ ಹಾಡು, 9:30ರ ನಂದನದ ಚಿತ್ರಗೀತೆಗಳು, ಸಾಯಂಕಾಲದ ಕನ್ನಡ ಚಿತ್ರಗೀತೆ ಎಲ್ಲ ಅವರಿಗೆ ಇಷ್ಟ ಆಗ್ಯದಂತ. ವಾರ್ತೆಗಳು ಕೂಡ ಅವರು ತಪ್ಪದ ಕೇಳ್ತಾರಂತ, ಎಲ್ಲ ಸರಿಯಾಗಿ ಪ್ರಸಾರ ಆಗ್ತದ ಅಂತ ಹೇಳ್ತಾರೆ.
0: ಅಡ್ಡಿಲ್ಲ. ಹಿರೇಸಿಂಗನಗುತ್ತಿಯ ಬಸವರಾಜ್ ಹೂಗಾರ್ ಅವರ ಮತ್ತೊಂದು ಪತ್ರ ನನ್ನ ಕೈಯಾಗದ. ದಿನಾಂಕ 11ರಂದು ಪ್ರಸಾರವಾದ ಚಿಂತನ ಸಕಾಲಿಕವಾಗಿತ್ತು. ಈ ಚಿಂತನದೊಳಗೆ ಡಾಕ್ಟರ್ ಜಿ ಎಂ ಹೆಗಡೆ ಅವರು ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಹಿಡಿದಿದ್ರೆ ದೇಶದ ಪ್ರಗತಿ ಸಾಧ್ಯ ಆಗುವುದಿಲ್ಲ ಅನ್ನೋದನ್ನು ತಿಳಿಸಿಕೊಟ್ರು. ವಿಶ್ವ ಜನಸಂಖ್ಯಾ ದಿನದಂದು ಚಿಂತನ ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು. ಸಿಕ್ಕೇದುಂಗುರ ನಾಟಕವನ್ನು ಪ್ರಸಾರ ಮಾಡಬೇಕು ಅಂತ ನಿಮ್ಮಲ್ಲಿ ವಿಜ್ಞಾಪಿಸಿಕೊಳ್ತೀನಿ ಅಂತಾರೆ. ಸಿಕ್ಕೇದುಂಗುರ ನಾಟಕ ನಮ್ಮ ಕಡೆ ಆದ ಲಭ್ಯ ಆದ ಪ್ರಸಾರ ಮಾಡ್ತೀವಿ ಅಂತ ಹೇಳೋಣ ಅಂತ.
1: ಇದು ನೋಡು, ಗೋಕಾಕದಿಂದ ಬಂದಂಥ ಪತ್ರ. ಇದನ್ನು ಬರೆದವರು ಕುಶಾ ರಾಮಕೃಷ್ಣ ಬಸಿಗಿಡದನು ಬಸರ್ಗಿ ಅವರು ಬರೆದಂಥ ಪತ್ರ. ಇವರೇನು ಹೇಳ್ತಾರೆ ಅಂದ್ರೆ, ಈ ಹಿಂದೆ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳು ಅಂತ ಒಂದು ಪಟ್ಟಿ ಹಾಕ್ಯಾರ ಮಾಯಾ. ಸಂಜೀವಿನಿಯ ಆಯುರ್ವೇದ ಜೀವಾಮೃತ ಸರಣಿ ಕಾರ್ಯಕ್ರಮ, ಅಂಗೈಯಲ್ಲಿ ಆಯುರ್ವೇದ, ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ ಇತ್ತೀಚೆಗೆ ಪ್ರಸಾರ ಆಗ್ತಾ ಇಲ್ಲ ಯಾಕೆ ಅಂದರೆ, ಇವೆಲ್ಲ ಪ್ರಾಯೋಜಿತ ಕಾರ್ಯಕ್ರಮಗಳು. ಅವರು ಎಲ್ಲಿವರೆಗೆ ನಮಗೆ ಪ್ರಾಯೋಜಕತ್ವವನ್ನು ಕೊಟ್ಟಿರ್ತಾರೆ ಅಲ್ಲಿವರೆಗೂ ಕಾರ್ಯಕ್ರಮಗಳು ಪ್ರಸಾರ ಆಗಿರ್ತಾವ. ಅವರು ಪ್ರಾಯೋಜಕತ್ವದ

0: ಅವಧಿ ಮುಗಿದ ಮೇಲೆ ಆ ಜಾಗದಲ್ಲಿ ಬೇರೆ ಕಾರ್ಯಕ್ರಮಗಳು ಬರ್ತಾವ ಅಂತ ಹೇಳೋಣ. ಜೊತೆಗೆ ಇನ್ನು ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸಿಲ್ಲ ಅಂದರೆ ಇದು ಇವೆಲ್ಲ ಕಾರ್ಯಕ್ರಮಕ್ಕೂ ಬಹುಮಾನ ಇದ್ವು ಅನ್ನಿಸ್ತದ, ಅದರ ಕಾರ್ಯಕ್ರಮ ನಡೆಸಿಲ್ಲ ಅಂದರೆ ಸಂಬಂಧಪಟ್ಟವರಿಗೆ ಇದನ್ನು ಹೇಳ್ತೀವಿ. ಯೋಗ ವಿಹಾರ ಸರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ, ಇದರಲ್ಲಿ ಕೂಡ ವಿಜೇತನಾಗಿದ್ದೇನೆ ಅಂತಾರೆ. ಸಾಹಿತ್ಯ ಸಂಪದ, ಜನಪದ ಸಂಪದ, ಸಂಗೀತ ಸಂಪದ ಇದು ಕಾರ್ಯಕ್ರಮಗಳು ಬರ್ತಾ ಇಲ್ಲ ಅಂದರೆ ಅವು ಬೇರೆ ರೂಪದಲ್ಲಿ ಬರ್ತಾ ಇವೆ ಅಂತ ಹೇಳೋಣ. ಅವರು
1: ಹೌದು ಶಂಕರ್ ಗೌಡ ಜಿ ಗೌಡರ್ ಅವರ ಮೂರು ಪತ್ರಗಳವ ಲಿಂಗ್ಸೂರಿಂದ ಅವರು ಬರೆದದ್ದು. ವಂದನಾದ ಭಕ್ತಿಗೀತೆಗಳು, ಚಿಂತನ, ರೈತರಿಗೆ ಸಲಹೆ, ಸಂಸ್ಕೃತ ವಾರ್ತೆ, ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ, ಆಮೇಲೆ ಹಿಂದಿ ವಾರ್ತೆಗಳು ಎಲ್ಲವನ್ನೂ ಕೇಳ್ತೀನಿ, ಅರ್ಪಣದಲ್ಲಿ ಮತ್ತು ಭಕ್ತಿಗೀತೆಗಳನ್ನು ಕೇಳ್ತೀನಿ ಅಂತಾರೆ. ಮಧ್ಯಾಹ್ನದ ಪ್ರಸಾರದಾಗ ಕೂಡ ಅವರು ಎಲ್ಲವನ್ನೂ ಕೇಳ್ತಾರಂತ. ಇನ್ನೊಂದು ಪತ್ರದೊಳಗೆ ಬರೀತಾರೆ ಭಕ್ತಿಗೀತೆಗಳು ಮೂರು ಹಾಡು ಚೆನ್ನಾಗಿದ್ವು ಅಂತ ಒಂದು ದಿನದ ಬರೀತಾರೆ. ವಂದನಾ, ಚಿಂತನ, ಶುಭೋದಯ, ಶುಭೋದ ಸಮಾಲೋಚನೆ ಅಂತಾರೆ, ಅದು ಸುಬೋಧ ಸಮಾಲೋಚನೆ ಅಂತ ಹೇಳೋಣಂತೆ. ಅದ್ರ ಬಗ್ಗೆ ಕೂಡ ಮೆಚ್ಚುಗೆ ಅದ ನನಗೆ ಅಂತ ಹೇಳ್ತಾರೆ. ಧನ್ಯವಾದ. ಮತ್ತೊಂದು ಪತ್ರದೊಳಗೆ ವಸಂತ ಮುದುಕವಿಯವರ ಚಿಂತನ ಚೆನ್ನಾಗಿತ್ತು ಅಂತಾರೆ. 256ನೇ ವಚನಾಮೃತ ಸರಣಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತಾರೆ. ಅವೆಲ್ಲ ವಚನಗಳನ್ನು ಬರೆದಾರೆ. ಮತ್ತು ನೆನಪಾಗಿ ಕಾಡ್ತಾವ ಹಾಡು 7-15ಕ್ಕೆ ಕೇಳಿದೆ, ತುಂಬರಗುದ್ದಿಯ ಮರಿಯಪ್ಪ ದಾಸರ್ ಅವರು ಹಾಡಿದ್ದು, ಚೆನ್ನಾಗಿ ಕೇಳಿ ಬಂತು, ಟಾಪ್ 1 ಆಗಿತ್ತು ಅಂತಂತಾರೆ. ಬಿದಿರಿನ ಉಪಯೋಗ ಎಷ್ಟು ಅದ, ಯಾವುದು ಯಾವುದಕ್ಕೆ ಅನ್ನೋದೆಲ್ಲ ಕೇಳಿ ಬಂತು. ಇನ್ನು ಎಲ್ಲ ಕಾರ್ಯಕ್ರಮಗಳು ಟಾಪ್ 1 ಆಗಿರ್ತಾವ, ಕೇಳಿ ಭಾಳ ಸಂತೋಷ ಆಗ್ತದೆ ಅಂತಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ ಅಂತ. ಹಿಂಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ಬರೋದು ನಮ್ಗೆ ತಿಳಿಸ್ತಾ ಇರಿ ಅಂತ ಹೇಳೋಣಲ್ಲ.
0: ಹ್ಞೂ, ನೋಡು ಪತ್ರಗಳನ್ನಂತೂ ಮುಗಿಸ್ಕೊಂಡು ಹಾಂ, ಈಗ ಕರೆಗಳನ್ನು ಒಂಚೂರು ನೋಡ್ಬಿಡೋಣಲ್ಲ.
1: ಹೋ, ನಿಮ್ಮೊಂದಿಗೆ ಕಾರ್ಯಕ್ರಮ.
2: ಹಲೋ
0: ಹೇಳ್ರಿ.
2: ಮುರುಗಪ್ಪ ಮಾತಾಡಿದ್ರೆ.
1: ಮುರುಗಪ್ಪ ನೀವು ಮಾಡಿರ್ತೀರಲ್ಲ ಆಗ್ಲೆಲ್ಲ.
2: ನೀವು ಮಾಡಿಲ್ರಿ, ಬಾಳ ಸತ್ರಿ.
0: ಹೇಳ್ರಿ ಹೇಳ್ರಿ.
2: ಮನ್ನಿ ಕಾರ್ಯಕ್ರಮ ಹೇಳ್ರಿ, ನೀವ್ರಿ ಇಡೋದಾಗ ತರಕಾರಿ ಮಾಡುದ್ರಿ.
0: ಯಾವ್ದು
2: ತರಕಾರಿ ಮಾಡುದ್ರಿ?
1: ಏನಾಯ್ತು?
2: ಬಾಳ ಉತ್ತಮ ಇತ್ತು ನೋಡ್ರಿ ಕಾರ್ಯಕ್ರಮ. ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಕಾಯಿ ತರಕಾರಿ ಮಾಡಕ್ ಹೋಗ್ತಾರ್ರಿ. ನಕ್ಕಳ ಮಗಳ ಅಂತೀವ್ರಿ ರಾವಣ ಕರಿ.
0: ಆಯ್ತು, ಕಾರ್ಯಕ್ರಮ ಕೇಳ್ತಾ ಇರ್ರಿ. ಹಂಗ
1: ಧನ್ಯವಾದ. ಹಲೋ ನಮಸ್ತೆ, ಸ್ವಲ್ಪ ಜೋರ್ ಮಾತಾಡ್ರಿ.
3: ಷಣ್ಮುಖಪ್ಪ ನಿಗೆ ಅಂತ ಮೇಡಮ್ ಅವ್ರ
0: ಹೇಳ್ರಿ. ಷಣ್ಮುಖಪ್ಪ ಅವ್ರ,
3: ನಮ್ಗೆ ಇಷ್ಟವಾದ ಕಾರ್ಯಕ್ರಮ ಅಂದ್ರ ಪ್ರತಿಕ್ರಿಯ ನಡೆ ನೋಡ್ರಿ. ಆಮೇಲೆ ಸುಭಾಷ್ ಮಾಡ್ತದೆ, ಆಮೇಲೆ ಇದು ಬರ್ತಲ್ರಿ, ಅವೆಲ್ಲ ಕಾರ್ಯಕ್ರಮ ಕೇಳ್ತೀವಿ. ಒಂದು ಏನಂತೀರಿ, ಆ ಪತ್ರದ ಮುಖಾಂತರ ಹಾಡು ಪ್ರಸಾರ ಮಾಡುದು ಏನ್ ಮಾಡ್ರಿ ಮೇಡಮ್? ಮದುವಂತ ಅಂತಿರ್ತಲ್ರಿ ಪತ್ರದ ಮುಖಾಂತರ, ಕಥೆನೂ ಸಿಗ್ತಾ ಇಲ್ಲ, ಸಂದೇಶನೂ ಕಳ್ಸಕ್ ಬರಂಗಿಲ್ರಿ ನಮ್ಗ.
0: ಪತ್ರಗಳ ಸಂಖ್ಯೆ ಜಾಸ್ತಿ ಬಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬಹುದು.
3: ಅಲ್ರಿ, ಈ ಪತ್ರ ನಾವು ಬರೀತೀವಿ, ಹಾಡಿಗೆ ಪತ್ರದ ಮೂಲಕ ಹಾಡು ಪ್ರಸಾರ ಮಾಡಿದ್ರೆ ಒಳ್ಳೇದಾಗುತ್ತೆ.
0: ಕರೆಕ್ಟ್. ಈಗ ನಿಮ್ದು ಒಬ್ಬರದ ಪತ್ರ ಬಂದ್ರೆ ಕಾರ್ಯಕ್ರಮ ಶುರು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಎಲ್ಲಾರು ಅಂದ್ರೆ ಬೇರೆ ಬೇರೆ ಊರುಗಳಿಂದ ಪತ್ರಗಳು ಬರಬೇಕು. ಆ ತರದೊಳಗ ಆದಾಗ ಮಾಡಬಹುದು. ಸರಿ ಸರಿ, ಧನ್ಯವಾದ.
1: ಹಲೋ, ನಿಮ್ಮೊಂದಿಗೆ ಕಾರ್ಯಕ್ರಮ.
4: ಹಲೋ
1: ಹೇಳ್ರಿ, ಯಾರು ಮಾತಾಡೋದು?
4: ಬಹಳಷ್ಟು ಡಾಕ್ಟರ್ ವಿ ವಿ ಶ್ರೀನಿವಾಸ್ ಅವರು ಭಕ್ತಿ ಗೀತೆ ಪ್ರಸಾರ ಮಾಡ್ತೀವಿ.
1: ಅಲ್ಲ ಅಲ್ಲ, ನೀವು ಯಾರು ಮಾತಾಡೋದು, ಎಲ್ಲಿಂದ ಹೇಳ್ರಿ?
4: ಹಲೋ,
1: ನೀವು ಯಾರು ಮಾತಾಡೋದು? ಕರೆ ಕಟ್ ಆತು ಅಂತ ಅನ್ನಿಸ್ತದ. ಹಲೋ,
5: ನಮಸ್ಕಾರ ರೀ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
5: ನಾವು ಬೈಲಂಗಲದಿಂದ ರಮೇಶ್ ಬೊಂಗಾಳಿ ಮಾತಾಡೋದು ರೀ.
1: ಹೇಳ್ರಿ ಬೊಂಗಾಳಿ ಅವರು.
5: ಆರಾಮಿದ್ದೀರಿ ಮೇಡಮ್?
0: ಹೇಳ್ರಿ, ಬೇಗ ಬೇಗ ಮಾತಾಡ್ರಿ.
5: ಎಲ್ಲ ಕಾರ್ಯಕ್ರಮಗಳು ಚಲೋ ಇರ್ತಾವ್ ರೀ, ಬಹಳ ಬೆಸ್ಟ್ ಇರ್ತಾವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡಕ್ಕೆ ನಮ್ಗ ಕೃತಜ್ಞತೆಗಳು ರೀ.
0: ಧನ್ಯವಾದ.
1: ಹಲೋ, ನಿಮ್ಮೊಂದಿಗೆ ಕಾರ್ಯಕ್ರಮ. ಹೇಳ್ರಿ.
0: ರೇಡಿಯೋ ದೂರ ಇಡ್ಬೇಕಮ್ಮ. ಅಲ್ಲ, ನಮಗ್ ಪ್ರತಿಧ್ವನಿ ಆಗ್ಬಿಡ್ತದೆ, ನಮ್ ಮಾತಾಡ್ಲಿಕ್ಕೆ ಆಗುದಿಲ್ಲ. ಹೇಳ್ರಿ
6: ಮೇಡಮ್. ನೀವು ಶ್ರೀಪಾದ ಹೆಗಡೆ ಅವರು ನಡೆಸಿದ್ರಿ ಸಂದರ್ಶನ. ಬಹಳ ಚಂದ ಐತ್ರಿ,
0: ಬಹಳ ಬುತ್ತಿ ಕಾರ್ಯಕ್ರಮದೊಳಗ.
6: ಬಹಳ ಬುತ್ತಿ ಐತ್ರಿ. ಆಮೇಲೆ ಎಲ್ಲಕ್ಕಿಂತ ನನಗೆ ಇದು ಪತ್ರ ಓದೋ ಕಾರ್ಯಕ್ರಮ ಅತ್ಯಂತ

0: ನಿಮ್ಮೊಂದಿಗೆ
1: ಪತ್ರ ಬರೆಯೋ ಕೇಳುಗರು ಇದ್ದಾರೆ ನಮ್ಗಿನ್ನು.
0: ಅದಕ್ಕೆ
1: ಬರಿತೀರಿ ನೀವು ಪತ್ರ?
2: ಹಲೋ,
1: ಹೌದು ಹೇಳ್ರಿ.
3: ನಾವು ಹೇಳ್ರಿ, ನಿನ್ನೆ ಸಂದೇಶ ಏನ್ ಮಾಡಿದ್ರು, ಒಂದ್ ಸ್ವಲ್ಪ ನಂಬರ್ ಕೊಡ್ತೀರ?
2: ಯಾರ್ದು ಹೇಳ್ರಿ?
3: ನಾಟಕಕಾರ ಇದ್ರಿ, ಸಂಗಮೇಶ್ ಗುರವ್. ಅವ್ರ ನಂಬರ್ ಬೇಕ್ರಿ ನನಗೆ.
1: ಅವರು
3: ಮಾತಾಡಿದ್ರು, ಅವ್ರು ಅದಕ್ಕೆ ನಂಬರ್ ಕೊಟ್ರೆ.
1: ಈಗ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ತಗೋರಿ, ನಂಬರ್
3: ಕಳಿಸ್ತೀರಾ?
1: ಹಾ, ಕಳಿಸ್ತೀನಿ ನಿಮ್ಗೆ, ಕಳಿಸ್ತೀನಿ.
2: ಹಲೋ,
4: ಹಲೋ.
2: ಹಾ ಹೇಳ್ರಿ, ಯಾರು ಮಾತಾಡೋದು?
4: ಹಲೋ, ನಾವು ವಸ್ತು ಕಾರ್ಯಕರ್ತ ಅಂತ ಬೆಳಗಾವಿಯಿಂದ ಮಾತಾಡೋದು.
2: ಹೇಳ್ರಿ ಹೇಳ್ರಿ.
4: ಬೆಳಗಾವಿಯಿಂದ?
1: ಹೇಳ್ರಿ ಸರ್.
4: ಎಲ್ಲರಿಗೂ ನಮಸ್ಕಾರ ಮೇಡಮ್.
2: ನಮಸ್ತೆ. ನೀವು ಮೊದಲೇ ಸಲ ಮಾಡ್ಲಿಕ್ಕತ್ತೀರಿ ವಾಸುದೇವ್? ಮೊದಲನೇ ಸಲ ಕರೆ ಮಾಡ್ಲಿಕ್ಕತ್ತೀರಿ?
4: ಹೌದೌದು, ಮೊದಲನೇ ಸಲ ಮೇಡಮ್. ನಾನು ಆಕ್ಚುಲಿ ರೆಗ್ಯುಲರ್ ಅವರು, ರೇಡಿಯೋ ಕೇಳ್ತಾ ಇರ್ತೇನೆ ನಾನು.
2: ಮತ್ತೆ ಯಾಕೆ ಕರೆ ಮಾಡಿಲ್ಲ ನೀವು?
4: ನಾನೇ ಕಾರ್ಯಕರ್ತ ಅಂತ ವಾಸುದೇವ್ ಕಾರ್ಯಕರ್ತ.
2: ಹೇಳ್ರಿ ಹೇಳ್ರಿ ಹೇಳ್ರಿ.
4: ಅಂದ್ರೆ ನಿಮ್ದೆಲ್ಲ ಪ್ರತಿಯೊಂದು ಕಾರ್ಯಕ್ರಮ ನಾವು ಕೇಳ್ತೇವೆ ಮೇಡಮ್. ಬೆಳಿಗ್ಗೆ 6 ಗಂಟೆನಾಗ ಎಚ್ಚರಾಗೋದೆ, ಅದ್ರಿಂದಲೇ ಎಲ್ಲಾ ಕಾರ್ಯಕ್ರಮ ನೋಡ್ತೇವೆ. ಅದ್ರಲ್ಲಿ ವಿಶೇಷವಾಗಿ ಮಾಯಾ ರಾಮಣ್ಣ, ಮಂಜುಳಾ, ನಂತರ ಇವರು ರಜನಿ, ಕೆರು, ವಿದ್ಯಾ ಯಾದವ್ ಅವರು, ಅವಂತ್ ಹಿಂಗೆಲ್ಲ, ಮತ್ತೆ ಎಲ್ಲಾರ್ದು ಇದು ನೋಡ್ತೇವೆ. ಮತ್ತೆ ಎಲ್ಲ ನಾವು ಶುಭೋದಯ ಸಮಾಲೋಚನೆ ಅಂತ ರೆಗ್ಯುಲರ್ ಇದು ಮಾಡ್ತೇನೆ ಮೇಡಮ್ ನಾವು. ಮತ್ತೆ ಇನ್ನುಳಿದ ಕಾರ್ಯಕ್ರಮ ಇದು ಮಾಡ್ತೀವಿ. ನಾನು ಕಿವಿಕ್ ಅಂತ ಜಾಸ್ತಿ ಇದನ್ನೇ ಇದು ಮಾಡ್ತೇನೆ. 1969 ಇಂದ ಒಂದ್ ಇದು ಬರ್ತದ ನೋಡಿ, ಕರಿಯತ್ತ ಕಾಳಿಂಗ. ನಾನು ಅವಾಗ 7ನೇ ಇದ್ದೆ ನಾನು, ಅವಾಗಿಂದ ನನ್ಗೆ ನೆನಪಿದೆ ಆ ದೊಡ್ಡದು. ನಾನು ಅದ್ರ ಬಗ್ಗೆ ಬಹಳ ಅಭಿಮಾನ.
1: ಒಟ್ಟು ರೇಡಿಯೋ ಅಭಿಮಾನಿ ನೀವು?
4: ಇಲ್ಲ, ರೇಡಿಯೋ ಬಿಟ್ಟು ಇದು ಮಾಡಬಹುದು ಮೇಡಮ್. ನಾನು ಈಗ ರೇಡಿಯೋ ನಂದು ಒಂದು ಸಣ್ಣ ರೇಡಿಯೋ, ನಮ್ಮ ಎರಡನೇ ಮಗ ಹುಟ್ಟಿದ ದಿವಸ ತಗೊಂಡಿದ್ದೇನೆ, ಬರೀ 100 ರೂಪಾಯಿಕ್ಕೆ. ಅದಕ್ಕೆ ಸಾಧಾರಣ 1.5 ಸಾವಿರ ರೂಪಾಯಿ ಖರ್ಚು ಮಾಡಿ ಇದು ಮಾಡಿದೆ ಕಲೆ. ಅದು ಈಗ ಇದು ಮುಗಿತ್ತೆ, ಅದ್ರದ್ದು ಕರೆನ್ಸಿ.
1: ಈಗ ಆಪ್ ಒಳಗು ಕೇಳಬಹುದು ನೀವು?
4: ಆಪ್ ನಲ್ಲಿ ತಗೋದೇನು ಮೇಡಮ್, ಮೊಬೈಲ್ ನೀವು ಇದು ಮಾಡ್ತಾ ಇದ್ದೀನಿ. ಅದ್ರ ಆದ್ರೆ ಒಂದು ಕಾರ್ಯಕ್ರಮ ಬಿಡುದ್ರು ನಾನು, ಬೆಳಿಗ್ಗೆ 6 ರಿಂದ 9 ಗಂಟೆ ರೆಗ್ಯುಲರ್ ನೋಡ್ತೇನೆ. ಮಧ್ಯಾಹ್ನ ಸ್ವಲ್ಪ ಬೇರೆ ಕಡೆ ಎಲ್ಲಾರು ಹೋದ್ರು ಇದಾಗೋದಿಲ್ಲ, ಮತ್ತ್ ಸಾಯಂಕಾಲ ಇದ್ ಮಾಡ್ತೇನೆ
2: ಮೇಡಮ್.
4: ಮೇಡಮ್, ನಮ್ ಧಾರವಾಡ ಕೇಂದ್ರ ಅಷ್ಟು ಬೇರೆ ಯಾವ ಕೇಂದ್ರ ಇಷ್ಟು ಸ್ವಚ್ಛವಾಗಿ ಇಷ್ಟು ನಿಯಂತ್ರ ಕಾರ್ಯಕ್ರಮ
2: ಬರೋದಿಲ್ಲ.
4: ನಿಮ್ಮ ಕಾರ್ಯಕ್ರಮ ನಿರೂಪಣೆ ಎಲ್ಲರದು ಅಷ್ಟೊಂದು ಇದ್ರ, ಮತ್ತೆ ಮತ್ತೆ ಒಂಥರ ಆತ್ಮೀಯತೆಯಿಂದ ಮಾತಾಡ್ತೀರಿ ನೀವು ಎಲ್ಲರೂ ಕೆಲಸರಿಗೂ.
2: ಪ್ರೀತಿ ವಿಶ್ವಾಸ ಇರ್ಲಿ ನಮ್ ಜೊತೆಗೆ, ಕಾಯಂಆಗಿ ಇರ್ಲಿ. ಧನ್ಯವಾದಗಳು. ಆದ್ರೂ ಬೆಳಗಾವಿನ ದೂರ ಅಲ್ಲ ಹೇಳ್ರಿ ನೀವು, ನಮ್ ಹತ್ರ
4: ಇದು ಸರ್ವಿಸ್ ಮಾಡೋ ಬೆಳಗಾವಿ ಕಡೆಗಿದ್ದಾನೆ, ಅಲ್ಲಿ ನಮ್ ಇದ್ದಾರೆ.
2: ಅವಾಗ ಅವಾಗ ಕರೆ ಮಾಡ್ತಾ ಇರಿ.
4: ಧನ್ಯವಾದ
2: ಧನ್ಯವಾದ. ಹಲೋ
1: ಹಲೋ
5: ಹಲೋ,
1: ಯಾರು ಮಾತಾಡೋದು, ಎಲ್ಲಿಂದ?
2: ಜೋರಾಗಿ ಮಾತಾಡ್ರಿ.
5: ಹಲೋ,
2: ಜೋರಾಗಿ ಮಾತಾಡ್ರಿ, ಹೇಳ್ರಿ.
1: ನಮಗೆ ಡಿಸ್ಟರ್ಬೆನ್ಸ್ ಬಹಳ ಅದ, ಏನು ಕೇಳ್ತಾ ಇಲ್ಲ. ಕೇಳಿಸ್ತಾ ಇಲ್ಲ.
2: ಹೇಳ್ರಿ, ನಿಮ್ಮ ಹೆಸರೇನು, ಎಲ್ಲಿಂದ? ಸದಾಶಿವ. ಯಾವ ಕಾರ್ಯಕ್ರಮ ಕೇಳಿದ್ರಿ?
5: ನಾವು ಎಲ್ಲ ಕಾರ್ಯಕ್ರಮ ಕೇಳುತ್ತೇವೆ, ಎಲ್ಲ ಕಾರ್ಯಕ್ರಮ
1: ಆಯ್ತು, ಕೇಳ್ತಾ ಇರಿ ಹಂಗಿದ್ರ. ಧನ್ಯವಾದ.
2: ಹಲೋ
6: ಹಲೋ,
2: ಹೇಳ್ರಿ, ಯಾರು ಮಾತಾಡೋದು?
6: ಸೌಮ್ಯ ಅಂತ ಹೇಳಿ, ಬದಾಮಿಯಿಂದ.
1: ಹೇಳ್ರಿ ಸೌಮ್ಯ.
6: ಆರಾಮದಿರಿ ಮೇಡಮ್?
1: ಆರಾಮಿದ್ದೀವಿ, ಹೇಳ್ರಿ.
6: ಎಲ್ಲಾ ಪ್ರೋಗ್ರಾಮ್ ಚಲೋ ಬರ್ತಾವ್ರಿ. ನೀವು ಈ ರೀತಿ ನಿರೂಪಣೆ ಮಾಡ್ತಿರಲ್ಲ, ಇದಕ್ಕೋಸ್ಕರ ಯಾವ್ದಾದ್ರು ರಿಕ್ವೈರ್ಮೆಂಟ್ಸ್ ಇರ್ತಾವೇನ್ರಿ ಆಕಾಶವಾಣಿ ಒಳಗ ಅಂತ ಹೇಳಿ?
1: ಏನು ಇರುವುದಿಲ್ಲ ಆ ತರ, ಏನಿಲ್ಲ.
6: ಅಂದ್ರೆ ನಾವು ಈ ರೀತಿ ಆಕಾಶವಾಣಿ ಒಳಗ ನೀವು ಮಾಡ್ತಿರಲ್ಲ ನಿರೂಪಣೆ, ಆ ರೀತಿ ಭಾಗವಹಿಸಬಹುದಾ ಏನು ಅಂತ?
1: ಇಲ್ಲ ಇಲ್ಲ ಇಲ್ಲ, ಆ ತರ ಇರುವುದಿಲ್ಲ. ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಿನ್ನ ನೇಮಕಾತಿ ಆಧಾರದ

0: ಮೇಲೆ ಇರ್ತದೆ.
1: ಕೇಂದ್ರ ಸರ್ಕಾರಿ ಕಚೇರಿ ಇದು.
2: ಧನ್ಯವಾದ.
1: ಹಲೋ
3: ಹಲೋ
1: ಹೇಳ್ರಿ, ಯಾರು ಮಾತಾಡೋದು?
3: ಬಾಗಲಕೋಟಿಂದ ಚಂದ್ರಕಾಂತ್ ಅಂತ ರೀ.
0: ಹೇಳ್ರಿ.
3: ನಿಮ್ಮ ಕಾರ್ಯಕ್ರಮ ಎಲ್ಲಾ ಬಹಳ ಚಂದ ಚಲೋ ಮೂಡ್ ಬರ್ತಾರೆ. ಮತ್ತ ಎಲ್ಲಾ ಮತ್ತ ಈಗ ಎಸ್ ಜಾನಕಿ ಅವ್ರ ಕಾರ್ಯಕ್ರಮ ಹಾಕಿರಿ. ಮತ್ತ ನಿಮ್ಮ ಹಿಂಗ ಹಿಂಗ ಕಾರ್ಯಕ್ರಮ ಆಕಾಶವಾಣಿ ಹೆಚ್ಚಿನ ಹೆಚ್ಚು ಇದಾಗಲಿ ಅಂತ ಆಸೆ.
1: ಆಯ್ತು, ಆದ್ರೆ ಚಂದ್ರಕಾಂತ್ ಶಿಂತ್ರೆ ಅವ್ರು ನೀವು ಬೇರೆಯವರಿಗೂ ಅವಕಾಶ ಕೊಡ್ರಿ. ನಿಮ್ದು ಕರೆ ಇದ್ದೇ ಇರ್ತದ.
3: ಕೊಡ್ತೀವಿ,
1: ಬಹಳ ಕರೆ ಇರ್ತಾವ್ ನಿಮ್.
3: ನೋಡ್ರಿ.
1: ಹಲೋ,
4: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
4: ನಾ ರಮೇಶ್ ಶರ್ಣಾರ್ ಮಾತಾಡ್ತೀನಿ, ಬಸವನ್ ಬಗೋಡಿ ತಾಲೂಕಿಂದ.
1: ಹೇಳ್ರಿ.
4: ಎಲ್ಲಾ ಕಾರ್ಯಕ್ರಮ ಕೇಳ್ತೀರಿ ಮೇಡಮ್. ಇವತ್ತು ಶುಭೋದಯ ಸಮಾಲೋಚನೆ ಒಳಗ ಬಾಲ್ಯದಿಂದಾನೆ ಮಕ್ಕಳಿಗೆ ಸ್ವಚ್ಛತನ್ ರೂಢಿಸ್ಬೇಕಂತ ಹೇಳಿದ್ರಿ ಗುರುರಾಜ್ ಪಾಟೀಲ್ ಸರ್. ಮೇಡಮ್ ಅವರು ಹಂಗ ಪ್ರಶ್ನೆ ಮಾಡಿದ್ರಿ. ಏನ್ ನಮ್ಮನ್ನ ನೇರ್ ಸಂವಾದದೊಳಗ ತಗೊಂಡ ಮಾತಾಡ್ಸಿದ್ರೆ ನನಂಗ ಆಯ್ತ್ರಿ ಮೇಡಮ್.
1: ರಮೇಶ್
4: ಬಾಳ ಖುಷಿ ಕೊಡ್ತೀರಿ ಕೇಳ್ರ ಮಕ್ಕಳಿಗೆ. ಮನಗಿದ್ರಿ ಎಬಿಸ್ ಕೇಶ್ ಕೇಳಿಸಿದೀವ್ರಿ.
1: ಬಾಳ ಒಳ್ಳೇದು, ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ.
4: ಹಾ, ಎಲ್ಲಾ ಕಾರ್ಯಕ್ರಮ ಕೇಳ್ತೇವ್ರಿ, ಚಲೋ ಮೂಡಿ ಬರ್ತಾವ. ಧನ್ಯವಾದ, ನಮಸ್ಕಾರ ಮೇಡಮ್.
1: ನಮಸ್ಕಾರ. ಹಲೋ ಹೇಳ್ರಿ, ಯಾರು ಮಾತಾಡೋದು?
5: ನಮಸ್ತೆ ಮೇಡಮ್ ರೀ.
1: ಹಾ, ಲಘುನೇ ಹೇಳ್ಬೇಕು, ಸಮಯ ಆಗ್ಯದ.
5: ಮೇಡಮ್ ರೀ, ಆಗಸ್ಟ್ ನಲ್ಲಿ ಮತ್ತೆ ಈ ಜುಲೈ ಲಾಸ್ಟ್ ನಲ್ಲಿ ರೀ ಶಿಕ್ಷಕರ ನೇಮಕಾತಿ ಆಗುತ್ತದೆ. ಆದ ಕಾರಣ ಯಾರಾದ್ರೂ ಹಂಗ ಏನಾದ್ರು ಒಂದ್ ಸ್ವಲ್ಪ ಪರೀಕ್ಷೆ ಬಗ್ಗೆ ಹೇಳಾಡಿದ್ರೆ ತರ ಆಕಾಶವಾಣಿ ಪ್ರಸಾರ ಮಾಡಬಾರ್ದು ಯಾಕಂತೇಳಿ ನಂದು ಪ್ರಶ್ನೆ ಮೇಡಮ್.
0: ಆ ತರದ್ದು ಮಾಡ್ಲಿಕ್ಕೆ ಆಗೋದಿಲ್ಲ.
1: ಮಂಜುಳಾ, ಸಾಕಷ್ಟು ಕರೆಗಳಿಗೆ ಉತ್ತರಗಳನ್ನ ಕೊಟ್ಟಾಗ್ಯದ. ಮತ್ತ ಮುಂದಿನ ವಾರ ಭೇಟಿಯಾಗೋಣ. ಅಂತ ಎಲ್ಲರಿಗೂ ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಳ್ವಾಂಡ್ ಯುದ್ದ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೆ ನಿರ್ಮಾಣಕ್ಕೆ ಸರ್ಕಾರ ಬದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದಾಗಿ ಇಂದು ನಿಗದಿಯಾಗಿದ್ದ ಸಭೆ ನಡೆಸಲು ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಹೊಸ ಮುಖಗಳು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಡಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಲಾಗುವುದು. ಇದೇ 26ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚಿತ್ರದುರ್ಗ, ಬೆಂಗಳೂರು ವಿಭಾಗದ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬರಲಿದೆ ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದ್ದಾರೆ. ಬೆಳೆ ವಿಮೆ ಎಂಬುದು ರೈತರಿಗೆ ವರದಾನವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 80,000 ನೋಂದಣಿಗೆ ಗುರಿ ನೀಡಲಾಗಿದೆ. ಆದರೆ ಇದುವರೆಗೆ 24,000 ಮಾತ್ರ ನೋಂದಣಿಯಾಗಿದೆ. ಬೆಳೆ ವಿಮೆ ಕಟ್ಟಲು ಪ್ರೋತ್ಸಾಹಿಸದಿದ್ದರೆ ಹೇಗೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಬೆಳೆ ವಿಮೆ ಕಟ್ಟಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಷ್ಟ ಅನುಭವಿಸಿದ ರೈತರಿಗೆ ವಿಮೆ ಹಣ ಸಿಗುವಂತೆ ನೋಡಿಕೊಳ್ಳಬೇಕು. ಇದರಲ್ಲಿ ಲೋಪ ನಿರ್ಲಕ್ಷ್ಯ ಕಂಡುಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಬೇಸಿಗೆಗೆ ಯಾವುದೇ ರೀತಿಯಲ್ಲಿ ಮೇವಿನ ಕೊರತೆ ಎದುರಾಗಬಾರದು. ನೀರು ಲಭ್ಯತೆ ಇರುವ ರೈತರಿಗೆ ಬೀಜ ವಿತರಿಸಿ ಮೇವು ಬೆಳೆಯಲು ಪ್ರೋತ್ಸಾಹಿಸಿ ಎಂದು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಳ್ವಾಂಡ್ ಯುದ್ದ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಇಂದು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ.

0: ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಾನ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ಧ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to the target, but we are in the right direction. And as long as one is moving in the right direction, there is hope. So I'm sure if we don't waver from this path, if we remain focused on this, this will be a game changer. So, and also I must commend the Indian Navy's project trials and acceptance teams for their sustained effort and meticulous.
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಮಾತನಾಡಿ, ಕಾರವಾರದ ನೌಕಾ ನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ಧ ನೌಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಐಎನ್ಎಸ್ ಮಾಲ್ವಾನ್ ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸಲು ಅಗತ್ಯವಿರುವ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಪಡೆದು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಹಾಗೂ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನಂದಿಗಿರಿಧಾಮದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿರುವ KSTDC ಮಯೂರ್ ಸನ್ರೈಸ್ ರೆಸ್ಟೋರೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದರು. ನಂದಿಗಿರಿಧಾಮಕ್ಕೆ ವಾರದಲ್ಲಿ 4,000-5,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದು, ವಾರಾಂತ್ಯದಲ್ಲಿ ಸುಮಾರು 15,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸುವ ಮೂಲಕ ಪ್ರವಾಸೋದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸಂವಹನ ನಡೆಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಲು ಪ್ರತ್ಯೇಕ ಅಧಿಕಾರಿಯೊಬ್ಬರನ್ನು ಈಗಾಗಲೇ ನಿಯೋಜಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯದಲ್ಲಿ ಶಾಲಾ ಮಕ್ಕಳಿಗೆ ಮೀಸಲಾದ 50,000 ಹೆಚ್ಚು ಕಬ್ಬಿಣಾಂಶ ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳು ಪತ್ತೆಯಾಗಿದ್ದು ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಾವಿರಾರು ಜೀವರಕ್ಷಕ ಮಾತ್ರೆಗಳು ಶೌಚಾಲಯದ ಪಾಲಾಗಲು ಯಾರು ಕಾರಣ ಎಂದು ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ವಿರುದ್ದ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ತೆರವುಗೊಳಿಸುವ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಮುಖ ಆರೋಪಿ ಬಸವರಾಜ ಪಡುಕೋಟೆಯನ್ನು ಬಂಧಿಸಲಾಗಿದೆ. ಈತ ಅಧಿಕಾರಿಗಳ ಮೇಲೆ ದಾಳಿಯ ನೇತೃತ್ವ ವಹಿಸಿದ್ದ ಎನ್ನಲಾಗಿದೆ. ಪಡುಕೋಟೆ ಬಂಧನದೊಂದಿಗೆ ಪ್ರಕರಣದಲ್ಲಿ ಬಂಧಿಸಲಾದ ಒಟ್ಟು ವ್ಯಕ್ತಿಗಳ ಸಂಖ್ಯೆ 11 ಏರಿದೆ. ಪೊಲೀಸರ ತ್ವರಿತ ಕ್ರಮವನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಕ್ಸ್ನಲ್ಲಿ ಶ್ಲಾಘಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರ ತ್ವರಿತ ಮತ್ತು ದೃಢ ನಿಶ್ಚಯದ ಕ್ರಮಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ತಿಯಾರಿ ಮೌಥಾವ್ ದಂಪತಿ ಭೇಟಿ ನೀಡಿ ಅರಮನೆಯ ಸೊಬಗಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಸಿಸಿಲ್ ಮತೌ ಜೊತೆಗೆ ಅರ್ಧ ತಾಸಿಗೂ ಹೆಚ್ಚು ಕಾಲ ಅರಮನೆ ವೀಕ್ಷಿಸಿದ ರಾಯಭಾರಿಗಳು ಅರಮನೆಯ ಪಶ್ಚಿಮ ಗೋಡೆಗಳ ಮೇಲಿರುವ ಆಂಗ್ಲೋ ಮೈಸೂರು ಯುದ್ದದ ಚಿತ್ರಗಳು

ಬ್ರಿಟಿಷ್ ಸೇನೆಯ ವಿರುದ್ಧ ಟಿಪ್ಪು ಮತ್ತು ಫ್ರೆಂಚ್ ಸೇನೆ ಸಂಯುಕ್ತ ಪಡೆಯ ಹೋರಾಡುತ್ತಿರುವ ದೃಶ್ಯ, ಮರದ ಕಂಬಗಳ ಕುಸೂರಿ ಕೆತ್ತನೆ ಹಾಗೂ 18ನೇ ಶತಮಾನದಲ್ಲಿ ಬಳಸಿರುವ ನೈಸರ್ಗಿಕ ಬಣ್ಣಗಳ ಚಿತ್ತಾರ ಕಂಡು ಖುಷಿಪಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಫ್ರಾನ್ಸ್ ನಾಯಕ ನೆಪೋಲಿಯನ್ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಅತಿಥಿಗಳಿಗೆ ಮಾಹಿತಿ ನೀಡಿದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಕೋಲಾರ ಜಿಲ್ಲೆಯಲ್ಲಿ ಶೇಕಡಾ 100ರಷ್ಟು ಎನ್ಯುಮರೇಷನ್ ಫಾರ್ಮ್ಗಳು ಹಂಚಿಕೆ ಮಾಡಿದ್ದು, ಒಟ್ಟು 952,101 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದ್ದು, ಶೇಕಡಾ 100ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11.11 ಲಕ್ಷ ಮತದಾರರು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಎರಡು ಕ್ಷೇತ್ರದಲ್ಲಿ ಹೆಸರು ಹಾಗೂ ಇತರೆ ಕಾರಣದಡಿ 33,848 ಮಂದಿ ಅನರ್ಹರೆಂದು ಪಟ್ಟಿ ಸಿದ್ದಪಡಿಸಲಾಗಿದೆ. ಈವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಯುದ್ದ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ದ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಹೊಸ ಹಾಡು ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

ಹೊಸ ಹಾಡು ಚಿತ್ರದ ಮೊದಲಿಗೆ ಕೇಳಿ ತನನಂ ತನನಂ ಚಿತ್ರದ ಗೀತೆಯನ್ನು ಚಿತ್ರ ಮತ್ತು ಅಜಯ್ ವಾರಿಯರ್ ಅವರ ಸ್ವರಗಳಲ್ಲಿ

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 3:08. ತರಂಗಾಂತರ 392.16 meters ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್ ತರಂಗಾಂತರಗಳು, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ತರಂಗಾಂತರಗಳು. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:35 ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
4: ನಿಸರ್ಗ ಜ್ಞಾನಾಮೃತ.

ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗಲ್ತು, ಲಘೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ, ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್, ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ರಮೇಶ್ ಹಾಗೂ ಪಿ ಸುಶೀಲಾ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ರಣಧೀರ ಚಿತ್ರದ ಗೀತೆ ಇದು.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಪ್ರಿಯಾ ಹಿಮೇಶ್ ಹಾಗೂ ಚಿತ್ರಾ ಅವರ ಜೋಡಿ ಸ್ವರಗಳಲ್ಲಿ ಕೇಳಿ ಮೊಗ್ಗಿನ ಮನಸ್ಸು ಚಿತ್ರದ ಈ ಗೀತೆ.

ನಿಮ್ಮ ಸಿಹಿಯಾದ ಚಹಾದೊಂದಿಗೆ ನಮ್ಮ ಸವಿಯಾದ ಹಾಡುಗಳನ್ನು ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ವೇಳೆ 6:55 ಆಗುತ್ತಲಿದೆ. ಪ್ರಕಟಣೆಗಳು ಇದೀಗ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
5: ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ವಿನಯ್ ತಂದೆ ಮರಿತಮ್ಮಪ್ಪ ಹುಲ್ಲೂರು ಇವರ ವಯಸ್ಸು 22 ವರ್ಷದವರಾಗಿದ್ದು ಇವರು ಅಮೀನ್ ಬಾವಿ ಧಾರವಾಡ ಜಿಲ್ಲೆಯಿಂದ ಕಾಣೆಯಾಗಿರುತ್ತಾರೆ. ಇವರ ಎತ್ತರ 5'5" ಇರುತ್ತದೆ. ಇವರು ನೋಡಲು ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಇವೆ. ಕನ್ನಡ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ಧರಿಸಿದ ಉಡುಪು ಕಪ್ಪು ಪ್ಯಾಂಟ್, ತಿಳಿ ಗುಲಾಬಿ ಬಣ್ಣದ ಚೆಕ್ಸ್, ಉದ್ದ ತೋಳಿನ ಅಂಗಿ ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ 9480804345 ತಿಳಿಸಬೇಕೆಂದಿದ್ದಾರೆ. ಸುಧೀರ್ ತಂದೆ ಬಾಲಚಂದ್ರ ಕಾಮತ್ ಇವರ ವಯಸ್ಸು 68 ಆಗಿದ್ದು ಇವರು ಸಾಧನಕೇರಿ ಧಾರವಾಡದಿಂದ ಕಾಣೆಯಾಗಿರುತ್ತಾರೆ. 5'8" ಇರುತ್ತಾರೆ. ಬ್ಲೂ ಕಲರ್ ಶ್ವೆಟರನ್ನು ಧರಿಸಿರುತ್ತಾರೆ. ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ 0836223351 ತಿಳಿಸಬೇಕೆಂದು ಕೋರಿದ್ದಾರೆ. ಶಿವಾಜಿ ತಂದೆ ಕೃಷ್ಣಾಜಿ ಶಿಂದೆ ಇವರು ವಯಸ್ಸು 51 ಆಗಿದ್ದು ಇವರು ಮಾನಸಿಕ ಅಸ್ವಸ್ಥರಾಗಿದ್ದು ಧಾರವಾಡದ ದುರ್ಗಾ ಕಾಲೋನಿಯಿಂದ ಕಾಣೆಯಾಗಿರುತ್ತಾರೆ. 5'5" ಇರುತ್ತಾರೆ. ಮೈಯಿಂದ ಸದೃಢ, ದಪ್ಪ ಹೊಟ್ಟೆಯಿದ್ದು ಸಾದಾಗಪ್ಪು ಮೈಬೆಣ್ಣ, ಕೋಲುಮುಖ, ದಪ್ಪ ಹುಬ್ಬು, ಉದ್ದ ಮೂಗು, ಅಗಲ ಕಿವಿಗಳು, ತಲೆಯಲ್ಲಿ ಕಪ್ಪು ಬಿಳಿ ಕೂದಲು ಇದ್ದು ಸಣ್ಣಗೆ ಕೂದಲುಗಳು ಇರುತ್ತವೆ. ಶಾಲೆಯನ್ನು ಕಲಿತಿರುವುದಿಲ್ಲ. ಸ್ಪಷ್ಟವಾಗಿ ಮಾತನಾಡಲು ಬರುವುದಿಲ್ಲ. ಹೋಗುವಾಗ ಮೈಮೇಲೆ ಬ್ಲೂ ಕಲರ್ ಫುಲ್ ಶರ್ಟ್ ಹಾಗೂ ಡಾರ್ಕ್ ಬ್ಲೂ ಕಲರ್ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಇವರ ಸುಳಿವು ಸಿಕ್ಕಲ್ಲಿ 100 ಮಾಹಿತಿ ನೀಡಬೇಕೆಂದು ಕೇಳಿರುತ್ತಾರೆ. ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ವೇಳೆ 6:05 ದಿಲ್ಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
6: ದಿಸ್ ಈಸ್ ಆಕಾಶವಾಣಿ.

0: ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಕನ್ನಡಬಂಧುಗಳೇ, ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗದಲ್ಲಿ ಗಜೇಂದ್ರಗಡ ತಾಲೂಕು ಬೋದಿಹಾಳ ಗ್ರಾಮದ ರೈತರಾದ ಈರಣ್ಣ ಅಂಗಡಿ ಅವರೊಂದಿಗೆ ಸಮಗ್ರ ಕೃಷಿ ಬೇಸಾಯ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಕಲ್ಗಟ್ಟಿ ತಾಲೂಕಿನ ಬೆಲವಂತರ ಗ್ರಾಮದ ಪ್ರಗತಿಪರ ರೈತರಾದ 3000 ಮಲ್ಲಪ್ಪನವರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಬೆಂಗಳೂರಿನ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜಾನಪದ ಗೀತೆ. 7:45 ಬಸವರಾಜ್ ಮನ್ಸೂರು ಅವರು ಹಾಡಿರುವ ರಂಗಗೀತೆಗಳು. 8:00 ಮಹಿಳಾ ವಾಣಿಯಲ್ಲಿ ನಾಯಿಯೇ ದೇವರು, ಶೈಲಾ ಛಬ್ಬಿ ಅವರಿಂದ ಲಘು ಭಾಷಣ. 8:15 ಪಾರ್ಲಿಮೆಂಟ್ ರಿವ್ಯೂ. 8:30 ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ NS ಮಂಜು ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ಕದಡಿದ ನೀರು, ರಚನೆ GB ಜೋಶಿ, ನಿರ್ದೇಶನ ನಟರಾಜ್ ಏಣಗಿ, ಪ್ರಸ್ತುತಿ ಧಾರವಾಡದ ಕರ್ನಾಟಕ ಕಲೋದ್ಧಾರಕ ಸಂಘದ ಸದಸ್ಯರು. ಇನ್ನು ನಾಳೆ ಅಂದರೆ 23 ಜುಲೈ 2026 ಗುರುವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ವಸಂತ ಮುದಕವಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನಿಯ ಶ್ರೀ ಬಸವಾನಂದ ಸ್ವಾಮಿಗಳು, ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ನಿಸರ್ಗ ಉಪಚಾರ ಚಿಕಿತ್ಸಾಲಯ ಶ್ರೀ ಗುರು ಬಸವ ಮಹಾಮನಿ ಮನಗುಂಡಿ. 7:15 ಭಾವಯಾನ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ ಸರಣಿ ಕಾರ್ಯಕ್ರಮದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ವಿಷಯದ ಕುರಿತು ಡಾಕ್ಟರ್ ಚಿದಾನಂದ ರಾಮನ್ಗೌಡರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ಡಾಕ್ಟರ್ SR ರಾಮನ್ಗೌಡರ ಆಸ್ಪತ್ರೆ, ಮಾಳಾಪುರ ರಸ್ತೆ, ಧಾರವಾಡ. 8:45 ಕಾವ್ಯಧಾರೆ, ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಅವರ ಸ್ವರಚಿತ ಕವನ ವಾಚನ. 9:05 BR ಛಾಯಾ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯಲ್ಲಿ ಕನಕ ದೀಪ. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖ ಸುರೇಶ್, ಪ್ರಾಯೋಜಕರು ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಹೆಲೋ ನಂದನ. 10:30 ಭಾವಗೀತೆಗಳು. 10:45 ಗೋಕಾಕ್ ತಾಲೂಕಿನ ತೆಳಗಿನಟ್ಟಿಯ ಸತ್ಯಪ್ಪ ಕನಗಾವಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಹುಬ್ಬಳ್ಳಿ ತಾಲೂಕು ಬ್ಯಾಹಟ್ಟಿಯ ಜುಬೇದ ಸಣ್ಣ ಲಾಡ್ಸಾಬ್ ಅಣ್ಣಿಗೇರಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಮುಧೋಳ್ ತಾಲೂಕಿನ ರನ್ನಬೆಳಗಲಿಯ ಯಮುನಪ್ಪ ಅಲಗೂರು ಮತ್ತು ಸಂಗಡಿಗರಿಂದ ಭಜನಾ ಪದ. 11:00 ಕೇಳು ಗೆಳತಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. 11:30 ವಿದೂಷಿ ಮಾಲಿನಿ ರಾಜೂರ್ಕರ್ ಅವರ ಗಾಯನವಿದೆ. ಈಗೊಂದು ವಾಣಿಜ್ಯ ಜಾಹೀರಾತು.
4: ಖಾಸಗಿ
0: ಈ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
4: ನಿಮಗಾಗಿ ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ

0: ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ IVF ಚಿಕಿತ್ಸಾ ವಿಧಾನ ಈ ಕುರಿತು ಶಿವಮೊಗ್ಗದ ಸ್ತ್ರೀ ಆರೋಗ್ಯ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮೀ ರವೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮದ ಪ್ರಗತಿ ಪಥದಲ್ಲಿ PM ಅಟಲ್ ಪೆನ್ಷನ್ ಯೋಜನೆಯ ಮಾಹಿತಿ ದೊರೆಯುತ್ತದೆ. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ ಇದು. 1:20 ಹಾಗೂ ಕೃಷಿ ರಂಗದಲ್ಲಿ ಇಂಗಳಗಿಯ ಭೀಮಪ್ಪ ಯಲ್ಲಪ್ಪ ಕಂಬಳಿ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ. 1:30 ಹೆಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. 2:40 ಹೊಸ ಹಾಡು. ಇನ್ನು ಸಂಜೆಯಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ ರಾಮನ್ಗೌಡ ಓದುಗೌಡರು ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. 7:45 ಅರುಣ್ ದಾತೆ ಅವರಿಂದ ಮರಾಠಿ ಹಾಡು. 8:00 ಯುವವಾಣಿಯಲ್ಲಿ ಸಮಯ ಪ್ರಜ್ಞೆ, ಈ ಬಗ್ಗೆ ಮಾತನಾಡುತ್ತಾರೆ ಚಂದನ್ ಶಿನೋಯ್. ನಂತರ MD ಪಲ್ಲವಿ ಅವರಿಂದ ಭಾವಗೀತೆಗಳು. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:10 ಪಂಡಿತ್ ಬಸಪ್ಪ ಭಜಂತ್ರಿ ಅವರಿಂದ ಅಮರಾವತಿ ಕೇಳುತ್ತೀರಿ. 10:30 ಹಳೆಯ ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ನೀ ಗೆಳತಿ, ಹೇಳು ನೀ ಗೆಳತಿ, ನೀ ವಿದ್ಯಾವಂತೆಯಾಗಿ ದಕ್ಷ ಅಧಿಕಾರಿಯಾದ ಛಲಗಾತಿ.
1: ಧೈರ್ಯದಿಂದ ಯುದ್ಧ ವಿಮಾನ ನಡೆಸಿ ಅಂತರಿಕ್ಷಕ್ಕೂ ಜಿಗಿದ ಗಟ್ಟಿಗಿತ್ತಿ.
0: ನಿಷ್ಠೆಯಿಂದ ಕಲಾ ಸೇವೆಗೈದು ಛಾಪು ಮೂಡಿಸಿದ ಕಲಾವಂತಿ.
1: ಅಂತನ ನೀನು ಸಾಧನೆಯ ಆಭರಣ ಧರಿಸಿದ ಸೌಂದರ್ಯದ ಒಡತಿ.
0: ಈ ನಿನ್ನ ಯಶಸ್ಸಿನ ಕಥೆ ವರ್ಣಿಸೋ ಪ್ರತಿ ವಾರದ ನಿನ್ನ ಗೆಳತಿ
1: ಅಕಿನ. ಕೇಳು ಗೆಳತಿ ಅನ್ನೋ ಬಾನ್ ಉಲಿಯ ಪ್ರಸಾರದ ಅಮೃತವತಿ.
0: ಹಂಗಾದ್ರ ಕೇಳು ನೀ ಗೆಳತಿ,
1: ಕೇಳು ಗೆಳತಿ
0: ಪ್ರತಿ ಗುರುವಾರ
1: ಮುಂಜಾನೆ 11 ಗಂಟೆಕ್ಕ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆಯನ್ನ ಕೇಳುತ್ತೀರಿ. ವೇಳೆ 6:20 ದಿಲ್ಲಿ ಕೇಂದ್ರದಿಂದ ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.
5: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಸರ್ವಕಾರಃ ಸಂಸದಿ ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ವಿಷಯೆ ಸಾರಗರ್ಭಾಂ ಚರ್ಚಾಂ ವಿಧಾತುಂ ಅಂಗೀಕೃತವಾನ್. ತಥಾಪಿ ವಿಪಕ್ಷಸ್ಯ ಶ್ರಾಂತಂ ಕೋಲಾಹಲೇನ ಪ್ರಾವೃಟ ಸತ್ರಸ್ಯ ತೃತೀಯೇಪಿ ದಿನೆ ಉಭಯೋಃ ಸದನಯೋಃ ಕಾರ್ಯಾಚರಣಂ ಸ್ಥಗಿತಂ. ಸೋಮವಾಸರೆ ಸಂಸತ್ ಭವನಂ ಪ್ರತಿ ಆಂದೋಲನಂ ಕುರುವತ್ಸು ಪ್ರದರ್ಶನಕಾರಿಷು ಆರಕ್ಷಕೈಃ ಕೃತಾಯಾಃ ಅತ್ಯಧಿಕ ಬಲಪ್ರಯೋಗಸ್ಯ ಆಶಂಕಾಯಾಃ ಪ್ರಕರಣೆ ದೆಹಲಿ ಉಚ್ಚನ್ಯಾಯಾಲಯಃ ಕೇಂದ್ರ

0: ಇದ ಕೇಸರಿ ಬಾಯಿ ಕರ್ಕೇಕರ್ ಅವರ ಹಾಡಿರೋ ಜಾತ್ ಕಹಾ ಹೂ ಹಾಡು ಇದೆ. ವಾಯೇಜರ್ 1-2 ಡಿಸ್ಕ್ನಲ್ಲಿ ಈ ಹಾಡಿದೆ. ಬಾಹ್ಯಾಕಾಶದಲ್ಲಿ ವಿಕಿರಣಗಳಿಂದ ಹಾನಿಯಾಗಬಾರದು ಅಂತ ಡಿಸ್ಕ್ಗೆ ಚಿನ್ನದ ಲೇಪ ಮಾಡಿಸಿದ್ದಾರಂತೆ. ಗೋಲ್ಡನ್ ರೆಕಾರ್ಡ್ ಪಟ್ಟಿಲಿ ಈ ಹಾಡು ಇರಲೇಬೇಕು ಅಂತ ಹಠ ಮಾಡಿ ಸೇರಿಸಿದ್ದು ಸಂಗೀತಜ್ಞ ರಾಬರ್ಟ್ ಇ ಬ್ರೌನ್. ಇದು 3.5 ಸಾಂಪ್ರದಾಯಿಕ ಬಂದಿಶ್, ರಾಗ ಭೈರವಿ, ತಾಳ ದೀಪ್ ಚಂದಿ. ಜೈಪುರ್ ಅತ್ರಾಲಿ ಘರಾನಾ ಶೈಲಿಯಲ್ಲಿದೆ ಈ ಹಾಡು. ಕೇಸರಿಬಾಯಿ ಅವರು ಎಮೋಷನ್ ತಂದು ಹಾಡಿದ್ದಾರೆ. ಇವರ ಗಂಟಲಿನಿಂದ ಹೊರಡೋ ತಾನ್ಗಳು ಮೈಮರೆಸುತ್ತವೆ. ಹಾಡು ಕೊನೆಯಾಗೋದು ಭೈರವಿಯಲ್ಲೇ. ಇದನ್ನು ಕೇಳ್ತಾ ಹೋದ್ರೆ ಕಿವಿಗಳಿಗೆ ರಸದೌತಣ, ಮನಸ್ಸು ಸಂತೃಪ್ತ ನಿಲ್ದಾಣ. ನೌಕೆಯಲ್ಲಿ ತೂಕದ ಮಿತಿ ಇತ್ತಂತೆ, ಅದಕ್ಕೆ 3.5 ಹಾಡನ್ನ ಇಳಿಸಿ ಹಾಡಿದ್ದಾರೆ. ಆಕಾಶದಲ್ಲೂ ನಮ್ಮ ಹಿಂದೂಸ್ತಾನಿ ಸಂಗೀತ ಇದೆ ಅನ್ನೋದು ನಮಗೆಲ್ಲ ಮಹದಾನಂದ. ಇದು ತಿಳಿದಾಗ ಹೀಗೂ ಉಂಟೆ ಅಂತ ಆನಂದವೂ ಆಶ್ಚರ್ಯವೂ ಆಗುತ್ತೆ. ಎಲ್ಲರೂ ಸಿರ್ ಬಗ್ಗೆ ಮಾತಾಡ್ತಾ ಇದ್ರೆ ಗಿರ್ ದಟ್ಟಾರಣ್ಯದಲ್ಲಿ ಸದ್ದಿಲ್ಲದೆ ಈ ಕೆಲಸ ಆಗ್ತಾನೆ ಇರುತ್ತಂತೆ. ಸಿಂಹಗಳು, ಮೊಸಳೆಗಳು, ಹೈನಾಗಳು ಇರೋ ಜಾಗ ಇದು. ಕಾಡಲ್ಲಿ ಕಾಲಿಟ್ಟೋರು ಜೀವ ಅಂಗೈಯಲ್ಲಿರುತ್ತೆ. ಇಂತಿಪ್ಪ ಕಾಡಿನ ಮಧ್ಯದೊಳಗೆ ಬನೇಜ್ ಅನ್ನೋ ಒಂದು ಜಾಗ ಇದೆ. ಅಲ್ಲೊಂದು ಶಿವನ ದೇಗುಲ. ಅದು ಮಹಾಭಾರತದ ಕಾಲದಂತೆ. ಅದಕ್ಕೊಬ್ಬರು ಪೂಜಾರಿಗಳು, ಹೆಸರು ಮಹಂತ್ ಹರಿದಾಸ್ ಉದಾಸೀನ ಅಂತ. ಇವರ ವಿಶೇಷ ಅಂದ್ರೆ ದಟ್ಟ ಕಾಡಿನ ನಡುವೆ ಇದ್ರೂ ಚುನಾವಣೆಯನ್ನೇನು ತಪ್ಪಿಸಿಲ್ವಂತೆ ಈ ಪುಣ್ಯಾತ್ಮರು. ಪ್ರತಿ ಸಲ ಎಲೆಕ್ಷನ್ ಆದಾಗ್ಲೂ ದಟ್ಟ ಅರಣ್ಯದ ಈ ಬನೇಜ್ನಲ್ಲಿ ಮಹಂತ್ ಹರಿದಾಸರ ಒಂದೇ ಒಂದು ಓಟುಗಾಗಿ ಮತ ಕೇಂದ್ರವೇ ಇಲ್ಲಿಗೆ ಬಂದು ಕೂರುತ್ತೆ. ಹಿಂದಿನ ದಿನವೇ 10 ದಟ್ಟ ಕಾನನ ದಾಟಿ ಬಂದು ಇವರಿಂದ ಮತದಾನ ಮಾಡಿಸ್ಕೊಂಡು ಹಿಂತಿರುಗ್ತಾರಂತೆ. ಇಷ್ಟೇ ಅಲ್ಲ, ಇನ್ನು ಚೀನಾ ಗಡಿಲಿ ಇರೋ ಮಾಲ್ಗಾವ್ನ ಸುಖೇಲ್ ತಯಾಂಗ್ ಅಂತ ಮಹಿಳೆ ಇದ್ದಾರೆ. ಈಕೆಯಿಂದ ಮತದಾನ ಮಾಡಿಸ್ಕೊಳ್ಳಕ್ಕೆ ಅಂತಲೇ 44 ದೂರದಿಂದ ಕಡಿದಾದ ಪರ್ವತ ನದಿಗಳನ್ನು ದಾಟಿಕೊಂಡು ಅಧಿಕಾರಿಗಳು ಬರ್ತಾರಂತೆ. ಇನ್ನು ಪಶ್ಚಿಮ ಬಂಗಾಳದ ಬುಕ್ಸಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲೂ ಹಿಂಗೆ ಹುಲಿಗೆ ಹೆದರದೆ ಮತ ಹಾಕ್ತಾರೆ. ಹಿಮಾಚಲ ಪ್ರದೇಶದ ತಾಶಿಗಾಂಗ್ನಲ್ಲಿ ಉಸಿರಾಡಕ್ಕೆ ಆಕ್ಸಿಜನ್ನೇ ಸಿಗದೆ ಕಷ್ಟ ಅಂತ ಕಡೆ ಅಂದ್ರೆ 15,256 ಎತ್ತರದ ಗುಡ್ಡದ ಮೇಲೆ ಮತದಾನ ಪ್ರಕ್ರಿಯೆ ನಡೆಸಿದಾಗಲೆಲ್ಲ ವಿಶ್ವವೇ ಬೆರಗಾಗುತ್ತೆ. ಇವೆಲ್ಲ ಕಾರಣಕ್ಕೆ ಸಿಗೋದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅನ್ಸುತ್ತೆ ಅಲ್ವಾ? ನಿಜ ಹೇಳಬೇಕಂದ್ರೆ ಇದು ಕಾಣ ಸಿಗೋದು ನಮ್ ಬೆಂಗಳೂರಿನಲ್ಲಿ ಮಾತ್ರ. ಏನದು? ಹೌದು, ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ನಲ್ಲಿ ಒಂದು ಅಂಚೆ ಪೆಟ್ಟಿಗೆ ಇದೆ. ಇವತ್ತಿಗೂ ಇದನ್ನು ಜನ ಬಳಸ್ತಾ ಇದ್ರೆ ಇದರ ವಯಸ್ಸು 150 ದಾಟಿದೆ. ನಮ್ಮ ನಾಡಿನ ದೇಶದ ಅತಿ ಪುರಾತನ ಅಂಚೆ ಪೆಟ್ಟಿಗೆ ಅಂದ್ರೆ ಇದೇನೆ. 19th ಆಗ ಬೆಂಗಳೂರಿನಲ್ಲಿದ್ದ ಬ್ರಿಟಿಷ್ ಸೈನಿಕರು ಇಂಗ್ಲೆಂಡ್ ನಲ್ಲಿದ್ದ ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು ಯೋಗಕ್ಷೇಮ ವಿಚಾರಿಸಿಕೊಳ್ಳೋಕೆ ಈ ಪೆಟ್ಟಿಗೆ ಬಳಸ್ಕೊತಿದ್ರಂತೆ. ಈ ಪೆಟ್ಟಿಗೆ ಇಟ್ಟಿದ್ದು ಯಾವಾಗ ಅಂತ ಹುಡುಕ್ತಾ ಹೋದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸಿಗುತ್ತೆ. ಅದರ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸರ್ಕಾರ ನೇರ ಅಖಾಡಕ್ಕೆ ಇಳಿತಲ್ಲ, ಅದರ ಕತೆ ಶುರುವಾಗುತ್ತೆ. ಆಗ ಅಂಚೆ ವ್ಯವಸ್ಥೆನ ಬಲಗೊಳಿಸಬೇಕು ಅಂತ ಮುಂದಾಯಿತು ಸರ್ಕಾರ. ಬ್ರಿಟನ್ನಿಂದ ಹಡಗಲ್ಲಿ ಬಂದ 100 ಪೋಸ್ಟ್ ಬಾಕ್ಸ್ಗಳಲ್ಲಿ ಇದು ಒಂದಂತೆ. ಈ ಪೋಸ್ಟ್ ಬಾಕ್ಸ್ ಮೇಲೆ ವಿಕ್ಟೋರಿಯಾ ರಾಣಿ ಲಾಂಛನ ಇದೆ. ಅಂದ್ರೆ ಆ ಕಾಲಕ್ಕೆ ಇದನ್ನೇ ಇದೆ ಅಂತ ಹೇಳಕ್ಕೆ ಸಾಕ್ಷಿ. ಸಿಲಿಂಡರಿನ ಮಾದರಿಯಲ್ಲಿರೋ ಈ ಪೋಸ್ಟ್ ಬಾಕ್ಸ್ ಕಾಸ್ಟ್ ಐದನ್ ನಲ್ಲಿ ತಯಾರ್ ಮಾಡ್ತಿದ್ರಂತೆ. ನೋಡೋಣ ಅಂದ್ರೆ ಬ್ರಿಟನ್ ನಲ್ಲೂ ಕೂಡ ಇಂಥದ್ದೇ ಒಂದು ಪೋಸ್ಟ್ ಬಾಕ್ಸ್ ಈಗಲೂ ಇಲ್ಲ. ಆದ್ರೆ ನಮ್ಮ ಡಾರ್ಜಿಲಿಂಗ್ ಶಿಮ್ಲಾದಲ್ಲಿ ಮಾತ್ರ ಇಂಥ ಪೋಸ್ಟ್ ಬಾಕ್ಸ್ಗಳಿವೆ. ಬೆಂಗಳೂರು ಮ್ಯೂಸಿಯಂ ರಸ್ತೆ ಅಂಚೆ ಕಚೇರಿಯಲ್ಲಿರೋ ಪೋಸ್ಟ್ ಬಾಕ್ಸ್ಗೂ 140 ವಯಸ್ಸಂತೆ. ಎಲ್ಲವೂ ಈಗಲೂ ಪೋಸ್ಟ್ಗಳನ್ನು ಮನೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಾ ಇದೆ. ಹಾ, ಇದ್ರಂತೆ ಇತಿಹಾಸ ಕತೆ ಹೇಳೋ ಷಡ್ಜಾಕೃತಿಯ ಪೋಸ್ಟ್ ಬಾಕ್ಸ್ ನಮ್ಮ ಬೌರಿಂಗ್ ಇನ್ಸ್ಟಿಟ್ಯೂಟ್ ಮುಂಭಾಗದಲ್ಲೂ ಇದೆ. ಅದರ ಮೇಲೆ ಬ್ರಿಟಿಷ್ ರಾಜನ ಮನೆತನದ ಸಿಂಹ, ಕುದುರೆ, ಲಾಂಛನ ಇದೆ ಅಂತ ಹೇಳ್ತಾ ಈ ವಾರದ ರಸ ವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ. ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
2: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತೆ?

0: ಎಕ್ಸ್1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
0: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಕೇಳುಗರೆ ಗಮನಿಸಿ, ಈ ಸಂಜೆ 6:51 ಕೃಷಿರಂಗದಲ್ಲಿ ಗಜೇಂದ್ರಗಡ ತಾಲೂಕು ಬೋಧಿಹಾಳ ಗ್ರಾಮದ ರೈತರಾದ ಈರಣ್ಣ ಅಂಗಡಿ ಮತ್ತು ಈರಣ್ಣ ಅಂಗಡಿಯವರೊಂದಿಗೆ ಸಮಗ್ರ ಕೃಷಿ ಬೇಸಾಯ ಕುರಿತು ಸಂದರ್ಶನ. ನಂತರ ಕಲಗಟಗಿ ತಾಲೂಕಿನ ಬೆಲವಂತರ ಗ್ರಾಮದ ಪ್ರಗತಿಪರ ರೈತರಾದ 3000 ಮಲ್ಲಪ್ಪನವರ್ ಅವರೊಡನೆ ಸಂದರ್ಶನ. ಈ ಎರಡು ಸಂದರ್ಶನದ ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಬೆಂಗಳೂರಿನ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನು ಆಲಿಸುವಿರಿ. ವೇಳೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ.

0: ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ ಶೇಕಡ 66% ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿ

0: ಸಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ರಾಜ್ಯದಲ್ಲಿ 150 ವರ್ಷದ ಹಿಂದಿನ ಬರದ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಬರ ಪರಿಶೀಲನೆ ಕುರಿತಂತೆ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿದ ಅವರು, ಕಡಿಮೆ ನೀರಿನಿಂದ ಬೆಳೆ ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಬೇಕು ಎಂದು ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸುವ ಬಗ್ಗೆ ಆಗಸ್ಟ್ 15 ನಂತರ ತೀರ್ಮಾನಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ಈ ಬಗ್ಗೆ ತಾಲೂಕು ಟಾಸ್ಕ್ಫೋರ್ಸ್ ತಂಡ ಕ್ರಿಯಾ ಯೋಜನೆ ರೂಪಿಸಬೇಕು, ಜೊತೆಗೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಹೆಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಗುಳೆ ಹೋಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ತಾಂಡವ ನಡೆಯುತ್ತಿದ್ದರೂ ಕಾಂಗ್ರೆಸ್ ಮುಖಂಡರು, ಸಚಿವರು, ಶಾಸಕರು ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಿ ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಯಾವುದೇ ರಾಜ್ಯಗಳಿಗೆ ಅಣೆಕಟ್ಟೆಗಳ ನೀರನ್ನು ಹರಿಸಬಾರದು. ಇಲ್ಲಿನ ಮೇವನ್ನು ಬೇರೆ ರಾಜ್ಯಕ್ಕೆ ಮಾರಾಟವಾಗುವುದನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು, ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಪಶ್ಚಿಮಘಟ್ಟದ ಜಲಾನಯನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಮೇಲ್ಭಾಗದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟೆಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯಿಂದ ಕೃಷ್ಣಾ ನದಿಗೆ ಬಿಡಲಾಗುತ್ತಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ. ಇಂದು ಸಂಜೆಯಿಂದ ಪ್ರಸ್ತುತ 25,000 ಕ್ಯೂಸೆಕ್ ಪ್ರಮಾಣದಲ್ಲಿ ಹೊರಬಿಡಲಾಗುತ್ತಿರುವ ನೀರನ್ನು ಹಂತ ಹಂತವಾಗಿ 42,500 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಆಲಮಟ್ಟಿ ಅಣೆಕಟ್ಟೆಯಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಕೆಳಭಾಗದ ಜಿಲ್ಲೆಗಳ ನದಿ ತೀರದ ಗ್ರಾಮಗಳ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನದಿ ತೀರದಲ್ಲಿ ಅನಗತ್ಯವಾಗಿ ಓಡಾಡದಂತೆ, ಮೀನುಗಾರಿಕೆ, ಮರಳು ತೆಗೆಯುವ ಚಟುವಟಿಕೆಗಳು ಹಾಗೂ ಜಾನುವಾರುಗಳನ್ನು ನದಿಯ ಸಮೀಪಕ್ಕೆ ಕರೆದೊಯ್ಯುವುದನ್ನು ನಿಷೇಧಿಸಲು ಮನವಿ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಜಾರಿಯಲ್ಲಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅಭಿಯಾನದಡಿ ಒಟ್ಟು 5,54,32,000 ಹೆಚ್ಚು ಮತದಾರರ ಪೈಕಿ ಶೇಕಡಾ 99.89% ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಈ ಪೈಕಿ ಶೇಕಡಾ 66%ರಷ್ಟು ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. 5,87,000 ಹೆಚ್ಚು ಮತದಾರರ ದಾಖಲೆ ಲಭ್ಯವಾಗಿಲ್ಲ. 26,32,000 ಮತದಾರರು ಇತರೆಡೆಗೆ ಗುರುತಿನ ಚೀಟಿ ವರ್ಗಾಯಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 9,81,000 ಹೆಚ್ಚು ಮತದಾರರು ಸಾವನ್ನಪ್ಪಿದ್ದು 44,84,000 ಹೆಚ್ಚು ಮತದಾರರ ಗಣತಿ ನಮೂನೆ ಲಭ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಕನ್ನಡ ರಾಜ್ಯದಲ್ಲಿ ನಮ್ಮಲ್ಲಿ ಇರುವ 5,54,32,000

0: 314 ಮತದಾರರ ಪೈಕಿ 5,53,70,473 ಮತದಾರರಿಗೆ, ಅಂದರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ ಕನ್ಸರ್ನ್ ಎಲೆಕ್ಟರ್ಸ್. ಅಂದರೆ ಡಿಜಿಟೈಸೇಷನ್ ತಗೊಂಡಾಗ 66.35% ಆಫ್ ದಿ ಫಾರ್ಮ್ಸ್ ಆರ್ ಆಲ್ರೆಡಿ ಡಿಜಿಟೈಸ್ಡ್. 3,67,81,41 ಫಾರ್ಮ್ಸ್ ಅನ್ನು ಡಿಜಿಟೈಸ್ ಮಾಡಲಾಗಿದೆ.
1: 2002 ಮತದಾರರ ಪರಿಷ್ಕರಣಾ ಅಭಿಯಾನದ ಮಾಹಿತಿ ಲಭ್ಯವಿಲ್ಲದ ಮತದಾರರು ತಮ್ಮ ವೈಯಕ್ತಿಕ ಮಾಹಿತಿ ನೀಡಿದರೆ ಸಾಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಗಣತಿ ನಮೂನೆಗಳನ್ನು ಮತದಾರರ ನೋಂದಣಾಧಿಕಾರಿ ಪರಿಶೀಲಿಸಿ ಸಂದೇಹವಿದ್ದ ನಮೂನೆಗಳ ಮತದಾರರಿಗೆ ನೋಟಿಸ್ ನೀಡಲಿದ್ದು, ಅಂತಹವರು ಅಗತ್ಯ ದಾಖಲಾತಿ ನೀಡಿದರೆ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಗೆ ಆದ್ಯತೆ ನೀಡುವಂತೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನವದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಭಾರತಮಾಲಾ ಪರಿಯೋಜನೆ ಹಂತ 2ರ ಅಡಿಯಲ್ಲಿ ಪ್ರಸ್ತಾವಿತವಾಗಿರುವ ಈ ಎಕ್ಸ್ಪ್ರೆಸ್ ವೇ ಒಟ್ಟು 702.43 ಕಿಲೋಮೀಟರ್ ಉದ್ದವಿದ್ದು, ಈ ಪೈಕಿ 496.32 ಕಿಲೋಮೀಟರ್ ಕರ್ನಾಟಕದಲ್ಲಿ ಹಾದು ಹೋಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ರಾಷ್ಟೀಯ ಹೆದ್ದಾರಿ 48ರಲ್ಲಿ ವಾಹನ ಸಂಚಾರದ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿದ್ದು, ಭವಿಷ್ಯದ ಸಾರಿಗೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೊಸ ಗ್ರೀನ್ಫೀಲ್ಡ್ ಮಾರ್ಗ ಅತ್ಯಗತ್ಯವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಕೈಗಾರಿಕೆಗಳು, ಕೃಷಿ ಉತ್ಪನ್ನಗಳ ಸಾಗಣೆ, ಲಾಜಿಸ್ಟಿಕ್ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು, ಮುಂಬೈ ಹಾಗೂ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಿಗೆ ವೇಗದ ಸಂಪರ್ಕ ಕಲ್ಪಿಸುವ ಮೂಲಕ ಸಾರಿಗೆ ವೆಚ್ಚ ಮತ್ತು ಸಮಯ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ರೈತರಲ್ಲಿ ಬೆಳೆ ವಿಮೆ ಯೋಜನೆ ಕುರಿತು ವ್ಯಾಪಕ ಅರಿವು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಬೆಳೆ ವಿಮೆ ಜಾಗೃತಿ ವಾಹನಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹಸಿರು ನಿಶಾನೆ ತೋರಿಸಿದರು. ಕೃಷಿಯು ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿರುವ ವೃತ್ತಿಯಾಗಿದ್ದು, ಅನಿರೀಕ್ಷಿತ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಕೀಟ ಹಾಗೂ ರೋಗಬಾಧೆ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆಹಾನಿಯಾಗುವ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿವೆ. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಆರ್ಥಿಕವಾಗಿ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ. ಪ್ರಸಕ್ತ ಸಾಲಿನಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರೈತರ ಬೆಳೆ ನಷ್ಟವನ್ನು ಭಾಗಶಃ ಸರಿದೂಗಿಸಲು ನೆರವಾಗಲಿದೆ. ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಬೆಳೆಗಳಿಗೆ ಆರ್ಥಿಕ ಭದ್ರತೆ ಕಲ್ಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಗಸ್ಟ್ 1ರಿಂದ ಒಂದು ತಿಂಗಳ ಕಾಲ ಹಮ್ಮಿಕೊಳ್ಳಲಾಗುತ್ತಿರುವ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಇಲಾಖಾವಾರು ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ವಿಭಾಗವು ಈಗಾಗಲೇ ನಗರದಲ್ಲಿ 1,616 ಸ್ಥಳಗಳಲ್ಲಿ 22,000 ಟನ್ಗಿಂತ ಹೆಚ್ಚಿನ ಬೃಹತ್ ತ್ಯಾಜ್ಯ ಹಾಗೂ ಭಗ್ನಾವಶೇಷಗಳನ್ನು ಗುರುತಿಸಿದೆ. ಇದೇ ಮಾದರಿಯಲ್ಲಿ ಇತರೆ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ತ್ಯಾಜ್ಯದ ಸ್ಥಳಗಳನ್ನು ಗುರುತಿಸಿ ಮ್ಯಾಪಿಂಗ್ ನಡೆಸಿ ಅದರ ವಿವರ ಪಟ್ಟಿಯನ್ನು ತಕ್ಷಣವೇ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ ಶೇಕಡ 66%ರಷ್ಟು ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
2: ಆಕಾಶವಾಣಿ ಧಾರವಾಡ ಕೇಳುಗರೆ ಗಮನಿಸಿ, ಈ ರಾತ್ರಿ 9:30 ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ, ಕೋಚ್ ಮತ್ತು ಏಕಲವ್ಯ ಪ್ರಶಸ್ತಿ ವಿಜೇತರಾದ ಎನ್ಎಸ್ ಮಂಜು ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ರಾತ್ರಿ 10 ಗಂಟೆಗೆ ನಾಟಕ ಕದಡಿದ ನೀರು. ರಚನೆ ಜಿ ಬಿ ಜೋಶಿ, ನಿರ್ದೇಶನ ನಟರಾಜ್ ಏಣಗಿ, ಪ್ರಸ್ತುತಿ ಧಾರವಾಡದ ಕರ್ನಾಟಕ ಕಲೋದ್ಧಾರಕ ಸಂಘದ ಸದಸ್ಯರು. ಆಕಾಶವಾಣಿ ಧಾರವಾಡ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
1: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
0: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್, IPOS 0000 ಡಿಒಪಿ ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
1: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ ಯುಪಿಐ ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
0: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
7: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
6: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
7: ಕೊಡುಗೆಗಳು July 9 August 9 ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
11: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
12: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೆ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
11: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
12: ಸಚ್?
11: ಸೀಧಾ ಬ್ಯಾಂಕ್ ಯಾ ವಿತ್ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
12: ಸಮಜ್ ಗಯಾ.
13: PM ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
6: ಆತ್ಮೀಯರೇ,
7: ರಾಮಧಾನ್ಯದ ಕೃತಿಯನು
6: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
7: ಭೂಮಿ ಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
0: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
8: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ.
9: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಗಜೇಂದ್ರಗಡ ತಾಲೂಕು ಬೂದಿಹಾಳ ಗ್ರಾಮದ ರೈತರಾದ ಈರಣ್ಣ ಅಂಗಡಿ ಅವರೊಂದಿಗೆ ಸಮಗ್ರ ಕೃಷಿ ಬೇಸಾಯ ಕ್ರಮ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶನವನ್ನ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ.
10: ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಗಜೇಂದ್ರಗಡ ತಾಲೂಕಿನ ಬೂದಿಯಾಳ ಗ್ರಾಮದ ಈರಣ್ಣ ಅಂಗಡಿಯವರು ಇದ್ದಾರೆ. ಇವರು ಸಮಗ್ರ ಕೃಷಿಯನ್ನ ಮಾಡ್ತಾ ತಮ್ಮ ಕೃಷಿಯ ಬದುಕನ್ನ ಕಟ್ಕೊಂಡಿದ್ದಾರೆ. ಇವರ ಸಮಗ್ರ ಕೃಷಿಯ ಕುರಿತು ನಾವು ತಿಳಿದುಕೊಳ್ಳೋಣ ಅಂತ. ಈರಣ್ಣ ಅಂಗಡಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
11: ನಮಸ್ಕಾರ ಸರ್.
10: ಈರಣ್ಣ ಅವರೇ, ತಾವು 1 ಎಕರೆ ಭೂಮಿಯನ್ನು ಹೊಂದಿದ್ದೀರಿ, ಮತ್ತ ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
11: ನಮಸ್ಕಾರ, ನನ್ನ ಹೆಸರು ಈರಣ್ಣ ಅಂಗಡಿ ಅಂತ, ಗಜೇಂದ್ರಗಡ ತಾಲೂಕು ಬೂದಿಹಾಳ ಗ್ರಾಮದವನು. ನನ್ನ ಹೊಲ 10 ಎಕರೆ ಇದೆ, ಅದರಲ್ಲಿ 5 ಎಕರೆ ನೀರಾವರಿ, 5 ಎಕರೆ ಮಳೆ ಆಶ್ರಿತ. ಅದು ಹೆಸರು, ಮೆಕ್ಕೆಜೋಳ, ಹತ್ತಿ, ಮಿಶ್ರ ಬೆಳೆ ಆದ ಉಳ್ಳಾಗಡ್ಡಿ ಈ ತರ ಬೆಳಿತೀವಿ.
10: ಈರಣ್ಣವರೇ, ತಮ್ಮ ಒಟ್ಟು 12 ಎಕರೆ ಜಮೀನ್ ಇದೆ ಅಂತ ತಾವು ಹೇಳಿದ್ರಿ. ಅಂದ್ರೆ ಅದರಲ್ಲಿ 10 ಎಕರೆ ತಮ್ಮ ಸ್ವಂತದ್ದು ಇದೆ, 2 ಎಕರೆ ತಾವು ಲವಣಿ ಹಾಕೊಂಡು ಕೃಷಿಯ ಬದುಕನ್ನ ಕಟ್ಕೊಂಡಿದ್ರಿ. ಈ 10 ಎಕರೆ ಸ್ವಂತದಲ್ಲಿ ಏನೇನು ಹಾಕಿದಿರಿ?
11: ಅದರಲ್ಲಿ 3 ಎಕರೆ ಹೆಸರು ಹಾಕಿದ್ವಿ, 5 ಎಕರೆ ಮೆಕ್ಕೆಜೋಳವನ್ನು ಬೆಳೆದಿದ್ದೀವಿ, ಇನ್ನು 3 ಎಕರೆ ಮಿಶ್ರ ಬೆಳೆ ಆದಂತ ಉಳ್ಳಾಗಡ್ಡಿ ಬೆಳೆದಿದ್ದೇವೆ.
10: ಮಿಶ್ರ ಬೆಳೆ ಅಂದ್ರೆ ಏನೇನು ಹಾಕಿರಿ?
11: ಈರುಳ್ಳಿ, ಮೆಣಸಿನಕಾಯಿ, ಅಜ್ವಾನ ಈ ತರ ಬೆಳೆ, ಮಿಶ್ರ ಬೆಳೆ ಬೆಳೆದಿದೆ.
10: ಅಂದ್ರೆ ಈಗ ತಾವು ಒಟ್ಟು 10 ಎಕರೆ ತಮ್ಮ ಸ್ವಂತದ್ದು ಅಂದ್ರಲ್ಲ, ತಾವು ತಮ್ಮ ತಂದೆ ತಾಯಿಗಳಿಗೆ ಜನ ಮಕ್ಕಳು?
11: ನಾವು 2 ಗಂಡು ಮಕ್ಕಳು, ನಮ್ಮ ತಮ್ಮ ಬೆಂಗಳೂರಲ್ಲಿ ಇರ್ತಾನೆ. ಅಲ್ಲಿ ಬೆಂಗಳೂರಲ್ಲಿ ಕಂಪನಿ ಹೋಗ್ತಾನೆ ಸರ್, ಐಟಿಐ ಮೇಲೆ ಕಂಪನಿಯಲ್ಲಿ.
10: ಅವ್ರು ಕೃಷಿ ಮಾಡಲ್ಲ?
11: ಮಾಡಲ್ಲ ಸರ್.
10: ನೀವ ಮಾಡ್ತೀರಿ?
11: ನಾವು ಮಾಡ್ತೀವಿ.
10: ಅಂದ್ರೆ ಮೊದಲ ನಿಮ್ಗೆ ಪೂರ್ವದಲ್ಲಿ ಯಾರು ಮಾಡ್ತಾ ಇದ್ರು?
11: ಪೂರ್ವದಲ್ಲಿ ಅಜ್ಜ ಮಾಡ್ತಾ ಇದ್ರು, ಅಪ್ಪಾಜಿ ಅವರು ಬೇರೆ ಊರಲ್ಲಿ ಇರ್ತಾರೆ, ನಾ ಇಲ್ಲಿ ಅಜ್ಜ ಅಮ್ಮನ ಊರ ಹತ್ರ ಅಮ್ಮ ಹತ್ರ ಇರ್ತೇನೆ.
10: ಅಂದ್ರೆ ತಮ್ಮ ತಂದೆಯವರು ಕೃಷಿ ಮಾಡ್ತಾರೆ?
11: ಅವರು ಮಾಡ್ತಾರೆ ಸರ್.
10: ಅಂದ್ರೆ ನಿಮಗೆ ಕೃಷಿಯನ್ನ ಯಾರು ಹೇಳ್ಕೊಟ್ಟಿಲ್ಲ, ಮನೆಯಿಂದಾನೇ ಬಂದ?
11: ಮನೆಯಿಂದ ಬಂದು
10: ತಲತಲಾಂತರದಿಂದ ಬಂದಂತ ಮೇಟಿ ವಿದ್ಯೆನ ತಾವು ಮುಂದುವರಿಸಿದ್ರಿ.
11: ಹೌದು ಸರ್.
10: 10 ಎಕರೆ ತಮ್ದು ಸ್ವಂತ ಐತಲ್ಲ, ಇದರಲ್ಲಿ ತಾವು ಹೆಸರು ಬೆಳಿತೀನಿ, ಮೆಕ್ಕೆಜೋಳ ಬೆಳಿತೀನಿ, ಉಳ್ಳಾಗಡ್ಡಿ ಹಾಕಿನಂದ್ರಿ, ಹೆಸರನ್ನ ಯಾವ ತಳಿ ಹೆಸರನ್ನ ಹೆಂಗ್ ಬಿತ್ತೀರಿ ತಾವು?
11: ನಾವು ನಿರ್ಮಲ ಅಂತ ಹಾಕಿದ್ವಿ ಮೇಡಮ್, ನಿರ್ಮಲದ ಎತ್ತರ ಬೆಳೆ, ಅದು ಮಳೆ ಆಶ್ರಿತ ಎತ್ತರ ಬೆಳೆ ಇದೆ. ಅದನ್ನ 14 ಇಂಚು ಸಾಲ್ ಸರ್, ಅದು ಬೀಜದಿಂದ ಬೀಜ್ಗೆ 4 ಇಂಚು 3 ಇಂಚು ಈ ತರ ಬಿತ್ತಿರ್ತದೆ ಸರ್. ಎಕರೆ 5 ಕೆಜಿಯಿಂದ 5.5 ಕೆಜಿ ಮಟ್ಟಿಗೆ ಬಿತ್ತಿರ್ತದೆ.
10: ಅಂದ್ರೆ ಈ ಸಂಪೂರ್ಣವಾಗಿ ತಮ್ದು ಒಣ ಬೇಸಾಯ ಅಲ್ಲ?
11: ಅಲ್ಲ ಸರ್,
10: ನೀರಾವರಿ ನೀರ ಒಣ ಬೇಸಾಯ. ಅಂದ್ರೆ ಮಳೆ ಆಶ್ರಿತನೂ ತಾವಲ್ಲ, ಯಾಕಂದ್ರೆ ಬೋರ್ವೆಲ್ ತಮ್ಮ
11: ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ.
10: ಎಷ್ಟು ಬೋರ್ ಅದವ್ರಿ?
11: ಒಂದೇ ಬೋರ್ ಇದೆ ಸರ್.
10: ಒಂದ್ ಬೋರ್ ಎಷ್ಟು ಇಂಚ್ ನೀರ್ ಬಿದ್ದದ?
11: ಅದು 3 ಇಂಚ್ ನೀರ್ ಇದೆ ಸರ್. 3 ಇಂಚ್ ನೀರ್ ಇದೆ ಸರ್. 5 ಎಕರೆಯನ್ನು ಕಂಟ್ರೋಲ್ ಮಾಡುದು ಸರ್.
10: ಹೆಸರನ್ನ ಈಗ ನೀವು ಬಿತ್ತಿನಂದ್ರಲ್ಲ, ಮತ್ತೆ ಇದು ಮಾರುಕಟ್ಟೆಯಲ್ಲಿ ರೇಟ್ ಹೆಂಗದ್ರಿ?
11: ಇದು ರೇಟ್ ನಾವು ಕಟಾವ್ ಮಾಡಿಸ್ತೀವಿ ಸರ್, ಬಿಡಿಸೋದು ಲೇಬರ್ ಅಲ್ಲಿ ನಮ್ಮಲ್ಲಿ ಸ್ವಲ್ಪ ಸಮಸ್ಯೆ. ಕಟಾವ್ ಮಿಷನ್ ಅವ್ರಿಗೆ ಬಂದಿದೀವಿ, ಇವಾಗೆಲ್ಲ ಮಿಷನ್ ಹಾಕಿಸ್ತಾರೆ, ಸ್ವಲ್ಪ ರೇಟ್ ಡೌನ್ ಹಾಕೋ ಸರ್. ಮಿಷನ್ ಹಾಕ್ಸಿದ್ರೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ನೀರು ಉಡೋದು ಈ ತರ ಆಗಿ

0: ರೇಟ್ ಸ್ವಲ್ಪ ಕಡಿಮೆ ಆಗ್ತದೆ ಸರ್. ಅದು ಇವು ಎಲ್ಲ ಕೈಲಿ ಬಿಡಿಸಿದ್ದಾದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು. ಅದು 8,000 ಹಂಗೆ ಮರಿದ್ರೆ ನಮ್ಗೆ 7,000 ರೂಪಾಯಿ ಸ್ವಲ್ಪ ಕಡಿಮೆ ಆಗುತ್ತೆ.
1: ಮತ್ತೆ ಯಾಕೆ ನೀವು ಕೈಲಿ ಕಟಾವ್ ಮಾಡ್ಬಾರ್ದು?
0: ಎಲ್ಲ ಜಾಸ್ತಿ ಆಗೋ ಸರ್, ಲೇಬರ್ ಸಿಗೋದು ಸಮಸ್ಯೆ, ಲೇಬರ್ ಚಾರ್ಜ್ ಜಾಸ್ತಿ ಇರ್ತದೆ ಸರ್ ಆ ಟೈಮ್ನಾಗ. ಸುಮ್ಮನೆ ಮಿಷನರಿ ಸ್ವಲ್ಪ ಬೇಗ ಬೇಗ
1: ಮುಗಿಸಿ. ಎಷ್ಟು ಕೊಡ್ತಿರು ಒಂದ್ ದಿನಕ್ಕೆ ಬಾಡಿಗೆ?
0: ಅದು ಎಕರೆ ಮ್ಯಾಗ ತಗೊಂತಾರೆ ಸರ್, ಅಲ್ಲೆಲ್ಲ ಎಕರೆ ಮ್ಯಾಗ ಮಿಷನರಿ ಹಾಕಿಸ್ತೀವಿ ಸರ್. ಎಕರೆಗೆ ಇಷ್ಟಿಷ್ಟು ಅಂತ ಮಾಡಿರ್ತಾರೆ ಸರ್ ಅವ್ರ ವರ್ಷ. ಅಷ್ಟು ಕೊಟ್ಟು ನಾವು ಕಟಾವ್ ಮಾಡಿಸಿ ಒಂದೇ ದಿನದೊಳಗೆ ಸೀದಾ ಡೈರೆಕ್ಟ್ ನಮ್ಗೆ ಕಾಳು ಕೊಡ್ತಾರೆ ಸರ್. ಇದು ನಾವು ಬಿಡಿಸ್ಬೇಕಾದ್ರೆ ಲೇಬರ್ ಹಚ್ಚಿ ಒಂದೇ ದಿನಕ್ಕೆ ಮುಗಿಲ್ಲ ಸರ್, ಅದು ಒಂದೇ ದಿನಕ್ಕೆ ಮುಗಿದ್ಬಿಡುತ್ತೆ. ಲೇಬರ್ ಹಚ್ಚಿದ್ರೆ ಲೇಟ್ ಆಗುತ್ತೆ ಸರ್, 2-3 ದಿನ ಆಗುತ್ತೆ. ಮತ್ತೆ ವಾಪಸ್ ಮಳೆ ಆಗ್ತಿರ್ತಲ್ಲ ಅವಾಗ ಜಾಸ್ತಿ ಟೈಮ್ ತಿಂತು ಸರ್.
1: ತಾವು ಈ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ
0: ಇಲ್ಲ? ಇಲ್ಲ ಸರ್, ಮಾಡಿಲ್ಲ. ನಾನು ಒಬ್ಬನೇ ಇರೋದಲ್ಲ, ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ಇದನ್ನ ಮಾಡಿಲ್ಲ ಸರ್. ಇನ್ನೊಂದು ಟ್ರ್ಯಾಕ್ಟರ್, ಒಂದು ಟ್ರ್ಯಾಕ್ಟರ್ ಇದೆ, ಮತ್ತೆ 4 ಆಕಳ ಇದಾವೆ. ಮನೇಲಿ ವೈಫ್ ಆಕಳ ಇದು ಮಾಡ್ತಾರೆ, ನಾವು ಟ್ರ್ಯಾಕ್ಟರ್ ಹೊಡೋದು, ಹೊಲದಲ್ಲಿ ಕೆಲಸ ಮಾಡೋದು ಮಾಡ್ಸ.
1: 5 ಎಕರೆ ಮೆಕ್ಕೆಜೋಳ ಹಾಕೇನೆಂದ್ರಲ್ಲ, ಮೆಕ್ಕೆಜೋಳ ಯಾವ ತಳಿ ಹಾಕಿರಿ?
0: ಮೆಕ್ಕೆಜೋಳ ಅಡ್ವಾಂಟ 705 ಹಾಕಿದ್ವಿ ಸರ್, ಅಡ್ವಾಂಟ್ ಕಂಪ್ನಿ ಅದು. ಅದು ಬೇಷ್ ಬೆಳೆ ಬೇಷಿ ಸರ್, ಎಕರೆಗೆ 40 ಕ್ವಿಂಟಲ್ ಮಟ್ಟ ಆಗುತ್ತೆ ಸರ್.
1: ಅಂದ್ರೆ ಪೂರ್ತಿ ಇದು ನೀರಾವರಿ ಅದ?
0: ಹಾಂ, ನೀರಾವರಿ ಸರ್. 40-45 ಕ್ವಿಂಟಲ್ ಮಟ್ಟ ತೆಗೆದ್ವಿ ಸರ್ ಪ್ರತಿ ವರ್ಷ.
1: ಪ್ರತಿ ವರ್ಷ?
0: ಪ್ರತಿ ವರ್ಷ. ಇದು ಮೆಕ್ಕೆಜೋಳ ಆದ್ಮೇಲೆ ತಕೊಂಡು ಇದು 100-120 ದಿವ್ಸಕ್ಕೆ ಬಂದ್ಬಿಡಿ ಸರ್ ಮೆಕ್ಕೆಜೋಳ. ಅದು ಬಂದ ಮೇಲೆ ವಾಪಸ್ ನಾವು ನೀರಾವರಿ ಗೋಧಿ ಅಂತೇವೆ ಸರ್, ಅದೆಲ್ಲ ಫಸಲು ತಕೊಂಡು ಇದು ಮೆಕ್ಕೆಜೋಳ ತಕೊಂಡು ಆಮೇಲೆ ನೀರಾವರಿ ಗೋಧಿ ಬೆಳಿತೀವಿ ಸರ್.
1: ನೀರಾವರಿ ಗೋಧಿ ಬೆಳೆ ಅಂತ ಯೋಜನೆ ಇಟ್ಕೊಂಡಿದ್ದೀವಿ. ಅದು ಚೆನ್ನಾಗಿ ಬರುತ್ತೆ?
0: ಹಾಂ, ಚೆನ್ನಾಗಿ ಬರುತ್ತೆ ಸರ್. ಅದು ಎಕರೆಗೆ 2-3 ಚೀಲ ಮಟ ಆಗುತ್ತೆ ಸರ್, ಅಂದ್ರೆ ಡಬಲ್ ಪಿಕ್ ಅಲ್ಲ. ಸ್ವಲ್ಪ ಇಳುವರಿ ನೆಕ್ಸ್ಟ್ ಯಾವ್ದೇ ಪಿಕ್ ಹಾಕಿದ್ರು ಸ್ವಲ್ಪ ಕಡಿಮೆ ಆಗುತ್ತೆ ಸರ್.
1: ಎಷ್ಟು ಅಂತರದಿಂದ ಬೇಸಾಯ ಮಾಡ್ತೀರಿ?
0: ಅದು ಬೀಜದ ಬೀಜಕ್ಕೆ ನಾವು 7-8 ಇಂಚ್ ಹಾಕಿದ್ವಿ ಸರ್. ಹಿಂಗ ಸಾಲಿದ ಸಾಲಿಗಾದ್ರೆ 18 ಇಂಚ್ ಹಾಕ್ತಿವಿ ಸರ್. 18 ಒಂದೊಂದು ವಲ 21 ಇಂಚ್ ಹಾಕಿವಿ ಸರ್. ಅದನ್ನ ನಾವು ಆಟೋಮೆಟಿಕ್ ಕೂರಿಗೆ ನಂದೇ ಇದೆ, ಆ ಕೂರಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಾಕ್ತೀವಿ.
1: ಒಟ್ಟು ಈ 5 ಎಕರೆ ಜಮೀನಲ್ಲಿ ತಾವು ಮೆಕ್ಕೆಜೋಳ ಬೆಳೆದಿದ್ದೀರಲ್ಲ, ಎಷ್ಟು ಕ್ವಿಂಟಲ್ ಆಗುತ್ತೆ?
0: ಅದು ಎಕರೆಗೆ 40-45 ಕ್ವಿಂಟಲ್ ಮಟ್ಟ ಆಗುತ್ತೆ ಸರ್.
1: ಒಂದು 200 ಕ್ವಿಂಟಲ್
0: ಮಟ್ಟ. ಹ್ಞೂ ಸರ್, 180-200 ಮಟ್ಟ ಆಗುತ್ತೆ ಸರ್.
1: ಆನಂತರ ಈ ಉಳ್ಳಾಗಡ್ಡಿ ಹಾಕಿನ ಅಂದ್ರಲ್ಲ, ಈ ಉಳ್ಳಾಗಡ್ಡಿಯಲ್ಲಿ ಮಿಶ್ರ ಬೆಳೆ ಬೆಳೀತಾ ಇದ್ದೀನಿ ಅಂದ್ರೆ ಯಾವ ತಳಿ ಉಳ್ಳಾಗಡ್ಡಿ ಹಾಕಿರಿ? ಯಾವ ರೀತಿ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಂಡಿರಿ ಇಲ್ಲಿ? ಮತ್ತೆ ಮೆಣಸಿನಕಾಯಿ ಎಲ್ಲ ಇದ್ರ ಜೊತೆಗೆ ಹಾಕೇನೆಂದ್ರೆ ಮೆಣಸಿನಕಾಯಿ ಅಗಿ ಮಾಡ್ತಿರೋ ಯಾವ?
0: ಇಲ್ಲ ಸರ್, ಅದರಲ್ಲಿ ಉಳ್ಳಾಗಡ್ಡಿ ಕೂಡ ನಾವು 20-20-03 ಅಂತ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನಮ್ಮ ಟ್ಯಾಕ್ಟ್ರಿಲೆ ನಾವು 2 ಸಲ ಬಿತ್ತೀವಿ ಸರ್. ಒಂದ್ಸರಿ ಹಿಂಗ ಬಿತ್ತೀವಿ, ಅದರೊಳಗೆ ಮೆಣಸಿನ ಬೀಜ ನೆಲ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಬಿತ್ತಿಬಿಡುತ್ತೆ ಸರ್. ಅಷ್ಟೇ,
1: ಒಂದು ಸಾಲ ಹಿಂಗ
0: ಒಂದ್ ಸೈಡ್ ಹಿಂಗ್ ಬಿತ್ತಿದ್ರು ವಾಪಸ್ ಹಿಂಗ ಅಡ್ಡ ಬಿತ್ತು ಸರ್. 2 ಮೈ ಬಿತ್ತು ಸರ್, ಬಿತ್ಕಾಸ 2 ಮಿಕ್ಸ್ ಮಾಡಿರ್ತೀವಿ. ಉಳ್ಳಾಗಡ್ಡಿ ಗರ್ವಾಗಡ್ಡಿ ಅಂತ ಬರ್ತದೆ ಸರ್, ಗರ್ವಾಗಡ್ಡಿ ಅಂತ ದೊಡ್ಡ ಸೈಜ್ ಆಗುತ್ತೆ ಸರ್. ಅದು ಅದನ್ನ ಹಾಕಿದೀನಿ. ಮೆಣಸಿನಕಾಯಿ ಒಳಗ ಕಡ್ಡಿಕಾಯಿ ಅಂತ ಬರ್ತಾರೆ, ಕೆಂಪ್ ಕಡ್ಡಿ ಅಂತ ಉದ್ದಂದು ಆ ಬೆಳೆ ಹಾಕಿ.
1: 1 ಎಕರೆಗೆ ಎಷ್ಟು ಕ್ವಿಂಟಲ್ ಆಗುತ್ತೆ
0: ಮೆಣಸಿನಕಾಯಿ ಸರ್? ಸರಿಯಾಗಿ ಮಳೆ ಆದ್ರೆ 2.5-3 ಕ್ವಿಂಟಲ್ ಆಗುತ್ತೆ ಸರ್ ಮೆಣಸಿನಕಾಯಿ.
1: ಉಳ್ಳಾಗಡ್ಡಿ?
0: ಉಳ್ಳಾಗಡ್ಡಿ ಅದು ಮಳೆ ಆಗಿ ಜಾಸ್ತಿ ಮಳೆ ಆಗಿ ಕೊಳಿಲಿಲ್ಲ ಅಂದ್ರೆ ಎಕರೆಗೆ 40-45 ಪಿಸಿವರೆಗೆ ನಮ್ಗೆ ಬರ್ತದೆ.
1: ಇದ್ರ ಜೊತೆಗೆ ಅಜ್ವಾನ್
0: ಆಗಿರುತ್ತೆ ಸರ್ ಅದರೊಳಗೆ.
1: ಅದು ಎಷ್ಟು ಬರುತ್ತೆ
0: ಅಜ್ವಾನ್? ಅದು 1 ಕ್ವಿಂಟಲ್ ಎಷ್ಟು ಆಗುತ್ತೆ ಸರ್? ಅದು ಅದೇನು ಜಾಸ್ತಿ ಇಳುವರಿ ಬರಲ್ಲ ಸರ್ ಅದು. ಅದಂದ್ರೆ ಕಳೆ ತೆಗಿಬೇಕಾದ್ರೆ ಸ್ವಲ್ಪ ಅದು ಭಾಳ ಬೆಳೀತಂದ್ರೆ ಇದು ಉಳ್ಳಾಗಡ್ಡಿ ಇಳುವರಿ ಕಡಿಮೆ ಆಗುತ್ತೆ ಅಂತಂದು ಅದನ್ನ ಸ್ವಲ್ಪ ಕಿಳಿಸ್ಬಿಟ್ಟಿರ್ತೀವಿ ಸರ್ ಅಜ್ವಾನ. ಆಮೇಲೆ ಸ್ವಲ್ಪ ಬಿಟ್ಟಿರ್ತೀವಿ, ಅಷ್ಟೊಂದು ಜಾಸ್ತಿ ಏನು ಬಿಟ್ಟಿರಲ್ಲ. ಉಳ್ಳಾಗಡ್ಡಿ ಗಿಡ ಎಲ್ಲಿ ಕಡಿಮೆ ಇರ್ತಾವೆ ಅಲ್ಲಿ ಅಷ್ಟೇ ಸ್ವಲ್ಪ ಜಾಸ್ತಿ ಬಿಟ್ಟಿರ್ತೀವಿ. ಅದಾದ್ಮೇಲೆ ಕಿಳಿಸ್ಬಿಟ್ಟಿರ್ತೀವಿ ಸರ್. ಇಲ್ಲಿ ಉಳ್ಳಾಗಡ್ಡಿ ಜಾಸ್ತಿ ಇರ್ತಾವೆ ಅಲ್ಲಿ ಅಜ್ವಾನ ಹುಟ್ಟಿತ್ತಂದ್ರೆ ಅಜ್ವಾನ ಕಿಳಿಸಿರ್ತೀವಿ ಸರ್.
1: ಈಗ ಮೆಕ್ಕೆಜೋಳ ಹೆಸರು ಇವನ್ನೆಲ್ಲ ಬೆಳೀತಾ ಇದ್ದೀರಲ್ಲ, ಇವಕ್ಕೆಲ್ಲ ಯಾವ ಗೊಬ್ಬರಗಳನ್ನ ಹಾಕ್ತೀರಿ?
0: ಇವಾಗ ಬಿತ್ತಬೇಕಾದ್ರೆ 10-26 ಅಂತ ಬರುತ್ತೆ ಸರ್, ಅದನ್ನ ಹಾಕಿದೀವಿ. ಇವಾಗ ವಾಪಸ್ ಈಗ ದೊಡ್ಡದಾಗಿಂದ ಅಲ್ಲಿ ಒಂದು 40 ದಿನದ ಪೀಕ್ ಇದೆ ಸರ್ ಈಗ ನಂದು. ಅದು 40 ದಿನದ ಪೀಕಲ್ಲಿ ನಾವು ಈಗ ಸ್ಪ್ರೇ ಮಾಡಿದ್ವಿ ಸರ್ ನ್ಯಾನೋ ಯೂರಿಯಾ ಅಂತ. ನಮ್ಮಲ್ಲಿ ಯೂರಿಯಾ ಗೊಬ್ಬರ ಸಿಗೋದಲ್ಲ, ನ್ಯಾನೋ ಯೂರಿಯಾ ಅಂತಂದಿದೆ, ಅದು ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಿದ್ವಿ ಸರ್. ಇವಾಗ
1: ಮಳೆ 1 ಎಕರೆಗೆ ಎಷ್ಟು ಬೇಕಾಗುತ್ತೆ
0: ಅದು? 1 ಎಕರೆಗೆ 1/4 ಲೀಟರ್ ಹಿಂಗೆ ಹೋಗ್ತಾರ. 5 ಪಂಪ್ ಹಿಂಗೆ ಹೊಡಿತಾ, 5 ಕ್ಯಾನ್ ಹೊಡಿತು ಸರ್ ಎಕರೆಗೆ. ಅದರೊಳಗೆ ನಾವು 10 ML ಹಿಂಗೆ ಹಾಕಿರಿ ಸರ್.
1: ಅಂದ್ರೆ ಈಗ ತಾವು ಈ ಮೆಕ್ಕೆಜೋಳ ಆಗಿರ್ಬೋದು ಹೆಸರಾಗಿರ್ಬೋದು, ಇಲ್ಲಿ ಕಳೆ ಬರುತ್ತಲ್ಲ, ಈ ಕಳೆ ನಿಯಂತ್ರಣವನ್ನು ಹೆಂಗೆ ಮಾಡ್ತೀರಿ?
0: ಕಳೆ ಲೇಬರ್ ಹಚ್ಚು ಸರ್. ನಾವು ಬಿತ್ಬೇಕಾದ್ರೆ ಸ್ವಲ್ಪ ಮೊದಲೇ ಮಡಿಕೆ ಗಿಡಕ್ಕೆ ಹೊಡೋದು ಎಲ್ಲ ಸ್ವಲ್ಪ ನೆಲ ಹದವಾಗಿ ಮಾಡ್ಕೊಂಡಿರ್ತೀವಿ ಸರ್. ಕಳೆ ಬರೋದು ಕಡಿಮೆ ಮಾಡ್ಕೋಬೇಕಂತ ಸ್ವಲ್ಪ ಎಲ್ಲ ಫಸ್ಟ್ಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಸರ್. ಅದು ಆಮೇಲೆ ಬಿತ್ತೀವಿ, ಬಿತ್ತಿಂದ ಆದಷ್ಟು ಬರುತ್ತೆ. ಎತ್ತಿಲೆ ನಾವು ಗಳೆ ಹೊಡೋದು, ಅದರಲ್ಲಿ ನಡ್ವರ್ಕ್ ಸಾಲ ಬೀಜ ಒಳಗೆ ಕುಂಟೆ ಹೊಡಿತೀವಿ ಸರ್. ಕುಂಟೆ ಹೊಡೆದಾದ್ಮೇಲೆ ಎಲ್ಲೇ ಒಂದು ಸಾಲ ಒಳಗೆ ಉಳಿದಿರ್ತದೆ ಸರ್, ಅದನ್ನೊಂದು 2-3 ಲೇಬರ್ ಅಷ್ಟು ಹಚ್ಚಿ ಕಳಿಸ್ತೀವಿ ಸರ್.
1: ಅಂದ್ರೆ ತಮ್ಗೆ ಲೇಬರ್ದ ಏನು ಸಮಸ್ಯೆ ಇಲ್ಲ?
0: ಹಾಂ, ಸಮಸ್ಯೆ ಬರ್ತದೆ ಸರ್. ಮುಂದೆ ಉಳ್ಳಾಗಡ್ಡಿ ಒಳಗೆ ಕಳೆ ಹೆಸರು ಬುಡ್ಡಿ ಬಿಡಿಸು ಆ ಟೈಮ್ನಾಗ ಬರ್ತಾರೆ. ಇವಾಗ ಒಂದು ಸ್ವಲ್ಪ ಕಡಿಮೆ ಇದೆ ಸರ್ ಲೇಬರ್ ಸಮಸ್ಯೆ, ಲೇಬರ್ ಸಿಗ್ತಾರೆ ಸರ್.
1: ಅಂದ್ರೆ ಹೆಸರು ಕಟಾವ್ ಮಾಡ್ತಿರಲ್ಲ, ಅದನ್ನ ಯಾವ ರೀತಿ ನೋಡಿ ಕಟಾವ್ ಮಾಡ್ತೀರಿ?
0: ಅದು ಬುಡ್ ಎಲ್ಲ ಕರಗಾಗ್ಬೇಕು ಸರ್, ಫಸ್ಟ್ ಕರಗಾಗಿ ಎಲ್ಲಿ ಎಲ್ಲ ಉದುರುತ್ತೆ ಸರ್. ಅದು ಸರಿ ಬುಡ್ ಎಷ್ಟು ಕ್ಲಿಯರ್ ಸ್ಟೇಟ್ ಆಗಿ ನಿಂತಿರ ಸರ್, ಅದು ಆ ಟೈಮ್ನೊಳಗೆ ಕಟಾವ್ ಮಾಡಿಸ್ ಸರ್. 65-75 ದಿನದ ಮೇಲೆ ಅದನ್ನು ಕಟಾವ್ ಮಾಡಿಸ್ತಾರೆ ಸರ್. ಅದು ಬೇಗ ಬರ ಸರ್, ಅದು 3 ತಿಂಗಳು ಅಂತಾರೆ ಸರ್, 3 ತಿಂಗಳಕ್ಕಿಂತ ಸ್ವಲ್ಪ ಕಡಿಮೆ ಬೇಗನೆ ಬಂದ್ಬಿಡ್ತು ಸರ್. ನಿರ್ಮಲ ಇದೆಯಲ್ಲ ಬೇಗ ಹೈಟ್ ಬೆಳಿತೈತಿ ಸರ್, ಅದು ಮಳೆ ಸರಿಯಾಗ ಅಂದ್ರೆ ಬೇಗ ಬೇಗ ಬೆಳಿತೈತಿ,
1: ಇಳುವರಿನೂ
0: ಚೆನ್ನಾಗಾಗುತ್ತೆ ಸರ್, ಇಳುವರಿನೂ ಬೇಸ್ ಬರುತ್ತೆ ಸರ್.
1: ಅಂದ್ರೆ ತಮ್ದು ಒಟ್ಟು ಈ 12 ಎಕರೆ ಏನ್ ತಾವು ವ್ಯವಸಾಯ ಮಾಡ್ತಾ ಇದೀರಲ್ಲ, ಒಟ್ಟು ಆದಾಯ ಎಷ್ಟದ
0: ನಮ್ದು? ಇದು ಟ್ರ್ಯಾಕ್ಟರ್ದು ಅದೆಲ್ಲ ಕೂಡಿ ಸರ್, ಹೊಲದ್ದು ಎಲ್ಲ ಕೂಡಿಸಿ 6 ರಿಂದ 7 ಲಕ್ಷ ರೂಪಾಯಿ ಆಗುತ್ತೆ ಸರ್ ವರ್ಷ.
1: ಅಂದ್ರೆ ಈಗ ಟ್ರ್ಯಾಕ್ಟರ್ ತಮ್ದು ಸ್ವಂತದ್ದು?
0: ಸ್ವಂತದ ಸರ್.

0: ಅದೆಲ್ಲ ಬಾಡಿಗೆನು ಹೋಗ್ತೀನಿ ಸರ್.
1: ಅಂದ್ರೆ ನೀವು ಸ್ವಂತ ಡ್ರೈವ್?
0: ನಾನೇ ಡ್ರೈವ್ ಮಾಡ್ತೀನಿ ಸರ್.
1: ಆ ಟ್ರ್ಯಾಕ್ಟರ್ಲ್ಲಿ ಏನೇನು ಕೆಲಸ ಮಾಡ್ತೀರಿ?
0: ನಾವು ಬಿತ್ತದು, ನೇಗ್ಲು ಹೊಡೆಯೋದು, ರೂಟ್ರ್ ಹೊಡೆಯೋದು, ಫ್ರೀ ಟೈಮ್ನಲ್ಲಿ ಏನಾರ ಮನಿ ಪನಿ ಯಾರು ಹಾಕ್ಸೋದ್ಬೇಕಾದ್ರೆ ಕಲ್ಲು ಇರೋದು ಆ ಥರ ಮಾಡ್ತೀವಿ ಸರ್.
1: ಬಾಡಿಗೆ?
0: ಬಾಡಿಗೆನ ಬಾಡಿಗೆನ ಹೋಗ್ತೀನಿ ಸರ್.
1: ನೀವು ಹೋಗ್ತೀರ?
0: ಹಾಂ ನಾನು ಹೋಗ್ತೀನಿ ಸರ್. ಬಾಡಿಗೆ
1: ಬೇರೆಯವ್ರ ಹೊಲದಲ್ಲಿ ಏನೇನು ಕೆಲಸ ಮಾಡ್ತೀರಿ? ಅಲ್ಲಿ
0: ಮಡಿಕೆ ಹೊಡಿತೀವಿ ಸರ್, ನೇಗ್ಲು ಹೊಡೆಯೋದು, ರೂಟ್ರ್ ಹೊಡೆಯೋದು, ಅರಗೋದು, ಬಿತ್ತೋದು.
1: ರೂಟ್ರು ಈ ಬಿತ್ತೋದಕ್ಕೆಲ್ಲ ಎಷ್ಟು ಕೊಡ್ತಾರೆ ತಮ್ಮ ಕೂಲಿ?
0: ನಮಗೆ ಬಿತ್ತಕ್ಕಾದ್ರೆ ಎಕರೆಗೆ 900 ಸರ್. ನಾವು ರೂಟ್ರ್ ಆದ್ರೆ ಎಕರೆಗೆ 1500, ನೇಗ್ಲಾದ್ರೆ 3000, ಪಲ್ಟಿ ನೇಗ್ಲ ಅಂತ ಹೊಡಿತೀವಿ ಸರ್, ಅದು 3000. ಇನ್ನೊಂದು ಒಂಟು ಪಳ ಅಂತ ಬರ್ತಾರೆ, ಅದು 5200, ಈ ತರ ಹೊಡಿತೀವಿ.
1: ಅಂದ್ರೆ ಈಗ ಟ್ರ್ಯಾಕ್ಟರ್ದು ತಮ್ಮದು ಆದಾಯನೂ ಚಲೋ
0: ಐತೆ ಸರ್? ಚಲೋ ಐತೆ ಸರ್.
1: ಅಂದ್ರೆ ಈಗ ಡೀಸೆಲ್ ಎಲ್ಲ ಹೋಗಿ ಒಂದು ಟ್ರ್ಯಾಕ್ಟರ್ ಇಂದ ಎಷ್ಟು ಗಳಿಸಬಹುದು ಅಂತೀರಿ ತಿಂಗಳಿಗೆ?
0: ತಿಂಗಳ ಒಂದು 45-50 ರೂಪಾಯಿ ಮಟ್ಟ ಗಳಿಸಬಹುದು. ಡೈಲಿ ಕೆಲಸ ಇದ್ರೆ ಸೀಸನ್ ಒಳಗೆ ಅಷ್ಟಾಗುತ್ತೆ ಸರ್. ಈಗ ಒಂದು ಸೀಸನ್ ಅಲ್ಲ ಸರ್, ಈಗ ಸೀಸನ್ ಕಡಿಮೆ, ಹೊಲದಲ್ಲಿ ಕೆಲಸ ಇರಲ್ಲ. ಈ ಒಂದು ತಿಂಗಳ ಏನಾದ್ರು 15-25 ಸಾವಿರ ರೂಪಾಯಿ ಆಗ್ಬೋದು ಸರ್. ಡೈಲಿ ಕೆಲಸ ಇರಲ್ಲ ಇವಾಗ ಅಷ್ಟೊಂದು. ಸೀಸನ್ ಒಳಗೆ ಸ್ವಲ್ಪ ಜಾಸ್ತಿ ಕೆಲಸ ಇರ್ತವೆ, ಅವಾಗ ಜಾಸ್ತಿ ಆಗುತ್ತೆ ಸರ್. ಬಿತ್ತು ಟೈಮ್ನಲ್ಲಿ ಡೈಲಿ ಇರ್ತದೆ ಸರ್. ಈಗ ಬಿತ್ತದಾದ್ಮೇಲೆ ಎಲ್ಲ ಹೊಲ ಫುಲ್ ಬಿತ್ತು ಬಿಡುತ್ತೆ. ಇವಾಗ ಏನು ಕೆಲಸ ಇರಲ್ಲ ಹೊಲದಲ್ಲಿ. ಈಗ

0: ನಮ್ಗೆ ಬಿತ್ತಕ್ಕಾದ್ರೆ ಎಕರೆಕ್ ಒಂಬೈನೂರು ಸರ್, ನಾವು ರೋಟರ್ ಆದ್ರೆ ಎಕರೆಕ್ ಹದಿನೈದು ನೂರು, ನೇಗಿಲಾದ್ರೆ 3,000, ಪಲ್ಟಿ ನೇಗಿಲ ಅಂತ ಹೊಡಿಸ್ತಾರ ಅದು 3,000, ಇನ್ನೊಂದು ಒಂಟಿಪಳ ಅಂತ ಬರ್ತಾರೆ ಅದು 5,200, ಈ ತರ ಹೊಡಿತೀವಿ.
1: ಅಂದ್ರೆ ಈಗ ಟ್ರ್ಯಾಕ್ಟರ್ ತಮ್ದು ಆದಾಯನೂ ಚಲೋ
0: ಐತೆ ಸರ್, ಚಲೋ ಐತೆ ಸರ್.
1: ಅಂದ್ರೆ ಈಗ ಡೀಸೆಲ್ ಎಲ್ಲ ಹೋಗಿ ಒಂದ್ ಟ್ರ್ಯಾಕ್ಟರ್ ಇಂದ ಎಷ್ಟು ಗಳಿಸಬಹುದು ಅಂತೀರಿ ತಿಂಗಳಿಗೆ?
0: ತಿಂಗಳ ಒಂದು 45,000-50,000 ಮಟ್ಟ ಗಳಿಸಬಹುದು ಡೈಲಿ ಕೆಲಸ ಇದ್ರೆ. ಸೀಸನ್ ಒಳಗೆ ಅಷ್ಟ ಆಗುತ್ತೆ ಸರ್, ಈಗ ಅನ್ ಸೀಸನ್ ಅಲ್ಲ ಸರ್, ಈಗ ಸೀಸನ್ ಕಡಿಮೆ ಹೊಲದಲ್ಲಿ ಕೆಲಸ ಇರಲ್ಲ. ಈಗ ಒಂದು ತಿಂಗಳ ಏನಾದ್ರು 15,000-25,000 ರೂಪಾಯಿ ಆಗ್ಬೋದು ಸರ್ ಡೈಲಿ ಕೆಲಸ ಇರಲ್ಲ. ಇವಾಗ ಅಷ್ಟೊಂದು ಸೀಸನ್ ಒಳಗೆ ಸ್ವಲ್ಪ ಜಾಸ್ತಿ ಕೆಲಸ ಇರ್ತವೆ, ಅವಾಗ ಜಾಸ್ತಿ ಆಗುತ್ತೆ ಸರ್. ಬಿತ್ತು ಟೈಮ್ನಲ್ಲಿ ಡೈಲಿ ಇರ್ತದೆ ಸರ್. ಈಗ ಬಿತ್ತದಾದ್ಮೇಲೆ ಎಲ್ಲ ಹೊಲ ಫುಲ್ ಬಿತ್ಬಿಡ್ತೀವಿ, ಇವಾಗ ಏನು ಕೆಲಸ ಇರಲ್ಲ ಹೊಲದಲ್ಲಿ, ಈಗ ಬೇರೆ ಕಲ್ಲಿರೋದು ಈ ತರ ಮಾಡ್ತೀವಿ ಸರ್. ಮನೆ ಇರೋಕ್ಕೆ ಹೋಗುದು ಇವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಸರ್.
1: ಈಗ ತಾವು ವ್ಯವಸಾಯ ಮಾಡ್ತಾ ಇದ್ದೀರಲ್ಲ, ತಮ್ಮ ಮನೆಯಲ್ಲಿ ತಮಗೆ ಯಾರ್ಯಾರು ಸಹಕಾರ ಮಾಡ್ತಾರೆ?
0: ನಮ್ಮ ವೈಫ್ ಸರ್, ನಮ್ಮ ಅಜ್ಜಿ, ನಾವು 3 ಜನ ಇರೋದು. ನಮ್ಮ ವೈಫ್ ಮನೆಯಲ್ಲಿ ಇದು ಮಾಡ್ತಾರೆ ಸರ್ ಅವರು. ನಾನು ಫ್ರೀ ಟೈಮ್ ಇದ್ರೆ ನಾನು ಮಾಡ್ಕೊಂತ ಸರ್. ಅಜ್ಜಿ ಅವರು ಮನೇಲಿ ಅವರು ಅಡುಗೆ ಪಿಡಿಗೆ ಮಾಡೋದು ಅದು ಮಾಡ್ತಾರೆ. ಅವ್ರು ಹೊಲಕ್ಕೆ ಪಲಕ್ ಅವ್ರನ್ನ ಕಳ್ಸಲ್ಲ ಸರ್, ವಯಸ್ಸಾಗೈತಿ. ಅವ್ರನ್ನೆಲ್ಲ ಬಿಡಿಸಿ ಈಗ ಹೊಲದಾಗ ಮನೆಯಾಗ ಮಾಡ್ತಾರೆ ಸರ್. ಅವರು
1: ಬಂದಂತ ಬೆಳೆಯನ್ನ ಫಸಲೆಲ್ಲ ಕಟಾವು ಮಾಡಿದ್ನ ಮಾರುಕಟ್ಟೆಗೆ ಅಲ್ಲಿ ಹೋಗ್ತಿರ್ತಾವೆ?
0: ನಾವು ಗದಗ ಹೋಗ್ತೀವಿ ಸರ್. ಕಡ್ಲಿ ಪಡ್ಲಿ ಬೆಳಿತೀವಿ ಸರ್, ಕಡ್ಲಿ ಎಲ್ಲ ಗದಗ ಹೋಯ್ತೀವಿ ಸರ್. ಇದು ಮೆಕ್ಕೆಜೋಳ ಅಲ್ಲೇ ಲೋಕಲ್ ತೊಗೊಂತಾರೆ ಸರ್, ನಮ್ಮಲ್ಲಿ ಲೋಕಲ್ ಅವ್ರಿಗೆ ಕೊಡ್ತೀವಿ ಸರ್.
1: ರೇಟ್
0: ಚೆನ್ನಾಗಿ ಸಿಗುತ್ತೆ ಸರ್, ನಮ್ಗೆ ಖರ್ಚು ಕಡಿಮೆ ಆಗಿರುತ್ತೆ ಸರ್. ಆಗಿರ್ತಿಲ್ಲ, ಗದಗಕ್ಕಿನ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿರ್ತಾರೆ ಸರ್ ರೇಟ್. ಮಾರ್ಕೆಟ್ಗಿನ ಸ್ವಲ್ಪ ಕಡಿಮೆ ತೊಗೊಂತಾರೆ, ಆದ್ರೆ ನಮ್ಗೆ ಚಾರ್ಜಸ್ ಕಡಿಮೆ ಆಗುತ್ತೆ ಸರ್. ಏರೋದು ತುಂಬುದು ಒಯ್ಯೋದು ಅಂದ್ರೆ ಅಲ್ಲಿಕ್ಕಿನ ನಮ್ಗೆ ಸ್ವಲ್ಪ ಉಳಿತಾಯ.
1: ಮುಂದೆ ಏನಾದರೂ ತಮಗೆ ಈ ಕುರಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಈ ತರದ್ದು ಸಮಗ್ರ ಕೃಷಿ ಮಾಡ್ಬೇಕಂತಂದು ಏನಾರ ಪ್ಲಾನ್ ಇದೆಯಾ?
0: ಇಲ್ಲ ಸರ್, ಏನಿಲ್ಲ ಸರ್. ಒಬ್ಬಂಟಿ ನಾ ಮುಂದೆ ನಮ್ಮ ತಮ್ಮ ಬಂದು ಏನಾರ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಸರ್. ನಾ ಈಗ ಒಬ್ಬನೇ ಹಾಕ್ನಲ್ಲ ಸರ್, ಇದಿಷ್ಟು ಮೇಂಟೈನ್ ಮಾಡೋದಾಗಲ್ಲ. ಹಂಗಾಗಿ ಮುಂದೆ ನಮ್ಮ ತಮ್ಮ ಬಂದು ಮಾಡ್ತೀನಿ, ಮಾಡ್ಕೊಳೋಣ ಅಂದ್ರೆ ಮಾಡ್ತೀನಿ ಸರ್.
1: ಮುಂದಿನ ದಿನಗಳಲ್ಲಿ ಕೈ ಜೋಡಿಸಿದ್ರೆ ಸಮಗ್ರ ಕೃಷಿ ಮಾಡ್ಬೇಕು ಸರ್. ತುಂಬಾ ಸಂತೋಷ. ಸಾವಯವ ಗೊಬ್ಬರ ಬಳಸ್ತಾ ಇದೀರಾ? ಇಲ್ಲ,
0: ಸಾವಯವ ಅಂದ್ರೆ ನನ್ನ ಮನೇಲಿ ಹಸು ಇದಲ್ಲ ಸರ್. ವರ್ಷಕ್ಕಿನ್ನೆಲ್ಲ ಒಂದು 8-10 ಗಾಡಿ ಗೊಬ್ಬರ ಆಗುತ್ತೆ ಸರ್. 2.5-3 ಎಕರೆ ವರ್ಷ ತುಂಬೆ ತುಂಬುತ್ತೆ ಸರ್.
1: ಅದ್ರ ಜೊತೆಗೆ
0: ರಾಸಾಯನಿಕ ಗೊಬ್ಬರ ಬಳಸ್ತು, ಶಗಣಿ ಗೊಬ್ಬರ ಆಗುತ್ತೆ ಸರ್. ನಮ್ದೆ ಮನೆಯಲ್ಲಿ 18-10 ಗಾಡಿ
1: ಗೊಬ್ಬರ,
0: ತಿಪ್ಪೆ ಗೊಬ್ಬರ ಆಗುತ್ತೆ ಸರ್. 15 ವರ್ಷ ನಾನು ಹೊಲಕ್ಕೆ ಇರ್ತೀನಿ, ಮಾರೋದಲ್ಲ ಸರ್ ಯಾರ ಹೊಲಕ್ಕೆ. ನಾನು ಹೊಲಕ್ಕೆ ಹಾಕ್ತೀನಿ, ವರ್ಷ 2-3 ಎಕರೆ ಹಿಂಗೆ ತುಂಬಿಸಿರ್ತೀನಿ ಸರ್. ಅಷ್ಟು
1: ಹೈನುಗಾರಿಕೆ ಮಾಡ್ತಾ ಇದ್ದೀನಿ.
0: ಹೈನುಗಾರಿಕೆ
1: ಮಾಡ್ತೇನೆ.
0: ಹಾಂ ಸರ್.
1: ಹೈನುಗಾರಿಕೆ ಎಷ್ಟು ಆಕಳದ ಮಾತ್ರ?
0: ನಮ್ಮ 4 ಆಕಳದ ಸರ್, ಎಮ್ಮೆ ಎಲ್ಲ ಆಕಳ ಅಷ್ಟು ಸರ್. ಹೆಚ್ಚಪ್ ತಳಿ ಅಂತ, ಹೆಚ್ಚಪ್ ತಳಿ.
1: ಎಷ್ಟು ಹಾಲು ಕೊಡ್ತಾರೆ ಒಂದಿನಕ್ಕೆ?
0: ಒಂದಿನಕ್ಕೆ 10-11 ಲೀಟರ್ ಹಾಕ್ತೀನಿ ಸರ್. ಅಂದ್ರೆ 4 ಹಿಂಡದಲ್ಲ ಸರ್, ಒಂದು ಈಗ ಕಟ್ಟಿದಾವೆ, ಒಂದು ಗಬ್ ಇದಾವೆ, ಈಗ 2 ಆಕಳ ಹಿಂಡ್ತಾವೆ. ಅದರಲ್ಲಿ 1 ಆಕಳ ಸ್ವಲ್ಪ ಜಾಸ್ತಿ ಹಿಂಡ್ತಾವೆ, 1 ಆಕಳ ಸ್ವಲ್ಪ ಕಡಿಮೆ ಮಾಡ್ತು ಸರ್. 12 ಲೀಟರ್ ಮಟ್ಟ ಆಗುತ್ತೆ ಸರ್. ಬೆಳಗ್ಗೆ 12 ಲೀಟರ್, ಸಾಯಂಕಾಲ ಒಂದು 12 ಲೀಟರ್ ಆಗುತ್ತೆ ಸರ್.
1: ಊರಲ್ಲೇ
0: ಡೈರಿ ಇದೆ ಸರ್, ಡೈರಿ ಅಂತಿದೆ ನಮ್ಮ ಊರಲ್ಲಿ, ಅವ್ರಿಗೆ ಹಾಕ್ತೀವಿ ಸರ್.
1: ಡೈರಿ ಒಳಗೆ ಏನು ರೇಟ್ ಕೊಡ್ತಾರೆ?
0: ಅದು ನಮ್ದು SNF ಫ್ಯಾಟ್ ಮೇಲೆ ಕೊಡ್ತಾರೆ ಸರ್. ಫ್ಯಾಟ್
1: ಲೀಟರ್ಗೆ ಎಷ್ಟು ಸಿಗುತ್ತೆ?
0: ಮಿನಿಮಮ್ 38-35 ರೂಪಾಯಿ ಬಿಡುತ್ತೆ ಸರ್. SNF ಫ್ಯಾಟ್ ಕರೆಕ್ಟ್ ಇದ್ರೆ 38 ಹಿಂಗೆ ಬಿಡುತ್ತೆ ಸರ್. SNF ಅದೆಲ್ಲ ಜಾಸ್ತಿ ಬಂದ್ರೆ ಮತ್ತೆ 40-45 ರೂಪಾಯಿ ಮಟ್ಟ ಆಗುತ್ತೆ ಸರ್. ಈಗ ಮಳೆಗಾಲಲ್ಲ, ಸ್ವಲ್ಪ ರೇಟ್ ಚೆನ್ನಾಗಿ
1: ಒಟ್ಟಿಗೆ ಸೇರಿಸಿ ತಿಂಗಳಿಗೊಮ್ಮೆ ಇದನ್ನ ಕೊಡ್ತಾರೋ ಹೆಂಗ?
0: ಇಲ್ಲ ಸರ್, 15 ದಿನಕ್ಕೊಂದ್ಸಲ ಪೇಮೆಂಟ್ ಮಾಡ್ತಾರೆ ಸರ್.
1: ವ್ಯವಸಾಯದ ಜೊತೆಗೆ ಹೈನುಗಾರಿಕೆ ಮತ್ತು ಈ ಟ್ರ್ಯಾಕ್ಟರ್ಗಳಿಂದ ಒಟ್ಟು ಆದಾಯ ತಮ್ದು ಚೆನ್ನಾಗಿದೆ.
0: ಚೆನ್ನಾಗಿದೆ ಸರ್.
1: ನಮ್ಮ ಯುವ ರೈತರಿಗೆ ಏನನ್ನು ಹೇಳಕ್ ಬಯಸ್ತೀರಿ?
0: ಮಾಡ್ಬೋದು ಸರ್, ಎಲ್ಲರೂ ಮಾಡ್ಬೋದು, ಬರ್ಬೋದು ರೈತಾಪಿಗೆ. ಆದ್ರೆ ಅದ್ರ ಲಾಭ ಆಗುತ್ತೆ ಅಂತಂದು ಮಾಡಂಗಿಲ್ಲ, ಆದ್ರೆ ಆಗುತ್ತೆ, ಈ ವರ್ಷ ಆಗಿರತ್ತೆ, ಮುಂದ್ ವರ್ಷ ಆಗಿರಲ್ಲ, ಆತರ ತಿಳ್ಕೊಂಡು ಮಾಡ್ಬೋದು.
1: ಲಾಭನೂ ಐತಿ, ಒಮ್ಮೆ
0: ನಷ್ಟನೇ ಐತಿ. ಈ ವರ್ಷ ಮಳೆ ಬೆಳೆ ಚೆನ್ನಾಗಾದ್ರೆ ಲಾಭ ಆಗುತ್ತೆ, ಮಳೆ ಬೆಳೆ ಆಗಲಿಲ್ಲ ಅಂದ್ರೆ ಬೇರೆ ಲುಕ್ಷನ್ ಆಗುತ್ತೆ.
1: ಈ ಹೈನುಗಾರಿಕೆ ತಾವು ಮಾಡ್ತಾ ಇದೀರಲ್ಲ, ಈ ಆಕಳಿಗೆಲ್ಲ ಏನು ಆಹಾರ ಕೊಡ್ತೀರಿ? ಯಾವ ರೀತಿ ಆಹಾರ ಪದ್ಧತಿಯನ್ನು ಇಟ್ಟಿರ್ತಾವೆ?
0: ಸರ್, ನಾವು ಬೆಳಿಗ್ಗೆ ಅದಕ್ಕೆ ಹಿಂಡಿ ಮೂಸ ಅಂತ ಕೊಡ್ತೀವಿ ಸರ್. ಹಿಂಡಿ ಅವರು ಡೈರಿ ಫಾರ್ಮ್ ಒಳಗೆ ಹಿಂಡಿ ಕೊಡ್ತಾರೆ ಸರ್ ನಮ್ಗೆ. ಅದ್ರ ಜೊತೆ ನಾವು ಮತ್ತೆ ಮನೆಯಲ್ಲಿ ಮೆಕ್ಕೆಜೋಳ ನುಚ್ಚ ಅದನ್ನೆಲ್ಲ ಒಳಸಿಟ್ಟಿರ್ತೀನಿ, ಅದನ್ನೆಲ್ಲ ಡೈಲಿ ಅವಕ್ಕೆ ಕೊಡ್ತೀವಿ ಸರ್. ಡೈಲಿ ಬೆಳಿಗ್ಗೆ ಒನ್ ಟೈಮು, ಸಾಯಂಕಾಲ ಒನ್ ಟೈಮ್ ಕೊಡ್ತೀವಿ ಸರ್.
1: ಮತ್ತೆ ಎಷ್ಟು ಟೈಮ್ ಆಹಾರ ಕೊಡ್ತೀರಿ ಆಕಳಿಗೆ?
0: ಅದು ಫುಡ್ ಅಂತ ಬರುತ್ತೆ ಸರ್, ಮಿಕ್ಸ್ ಮಾಡಿಕೊಡೋದು. ಅದನ್ನ ಬೆಳಗ್ಗೆ ಒಂದು ಟೈಮ್, ಸಾಯಂಕಾಲ ಒಂದು ಟೈಮ್, ಇಂಡು ಟೈಮ್ ಕೊಡ್ತೀವಿ ಸರ್ ಅದನ್ನ. ಮತ್ತೆ ಒಟ್ಟು ಅದನ್ನೆಲ್ಲ ಅವಾಗ ಅವಾಗ ಫ್ರೀ ಟೈಮ್ ಇದ್ದಲ್ಲೇ ಅವಾಗ ಹಾಕಿ ಸರ್. ಫ್ರೀ ಟೈಮ್ ಇದ್ದಲ್ಲಿ ಕಡ್ಲಿ ಒಟ್ಟು, ಅದರ ಬನಿ ಒಟ್ಟಿ ಎಲ್ಲ ಸ್ಟಾಕ್ ಇರುತ್ತೆ ಸರ್ ನಮ್ಮಲ್ಲಿ, ಅದನ್ನ ಹಾಕೊಡ್ತೀವಿ. ಮತ್ತೆ ನಾನು ಮೆಕ್ಕೆಜೋಳದಂಟು ಬರುತ್ತೆ ಸರ್, ನಾಳೆ ದೊಡ್ಡದಾದ್ಮೇಲೆ ಮೆಕ್ಕೆಜೋಳದ ಕೊಯ್ಕೊಂಬಂದು ಅದನ್ನ ಮಿಷನ್ ಇದೆ ಸರ್ ಸ್ವಂತ ಮಿಷನ್ ಹಾಕಿ ಅದೆಲ್ಲ ಪುಡಿ ಮಾಡಿ ಕೊಡ್ತೀವಿ ಸರ್ ಅದನ್ನ.
1: ರೋಗ ರುಜಿನಗಳು ಬಂದ್ರೆ ಹಸುಗಳಿಗೆ ಏನ್ ಮಾಡ್ತೀರಿ?
0: ನಾವು ನಮ್ಮಲ್ಲಿ ಡಾಕ್ಟರ್ ಅಂತ ಬರ್ತಾರೆ, ವೆಟನರಿ ಡಾಕ್ಟರ್ಸ್ ಬರ್ತಾರೆ ಸರ್.
1: ಗೌಡಿ ಔಷಧಿ ಏನು ಮಾಡಲ್ಲ ತಾವು?
0: ಇಲ್ಲ ಸರ್, ಅದು ಆ ಥರ ಏನು ಮಾಡಲ್ಲ ಸರ್. ವೆಟನರಿ ಡಾಕ್ಟರ್ಸ್ ಅಂತ ಬರ್ತಾರೆ ಸರ್ ಅವರು. ಅವ್ರಿಗೆಲ್ಲ ನಾವು ಫೋನ್ ಮಾಡಿ ಹಿಂಗಾಗಿ ಸರ್ ಸ್ವಲ್ಪ ಆಕಳ ಮೇಯೋದು ಪೇಯೋದು ಕಡಿಮೆ ಆಗೈತಿ ಅಂತಂದು ಹೇಳ್ತೀವಿ. ಅವರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಸರ್.
1: ಇಲ್ಲ ಅಂದ್ರೆ ಅಲ್ಲೇ
0: ಪಶುಸಂಗೋಪನೆ
1: ಹಾಸ್ಪಿಟ್ಲಿಗೆ ಹೋಗಿ,
0: ಹಾಸ್ಪಿಟ್ಲಿಗೆ ಹೋಗ್ತೀವಿ ಸರ್. ಹಾಸ್ಪಿಟ್ಲಿಗೆ ನಾವು ಹೋಗ್ತೀವಿ ಸರ್, ಇಲ್ಲ ಅವ್ರು ಫೋನ್ ಮಾಡಿದ್ರೆ ಬಂದು ಅಲ್ಲೇ ಮನೇಲೆ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್.
1: ಸಕಾಲಕ್ಕೆ ನಿಮ್ಗೆ ಬೇಕಾದಾಗ ವೈದ್ಯರು ಸಿಗ್ತಾರೆ?
0: ಹಾಂ ಸಿಗ್ತಾರೆ ಸರ್, ಅನುಕೂಲ ಇದೆ ನಮ್ಗೆ, ಸಿಗ್ತಾರೆ ಸರ್. ಎನಿ ಟೈಮ್ ಫೋನ್ ಮಾಡಿದ್ರು ಬಂದು ಮಾಡಿಕೊಟ್ಟು ಹೋಗ್ತಾರೆ ಸರ್. ಏನೇ ಇದ್ರು ಸ್ವಲ್ಪ ಹಿಂಗ ಆಗೈತಿ ಅದು ಬೇದಿ ಪದಿ ಅಂತ ಬರ್ತದೆ ಸರ್, ಅವು ಕಟ್ಟಿಸ್ಬೇಕಂತ ಬರ್ತದೆ ಸರ್. ಅವಾಗ ಫೋನ್ ಮಾಡಿದ್ರೆ ಅವರು ಡೈರೆಕ್ಟ್ ಮನೆಗೆ ಬಂದ ನಮ್ಗೆ ಇಂಜೆಕ್ಷನ್ ಮಾಡಿ ಹೋಗ್ತಾರೆ ಸರ್. ಅವ ಆಕಳಿಗೆಲ್ಲ ಬೇದಿಗೆ ಬಂದಾಗ 3 ತಿಂಗಳು ಹಿಂಗೆ ಬರ್ತದೆ ಸರ್, ಹಿಂದೆ ಇಳಿದ ಗುಟ್ಲೆ 3-4 ತಿಂಗಳು ವಾಪಸ್ ಬೇದಿಗೆ ಬಂದ್ಬಿಡ್ತದೆ ಸರ್. ನಾವು 1 ತಿಂಗಳು ಬಿಟ್ಟು 4 ತಿಂಗಳು ಇಳಿದ 4 ತಿಂಗಳಾದ್ಮೇಲೆ ಅದಕ್ಕೆ ನಾವು ಇಂಜೆಕ್ಷನ್ ಮಾಡಿಸ್ತೀವಿ ಸರ್. ಅದಾದ್ಮೇಲೆ 9 ತಿಂಗಳಿಗೆ ಮತ್ತೆ ಕರು ಹಾಕ್ತೇವೆ ಸರ್.

0: ಕರು ಹಾಕಿದ್ದೆಲ್ಲ ಏನ್ ಮಾಡ್ತಿರ್ತಾವ?
1: ಕರು ಹಾಕಿದ್ದು ಅದು ಎನಗರ ಹೇಳಿದ್ರೆ ಮನೇಲೆ ಸಾಕ್ತಿವಿ ಸರ್. ಅದು ಎನಕರ ಹೇಳಿದ್ರೆ ಊರಿಕರ ಅದೇನು ಹೇಳಿದ್ರೆ ಮಾರ್ತೀವಿ ಸರ್ ಮಾರ್ಕೆಟ್ಗೆ.
0: ಯಾಕೆ ತಾವು ಜಮೀನಿಗೆ ಅದನ್ನ
1: ಇಲ್ಲ ಅಂದ್ರೆ ಅದು ಹೆಚ್ಚಪ್ಕರ ಸರ್, ಅದು ಹೆಚ್ಚಪ್ಕರ ನಮ್ಮ ಆಕಳು ಹೆಚ್ಚಪ್ಪಲ್ಲ, ಹಂಗಾಗಿ ಅದು ಕರ ಓಡ್ಲಿಕ್ಕೆ ಅದು ಮಾಡೋಕ್ಕೆ ಕರೆಕ್ಟ್ ಆಗಲ್ಲ ಸರ್. ಅದು ಜವಾರಿ ಹಾಕಳದಾದ್ರೆ ಬರ್ತಾವೆ ಸರ್.
0: ಜವಾರಿ ಹಾಕಳಿಲ್ಲ,
1: ಜವಾರಿ ಹಾಕಳಿಲ್ಲ ಸರ್. ಅಷ್ಟು ನಾಲ್ಕು ಹೆಚ್ಚಪ್ಪ ಹಾಕಳದ ಸರ್, ಅದು ಓಡ್ಲಿಕ್ಕೆ ಮಡಕ್ ಬರಲ್ಲ ಸರ್. ಅದು
0: ಹೆಣಗರಾದ್ರೆ
1: ಇಟ್ಕೊಂತೀವಿ ಸರ್. ಹೆಣಗರಾದ್ರೆ ಮತ್ತೆ ಮುಂದೆ ಬರ್ತಲ್ಲ ಅಂತ ನಾವು ಮನೇಲೆ ಸಾಕ್ತೀವಿ ಸರ್. ಅದು ಹೆಚ್ಚಪ್ಪದಾದ್ರೆ ನಡೀತೈತಿ ಸರ್, ಮನೇಲೆ ಸಾಕ್ಬೋದು. ಜವಾರಿ ಆದ್ರೆ ಅದು ಒಂದು ಸ್ವಲ್ಪ ಹಾಲು ಕಡಿಮೆ ಸರ್. ಜವಾರಿ ಅದು ಒಂದು ಸ್ವಲ್ಪ ಒದೆದು ಅದು ಮಾಡೋದು ಜಾಸ್ತಿ ಅಂತಾರೆ ಸರ್ ಜವಾರಿ, ಹಂಗಾಗಿ ಅದನ್ನ ಕಟ್ಟಿಲ್ಲ. ಇದು ನಮ್ಮ ಮನೇಲಿ ವೈಫ್ ಎಲ್ಲ ಅವರೇ ಹೆಣ್ತಾರೆ ಸರ್, ನಮ್ಮ ಹೆಚ್ಚಪ್ಪಲ್ಲ. ಒದೆದು ಪೈದು ಐದು ಮದ ಏನು ಮಾಡೋದು ಸರ್, ವೈಫ್ ಹಿಡಿತಾರೆ, ಅಜ್ಜಿ ಹಿಡಿತಾರೆ. ಒಂದೊಂದು ಸಲ ನಾನು ಹೊರಗಡೆ ಬಂದಿರ್ತೀನಿ, ಮನೇಲಿ ಅವ್ರು ಇದ್ರೆ ಅವರೇ ಇದು ಮಾಡ್ತಾರೆ ಸರ್, ಹಿಂಡದುಕೊಂಡು ಎಲ್ಲ ಮಾಡ್ತಾರೆ.
0: ಒಟ್ಟಾರೆ ನಿಮಗೆ ಕೃಷಿ ಬದುಕಿನಲ್ಲಿ ತಮ್ಮ ಕುಟುಂಬನು ತಮಗೆ ಸಹಾಯ ಕೊಡ್ತಾ ಇದೆ, ತುಂಬಾ ಸಂತೋಷ. ಈರಣ್ಣ ಅಂಗಡಿಯವರೇ, ತಾವು ಇಷ್ಟೊತ್ತು ತಮ್ಮ ಕೃಷಿ ಬದುಕಿನ ಕುರಿತು ನಮಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಒದಗಿಸಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
2: ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿ ಬೇಸಾಯ ಕ್ರಮ ಕುರಿತು ಗಜೇಂದ್ರಗಡ ತಾಲೂಕು ಬೂದಿಹಾಳ ಗ್ರಾಮದ ರೈತರಾದ ಈರಣ್ಣ ಅಂಗಡಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ಈಗ ಕೇಳಿ ಕಲಗಟಗಿ ತಾಲೂಕು ಬೆಲವಂತರ ಗ್ರಾಮದ 3000 ಸಂಗಪ್ಪ ಮಲ್ಲಪ್ಪನವರ್ ಅವರೊಂದಿಗೆ ಕೃಷಿಯ ಅನುಭವಗಳ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
3: ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಕಲಗಟಗಿ ತಾಲೂಕು ಬೆಲವಂತರ ಗ್ರಾಮದ 3000 ಸಂಗಪ್ಪ ಮಲ್ಲಪ್ಪನವರು ನಮ್ಮ ಜೊತೆಗಿದ್ದಾರೆ. ಇವರ ಕೃಷಿಯ ಬದುಕಿನ ಕುರಿತು ನಾವು ಇವತ್ತು ತಿಳಿದುಕೊಳ್ಳೋಣಂತೆ. 3000 ಸಂಗಪ್ಪ ಮಲ್ಲಪ್ಪನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಸರ್.
3: 3000 ಸಂಗಪ್ಪ ಮಲ್ಲಪ್ಪನವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
4: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾವು ನಮ್ಮ ತಂದೆಯವ್ರ ಕಾಲದಿಂದ ಎಲ್ಲ ನಾವು ಕೃಷಿಕರೇ, ಎಲ್ಲ ನಮ್ಮ ಅಪ್ಪರು ಎಲ್ಲ ಕೃಷಿ ಮಾಡ್ಕೊತ ಬಂದವರು. ಆ ಪ್ರಕಾರ ನಾವು ಅದ ಪದ್ಧತಿ ಒಳಗೆ ನಾವು ಕೃಷಿ ಮಾಡ್ಕೊತ ಬಂದ್ವಿ. ಯಾಕಂದ್ರೆ ಎಲ್ಲರೂ ಕೃಷಿ ಒಳಗೆ ಭೂಮಿ ಒಳಗೆ ಏನು ಉಪ್ಪನ್ನಿಲ್ಲ, ಇವತ್ತು ಏನು ಬೆಳೆದಿಲ್ಲ, ಅದ್ರ ಮಾಡಿದವ್ರು ಮುಂದಾಗಂಗಿಲ್ಲ ಅಂತ ನಾವು ಭೂಮಿನ ನಂಬಿಕೊಂಡು ಇವತ್ತು ಭೂಮಿ ನಮ್ಗೆ ಅದರಲ್ಲಿಂದ ನಾವು ಮುಂದುವರಿಬೇಕಂತ ತಿಳ್ಕೊಂಡು ಅದನ್ನ ಕಟ್ಟಾಗಿನೂ ಅದನ್ನ ಮಾಡ್ಕೊತ ಬಂದ್ವಿ. ನಾವು ಅಲ್ಲಿಂದ ಇಲ್ಲಿವರೆಗೂ ನಾವು ನಮ್ಮ ಅಣ್ಣತಂಬರಾಗಲಿ, ನಮ್ಮ ಅಣ್ಣನ ಮಕ್ಕಳಾಗಲಿ, ನಾವೆಲ್ಲರೂ ಫ್ಯಾಮಿಲಿ, ನಮ್ಮ ಅಕ್ಕ ತಂಗಿಯರ ಮಕ್ಕಳು ಎಲ್ಲಿಂದ ಹಿಡ್ಕೊಂಡು ಎಲ್ಲರೂ ನಾವು ಕೃಷಿ ಒಳಗೇನ ಮುಂದುವರ್ಕೊತ ಬಂದೇವಿ. ಅದರಲ್ಲಿಂದ ನಮ್ಗೆ ಭೂಮಿ ತಾಯಿ ಕೈ ಬಿಟ್ಟಿಲ್ಲ ಯಾವತ್ತು. ಅದು ನಮ್ಗೆ ಒಂದು ವರ್ಷ ಬೆಳಿತೇವೆ, ಒಂದು ವರ್ಷ ಎರಡು ವರ್ಷದ ಕೂಡಿ ಒಂದು ವರ್ಷಕ್ಕೆ ಬೆಳಿತೈತಿ, ಒಂದು ವರ್ಷ ಬೆಳೆದಿಲ್ಲ ಅಂದರೂ ಕೂಡ. ಹಂಗೆ ಮಾಡ್ಕೊಂಡು ಅದನ್ನು ನಂಬಿಕೊಂಡು ನಾವು ಯಾವತ್ತಿನಿಂದ ಇವತ್ತಿನವರೆಗೂ ಕೃಷಿಗೆ ಮಾಡ್ಕೊತಾನೆ ನಾವು ಅದರಾಗ ಮುಂದುವರ್ಕೊತ ಬಂದೇವಿ.
3: 3000 ತಾವು ಹೇಳೋದು ನಿಜಕ್ಕೂ ಸತ್ಯದ. ಯಾಕಂದ್ರೆ ಕೆಲವರು ಕೃಷಿಯಲ್ಲಿ ಏನೂ ಇಲ್ಲ, ಲಾಭ ಇಲ್ಲ, ಇದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ನಮ್ಮ ರೈತರನ್ನು ನಾವು ಕಾಣ್ತಾ ಇದ್ದೇವೆ. ಇದರಿಂದ ಅವರು ತಮ್ಮ ಹೊಲದಲ್ಲಿ ಸ್ವತಃ ದುಡಿದೆ ಅವುಗಳನ್ನು ಲವಣಿ ಕೊಡೋದು ಅಥವಾ ಇನ್ನೇನೋ ಕೂರಿ ಕೊಡೋದು, ಈ ಥರ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ತಾವು ತಮ್ಮ ಹೊಲದಲ್ಲಿ ಅದು ಲಾಭನೋ ನಷ್ಟನೋ ಏನೋ ಒಂದನ್ನು ನಾನು ಇದರಲ್ಲಿ ಮಾಡಬೇಕು, ಸಾಧನೆ ಮಾಡಬೇಕಂತ ಹೊರಟಿದ್ದೀರಲ್ಲ, ತುಂಬ ಸಂತೋಷ. ತಮ್ಮ ಒಟ್ಟು ಎಷ್ಟು ಎಕರೆ ಹೊಲ ಇದೆ ತಮ್ಮ?
4: ನಮ್ಮದು ಸ್ವಂತಕ್ಕೆ 12 ಹೊಲ ಸರ್. ಈಗ ನಾವು ಡಿವೈಡ್ ಆಗೇವಿ, 6.5 ಮಾಡ್ಕೊಂಡೀವಿ. ಮತ್ತು ಬೇರೆ ಬೇರೆ ಹೊಲಗಳು ಸೈಡ್ ಮತ್ತು ಆಜುಬಾಜು ಹೊಲಗಳು ಮಾಡ್ತೀನಿ. ಮಾಡಿಕೊಂಡು ನಮಗೆ ಬೇಕಾಗಿದ್ದ ಕಬ್ಬು ಬೆಳಿತೀವಿ. ಈಗ ಮೊದಲೆಲ್ಲ ನಾವು ಮಡಿಕೆ, ಹೆಸರು, ಕಡ್ಲಿ ಇವೆಲ್ಲ ಹಸಿರಾಣಿ ಬೆಳ್ಕೊತ ಬಂದ್ವಿ ಅವಾಗ ಫಸ್ಟ್. ಈಗ ಇತ್ತಿತ್ತಲಾಗ ಮತ್ತೆ ಕಬ್ಬು ಬಂದು ಪ್ಯಾಟ್ರಿ ಆದವು, ಕಬ್ಬು ಹಾಕೊಂತ ಬಂದ್ವಿ. ಈಗ ಗೋವಿನ ಜೋಳ ಹಾಕ್ತೀವಿ, ಕಬ್ಬು ಬೆಳಿತೀವಿ, ತರಕಾರಿ ಬೆಳಿತೀವಿ.
3: ನೀವು ಒಟ್ಟು ಎಷ್ಟು ಜನ ಅಣ್ಣತಮ್ಮಗಳು?
4: ನಾವು 2 ಜನ ಅಣ್ಣತಮ್ಮರಿ.
3: ನಮ್ಮ ಅಣ್ಣವ್ರಿಗೆ ಅವ್ರಿಗೆ 6 ಹೋಗಿದೆ, ನಿಮ್ಗೆ
4: 6 ನಮ್ಮ ಅಣ್ಣವ್ರ ಮಕ್ಕಳು 3 ಗಂಡು ಮಕ್ಕಳು. ಅಷ್ಟರಿಗೆ ನಾವು ಕೃಷಿನ ಮಾಡಕ್ಕೆ ಹಚ್ಚೇವು, ಯಾರು ನೌಕರಿ ಇಕ್ರಿ ಅದಕ್ಕೂ ಕಳಿಸ್ಲಿಲ್ಲ. ಯಾಕಂದ್ರೆ ಇದ್ರಾಗ ನಾವು ಮುಂದುವರಿಬೇಕು, ಇದ್ರಾಗ ನಾವು ಬೆಳಿಬೇಕು, ಅದ್ರಾಗ ಏನು ಇದು ಇಲ್ಲ ಅಂತೇಳಿ
3: ಕೃಷಿಯನ್ನು
4: ಬಿಡಬಾರ್ದು. ನಾವು ಕೃಷಿ ಒಳಗನ ಎಲ್ಲ ಮುಂದುವರ್ಕೊಂಡು ಇದನ್ನ ಮುಂದುವರ್ಸ್ ನೋಡ್ತೀವಿ. ಮತ್ತೆ ಇದ್ರಾಗ ಇವತ್ತಿಲ್ಲ ನಾಳೆ ಮುಂದುವರೆದೇವ್ ಅನ್ನೋದು ನಮ್ಗೆ ಹೆಮ್ಮೆ ಐತಿ, ಧೈರ್ಯ ಐತಿ. ಯಾಕಂದ್ರೆ ಕೃಷಿ ಇದು ನೌಕರಿ ಇದು ಯಾವುದು ನಮ್ಗೆ ಇದು ಅಲ್ಲ, ಇದು ಕೃಷಿ ಒಳಗನ ನಾವು ಎಲ್ಲರಿಗೂ ಬೆಳೆಸ್ಬೇಕಂತೇಳಿ ನಾವು ನಮ್ಮ ಅಕ್ಕ ತಂಗಿಯರ ಮಕ್ಕಳ ಸತ ಈ ಕೃಷಿ ಮಾಡೋರಿಗೇನ ನಾವು ಲಗ್ನ ಮಾಡಿಕೊಟ್ಟೇವೆ. ಯಾಕಂದ್ರೆ ಇದ್ರಾಗ ನಾವು ಮುಂದುವರಿಬೇಕು, ಇದ್ರಾಗ ಸುಖ ಐತಿ ಅಂತೇಳಿ ಅನ್ಕೊಂಡು ಎಲ್ಲ ನಾವು ರೈತರಿಗೆ ಮಕ್ಕಳಿಗೇನ ನಾವು ನಮ್ಮ ಸ್ವಸ್ಥ್ಯಾರ ಕೊಟ್ಟಿವಿ, ನಮ್ಮ ಅಕ್ಕನ ಮಕ್ಕಳನ್ನ ಕೊಟ್ಟೀವಿ. ಹಿಂಗೆಲ್ಲ ಮಾಡಿಕೊಂಡು ಇದ್ರೊಳಗೆ ಮುಂದುವರ್ಸ್ಕೊಂಡು ಹೊಂಟೀವಿ. ಯಾಕಂದ್ರೆ ಇದ್ರಾಗ ಸುಖ ಐತಿ, ಇದ್ರೊಳಗೆ ಮುಂದುವರಿತೀರಿ ಅಂತ ನೌಕರಿ ಗೀಕರಿ ನಮಗೆ ಬ್ಯಾಡ ಅಂತೇಳಿ ನಾವು ಇದನ್ನು ಮಾಡ್ಕೊತ ನಾವು ವರ್ಷ ಎರಡೆರಡು ಹೋರಿಗಳು ಮಾರ್ತೀವಿ, ಆಕಳುಗಳು ಕಟ್ಕೊಂಡು ಅಲ್ಲಿಂದ ನಾವೀಗ ನೀರಾವರಿ ಮಾಡ್ಕೊಂಡ್ವಿ ಇತ್ತಿತ್ತಲಾಗ. ಮತ್ತು ನಮಗೆ ಹುಬ್ಳಿ ಕರಿಕೆಹಳದ ನೀರು ಆಯ್ತೈತಿ, ನಮ್ಮ ಭೂಮಿ ಸಾಕಷ್ಟು ಫಲವತ್ತೈತಿ, ಅದರಲ್ಲಿಂದ ನಾವು ಸಾಕಷ್ಟು ಉಪ್ಪನ್ನು ತಗೊಂತೀವಿ. ನಾವು ಹಿಂದೆಲ್ಲ ಭೂಮಿ ಮಾಡಿ ನಮ್ಮದು ದೊಡ್ಡ ಆಸ್ತಿ ಐತಿ ಅಂದರೂ ಕೂಡ

0: ಏನೂ ಬೆಳೀತಿದ್ದಿಲ್ಲ, ಈಗೆಲ್ಲ ಸಾಕಷ್ಟು ಬೆಳಿತಾವ ಭೂಮಿ, ಅದರಲ್ಲಿಂದ ನಾವು ಬೆಳೆದೇವೆ ಮುಂದುವರೆದೇವೆ ಅನ್ನೋ ಧೈರ್ಯ ಐತಿ.
1: ಈಗ 3,000 ರೂಪಾಯಿ ತಮ್ಮ
0: ಹೇಳಿ ಸರ್,
1: ಒಟ್ಟು 12 ಎಕರೆ ಭೂಮಿಯಲ್ಲಿ ತಮ್ಮ ಅಣ್ಣವರಿಗೆ 6 ಎಕರೆ ಹೋಗಿದ, ತಮಗೆ 6 ಎಕರೆ ಬಂದ.
0: ಹೌದು ಸರ್.
1: ತಾವು 6 ಎಕರೆಯಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿತಾ ಇದ್ದೀರಿ?
0: ಈಗ ಸರ್ ಕಬ್ಬು ಹಾಕೇವ್ರಿ, ಗೋಂಜಾಳ ಹಾಕ್ತೀವಿ, ಅಲ್ಲಿಂದ ತರಕಾರಿ ಮಾಡ್ಕೊಂತೀವಿ, ಮುಂದ ಮತ್ ನಮ್ಗೆ ಏನೇನ್ ಬೇಕಲ್ಲ ಮನೆಗೆ ಅವು ಮೆಣಸಿನಿಗೆ ಹಸ್ಕೊಂತೀವಿ.
1: ಹಿಂಗಾರಿ ಬೆಳೆಯಾಗಿ ತಾವು ಏನೇನ್ ಬೆಳಿತಿದ್ರಿ?
0: ಈಗ ಹಿಂಗಾರಿ ಬೆಳೆಗೆ ಅಂದ್ರೆ ಕಬ್ಬು ಅಂತಿ, ಹಿಂಗಾರಿ ಮುಂಗಾರಿ ಒಂದು ಪೀಕ್ ಬರ್ತೈತ್ರಿ. ಈಗ ಹಿಂಗಾರಿಗೆ ಮತ್ತೆ ನಾವು ಗೊಂಜಾಳ ಹಾಕೊಂತೀವಿ, ಸೋಯಾಬಾನ ಹಾಕ್ತೀವಿ, ಕಬ್ಬಿನಾಗ ಒಂದೊಂದು ಸಾಲ ಹಾಕೊಂತೀವಿ. ಅಲ್ಲಿಂದ ಮತ್ತೇನಾರ ನಮ್ಗೆ ದನಕರಕ್ಕೆ ಬೇಕಂದ್ರೆ ಮೇವು ಮಾಡ್ಕೊಂತೀವಿ, ಅದ್ರಾಗ ಅಲ್ಲೇ ಮೇಡು ಮೂಲಿ ಹಾಕ್ಕೊಂಡು. ಅಲ್ಲಿಂದ ಬದುವಿಗೆ ಎಲ್ಲ ನಾವು ಎಲ್ಲರೂ ಕಾಡಾಗಿ ಹಚ್ತಾರೆ. ನಾವು ತೆಂಗಿನ ಗಿಡಗಳು ಹಚ್ಕೊಂಡೇವ್ರಿ, ಯಾಕಂದ್ರೆ ನಮ್ಗೆ
1: ಎಷ್ಟು ತೆಂಗಿನ ಗಿಡ
0: 30-40 ತೆಂಗಿನ ಗಿಡ ಅದಾವ್ರಿ, ಮತ್ತೆ ಇನ್ನೂ ಹಚ್ಕೊಂತೀವಿ. ಆನಂತರ ಈಗ ನಾವು ಯಾರು ನಿಮ್ಮ ನಮ್ಮಂತಾರ ಯಾರು ಹೊಲಕ್ಕೆ ಹೋಗೋಣ ಬಂದ್ರು ಕರ್ಕೊಂಡು.
1: ತೆಂಗಿನ ಗಿಡನು ಸಮೃದ್ಧಿಯಾಗಿ
0: ಬೆಳೆದಾವ್ರಿ ಎಲ್ಲ ಗಿಡಗಳಾಗೂ 200-300 ಕಾಯಿ ಮಟ್ಟನು ಕಾಯಿ ಅದಾವ್ರಿ. ನಾವು ಯಾರು ಹೊಲಕ್ಕೆ ಬೀಗರು ಬಂದ್ರೆ ಹೊಲ ಕಡೆ ಕರ್ಕೊಂಡು ಹೋಕ್ಕೇವಿ, ಎಲ್ಲ ಎಳ್ನೀರು ಅದಾವ ಬರ್ರಿ ಹೊಲಕ್ಕೆ ಕುಡಿಯಾಕ ಎಲ್ಲ ಅನುಕೂಲ ಆಕತಿ. ಹಂಗಂತ ತಿಳ್ಕೊಂಡು ಮತ್ತೆ ಕಟ್ಟಿಗೆನೂ ಉಪಯೋಗ ಆಕಾವ್ರಿ, ಅವು ಗಡಿಗಿರಿ ಮತ್ತೆ ಬೇರೆ ಕಾಡು ಗಿಡ ಹಚ್ಚಿ ನಾವು ಕಟ್ಟಿಗೆ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ಅದ್ರಾಗ ನಮ್ಗೆ ಕಟ್ಟಿಗೆ ಬರ್ತಾವು ಮತ್ತೆ ಎಳ್ನೀರು ಬರ್ತತಿ.
1: ಈಗ ತಮ್ಮ 6 ಎಕರೆ ಏನು ಪೂರ್ತಿ ಒಣ ಬೇಸಾಯ ಇದನೋ ಅಥವಾ
0: ಇಲ್ಲ? ಅಷ್ಟು ನೀರಾವರಿ ಐತಿ ಸರ್,
1: ನೀರಾವರಿ
0: ಒಂದು ಬೋರ್ವೆಲ್ನು ಐತಿ, ಆಮೇಲೆ ಈ ಹಳ್ಳಕ್ಕೆ ನಮ್ಗೆ ಪಂಪ್ ಸೆಟ್ ಅದಾವ, ನಮ್ಗೆಲ್ಲ ಬಹಳ ಸಂಪ ಐತ್ರಿ ನೀರಿನ.
1: ಬೋರ್ವೆಲ್ ಹಾಕ್ಸಿನಂದ್ರಲ್ಲ ಅದೇನು ಸಬ್ಸಿಡಿ ತಗೊಂಡ್ ಹಾಕ್ಸಿ?
0: ಇಲ್ಲ ಸರ್, ನಾವು ಸ್ವಂತ ಹಾಕಿಸ್ಕೊಂಡಿವಿ ಬೋರ್ಗಲ್, ಸ್ವಂತ ರೊಕ್ಕ ಕೊಟ್ಟು. ಒನ್ ಟೈಮ್ದಾಗ ಅದ ನದಿ
1: ಖರ್ಚ ಆತ್ರಿ ಬೋರ್ವೆಲ್?
0: ಬೋರ್ವೆಲ್ಗೆ 1 ಲಕ್ಷ ರೂಪಾಯಿ ಖರ್ಚು ಬಂತ್ರಿ.
1: ನೀರ್ ಬಿದ್ದತಿ
0: 4 ಇಂಚ್ ನೀರ್ ಐತಿ ಸರ್, ಚಲೋ ನೀರ್ ಐತಿ, ಯಾವ್ದೇನು ತೊಂದ್ರೆ ಇಲ್ಲ. ನೀರಿಂದಂತಿ ನಮ್ಗೆ ಅನುಕೂಲ ಐತಿ, ಹಳ್ಳನೂ ಐತಿ ಬಾಜು, ಬೋರ್ನು ಐತಿ.
1: ತಮ್ಮ ಹೊಲ ಇದು ಕರಿ ಭೂಮಿ ಅದನ ಕೆಂಪು ಭೂಮಿ ಅದ?
0: ಒಂದಿಷ್ಟು ಕರಿ ಭೂಮಿ ಐತ್ರಿ, ಒಂದಿಷ್ಟು ಉಸುಕ್ ಐತಿ, ಒಂದಿಷ್ಟು ಮಸಾರಿನೂ ಐತಿ. ಅಂದ್ರೆ 3 ತರ ಮಿಕ್ಸ್ ಐತಿ. ಅಂದ್ರೆ ನಮ್ಗೆ ಹಳ್ಳಗೆಳ ಬಂದಾಗ ಅದು ಹೊರಬಿತ್ತಂದ್ರೆ ಅದು ಉಸುಕ್ ಆಕತಿ ಒಂದಿಷ್ಟು ನೆಲ ಮ್ಯಾಲೆಲ್ಲ. ಹಂಗಾಗಿ ಬಹಳ ಫಲವತ್ತದ ಭೂಮಿ ಅದಾವ, ನಾವು ಪೀಕನು ಚಲೋ ತೆಗಿತೀವಿ.
1: ಮಣ್ಣು ಪರೀಕ್ಷೆ ಮಾಡಿಸಿರೋ?
0: ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಸರ್ ನಾವು, ಯಾಕಂದ್ರೆ ನಮ್ಮ ಭೂಮಿ ಫಲವತ್ತ ಅದಾವ, ನಮ್ಗೇನು ಅಷ್ಟು ಇದು ಅನಿಸಿಲ್ಲ. ಮಣ್ಣು ಪರೀಕ್ಷೆ ಮಾತ್ರ ಮಾಡಿಲ್ಲ, ಒಳ್ಳೆ ಪೀಕ್ ಚಲೋ ಬರ್ತಾವ್ರಿ ನಮ್ಗೆ. ಚಲೋ ಬರ್ತಾವ್ರಿ.
1: ಕಬ್ಬು ಬೆಳಿತೀನಿ ಅಂದ್ರಲ್ಲ, ಕಬ್ಬು ಯಾವ ತರ ನಾಟಿ ಮಾಡ್ತಾ ಇದ್ದೀರಿ? ಯಾವ ರೀತಿ ಕಬ್ಬನ್ನು ಬೆಳೆಯೋದಕ್ಕಿಂತ ಮುಂಚೆ ತಾವು ಹೊಲವನ್ನು ತಯಾರು ಮಾಡ್ಕೋತೀರಿ?
0: ಇಲ್ಲ ಸರ್, ಈಗ ನಿಗಲ ಹೊಡಿತೀವಿ, ಅದು ರೂಟ್ರಿವರ್ ಅಂತ ಬಂದೈತಿ, ಈಗಂತಿ ಹಗರಾಗೈತಿ. ಮೊದಲೆಲ್ಲ ಹೆಂಡಿ ಹೊಡಿಬೇಕಂದ್ರೆ ಕಷ್ಟ ಇತ್ತು, ಈಗ ರೂಟ್ರಿವರಿ ಹೊಡೆದು ಬಣಿ ಹೊಡೆದು ಕಬ್ಬು ತುಂಡ ಮಾಡಿ ಹುದುಲ್ ನೀರು ಬಿಟ್ಕೊಂಡು ತುಳ್ಕೊಂತ ಹೋಕ್ಕೇವ್ರಿ. ಸಾಲಿನಿಂದ ಸಾಲಿಗೆ 3.5-4 ಪುಟ್ ಬಿಡ್ತೇವ್ರಿ, ಬಿಟ್ಟು ಅದನ್ನ ತುಳಿತೇವೆ ನಾವು. ಎಕರೆಕ್ಕೆ 3-3.5 ಟನ್ ಮಟ್ಟ ಕಬ್ಬು ಹೋಗತಿ.
1: 3-3.5 ಟನ್ ಒಂದು ಎಕರೆದಲ್ಲಿ
0: ಕೂಡುತ್ತದ್ರಿ. ಅಷ್ಟು ಕಬ್ಬು ತುಳ್ಕೊಂಡು
1: ಒಟ್ಟು ಎಷ್ಟು ಎಕರೆ ಕಬ್ಬು ಹಾಕಿರಿ?
0: ಒಂದು 4 ಎಕರೆ ಕಬ್ಬು ಐತ್ರಿ, 1-2 ಎಕರೆ ಮತ್ತೆ ಬೇರೆ ಬೇರೆ ಅದು ಇದು ಮಾಡ್ಕೊಂಡು.
1: 4 ಎಕರೆ ಕಬ್ಬಲ್ಲಿ ಒಟ್ಟು ಎಷ್ಟು ಉತ್ಪಾದನೆ ಇದೆ ತಮ್ದು?
0: 4 ಎಕರೆ ಕಬ್ಬು ಅಂತಂದ್ರೆ 1.5-ರಿಂದ 100-160 ಟನ್ ಬೆಳಿತೈತ್ರಿ 4 ಎಕರೆ ಅಂದ್ರೆ. ಅಷ್ಟಂತೆ ಮಿನಿಮಮ್ ಬಂದ ಬರ್ತೈತಿ, ಮತ್ತು ಉಳಿದಾದಂತೆ ಆದಷ್ಟು ಏನ್ರ ಬೇರೆ ಬೇರೆ ಪೀಕ್ ಮಾಡ್ಕೊಂಡು.
1: ಕಬ್ಬಿನ ಜೊತೆಗೆ ಮಧ್ಯದಲ್ಲಿ ಏನಾದ್ರೂ ಬೆಳೆಗಳನ್ನ
0: ಮಧ್ಯದಲ್ಲಿ ಏನ ಸ್ವಂತಿ ಬೆಳೆ ಹಾಕ್ತೀವ್ರಿ, ಇಲ್ಲ ಏನ್ರ ನಮಗ್ ಬೇಕಾಗಿದ್ದು ಒಟ್ಟು ಅಗಿ ಪಗಿ ಹಸ್ಕೊಂತೀವಿ. ನಮ್ಮ ಮನೆ ಪೂರ್ತಿಕ ಮೆಣಸಿನಿಗೆ ಆಗಲಿ, ಬದ್ನೆಯಾಗಿ ಆಗಲಿ, ತಮಾಟಿ ಆಗಲಿ, ಮತ್ತೆ ನಮ್ಗೆ ಬೇಕಲ್ಲ ಅದನ್ನ ಹಚ್ಕೊಂಡು
1: ಯಾವುದೇ ತರಕಾರಿಯನ್ನ ಕೈಗೊಳ್ಳದ ಹೊರಗೆ ತಾವು ಹೋಗಿ ಕೊಂಡ್ಕೊಂಡ್ ಬರ್ಲಾರ್ದ
0: ಮನೆಗೆ ಆಗುವಂಗ ಮಾಡ್ಕೊಂತೀವ್ರಿ ಅದೆಲ್ಲ.
1: ಸಂತೋಷ. ಈಗ ಈ ಕಬ್ಬನ್ನು ಬೆಳಿತಾ ಇದ್ರಲ್ಲ, ಈ 4 ಎಕರೆ ಕಬ್ಬಲ್ಲಿ ಬಂದಂತ ಕಬ್ಬನ್ನ ತಾವು ಫ್ಯಾಕ್ಟ್ರಿ ಕಳಿಸ್ತೀರೋ ಅಥವಾ ಬೆಲ್ಲ ಮಾಡ್ಕೊತೀರ?
0: ಫ್ಯಾಕ್ಟ್ರಿಗೆ ಕಳಿಸ್ತೀವಿ ಸರ್ ನಾವು ಬೆಲ್ಲ. ಅದು ಏನ್ ಮಾಡೋದಲ್ಲ, ಬೆಲ್ಲ ಮಾಡ್ಕೊಂಡ್ ಬಂದಿದ್ದೀರಿ ಒಮ್ಮೆ, ಅದಷ್ಟು ಇದು ಅನಿಸ್ಲಿಲ್ಲ, ನಾವು ಫ್ಯಾಕ್ಟ್ರಿಗೆ ಕಳಿಸ್ತೀವಿ. ಫ್ಯಾಕ್ಟ್ರಿ ಕಳಿಸಿ ಇವತ್ತ ಕೃಷಿ ಒಳಗ ಮುಂದುವರಿದಲ್ಲ ಅದು ಇದು ಅನ್ನೋರಿಗೆ ನಾವು ಸಾಧನೆ ಮಾಡಿ ತೋರಿಸ್ತೀವಿ ಸರ್. ನಾವು ಇವತ್ತ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಅಲ್ಲಿ ಅಡ್ಡಾಡ್ತೀವಿ ಎಲ್ಲ. ಈಗ ನೌಕರಿ ಮಾಡೋರು ಎಲ್ಲಿ ಅಡ್ಡಾಡಕ್ ಆಗುದಿಲ್ಲ ಸರ್, ಈಗ ನಮ್ ಡ್ಯೂಟಿ ಹೋಗತಿ ಅಂತಾರ. ನಾವ್ ಹಂಗಲ್ಲ, ಎಲ್ಲ ಕಡೆ ಅಡ್ಡಾಡಿ ಇವತ್ತ ವೇಟ್ ನಮ್ದ ಮಟ್ಟ ವಿಮಾನದಾಗ ಹೋಗಿ ಅಡ್ಡಾಡಿ ಬಂದೇವ್ರಿ ನಾವು ರೈತರಾಗಿ. ಅಷ್ಟ ಒಂದ್ ನಮ್ಗೆ
1: ಹೊರದೇಶಕ್ಕೆ
0: ಹೋಗಿ ಕೃಷಿ ಒಳಗ ನಾವು ಅಲ್ಲಿ ಒಂದಿಷ್ಟು ಸ್ಟಡಿ ಮಾಡ್ಕೊಂಡ್ ಬಂದೇವಿ. ವೇಟ್ ನಮ್ಗೆ ಹೋಗಿದ್ರು ಹೊರದೇಶಕ್ಕೆ.
1: ಯಾರು ಕರ್ಕೊಂಡ್ ಹೋಗಿದ್ರು?
0: ನಮ್ದ ರೈತ ಸಂಘನ ಶಾಂತ್ ಕುಮಾರ್ ಅಂತೇಳಿ ಮೈಸೂರು ಅವ್ರ ಕರ್ಕೊಂಡು ಹೋಗಿದ್ರಿ. ಈ ಬಸವಣ್ಣಪ್ಪ ಅದ್ರ ಗುಂಚಿ ಅಂತೇಳಿ ಅವರು ನಮ್ಮ ಊರ್ಲಿಂದ ನಾವು ಬೆಲವಂತರಿಂದ ನಾವು ಇಬ್ರು ಹೋಗಿದ್ವಿ. ಹೋಗಿ
1: ಎಷ್ಟು ರೈತರು ಹೋಗಿದ್ರಿ?
0: ಒಟ್ಟ 16 ಮಂದಿ ರೈತರು ಹೋಗಿದ್ರಿ ನಾವು ನಮ್ಮ ಕರ್ನಾಟಕದಿಂದ. ಹೋಗಿ
1: ಏನೇನು ನೋಡ್ಕೊಂಡ್ ಬಂದಿರಲ್ಲಿ?
0: ಅಲ್ಲಿ ಏನು ಬೆಳಿತಾರ ಅಲ್ಲಿ ನಮ್ಮಂಗ ಕಬ್ಬು, ಪಪ್ಪಾಯಿ, ತಮಾಟಿ ಅದು ಎಲ್ಲ ಬೆಳಿತಾರೆ. ಅಲ್ಲಿ ಭತ್ತ ಬೆಳಿತಾರ. ಅಲ್ಲಿ ಭತ್ತದ ಒಳಗನ ನಾವೆಲ್ಲ ನೀರ್ ಕಟ್ಟಿ ವೇಸ್ಟ್ ನೀರ್ ಮಾಡ್ತೇವೆ, ಅವೆಲ್ಲ ಮೀನಾ ಬೆಳಿತಾರ ಮತ್ತ ಭತ್ತದೊಳಗ. ಅದೊಂದು ಉಪ್ಪನ್ ತಗೊಂತಾರ ಅವ್ರು. ಅದೆಲ್ಲ ಅಷ್ಟು ಖರ್ಚು ಮಾಡಕ್ ನಮ್ಮಲ್ಲಿ ರೈತರಿಗೆ ಆಗುದಿಲ್ಲ. ಅವೆಲ್ಲ ಖರ್ಚು ಬಾಳ ಮಾಡ್ಕೊಂಡು ಅಲ್ಲಿ ಒಂದು ಸಿಸ್ಟಮ್ ಬೇರೆ ಐತಿ. ಆ ಸಿಸ್ಟಮ್ ನಮ್ಮ ಕಡೆ ಮಾಡಕ್ ಆಗುದಿಲ್ಲ.
1: ಇನ್ನುಳಿದ ಬೆಳೆಗಳನ್ನ ನೀವು ಬೆಳೆ ಬೆಳೆಗೂ ಅವ್ರ ಬೆಳೆ ಬೆಳೆಗೂ ಕಂಪೇರ್ ಮಾಡಿದ್ರ ಯಾವ್ದು ಹೆಚ್ಚು ಉತ್ಪನ್ನ ಕೊಡ್ತಾ ಇದೆ?
0: ನಮ್ಗೆ ಅವ್ರಿಗೆ ಹೆಚ್ಚು ಉಪ್ಪನ್ನು ಕೊಡೋದ್ರೆ ಅವ್ರಿಗೆ ಭತ್ತನ ಹೆಚ್ಚು ಉಪ್ಪನ್ನು ಕೊಡ್ತಾರೆ.

0: ಸರ್. ಮತ್ತ ಅವ್ರು ಹಣ್ಣು ಹಂಪಲ ಬೆಳೆದ್ರದಾಗ ಹೆಚ್ಚದಾರ ಅವ್ರು, ಯಾಕಂದ್ರ ಅವ್ರಿಗೆ ಅದು ಬಹಳ ಅವ್ರು ಖರ್ಚು ಮಾಡಿ ಅದನ್ನ ಇದನ್ನ ಮಾಡ್ತಾರ. ಅಷ್ಟು ಖರ್ಚು ನಮ್ಮಲ್ಲಿ ಮಾಡಕ ರೈತರಿಗಿನ್ನೂ ಅಷ್ಟು ಇದು ಇಲ್ಲ.
1: ಈಗ ಭತ್ತದಲ್ಲಿ ಅವರು ಹೆಚ್ಚು ಇಳುವರಿಯನ್ನು ಪಡಿತಾ ಇದಾರಂದ್ರೆ ತಾವು ಬೆಳೆದ್ರೆ ಯಾಕೆ ತೆಗಿಯಕ್ ಆಗ್ತಾ ಇಲ್ಲ ಅಷ್ಟು ಇಳುವರಿ
0: ಸರ್? ನಮಗೂ ಬೆಳೆ ಆಗಿದ್ರೆ ಮಾಡಕ್ ಆಕತಿ, ನಮಗೂ ತೆಗಿಯಕ್ ಆಕತಿ. ಕೆಲವೊಬ್ರಿಗೆ ಆಕತಿ, ಕೆಲವೊಬ್ರು ಅದ್ರೊಳಗೆ ಆಸಕ್ತಿ ಇಲ್ಲಾರಿಗೆ ಸುಮ್ಮನೆ ಬೆಳಿತಾರ ಬಿತ್ತಾರ, ಅದು ಅಷ್ಟು ಇದು ಆಗುದಿಲ್ಲ, ಅವ್ರು ಮುಂದುವರಿಯಂಗಿಲ್ಲ. ಆದ್ರೂ ದಿವಸ ಇಟ್ಕೊಂಡು ಏ ರೈತರಿಗೆ ಇದು ಕೃಷಿ ನಮ್ಗೆ ಸಲ್ಲುವುದಿಲ್ಲ, ನಾವೆಲ್ಲರೂ ದುಡಿಯಕ್ ಹೋಗೋಣಂತ ಇದನ್ನ ಭೂಮಿನ ಹಾಳ್ ಮಾಡ್ಕೊಂಡು ದುಡಿಯಕ್ ಹೋಗಿ ಅವ್ರು ಎಲ್ಲ ಭೂಮಿನ ಮಾರ್ಕೊಂಡು ಹಾಳಾಗಿ ಹೋಗ್ಬಿಟ್ರ. ಹಂಗೆ ಮಾಡಿ ಅದನ್ನ ಮಾಡಬೇಡ್ರಿ ಅಂತೇಳಿ ನಾವು ಎಲ್ಲಾನು ನಮ್ಮ ಕೃಷಿ ಒಳಗಾರ ನಾವು ಮತ್ತೊಬ್ಬರಿಗೆ ಬುದ್ಧಿ ಹೇಳಿ ಇದ್ರಾಗ ಮುಂದುವರಿರಿ, ಕೃಷಿ ಒಳಗೆ ಹೋಗ್ರಿ, ಭೂಮಿ ಮಾಡ್ರಿ, ಲಾಭ ಐತಿ, ತೋರಿಸ್ಕೊಡ್ತೇವೆ ನಿಮ್ಗೆ ಲಾಭ ಐತಿ ಅಲ್ಲ ಅನ್ನೋದಂತ ನಾವು ಒಂದು ಅದನ್ನ ಕನ್ಫರ್ಮ್ ತೋರಿಸಿವಿ ಎಲ್ಲರಿಗೂ.
1: 3,000 ತಾವು ಕಬ್ಬನ್ನ ಬೆಳೀತಾ ಇದ್ದೀರಿ, ಬಹಳ ಸಂತೋಷ. ಈ ಕಬ್ಬಿನ ಉತ್ಪಾದನೆಯಲ್ಲಿ ತಮಗೆ ಎಷ್ಟು ಲಾಭ ಆಗ್ತಾ ಐತಿ? ಒಂದು ಕ್ವಿಂಟಲ್ಗೆ ಏನು ರೇಟ್ ಅದ
0: ಈಗ ಸರ್? ಒಂದು ಟನ್ಗೆ 3,200 ಮಾಡ್ಯಾರ ಸರ್ ಈಗ ಗೌರ್ಮೆಂಟ್. ಇದನ್ನ ಒಂದು ಸ್ವಲ್ಪ ನಾವು ಹೋರಾಟ ಗಿರಾಟ ಮಾಡ್ತೀವಿ, ಹೋರಾಟ ಮಾಡಿ ಒಂದು 2,500 3,500 ಮಟ ರೇಟ್ ಆಯ್ತು ಸರ್ ಈ ವರ್ಷ. 3,200 ಮಟ ನಮಗೆ ಕೊಟ್ಟರೆ ಇದರಿಂದ ನಮ್ಗೆ ಉಳಿದ ಪೀಕ್ ಮಾಡಕ್ಕಿಂತ ಇದ್ರಾಗ ಲಾಭ ಅನಿಸ್ತೈತ್ರಿ. ಖರ್ಚು ಕಡಿಮೆ ಎಲ್ಲ ಲೇಬರ್ ಸಿಗೋಂಗಿಲ್ಲ.
1: ಒಂದು ವರ್ಷದ ಉತ್ಪಾದನೆ ಎಷ್ಟು ಅದ ತಮಗೆ?
0: ನಮಗೆ ಈಗ ಒಂದು 4-5 ಲಕ್ಷ ರೂಪಾಯಿ ಉತ್ಪನ್ನ ಆಕತಿ ನಮ್ದು.
1: ಎಲ್ಲ ಖರ್ಚು ವೆಚ್ಚ ಹೋಗಿ
0: ಖರ್ಚು ಹೋದ್ರೆ ಒಂದು 4 ಲಕ್ಷ ಉಳಿತೈತಿ ರೀ ನಮ್ಗೆ.
1: 4 ಲಕ್ಷ
0: ಉಳಿತೈತಿ ಸರ್. ಮತ್ತು ಅದರಲ್ಲಿಂದ ನಾವು ಮತ್ತು ಸೈಡ್ ನಮಗೆ ಏನಾರ ಖರ್ಚಿಗೆ ಮಾಡ್ಕೊಂಡಿರ್ತೀವಿ, ದನಗಳಂತ ಮಾಡೇವಿ, ಅವ್ರ ಕರುಗಳು ಹೋರುಗಳಂತ ಮಾರ್ತೇವೆ,
1: ಹೈನುಗಾರಿಕೆ
0: ಮಾಡೇವಿ, ಅದ್ರಾಗ ಹಾಲ್ನಾಗ ನಮ್ಮ ಸಂತೆ ಹೋಗತಿ.
1: ಹೈನುಗಾರಿಕೆಗೆ ತಮ್ಮಲ್ಲಿ ಎಷ್ಟು ಆಕಳಗಳದಾವು? ಕರುಗಳಂತ
0: 4-5 ಆಕಳದಾವ ರೀ. ಅಲ್ಲಿಂದ ಅವು ಹೋರಿಗೆ ಇಳಿದು ಬಂದ್ರೆ 1 ವರ್ಷದಾಗ 2 ವರ್ಷದಾಗ ಮತ್ತೆ 2 ಹೋರಿ ಜೋಡಿ ಮಾಡಿದ್ರೆ ನಮ್ಗೆ 50-60 ಲಕ್ಷ ಗಟ್ಟಲೆ ಅವು ಲಾಭ ಆಕಾವು. ಮತ್ತೆ ಈಗ ಹೈನಂತಿ ನಮ್ಗೆ ಕಂಟಿನ್ಯೂ ಮನೆಗೂ ಬೇಕು, ನಮ್ಗೆ ಹಾಲು ತುಪ್ಪ ಮೊಸರು ಮಜ್ಜಿಗೆ. ಈಗೆಲ್ಲ ನಾವು ಬ್ಯಾಸಿಗೆ ಟೈಮ್ದಾಗ ಎಲ್ಲರೂ ಚಾ ಕಾಯಿಸಿ ಕೊಟ್ರೆ ನಾವು ಮಜ್ಜಿಗೆ ಕೊಡ್ತೇವ್ರಿ ಯಾರ ಬೀಗರು ಬೀಜರು ಮನೆಗೆ ಬಂದ್ರೆ, ಯಾಕಂದ್ರೆ ಈಗ ತಮ್ಮ ಬ್ಯಾಸಿಗೆ ಟೈಮ್ ಅಲ್ಲ. ಹಂಗೆ ನಾವು ಒಂದು ಮೇಂಟೈನ್ ಮಾಡಿಕೊಂಡು ನಾವು ಆರೋಗ್ಯಕ್ಕೆ ಒಳ್ಳೇದಾಗುವಂಗೆ ಮಾಡ್ಕೊಂಡು ಇಟ್ಕೊಂಡೇವ್ರಿ.
1: ಗೋವಿನ ಜೋಳ ಬೆಳೀತಾ ಇದ್ದೀನಿ ಅಂದ್ರೆ ಎಷ್ಟು ಎಕರೆ ಗೋವಿನ ಜೋಳ ಬೆಳೀತೀವಿ?
0: ಗೋವಿನ ಜೋಳ ಒಂದು 2 ಎಕರೆ ಬೆಳಿತೇವ್ರಿ. ಎಕರೆಗೆ 35-40 ಕ್ವಿಂಟಲ್ ಮಟನು ಬರ್ತಾವ ರೀ. 20-40 ಮಟ ಹೆಚ್ಚು ಕಡಿಮೆ ರೀ. ಅದು ಕೆಲವೊಂದು ತಾರತಿಮ್ ಮಾಡಿದವ್ರು 40 ಮಟ ಬರ್ತಾವ, ತಾರತಿಮ್ ಇಲ್ದವ್ರು 20 ಬೆಳಿತಾರ, 25 ಬೆಳಿತಾರ, 30 ಬೆಳಿತಾರ. ಅದು ಭೂಮಿ ಮೇಲೆ ಇದನ್ನ ಇಟ್ಕೊಂಡು ಮಾಡ್ದಂಗೆ ರೀ ಅದು. ಆದ್ರೆ ನಾವು ಮಾತ್ರ ಭೂಮಿನ ನಂಬೇವಿ, ನಮಗೆ ಭೂಮಿ ಯಾವತ್ತೂ ನಮ್ಮನ್ನ ಉಸಿರನಿಸಿಲ್ಲ, ಕೈ ಬಿಟ್ಟಿಲ್ಲ ರೀ.
1: ಬಹಳ ಸಂತೋಷ. ಇದ್ರ ಜೊತೆಗೆ ತಾವು ತರಕಾರಿನೂ ಬೆಳಿತಾ ಇದ್ದೀನಿ.
0: ಹೌದು.
1: ಏನೇನು ತರಕಾರಿ ಹಾಕಿ?
0: ತರಕಾರಿ ಮುಳುಗಾಯಿ ಬೆಳಿತೀವ್ರಿ. ಆದರ್ಶ ಒಂದು 10 ಗುಂಟೆ 15 ಗುಂಟೆ ಮುಳುಗಾಯಿ ಹೆಚ್ಚಿದ್ವಿ. ಸಾಕು ಬೇಕಾದಷ್ಟು ನಮ್ಗೆ ಬೆಳೆದು ನಮ್ಗೆ ಉಪನ್ನ ಕೊಡ್ತೀರಿ. ಮುಳುಗಾಯಿ ಸಾಕಷ್ಟು ನಮ್ಗೆ ಉಪಯೋಗ ಆತ, ಉಪಯೋಗ ಆಗಿ ನಮ್ಗೆ ಅದ್ರೊಳಗೆ ಲಾಭನೂ ಅನಿಸ್ತು, ಭಾಳ ಲಾಭ ಅನಿಸ್ತು. ಮಳೆಗಾಲ ಎಲ್ಲ ಪೂರ್ತಿ ನಾವು ಅದ್ರೊಳಗನ ಜೀವನ ಮಾಡಿದ್ವಿ. ಅಷ್ಟು 1 ಲಕ್ಷ ರೂಪಾಯಿದು ಮುಳುಗಾಯಿ ಆಯ್ತು ರೀ ನಮ್ದು. ಒಂದು 10 ಗುಂಟೆ ಮಾಡಿದ್ರೆ ಹೋದ ವರ್ಷ ನಮ್ಗೆ ಚಲೋ ಅದು ಇದು ಆತ.
1: ಅಂದ್ರೆ ಈಗ ತರಕಾರಿ ಬೆಳಿತಿರಲ್ಲ ತಾವು, ಅದಕ್ಕೆ ಏನು ಗೊಬ್ಬರ ಹಾಕ್ತೀರಿ?
0: ಅದಕ್ಕೆ ನಾವು ಜಾಸ್ತಿ ತಿಪ್ಪಿ ಗೊಬ್ಬರ ಹಾಕ್ತೀವ್ರಿ, ಅಂದ್ರೆ ಸಗಣಿ ಗೊಬ್ಬರ ಅಂತಾರೆ.
1: ರುಚಿ ಬರಲಿ ಅಂತ
0: ತಿಪ್ಪಿ ಗೊಬ್ಬರ. ಸರ್ಕಾರಿ ಗೊಬ್ಬರ ಜಾಸ್ತಿ ಬಳಸೋದಿಲ್ರಿ ತರಕಾರಿಗೆ. ತಿಪ್ಪಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಿನ ಆಗಿ ಹಚ್ಚು ಮುಂದೂ ಹಾಕಿಸ್ತೀವಿ. ಆಮೇಲೂ ಮತ್ತೆ ನಾವು ಅದನ್ನ ಹಾಕ್ತೇವೆ ಮೇಲೆ. ಏನೋ ಸ್ವಲ್ಪ ಇರಲಿ ಅಂತ ಏನಾರ ಹಿಂದಗಡೆ ಇದು ಆದ್ರೆ ಸ್ವಲ್ಪ ವೀಕ್ ಆದರೂ ಜೋಳ ಹಿಡಿದ್ರೆ ಹಂಗೇನ ಮಾಡಿ ಸ್ವಲ್ಪ ಸರ್ಕಾರಿ ಗೊಬ್ಬರ ಬೆಳೆಸ್ತೀವಿ, ಜೋಳ ಹಿಡಿಬಾರ್ದಲ್ಲ.
1: ಎಷ್ಟು ಎಕರೆ ಒಳಗೆ ಈ ತರಕಾರಿ ಬೆಳಿತೀರಿ ತಾವು?
0: ನಾವು ಒಂದು 1/2 ಎಕರೆದೊಳಗೆ ಅಷ್ಟು ತರಕಾರಿ ಬೆಳಿತೀವಿ ರೀ ನಾವು.
1: ಅಂದ್ರೆ ತಮ್ಮ ಮನೆ ಪೂರ್ತಿ
0: ಮಾರಾಟ ಮಾಡ್ತೇವೆ ರೀ.
1: ಮಾರಾಟಕ್ಕೆ ಎಲ್ಲಿ ಹೋಗ್ತೀರಿ? ಬೇರೆ ಕಡೆ ಹೋಗ್ತೀರಿ?
0: ಇಲ್ಲಿ ಹುಬ್ಬಳ್ಳಿಗೆ ಬರ್ತೇವೆ ರೀ ಮಾರ್ಕೆಟ್ಗೆ. ಸಣ್ಣ ಪುಟ್ಟ ಸ್ವಲ್ಪ ಅಲ್ಲೇ ನಮ್ಮ ಮಾರ್ಕೆಟ್ ಅದಾವಲ್ರಿ, ಕಲ್ಲಗಟ್ಟಿಗೆ, ಬೊಮ್ಮಿಗಟ್ಟಿ, ಹಿಂಗೆಲ್ಲ ಅಲ್ಲೇ ನಾವು ಸ್ವಲ್ಪ ಚೀಲ 2 ಚೀಲ ಅಲ್ಲಿ ತೊಗೊಂಡು ಹೋಗ್ತೀವಿ. ಭಾಳ 10-20 ಚೀಲದಾಗ ನಾವು ಹುಬ್ಬಳ್ಳಿ ಮಾರ್ಕೆಟಿಗೆ ಬರ್ತೇವೆ. ಇಲ್ಲಿ ಹುಬ್ಬಳ್ಳಿ ಮಾರ್ಕೆಟಿಗೆ
1: ಅಂದ್ರೆ ಈಗ ನೀವು ತರಕಾರಿ ತೊಗೊಂಬರ್ತಿರಲ್ಲ, ಈ ಹೊರಗಡೆ ತಂದಾಗ ಅದು ಏನು ಉಳಿಯಂಗಿಲ್ಲ ತರಕಾರಿ ತಮ್ಮ ಈಗ ಮಾರಕ್ ಬಂದಿರ್ತಿರಲ್ಲ, ಎಲ್ಲ ತರಕಾರಿನೂ ತಮ್ಮಲ್ಲಿ
0: ತಗೊಂತಾರ? ಎಲ್ಲ ತಗೊಂತಾರ ರೀ, ಯಾವ್ದು ಉಳಿಯಂಗಿಲ್ಲ ಸರ್. ಎಲ್ಲಾನು ಖಾಲಿ ಆಗತ್ತೆ. ನಾವು ರೈತರ ಅಂದ್ರೆ ರೈತರು ಬಂದಾರ ಅಂತೇಳಿ ಎಲ್ಲ ಬಾಳ ನಮ್ಮ ಕಡೆಗೆ ಎಲ್ಲರೂ ವ್ಯಾಪಾರಗಾರ ಕಡೆಗೆ ಬಿಟ್ಟು ನಮ್ಮ ಕಡೆಗೆ ತಗೊಂತಾರ.
1: ಈಗ ನೀವು ಈ ಕಬ್ಬು ಬೆಳಿತಾ ಇದ್ರಿ, ಗೋವಿನ ಜೋಳ ಬೆಳಿತಾ ಇದ್ರಿ ಅಂತಂದು ಹೇಳಿದ್ರಿ, ಇವಕ್ಕೆಲ್ಲ ಯಾವ ಗೊಬ್ಬರಗಳನ್ನ ಬಳಸ್ತಾ ಇದ್ರಿ ತಾವು?
0: ಇವಕ್ಕೆ ಕಬ್ಬಿಗೆ ಅಂತಂದ್ರೆ ಜಾಸ್ತಿ ನಾವು ತಿಪ್ಪೆ ಗೊಬ್ಬರನ ಉಪಾರಿಸ್ತೇವ್ರಿ. ಒಂದೊಂದು ಟೈಮ್ ಮಳೆಗಾಲ ಟೈಮ್ದಾಗ ಅದು ಸ್ವಲ್ಪ ಇದು ಆಗಲಿ ಜಾಸ್ತಿ ಅಂತೇಳಿ ನಾವು ರಾಸಾಯನಿಕ ಗೊಬ್ಬರನು ಅದಕ್ಕೆ ಬಳಸ್ತಾ ಇದ್ದೀವಿ.
1: ಯಾವ್ಯಾವ ರಾಸಾಯನಿಕ ಗೊಬ್ಬರ?
0: ರಾಸಾಯನಿಕ DAP ಹಾಕ್ತೇವ್ರಿ, ಸ್ವಲ್ಪ ಯೂರಿಯಾ ಹಾಕ್ತೀವಿ, ಆಮೇಲೆ 10-26, ಆಮೇಲೆ ಈ ಸೆಟ್ರೇಟ್ ಅಂತ ಒಂದೊಂದು ಥರ ಬಂದವಲ್ರಿ, ಅವು ಯಾವ ಉಪಯೋಗಕ್ಕೆಲ್ಲ ಅವನ್ನು ಬಳಸ್ತಾ ಇದ್ದೀವಿ.
1: ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಕ್ಕಿಂತ ಪೂರ್ವದಲ್ಲಿ ತಾವೇನಾದರೂ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸ್ತಾರೋ ಹೇಗೆ?
0: ಕೃಷಿ ಅಧಿಕಾರಿಗಳು ನಾವು ಜಾಸ್ತಿ ಸಂಪರ್ಕಿಸಿಲ್ರಿ. ನಮ್ಮ ತಂದೆಯವ್ರ ಕಾಲಿಂದ ನಾವು ಅದ್ರಾಗ ಸಣ್ಣಂದಿರ್ತಲೇ ಅದ್ರಾಗ ಬೇಕಂದ್ರೆ ನಾವು ಬರೀ ಎರಡನೇ ಸಾಲಿ ಕಲ್ತು ನಾವು ಕೃಷಿ ಮಾಡಕ್ಕೆ ನಿಂತವ್ರೆ. ಅದ್ರೊಳಗೆ ನಮ್ಗೆ ಜಾಸ್ತಿ
1: ಅಕ್ಕಪಕ್ಕದ

0: ನೋಡ್ಕೊಂಡು ನಾವು ಜಾಸ್ತಿ ಅದ್ರ ಮನವರಿಕೆ ಐತೆಲ್ಲ ಅದನ್ನ ನಾವು ಮಾಡ್ಕೊಂತ ಬಂದೇವಿ. ಯಾವ ಕೃಷಿ ಕಡೆ ಯಾರ ಕಡೆ ನಾವು ಹೋಗ್ಲಿಲ್ಲ. ನಾವು ಅದ್ರೊಳಗೆ ಹೆಂಗ್ ಮಾಡಿದ್ರೆ ಹೆಂಗ ಆಕತಿ, ಒಂದ್ ವರ್ಷ ಲಾಸ್ ಆತಿ ಇದನ್ನ ಮಾಡಿದ್ವಿ, ಮುಂದಿನ ವರ್ಷಕ್ಕೆ ನಾವು ಇದನ್ನ ಮಾಡಬಾರದು, ಇದನ್ನ ಮಾಡಿದ್ರೆ ನಮ್ಗೆ ಲಾಭ ಅದನ್ನ ಅರಿವಾಕತಿ ಅಲ್ಲ, ಅದನ್ನ ತಿದ್ದುಕೊಂಡು ನಾವು ಅದನ್ನ ಮುಂದುವರ್ಸ್ಕೊಂಡು ಹೊಂಟ್ಬಿಟ್ಟೇವ್ ರೀ.
1: ಬಹಳ ಸಂತೋಷ. ಈಗ ತಾವು ಕೃಷಿಯನ್ನ ಮಾಡ್ತಾ ಇದ್ರಿ, ಮುಂದಿನ ತಮ್ಮ ಯೋಜನೆಯಲ್ಲಿ ಏನನ್ನ ಮಾಡ್ಬೇಕಂತ ಮಾಡಿರಿ?
0: ಏನ್ ಸರ್, ನಾವು ಈಗ ಹೊಲದಲ್ಲಿ ಒಂದು ಮನಿ ಮಾಡಿಕೊಂಡು ನಾವು ಒಂದು 10-20 ಆಕಳ ಕಟ್ಕೊಂಡು ನಾವು ಈಗ ಪೂರ ಹೈನುಗಾರಿಕೆ ಮಾಡ್ಬೇಕಂತ ಮಾಡ್ಬೇಕಂತ ವಿಚಾರ ಇಟ್ಕೊಂಡೇವ್ ರೀ. ಮತ್ತೆ ನಾವು ಸಾವಯವ ಮಾಡ್ಬೇಕಂತ ಒಂದಿಷ್ಟ ವಿಚಾರ ಇಟ್ಕೊಂಡೇವಿ.
1: ಸಮಗ್ರ ಕೃಷಿಯಲ್ಲಿ ಏನೇನ್ ಮಾಡ್ಬೇಕಂತ ಮಾಡೀರಿ?
0: ಏನೀಗ ತರಕಾರಿ ಮಾಡ್ಬೇಕಂತ ಮಾಡೇವ್ರಿ, ಯಾಕಂದ್ರ ನಮ್ಗ ಅದು ಅನುಕೂಲ ಐತಿ. ಆಮೇಲೆ ಇವು ಸಿರಿಧಾನ್ಯ ಬೆಳಿಬೇಕು ಎಲ್ಲಾ ತರದಿಂದನು, ಯಾಕಂದ್ರೆ ನಮ್ಗೆ ತಿನ್ನಕ್ಕಾಗಲಿ ಮತ್ತೊಬ್ಬರು ರೈತರಿಗೆ ಆಗಲಿ, ಕೆಲವೊಂದೊಬ್ಬರಿಗೆ ರೊಕ್ಕ ಐತಿ ತಿನ್ನಕ್ಕೆ ಆಹಾರ ಸರಿಯಾಗಿ ಸಿಗವಲ್ವಲ್ಲ, ಅಂಥ ಒಂದು ಚುಲ ಚಲೋ ಆಹಾರ ನಾವು ಬೆಳೆದ ಕೊಡ್ಬೇಕಲ್ಲ ಅವ್ರಿಗೆ ಅನ್ನುವಂಥ ಒಂದು ವಿಚಾರದೊಳಗೆ ಬೆಳಿಬೇಕಂತ ಇನ್ನು ಮುಂದೆ.
1: ಈ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇವನ್ನೇನಾದರೂ ಮಾಡೋಂಥ ವಿಚಾರ ಇದೆ?
0: ಕುರಿ ಸಾಕಾಣಿಕೆ ಮಾಡ್ಬೇಕಂತ ಐತೆ ಸರ, ಅದ್ರದ್ದು ಇನ್ನೂ ಮನವರಿಕೆ ಮಾಡಿಕೊಂಡು ಅದನ್ನು ಮಾಡ್ಬೇಕಂತ ವಿಚಾರ ಇಟ್ಕೊಂಡೇವ್ರಿ.
1: ಮತ್ತು ಮೀನುಗಾರಿಕೆ
0: ಮಾಡ್ಬೇಕಂತೇಳಿ ಅದನ್ನು ಕೃಷಿ ಹೊಂಡ ಈ ವರ್ಷ ತೆಗೆಸ್ಬೇಕಂತ ಇಟ್ಕೊಂಡಿದ್ವಿ ಸರ. ಅದು ಸ್ವಲ್ಪ ಕಬ್ಬು ದ್ವಾಡ್ವಾದ್ವು, ಇನ್ನು ಮುಂದಕ್ಕೆ ಅದನ್ನು ಮಾಡಿಕೊಂಡು ಮೀನು ಸಾಕಾಣಿಕೆ ಮಾಡಿಕೊಂಡು ನಮಗೆ ಕರೆಂಟಿಂದ ಒಂದು ಸ್ವಲ್ಪ ತೊಡರಾಗಿ ಸೋಲಾರ್ ಹಾಕ್ಕೊಂಡು ಅದನ್ನು ನೀರಿಂದ ಹೊಂದಿಕೆ ಮಾಡ್ಕೋಬೇಕಂತ. ಮೀನಕ್ಕೆ ಅಂದ್ರೆ ನೀರು ಬೇಕಲ್ರಿ ಗಂಟಿ, ನಮ್ಮ ಕರೆಂಟ್ ಇಂದ ತೊಡರ ಬಡ ನೀರು ಹೋದ್ ಅಂದ್ರೆ ಮೀನದ
1: ಕರೆಂಟ್ ಬಹಳ
0: ಶಾರ್ಟೇಜ್ ಐತ್ರಿ ನಮ್ಗೆ. ಅದಕ್ಕೆ ಸೋಲಾರ್ ಆದ್ರೆ ನಮ್ಮ ಕಂಟಿ ನೀರು ಬರ್ತೈತಲ್ಲ, ಅದು ಮೀನಾ ಮಾಡಕ್ ನಮ್ಗೆ ಅನುಕೂಲ ಐತಿ. ಇದನ್ನೆಲ್ಲ ಮಾಡ್ಬೇಕಂತ ಒಂದು ತಲೆಯಾಗ ವಿಚಾರ ಐತ್ರಿ.
1: ಬಹಳ ಸಂತೋಷ. ಈಗ ತಾವು ಈ ಸಮಗ್ರ ಕೃಷಿಯನ್ನ ಮಾಡ್ಬೇಕನ್ನೋ ಯೋಜನೆಯನ್ನ ಹಾಕೊಂಡಿದ್ರಲ್ಲ, ಬಹಳ ಸಂತೋಷ. ಆದ್ರೆ ಈ ಕೃಷಿ ಜೊತೆಗೆ ಈ ಹೈನುಗಾರಿಕೆ ಆಗಿರ್ಬೋದು ಮತ್ತೆ ಜೇನು ಸಾಕಾಣಿಕೆ ಆಗಿರ್ಬೋದು, ಈ ತರದ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಳ್ಳೋದು ಬಹಳ ಉತ್ತಮ ಇವತ್ತಿನ ಸನ್ನಿವೇಶದಲ್ಲಿ. 3,000 ರೂಪಾಯಿ ತಾವು ಈ ಕಬ್ಬನ್ನು ಬೆಳೀತಾ ಇದ್ರಲ್ಲ, ಇದರಲ್ಲಿ ಕುಳೆ ಕಬ್ಬು ಎಷ್ಟದ, ನಾಟಿ ಕಬ್ಬು ಎಷ್ಟದ?
0: ಕುಳೆ ಕಬ್ಬು ಒಂದು 2 ಎಕರೆ ಐತ್ರಿ ಈಗ ವರ್ಷ, ಮತ್ತೆ ನಾಟಿ ಕಬ್ಬು ಒಂದು 2 ಎಕರೆ ಐತಿ. ಅದಕ್ಕೆ ಅದ್ರ ತಕ್ಕ ಇದನ್ನು ಬೆಳೆಸಿ ಎರಡೂ ನಾವು ಸಮಪಾರವಂಗು ಮಾಡ್ಕೊಂತೇವೆ ರೀ. ಅವನ್ನ ಸ್ವಲ್ಪ ಕುಳೆದ ಕಬ್ಬು ಇಳುವರಿ ಕಡಿಮೆ ಬರ್ತದಲ್ಲ ಈ ನಾಟಿ ಕಬ್ಬಿಗೆ, ಅದಕ್ಕೆ ಅಂದ್ರೆ ವರ್ಷಕ್ಕೆ ವರ್ಷ ಒಂದು ಲೆವೆಲ್ ಇಷ್ಟು ಕಬ್ಬು ಆಗ್ಬೇಕಂತ ನಾವು ಅದನ್ನು ಟ್ಯಾಲಿ ಮಾಡಿಕೊಂಡು ಅದನ್ನು ಬೆಳೀತಾ ಇದ್ದೇವೆ ರೀ.
1: ಈ ಕುಳೆ ಕಬ್ಬು ಇಳುವರಿ ಹೆಚ್ಚಾಗಬೇಕಂದ್ರೆ ಏನು ಮಾಡ್ಬೇಕಂತ ಮಾಡ್ತೀವಿ?
0: ಕುಳೆ ಕಬ್ಬು ಇಳುವರಿ ಹೆಚ್ಚಾಗಬೇಕಂದ್ರೆ ಈಗ ಸ್ವಾಗಿ ಸುಡಬಾರ್ದು ರೀ. ಆ ಸ್ವಾಗಿ ಎಲ್ಲ ಅದ್ರಾಗ ಮುರಿದು ಹಾಕಿ ಅದನ್ನು ಫಲವತ್ತಾಕತಿ ಭೂಮಿ.
1: ಹೌದೌದು,
0: ಈಗ ಎಲ್ಲ ರೂಟ್ರಿ ಬಂದವು, ಅದನ್ನು ಹೊಡೆದು ಅದಕ್ಕೆ ಸ್ವಾಗಿ ಪುಡಿ ಮಾಡುವಂಥ ಒಂದು ಮಿಷಿನ್ ಬಂದವು, ಅದನ್ನೆಲ್ಲ ಮಾಡಿಸಿ ಜಾಸ್ತಿ ಬ್ಯಾಸಿಗೆ ಒಳಗೆ ನೀರು ಅದಕ್ಕೆ ಜಾಸ್ತಿ ಉಪಯೋಗ ಮಾಡಿ ಅಂದ್ರೆ ಸ್ವಾಗಿ ಕುಳಿ ಹಂಗೆ ಮಾಡಿದರೆ ಅದು ನಾಟಿ ಕಬ್ಬದಾಗ ಒಂದು 4 ಕುಳೆ ಬಂದಿರ್ತತಿ, ಇದು 10 ಕುಳೆ ಹೊಡಿತೈತ್ರಿ. ಇದು ಕುಳೆದ ಕಬ್ಬು ಅಂದ್ರೆ ಜಾಸ್ತಿ ಗಳ ಹಾಕಾವು, ಒಂದು ಗಡ್ಡಿಗೆ 10-15-20 ಮಟ್ಟ ಕುಳೆ ಬರ್ತತಿ, ಗಳ ಬರ್ತಾವು. ಈಗ ನಾಟಿ ಕಬ್ಬು ಹಚ್ಚಿದ್ದು ಸ್ವಲ್ಪ ಕುಳೆ ಇರ್ತತಿ, ಅದಕ್ಕಿಂತ ಅದು ಜಾಸ್ತಿ ಆಗತ್ತತಿ. ಅದ್ರ ತಕ್ಕ ನಾವು ಅದನ್ನು ಫಲವತ್ತ ಮಾಡಿ ಬೆಳೆಸ್ಬೇಕು, ಬೆಳೆಸಿದ್ರೆ ಮಾತ್ರ ಅದು ಉಪ್ಪನ್ನು ಚಲೋ ಕೊಡ್ತೈತ್ರಿ.
1: ಬಹಳ ಸಂತೋಷ. ಈಗ ತಾವು ಹೈನುಗಾರಿಕೆಯನ್ನ ಮಾಡ್ತಾ ಇದ್ರೆ ಹೇಗೆ?
0: ಈಗ ಹೈನುಗಾರಿಕೆ ಮಾಡ್ತಿದ್ದಾವ್ರಿ.
1: ಎಷ್ಟು ಆಕಳ ಕರುಗಳು?
0: ಆಕಳ ಕರುಗಳು ಒಂದು 2 ಕರ ಅದಾವ ರೀ, ಒಂದು 3 ಆಕಳ ಅದಾವ. ಈಗ ಒಂದು ಸದ್ಯ ಒಂದು 2 ಆಕಳ ಹಿಂಡ್ತಾವ. ನಾವು
1: ಮಣಿಪುರ್ತಕ
0: ಮಾಡ್ಕೊತೀವಿ, ಸ್ವಲ್ಪ ಹಾಲುನು ಹಾಕ್ತೇವೆ ರೀ. ಆದ್ರೆ ನಾವು ಮಣಿಪುರ್ತಕ ಜಾಸ್ತಿ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇವನ್ನೆಲ್ಲ ಮಾಡಿಕೊಂಡು ನಾವು ನಮ್ಮ ಮನೆಯೊಳಗೆ ಫ್ಯಾಮಿಲಿಗೆಲ್ಲ ನಾವು ಬಳಸ್ತಾ ಇದ್ದೇವೆ ರೀ. ಮತ್ತೆ ಅದನ್ನ ಬಳಸೋದ್ರಿಂದ ನಮ್ಮ ಖರ್ಚುನು ಕಡಿಮೆ ಆಕತಿ, ಯಾಕೆ ಎಲ್ಲ ಇರ್ತತಲ್ಲ ಮನ್ಯಾಗ ಬೆಣ್ಣೆ ತುಪ್ಪ ಇರ್ತತಿ, ಅಟು ಇಟ್ಟು ಅವು ಖರ್ಚು ಕಡಿಮೆ ಆಕಾವ.
1: ನಮ್ಮ ಕೃಷಿ ಬದುಕಿನಲ್ಲಿ ಯಾರ್ಯಾರು ತಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ?
0: ನಮ್ಗೆ ನಮ್ಮ ಅಳೆಯಾದಾನ ರೀ ಮನ್ಯಾಗ, ನಮ್ಗೆ ಹೆಣ್ಣು ಮಕ್ಕಳು 3 ಮಂದಿ ಅಳೆಯಾದಾನ ಮನ್ಯಾಗ, ಅವರು ನಮ್ಮ ಹೆಣ್ಣು ಮಕ್ಕಳು ಸಾಲಿಗಿಂತಿ ಹೋಗ್ತಾರ. ಈಗ ನಮ್ಮ ಮನೆಯವರು, ನಮ್ಮ ಅಳೆಯ, ನಾವೆಲ್ಲರೂ ಕೃಷಿ ಒಳಗನ ನಾವು
1: ಆನಂತರ ತಮಗೆ ಈ ಕೃಷಿಯಲ್ಲಿ ತಾವು ತೊಡಗಿಸ್ಕೊಂಡಿರಲ್ಲ, ಈ ಕಳೆ ನಿರ್ವಹಣೆ ಇವನ್ನೆಲ್ಲ ಮಾಡ್ಬೇಕಾದ್ರೆ ತಮಗೆ ಸಾಕಷ್ಟು ಜನ ಸಿಗ್ತಾರ?
0: ಜನ ಸಿಗ್ತಾರ ಸರ್, ಸಿಗ್ತಾರ. ಸ್ವಲ್ಪ ಕಷ್ಟ, ನಾವು ಖಾಲಿ ಇದ್ದಾಗ ಅವ್ರು ಹೋಕ್ಕೀವಿ, ಬಾರ್ಜು ರೈತರದ ನಾವು ಮಾಡ್ತೀವಿ, ನಮ್ಗೆ ಅವ್ರು ಬಂದು ನಮ್ದು ಹೊಲ ಮಾಡ್ತೀವಿ, ಸಹಕಾರ ಮಾಡ್ಕೊಂಡು ಒಬ್ರಿಗೊಬ್ರು ಅವ್ರದ್ದು ಹಾರೆ ಇದ್ದಾಗ ನಾವು ಕಳೆ ತೆಗಿಯಕ್ ಹೋಕ್ಕಿವಿ, ನಮ್ದು ಅವ್ರು ಬರ್ತಾರ, ಹಿಂಗ್ ಮಾಡ್ಕೊಂಡು ಸಹಕಾರ ಮಾಡ್ಕೊಂಡು ನಾವು ಕೃಷಿಯನ್ನ ಸಾಗಣೆ ಮಾಡ್ತೇವೆ ರೀ. ನಾವು
1: ತುಂಬಾ ಸಂತೋಷ. 3,000 ರೂಪಾಯಿ ತಮ್ಮ ಕೃಷಿ ಬದುಕನ್ನ ಕಂಡಾಗ ನಮ್ಗನ್ಸುತ್ತೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಾದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ತಾವು ಹೇಳ್ತಾ ಇದ್ರಿ, ತುಂಬಾ ಸಂತೋಷ. ನಮ್ಮ ಯುವ ರೈತರಿಗೆ ಏನನ್ನ ಹೇಳಿಕ್ ತಾವು ಬಯಸ್ತೀರಿ?
0: ಏನ್ ಸರ, ಈ ಯಾರು ರೈತರಿಗೆ ಲಾಭ ಇಲ್ಲ, ರೈತರ ಕೃಷಿ ಮಾಡಿದ್ರೆ ನಾವು ಇನ್ನೊಂದು ಅಲ್ಲಿ ದುಡ್ಯಾಕ್ ಹೋಗ್ಬೇಕು, ಇಲ್ಲಿ ದುಡ್ಯಾಕ್ ಹೋಗ್ಬೇಕು, ನಾವು ನೌಕರಿ ಮಾಡ್ಬೇಕಂತ ಎಲ್ಲಾರ್ಗ ಸಾಲಿ ಕಲ್ಕಲ್ತಿ ಏನ್ ಬಿಟ್ಕೊಂತಾರಲ್ಲ, ಇದ್ರಾಗ ಲಾಭ ಐತಿ, ಇದ್ರಾಗ ಕೃಷಿ ಒಳಗ ಭೂಮಿ ತಾಯಿ ನಿಮ್ಗೆ ಯಾವತ್ತು ಕೈ ಬಿಡೋದಲ್ಲ, ಇದನ್ನ ಮಾಡ್ಕೊಂಡು ಹೋಗ್ರಿ, ಇದು ಲಾಭ ಆಗಿಲ್ಲ ಅಂದ್ರೆ ನಾನು ಕಂಡು ಕೇಳ್ರಿ ನೀವು ಅಂತ ನಾನು ಎಲ್ಲ ರೈತರಿಗೆ ಬಾಂಧವರಿಗೂ ಕೈ ಮುಗಿದು ಹೇಳ್ತೀನಿ.
1: ಆರಂಭದಲ್ಲಿ ಲಾಭ ಇಲ್ಲ ಅಂದ್ರೂ ಕ್ರಮೇಣ ಇದು ಲಾಭ
0: ಸಿಗ್ತೈತೆ ಸರ್. ಒಂದ್ ವರ್ಷ ಫೇಲ್ ಆಗೈತೆ ಅಂದ್ರೂ ಮರನೇ ವರ್ಷ ಎರಡು ವರ್ಷದ

0: ಕೂಡಿ ಆ ಭೂಮಿ ತಾಯಿ ನಮಗೆ ಕೊಡ್ತಾಳಂತ ನನಗೆ ಅದೊಂದು ನಂಬಿಕೆ ಐತಿ.
1: ತುಂಬಾ ಸಂತೋಷ. 3000 ಸಂಗಪ್ಪ ಮಲ್ಲಪ್ಪನವರೇ, ತಾವು ಇಷ್ಟೊತ್ತು ತಮ್ಮ ಕೃಷಿಯ ಬದುಕನ್ನ ನಮಗೆ ಸ್ವವಿವರವಾಗಿ ತಿಳಿಸಿಕೊಟ್ರಿ. ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಶರಣ ಶರಣಾರ್ಥ.
2: ಇದುವರೆಗೂ ಕೃಷಿಯ ಅನುಭವಗಳ ಕುರಿತು ಕಲಘಟಗಿ ತಾಲೂಕು ಬೆಲವಂತರ ಗ್ರಾಮದ 3000 ಸಂಗಪ್ಪ ಮಲ್ಲಪ್ಪನವರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ರೈತ ಮಿತ್ರರೇ, ನಾಳೆಯ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಈ ಕುರಿತು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ ರಾಮನ್ಗೌಡ ಓದುಗೌಡರು ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಇಂಗಳಗಿಯ ಭೀಮಪ್ಪ ಯಲ್ಲಪ್ಪ ಕಂಬಳಿ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ ಆಲಿಸುವಿರಿ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಸರೆ ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ದ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋನ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ವಾರ್ತೆಗಳ ವಿವರ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಸತತ ಮೂರನೇ ದಿನವೂ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಗದ್ದಲದ ನಡುವೆಯೂ ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಮಳೆಗಾಲದ ಉಳಿದ ಅವಧಿಗೆ ಅಮಾನತುಗೊಳಿಸುವ ನಿರ್ಣಯವನ್ನು ಸದನವು ಧ್ವನಿಮತದ ಮೂಲಕ ಅಂಗೀಕರಿಸಿತು. ಮಹಿಳಾ ಸಂಸದರನ್ನು ಗುರಿಯಾಗಿಸಿಕೊಂಡು ಕಲ್ಯಾಣ್ ಬ್ಯಾನರ್ಜಿ ಆಕ್ಷೇಪಾರ್ಹ ಮತ್ತು ಸಂಸತ್ತಿಗೆ ವಿರುದ್ದವಾಗಿ

0: ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಪೀಠಾಸೀನಾಧಿಕಾರಿ ಕೃಷ್ಣಪ್ರಸಾದ್ ಟೆನ್ನೇಟಿ ಹೇಳಿದರು. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ನಿರ್ಣಯವನ್ನು ಮಂಡಿಸಿದರು. ಇದಕ್ಕೂ ಮುನ್ನ ಸ್ಪೀಕರ್ ಓಂ ಬಿರ್ಲಾ ವಿರೋಧ ಪಕ್ಷದ ಸದಸ್ಯರಿಗೆ ಸದನವು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಮತ್ತು ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ಹೇಳಿದರು. ನೀಟ್ ವಿಷಯ ಮತ್ತು ಇತರ ವಿಷಯಗಳ ಕುರಿತು ರಾಜ್ಯಸಭೆಯಲ್ಲಿಯೂ ಪದೇ ಪದೇ ಗದ್ದಲ ಉಂಟಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ್ದರೂ ಕಾಂಗ್ರೆಸ್ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಚರ್ಚೆಯನ್ನು ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ನೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣಾ ಕಾಯ್ದೆ 2023 ಜಾರಿಗೆ ತರಲಾಗಿದೆ. ಇದು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸಲು ಹಾಗೂ ಮಕ್ಕಳ ಆನ್ಲೈನ್ ಗೌಪ್ಯತೆಯನ್ನು ಕಾಪಾಡಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಮಕ್ಕಳ ವೈಯಕ್ತಿಕ ದತ್ತಾಂಶವನ್ನು ಸಕ್ರಿಯಗೊಳಿಸಲು ಪೋಷಕರ ಒಪ್ಪಿಗೆಯನ್ನು ಇದು ಕಡ್ಡಾಯಗೊಳಿಸುತ್ತದೆ. ಟ್ರ್ಯಾಕಿಂಗ್, ನಡವಳಿಕೆಯ ಮೇಲ್ವಿಚಾರಣೆ ಅಥವಾ ಮಕ್ಕಳ ಕಡೆಗೆ ಉದ್ದೇಶಿತ ಜಾಹೀರಾತುಗಳಂತಹ ಅವರ ಯೋಗಕ್ಷೇಮಕ್ಕೆ ಹಾನಿಕಾರಕ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ ಎಂದು ಅವರು ವಿವರಿಸಿದರು. ಆನ್ಲೈನ್ ಗೇಮಿಂಗ್ನ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಯುವಜನರಲ್ಲಿ ಡಿಜಿಟಲ್ ವ್ಯಸನ ಮತ್ತು ಆರ್ಥಿಕ ಹಾನಿಯನ್ನು ಪರಿಹರಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರದೇಶದಿಂದ ನಿಷ್ಕ್ರಿಯಗೊಳಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ದೂರುಗಳ ಆಧಾರದ ಮೇಲೆ ಸರ್ಕಾರ ಅಂತಹ ಒಟಿಟಿ ಪ್ಲಾಟ್ಫಾರ್ಮ್ಗಳ ವಿರುದ್ದ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರಸ್ತುತ 162 ವಂದೇ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಯಾಣಿಕರ ಪ್ರಯಾಣದ ಅನುಭವ ಹೆಚ್ಚಿಸಲು ರೈಲ್ವೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಯುವಜನರ ಭಾವನೆಗಳಿಗೆ ತೀವ್ರ ಸಂವೇದನಾಶೀಲವಾಗಿದೆ, ವಿದ್ಯಾರ್ಥಿಗಳು ಎತ್ತುವ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಲು ಮತ್ತು ಪರಿಹರಿಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕೆಲವು ವ್ಯಕ್ತಿಗಳು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಜಕೀಯ ಸಾಧನವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಈಡೇರಿಸಲು ಮತ್ತು ಯುವ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ. ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಗದ್ದಲದ ಕುರಿತು ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಸರ್ಕಾರ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲು ಸಿದ್ದವಿದೆ, ಆದರೆ ಬೀದಿಗಳಲ್ಲಿ ಸಮಸ್ಯೆ ಪರಿಹರಿಸಲು ವಿರೋಧ ಪಕ್ಷ ಅನುಚಿತ ಪ್ರಯತ್ನ ಮಾಡುತ್ತಿದೆ ಎಂದು ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಮೆಸಿಡೋನಿಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಕೋಪ್ಜೆ ನಗರದ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸಂಘರ್ಷ, ಅಸಹಿಷ್ಣುತೆ ಮತ್ತು ವಿಭಜನೆಯನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಸಂವಾದ, ಕರುಣೆ ಮತ್ತು ಶಾಂತಿಯುತ ಸಹಬಾಳ್ವೆಯ ಆದರ್ಶಗಳು ಹೆಚ್ಚು ಪ್ರಸ್ತುತವಾಗಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು.

ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60ರಿಂದ 61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60ರಿಂದ 62 ವರ್ಷಗಳಿಗೆ ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ 3 ಸೇನೆಗಳು ಒಳಗೊಂಡ ಸಂಪೂರ್ಣ ಮಹಿಳಾ ಯಾತ್ರೆಯಾದ ಸಮುದ್ರ ಪ್ರದಕ್ಷಿಣವು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಸಮುದ್ರ ಪ್ರದಕ್ಷಿಣಾ ಯಾತ್ರೆಯನ್ನು ವರ್ಚುಯಲ್ ಆಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಐಎಎಸ್ವಿ ತ್ರಿವೇಣಿ ಆತ್ಮನಿರ್ಭರ ಭಾರತ ಮತ್ತು ದೇಶದ ನಾವೀನ್ಯತೆ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ ಎಂದರು. ಐಎಎಸ್ವಿ ತ್ರಿವೇಣಿ ಕೇವಲ ಸಮುದ್ರ ದಂಡಯಾತ್ರೆಯಲ್ಲ, ಭಾರತದ 3 ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಮನ್ವಯದ ಉದಾಹರಣೆಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಇರಾನ್ಗೆ ಹಾರ್ಮೂನ್ ಜಲಸಂಧಿಯನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಅಂತಾರಾಷ್ಟೀಯ ವ್ಯಾಪಾರ ಮತ್ತು ನೌಕಾಯಾನ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ಅಭಿಪ್ರಾಯಪಟ್ಟಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಆಸಿಯಾನ್ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಮೆರಿಕದೊಂದಿಗೆ ಮಾಡಿಕೊಂಡ ಮಾತುಕತೆಗಳಲ್ಲಿ ತನ್ನ ಬದ್ಧತೆಗಳನ್ನು ಪೂರೈಸಲು ಇರಾನ್ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜತಾಂತ್ರಿಕತೆಗೆ ಅಮೆರಿಕ ಬದ್ಧವಾಗಿದೆ ಮತ್ತು ಇರಾನ್ನೊಂದಿಗೆ ಮಾತುಕತೆ ಮುಂದುವರಿಸಲು ಸಿದ್ದವಾಗಿದೆ. ಮಾತುಕತೆಗಾಗಿ ನೇರ ಮತ್ತು ಪರೋಕ್ಷ ಮಾರ್ಗಗಳ ಮೂಲಕ ಅಮೆರಿಕವನ್ನು ಇರಾನ್ ಸಂಪರ್ಕಿಸಿದೆ ಎಂದು ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿಯು ಮುಕ್ತವಾಗಿರಬೇಕು. ಯಾವುದೇ ದೇಶವು ಬಲವಂತದಿಂದ ಅಂತಾರಾಷ್ಟೀಯ ಹಡಗು ಮಾರ್ಗವನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಜಾಗತಿಕ ವಾಣಿಜ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ಮಾರ್ಕೊ ರುಬಿಯೋ ಎಚ್ಚರಿಸಿದರು. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಇಂದು ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ಉನ್ನತಿ ಹೂಡಾ ಅವರನ್ನು 21-14, 9-21, 21-10 ಅಂತರದಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ 2ನೇ ಸುತ್ತಿಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ತಲುಪಿದರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಜೋಡಿ 32ನೇ ಸುತ್ತಿನ ಪಂದ್ಯದಲ್ಲಿ ಚೀನಾದ ವಾಂಗ್ ಚಾಂಗ್ ಮತ್ತು ಲಿಯಾಂಗ್ ವಿಕೆಂಗ್ ವಿರುದ್ದ 16-21, 7-21 ಅಂತರದಿಂದ ಸೋತರು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು, ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೂಜ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ 2ನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಧಾರವಾಡ. ಬಸವರಾಜ್ ಮನ್ಸೂರು ಅವರು ಹಾಡಿದ ರಂಗಗೀತೆಗಳು. ಇಂದಿನ ರಂಗಗೀತೆಗಳಲ್ಲಿ ವಾಮನರಾವ್ ಮಾಸ್ತರ್ ಅವರ ರಚನೆಯಲ್ಲಿ ಬಾಜಿರಾವ್ ಪೇಶ್ವಿ ನಾಟಕದ ರಂಗಗೀತೆಗಳನ್ನು ಕೇಳೋಣ.

0: ಬಸವರಾಜ್ ಮನ್ಸೂರ್ ಅವರು ಹಾಡಿದ ರಂಗಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಗೆಳತಿಯರೇ ನಮಸ್ಕಾರ. ಇಂದಿನ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ನಾಯಿಯೇ ದೇವರು, ಶೈಲಾ ಛಬ್ಬಿ ಅವರಿಂದ ಲಘು ಭಾಷಣ.

ತೊರೆವರು ಎಂಬ ಪದ್ಯ ತಾಯಿ ಮಹಿಮೆಯನ್ನ ಸಾರಿ ಹೇಳ್ತದ. ಮಾತೃದೇವ, ಪಿತೃದೇವ, ಗುರುದೇವ, ಅತಿಥಿದೇವ ಇವೆಲ್ಲ ಗೊತ್ತಿದ್ದ ಶಬ್ದಗಳು. ಆದ್ರೆ ನಾಯಿದೇವ ಎಂಬ ಹೊಸ ಶಬ್ದ ಯಾವುದಪ್ಪ ಅಂತ ಕೆಲವರು ವಿಚಾರ ಮಾಡಿದ್ರ, ಇನ್ನು ಕೆಲವರು ತಾಯಿ ಅನ್ನೋ ಬದಲಿ ನಾಯಿ ಅಂತ ತಪ್ಪಾಗಿ ಹೇಳಿರಬೇಕು ಅಂತನೂ ತಿಳ್ಕೋಬಹುದು. ಮಡಿವಂತರಂತೂ ಈ ತಲಿಬರಹ ಕೇಳಿ ಕೆಂಡಾಮಂಡಲರಾಗಿ ನನಗೆ ಶಾಪ ಹಾಕ್ತಿರ್ಬಹುದು. ಆದ್ರೆ ನಾಯೇನ್ ಮಾಡಲಿ, ನಮ್ಮ ಮನೆಯ ವಸ್ತುಸ್ಥಿತಿಯನ್ನ ನಿಮ್ಗೆ ಹೇಳಲಿಕ್ಕೆ ಹತ್ತೇನಿ. ನಮ್ಮ ಮನ್ಯಾಗ ನಾಯಿನ ದೇವರು. ನಾನು ಮದುವೆಯಾಗಿ ಅತ್ತಿ ಮನೆ ಸೇರಿದಾಗ ಇಲ್ಲೇ ನಾಯಿ ಮರಿ ಇದ್ದದ್ದು ಕಂಡು ಹೌಹಾರಿದ್ದೆ. ನನಗ ನಾಯಿ ಕಂಡ್ರಾಗಂಗಿಲ್ಲ, ಅದನ್ನ ಮುಟ್ಟೋದಂತೂ ದೂರದ ಮಾತ. ಅದು ಮೊದ್ಲು ಮೊದ್ಲು ನನ್ನ ನೋಡಿ ಗುರುಗುಟ್ಟಿದ್ರು, ಕ್ರಮೇಣ ನಾನು ಈ ಮನೆಯ ಒಬ್ಬ ಸದಸ್ಯ ಅಂತ ಒಪ್ಪಿಕೊಂಡ್ತು. ಮುಂದದು ನನ್ನ ಬೆನ್ ಹತ್ತಿ ಅಡ್ಡಾಡ್ಲಿಕ್ಕೆ ಹತ್ತು ಕೂಡ

ನಾನು ಹೆದರಿ ಚಿಟ್ಟಂತ ಚೀರ್ತಿದ್ದೆ, ಅಥವಾ ಕುರ್ಚಿನೋ ಸೋಫಾನೋ ಮಂಚಾನೋ ಏರಿ ನಿಲ್ತಿದ್ದೆ. ಅದೇನು ಮಾಡಂಗಿಲ್ವಾ ಅಂಥೇಳಿ ಎಲ್ಲರ ಸಮಾಧಾನ ಮಾಡಿ ಇಳಿಸ್ತಿದ್ರು. ನಾ ಇಳಿಯೋ ಪುರುಸೊತ್ತಿಲ್ಲ, ಅದು ಕಾಲ್ ಕಾಲಾಗ ಬಂದು ಕಾಲ ಅಪ್ಕೊಂಡು ಬಿಡ್ತಿತ್ತು. ಅಯ್ಯೋ, ಇದೊಳ್ಳೆ ಪೀಕಲಾಟ ಬಂತಲ್ಲ, ಯಾಕಾರು ನಾಯಿ ಸಾಕಿದ ಗಂಡನ ಮಾಡಿಕೊಂಡೆ ಅಂತ ಪೇಚಾಡ್ತಿದ್ದೆ. ನಮ್ಮವರಿಗಂತೂ ನಾಯಿ ಅಂದ್ರೆ ಪಂಚ ಪ್ರಾಣ, ಬಾಟ್ಲಿ ಹಾಲು ಕುಡಿಸಿ ಅದನ್ನೇನೋ ಬೆಳೆಸಿದ್ರಂತ. ಈಗ ತಾವ ತುತ್ತ ಮಾಡಿ ಕೆನಿ ಹಾಲು, ಅನ್ನ, ಬ್ರೆಡ್ಡು, ಹಾಲು ಎಲ್ಲ ತಿನ್ನಿಸ್ತಾರ. ಫೆಮಿಲಿಯಾರಿಟಿ ಪೀಪಲ್ಸ್ ಎ ಬ್ರೀಡ್ಸ್ ಕಂಟೆಂಪ್ಟ್, ನೇ ಇಟ್ ಬ್ರೀಡ್ಸ್ ಲೈಕಿಂಗ್ ಟು ಅಂತ ರಾಬರ್ಟ್ ಲಿಂಟ್ ಹೇಳ್ದಂಗ, ಮೊದಲಿಗ ನಾನು ನಾಯಿನ ಇಷ್ಟಪಡೆದಿದ್ರು ಅದ್ರ ಜೋಡಿ ಇದ್ದಿದ್ದು, ಕಾಲಕ್ರಮೇಣ ಅದನ್ನ ಪ್ರೀತಿಸದಿದ್ರೂ ಕನಿಷ್ಠ ಸಹಿಸ್ಕೊಳ್ಳೋ ಅಷ್ಟಾರು ಆದೆ. ನಮ್ಮವ್ರಿಗ ಕಲ್ಲ ದೇವ್ರ ಬಗ್ಗೆ ಇರೋಂಥ ಭಕ್ತಿ ವಿಶ್ವಾಸ ಅಷ್ಟಕ್ಕಷ್ಟೇ. ಅವರು ಜೀವರಲ್ಲೇ ದೇವರನ್ನ ಕಾಣುವವರು, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕುಲದವರು. ಅದರೊಳಗೂ ನಾಯಿ ಅಂದ್ರ ಸಾಕ್ಷಾತ್ ದೇವ್ರ. ನಮ್ ನಾಯಿ ಹೆಸರು ಬಾಜಿರಾಯ, ಮುದ್ದಿನಿಂದ ಬಾಜಿ ಅಂತ ಕರೀತಾರೆ. ಯಾವುದೇ ತಿಂಡಿ ತಿನಿಸು ಮಾಡ್ಲಿ, ಇವರು ಬಾಜಿಗ ಮೊದಲ ನೈವೇದ್ಯ ತೋರಿಸಿನ ಆಮೇಲೆ ತಾವು ತಿಂತಾರ. ಯಾರಾದ್ರೂ ನಾಯಿ ಮೈಲ್ಗಿ ಅಂತ ಹೀಗಳದ್ರ ಅದು ದತ್ತಾತ್ರೇಯನ ವಾಹನ, ಅದಕ್ಕೆಲ್ಲಿ ಮೈಲ್ಗಿ ಅಂತ ವಾದಿಸ್ತಾರ. ನಾನು ಚಕ್ಲಿ ಮಾಡ್ಕೋತ್ ಕರೆದು ಕರೆದು ಇಟ್ಟಂಗ ಅದು ಕರಕ್ತಿತ್ತು. ಅರೆ, ಎಲ್ಲಿ ಹೋತು ಅಂತ ನೋಡಿದ್ರ ತಾಟ್ನಾಗೇನದ, ಇಲ್ಲೇ ಇಲ್ಲ. ಅಲ್ಲ, ಬಾಜಿಗ ಭರ್ಪೂರ ಸಮಾರಾಧನೆ ನಡೆದಿರ್ತಿತ್ತು. ಮನಿಯೊಳಗ ನಾವಿಬ್ರು ಮತ್ತ ಮಕ್ಕಳು ಪೇಡೆ ತಿನ್ನದಿದ್ರು ಇವರು ನಾ ತಿಂತೇನಿ ಅಂದ್ಕೋತ ವಾರ ವಾರನೂ ಪೇಡೆ ತರೋರು. ನನ್ನ ಎದುರಿಗ ಒಂಚೂರು ಬಾಯಿ ಹಾಕೊಂಡಂಗೆ ಮಾಡಿ ಅವ್ರ ಹೊರ ಹೋಗಿ ಉಳಿದ ಭಾಗೆಲ್ಲ ಬಾಜಿಗೆ ತಿನ್ನಿಸ್ಬಿಡೋರು. ಬಾಜಿಗ ಕರೆದ ಪದಾರ್ಥ ಬೆಣ್ಣೆ, ತುಪ್ಪ, ಹಾಲು, ಇಡ್ಲಿ, ದೋಸೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಮನೆಯೊಳಗೆ ನಾಲ್ಕಾರು ದಿವಸದ ಸಲುವಾಗಿ ಕರೆದಿಟ್ಟು ಕುರುಕಲು ತಿಂಡಿ ಉಂಡಿ ಇತ್ಯಾದಿ ಎರಡೇ ದಿನದೊಳಗೆ ಖಾಲಿ ಆಗ್ಬಿಡ್ತಾವ. ಎಲ್ಲ ನಾ ಇನ್ನೂ ತಿಂದೇ ಇಲ್ಲ, ಇಷ್ಟಲಗು ಮುಗೀತೇನು ಅಂತ ವಿಚಾರ ಮಾಡಿದ್ರೆ ಅವೆಲ್ಲ ನಾಯಿ ಪಾಲಾಗ್ಬಿಟ್ಟಿರ್ತಾವ. ತಂದಿ ಹಂಗ ಮಕ್ಕಳೂ ಎಲ್ಲರೂ ನಾಯಿಗೆ ತಿನ್ನಿಸೇ ತಮ್ಮ ಬಾಯಾಗ ಹಾಕ್ಕೊಳ್ಳೋರು. ನನ್ನ ಪಾಲಿಗೆ ಮಾತ್ರ ಖಾಲಿ ಡಬ್ಬಿ, ಅರ್ಥಾತ್ ನಂದು ನಾಯಿ ಪಾಡು. ಬಾಜಿ ಅಲ್ಲಲ್ಲೇ ತನ್ನ ಮೈ ಕೆರೆದ್ಕೋತಿದ್ರ, ಅಯ್ಯೋ ಪಾಪ, ಬಾಜಿಗೆ ತುರಿಸ್ಲಿಕ್ಕೆ ಹತ್ತೆದ, ಬಾ ಮರಿ ಬಾ ಬಾ ನಿಂಗೆ ತುರಿಸ್ತೇನೆ ಅಂತ ನಮ್ಮ ಯಜಮಾನರು ಅದ್ರ ಮೈ ತುಂಬ ತುರಿಸಿ ಸಮಾಧಾನ ಮಾಡವ. ಒಂದು ದಿನ ನನ್ನ ತಲೆನೋವಿಗೆ ಮುಲಾಮ್ ಸುದ್ದ ಹಚ್ಚಿ ತಿಕ್ಕದಿ ಆಸಾಮಿ ನಾಯಿಗ ಒಂದು ಚೂರು ತ್ರಾಸಾದರೂ ಸೇವಾಕ್ ಸನ್ನದ್ದಾಗಿ ನಿಂತಿರ್ತಾರೆ. ಮನೆಯೊಳಗೆ ಬಾಜಿ ಮತ್ತು ನನಗೆ ಇಬ್ಬರಿಗೂ ಕೂಡೇ ಆರಾಮಿಲ್ಲ ಅಂತ ತಿಳಿರಿ. ಇವರು ಫ್ಯಾಕ್ಟ್ರಿಯಿಂದ ಬಂದು ಕೂಡಲೇ ಮೊದಲು ವಿಚಾರಿಸೋದು ನಾಯಿ ಯೋಗಕ್ಷೇಮ, ಆಮೇಲೆ ನಂದು. ತಮ್ಮ ಆರೋಗ್ಯ ಕೂಡ ಅಲಕ್ಷ್ಯ ಮಾಡಿ ನಾಯಿ ಆರೋಗ್ಯದ ಕಾಳಜಿ ಮಾಡ್ತಾರೆ, ಸೇವಾ ಮಾಡ್ತಾರೆ. ಏನು ವ್ಯಾಮೋಹನೋ ಏನೋ ಅಂತೇನೆ. ಇವರು ದೇವರ ಸೇವಾನ ಇಷ್ಟು ಶ್ರದ್ಧೆಯಿಂದ ಮಾಡಿದ್ರೆ ದೇವರ ಪ್ರತ್ಯಕ್ಷ ಆಗ್ಬಿಡ್ತಿದ್ನೋ ಏನೋ. ನಮ್ಮ ಮನೆಯೊಳಗೆ ನಾಯಿಗೆ ಆಗಾಗ ಅಭ್ಯಂಗ ಸ್ನಾನ ಆಗ್ತಿರ್ತದ. ಅದ್ರ ಸಲುವಾಗಿ 6 ಬಕೆಟ್ ಬಿಸಿ ಬಿಸಿ ನೀರಿನ ಸ್ನಾನ ಬಾಣಂತಿಗೆ ಹಾಕೋ ಹಂಗ, ಕಿಮ್ಮತ್ತಿನ ಸುಗಂಧ ಶಾಂಪೂ, ಆಮೇಲೆ ವಾಸ್ನಿ ವಾಸ್ನಿವು ಪೌಡರು, ಮಲಗಲಿಕ್ಕೆ ವಿಶೇಷ ಹಾಸಿ. ಅದಕ್ಕೆ ಅಂತೂ ಬಾಜಿ ಭಾಳ ಪುಣ್ಯ ಮಾಡಿ ಹುಟ್ಟ್ಯಾನ್ರಿ. ಹೋದ ಜನ್ಮದಾಗ ನಾವು ಅವನ ಋಣ ಇಟ್ಕೊಂಡು ಸತ್ತಿದ್ವೋ ಏನೋ, ಈ ಜನ್ಮದಾಗ ತೀರಿಸ್ಲಿಕ್ಕೆ ಹತ್ತೇವಿ. ಇವ್ರ ಹಂಗ ಇನ್ನೂ ಎಷ್ಟೋ ನಾಯಿ ಪ್ರಿಯರನ್ನು ನೋಡಿ ನಾನು ದಂಗಾಗೇನಿ. ನಮ್ಮ ಗುರುತಿನವ್ರ ಮನೆಯೊಳಗೆ ಹೆಂಡತಿ ಶ್ವಾನ ಪ್ರಿಯ ಇದ್ದಾಳೆ. ದಿನಾನೂ ಆ ನಾಯಿ ಆ ಯುವದಂಪತಿಗಳ ಮಧ್ಯನೇ ಮಲ್ಕೋತದಂತ. ಅದ್ರ ಯಜಮಾನತಿ ಪಾಯ್ಖಾನಿಗೆ ಹೋದರೂ ಅದು ಆಕಿ ಅಗಲಿಕೆಯನ್ನು ತಾಳಲಾರದೆ ಕೂಸಿನಂಗ ಹೊರಗ ಕುಯ್ ಕುಯ್ ಕುಯ್ ಅನ್ಕೋತ ಬಾಗ್ಲಾಗ ಕಾಯ್ಕೋತ್ ಕೂತಿರ್ತದಂತ. ನಾಯಿ ಬಗ್ಗೆ ಅತಿಯಾದ ಮೋಹದಿಂದಾಗಿ ಆಕಿ ತನಗೆ ಮಕ್ಕಳ ಬೇಡ ಅಂತ ನಿರ್ಧಾರ ಮಾಡಿ ತನ್ನ ಹೆಣ್ಣು ನಾಯಿಗ ಜೋಡಿ ಅಂಥೇಳಿ ಒಂದು ಗಂಡ ನಾಯಿನೂ ಸಾಕ್ಯಾಳ. ಅವನ್ನ ಮಕ್ಕಳು ಹಂಗೆ ಬೆಳೆಸ್ಯಾಳ. ಈ ಮಕ್ಕಳಿಗ ಕುನ್ನಿಗಳು ಹುಟ್ಟಿ ಈಗ ಆಕಿ ಅಜ್ಜಿ ಪಟ್ಟವನ್ನು ಆನಂದಿಸ್ಲಿಕ್ಕೆ ಹತ್ತಾಳ. ಅತ್ಯಂತ ಉತ್ಸುಕತೆಯಿಂದ ಬಾಣಂತನ ಮಾಡ್ಲಿಕ್ಕೆ ಹತ್ತಿದ್ದು ಕುನ್ನಿ ಮೊಮ್ಮಕ್ಕಳನ್ನು ತಾನೇ ಸಾಕ್ತಾಳಂತ. ಪುಣ್ಯಕ್ಕ ನಮ್ದು ಗಂಡ ನಾಯಿ ಆದದ್ರಿಂದ ನನಗದ್ರ ಬಾಣಂತನದ ಚಾಕ್ರಿ ಮತ್ ಸಣ್ಣ ವಯಸ್ಸಿಗೆ ಅಜ್ಜಿ ಆಗೋ ಕುಯೋಗ ತಪ್ಪೇದ. ಆಕಿ ಗಂಡನ್ ನೋಡ್ರಿ ಪಾಪ ನಾಯಿ ಪಾಡು. ನನ್ ಹಂಗ ಅಲ್ಲ, ಅವನ ಹೆಂಡತಿ ಮಕ್ಕಳು ಬ್ಯಾಡ ಅಂದದ್ದು ಒಂದ್ ರೀತಿಯಿಂದ ಒಳ್ಳೇದೆ. ಇದೇ ರೀತಿ ನಾಯಿ ಪ್ರಿಯರೆಲ್ಲ ತೀರ್ಮಾನಿಸಿ ಬಿಟ್ರೆ ಜನಸಂಖ್ಯಾ ಸ್ಫೋಟ ಸಾಧ್ಯತೆ ಇಲ್ಲದೆ ಹೋದ್ರೂ ಶ್ವಾನ ಸಂಖ್ಯಾ ಸ್ಫೋಟಗೊಳ್ಳು ಭೀತಿ ಅದನ ಅದ. ನನ್ನ ಬಂಧು ಒಬ್ಬರ ಮನೆಯೊಳಗ ಅವರು ತಮ್ಮ ಮನೆಯ ಹೊರಗ ನಾಮಫಲಕ ಹಚ್ಚಾರಲ್ಲ, ತಂದು

ನನ್ನ ಹೆಂಡತಿ ಹೆಸರಿನ ಜೋಡಿ ನಾಯಿ ಹೆಸರು ಕೂಡ್ಸ್ಯಾರಂತ. ಸದ್ಯ ನನ್ನ ಪತಿರಾಯ ಬಾಜಿ ಹೆಸರನ್ನು ನಮ್ಮ ನಾಮ ಫಲಕದಾಗ ಸೇರಿಸಿಲ್ಲ ಅಂಬೋದು ನನ್ನ ಪುಣ್ಯ ಅಂತಿಕೊಂಡ ಸಮಾಧಾನ ಪಟ್ಕೋತೇನೆ. ಅಂದಹಂಗ ನಮ್ಮ ಮನೆ ಒಳಗ ಈಗಾಗಲೇ ಅನೇಕ ನಾಯಿಗಳು ಕಾಲಕಾಲಕ್ಕೆ ಸಾಕಿವೆ. ಯಾವುದೇ ನಾಯಿ ಇರಲಿ, ಬಾಜಿರಾಯ ಅನ್ನೋದು ಅವಕ್ಕೆ ಇಟ್ಟಿರುವಂಥ ಒಂದು ಕಾಮನ್ ಹೆಸರು. ಈಗಿರೋದು ಬಾಜಿರಾಯ ನಂಬರ್ 7, 7th ನಂಬರ್. ಹೆಂಗೆ 3rd ಜಾರ್ಜು, 4th ಜಾರ್ಜು ಅಂತ ಅರಸಮನೆತನದವರು ಇಟ್ಕೋತಿದ್ರಲ್ಲ ಹಂಗೆ. ಅವತ್ತಿನ ದಿವಸ ನನ್ನ ಕಾಕು ಊರಿಂದ ಬಂದಿದ್ಲು. ಆಕಿನ ಸುತ್ತಾಡಿಸ್ಕೊಂಡು ಬರೋಣ ಅಂಥೇಳಿ ನಮ್ಮ ಕಾಲನಿ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ. ಬಾಜಿಗ ಆಗ ಸುಮಾರು 7-8 ತಿಂಗಳ ವಯಸ್ಸು. ಅದು ತಾನೂ ಬರ್ತೇನಿ ಅಂತ ಒದರ್ಲಿಕ್ಕೆ ಹತ್ತು ಕೂಡಲೆ ಪಾಪ ಕರ್ಕೊಂಡು ಹೋದ್ರಾತು ಅಂತ ಕುತ್ತಿಗೆಗೆ ಚೈನ್ ಬಿಗಿದು ಪಾರ್ಕಿಗೆ ಕರ್ಕೊಂಡು ಹೋದೆ. ನಾಯಿ ಕಟ್ಟಲಿಕ್ಕೆ ಅಲ್ಲಿ ಯಾವುದೇ ಕಂಬ ಇಲ್ಲದ್ರಿಂದ ಹಂಗೆ ಬಿಚ್ಚಿ ಸ್ವತಂತ್ರವಾಗಿ ಅಡ್ಡಾಡ್ಲಿ ಬಿಡು ಅಂತ ಬಿಟ್ಟೆ. ಅದಕ್ಕೂ ಅಲ್ಲಿ ವಾತಾವರಣ ಹೊಸದ, ದೂರ ಹೋಗದೆ ನಮ್ಮ ಸುತ್ತಮುತ್ತಲ ಅಡ್ಡಾಡ್ಕೊಂಡಿತ್ತು. ಕಾಕು ಮತ್ತು ನನ್ನ

ರಾತು ಅಂತ ಕುತ್ತಿಗೆಗೆ ಚೈನ್ ಬಿಗಿದು ಪಾರ್ಕಿಗೆ ಕರ್ಕೊಂಡು ಹೋದೆ. ನಾಯಿ ಕಟ್ಟಲಿಕ್ಕೆ ಅಲ್ಲಿ ಯಾವುದೇ ಕಂಬ ಇಲ್ಲದ್ರಿಂದ ಹಂಗ ಬಿಚ್ಚಿ ಸ್ವತಂತ್ರವಾಗಿ ಅಡ್ಡಾಡ್ಲಿ ಬಿಡು ಅಂತ ಬಿಟ್ಟೆ. ಅದಕ್ಕೂ ಅಲ್ಲಿ ವಾತಾವರಣ ಹೊಸದ, ದೂರ ಹೋಗದೆ ನಮ್ಮ ಸುತ್ತಮುತ್ತಲ ಅಡ್ಡಾಡ್ಕೊಂಡಿತ್ತು. ಕಾಕು ಮತ್ತು ನನ್ನ ಹರಟಿ ಒಳಗ ಸಂಜೆ ಕಳೆದು ಕತ್ಲ ಆವರಿಸಿದ್ದು ಗೊತ್ತೇ ಆಗ್ಲಿಲ್ಲ. ಹೋಗ್ಬೇಕಂತ ನೋಡ್ತೇವಿ, ನಾಯಿ ನಾಪತ್ತೆ. ಬಾಜಿ ಬಾಜಿ ಅಂತ ಕೂಗಿ ಕೂಗಿ ಇಟ್ಟೆ. ಪಾರ್ಕ್ ಎಲ್ಲ ಹುಡುಕಾಡಿದೆ, ಎಲ್ಲೂ ಇಲ್ಲೇ ಇಲ್ಲ. ನನ್ನ ಎದಿ ದಡ ದಡ ದಡ ಹುಡ್ಕೊಳಿಕ್ ಹತ್ತು. ಬಾಜಿ ಕಳೆದ್ರೆ ಏನ್ ಚಿಂತಿ ಇಲ್ಲ, ಹೋತ್ ಬಿಡು ಪೀಡ ಅನ್ಕೋತೇನಿ. ಅಥವಾ ಇನ್ನೆಲ್ಲಿ ಹೋಗ್ತದ, ಸ್ವಲ್ಪ ಹೊತ್ತಿಗೆ ತಂತಾನ ಬರ್ತದ ಮನೀಗ ಅಂತ ಹೇಳಿ ಅನ್ಕೋತೇನಿ. ಆದ್ರ ನನ್ನ ಪತಿ ಪರಮೇಶ್ವರರು ಕೇಳಬೇಕಲ್ರಿ, ಅವರು ರಾತ್ರಿ ಫ್ಯಾಕ್ಟ್ರಿಯಿಂದ ಬರೋ ಹೊತ್ತಿಗ ಇದು ಅವ್ರ ಮುಂದ ಪ್ರತ್ಯಕ್ಷ ಆಗಿ ಬಾಲ ಅಲ್ಲಿ ಆಡಿಸ್ಕೋತ ಮೈ ನೆಕ್ಕೋತ ಅವ್ರನ್ನ ಅಪ್ಕೋತಿರ್ಬೇಕು. ನಾಯಿ ಅಲ್ಲಿ ಹೋತಂದ್ರ ಇವ್ರಿಗ ಮಕ್ಕಳೇ ಕಳೆದಷ್ಟು ಹೆದರ್ಕಿ ಚಿಂತಿ. ಇನ್ ಹೆಂಗಪ್ಪ ನಾಯಿ ಇಲ್ದ ಮನಿ ಸೇರ್ಕೊಳ್ಳಿ ಅಂತ ಹೇಳಿ ಹೆದರಿಕೆ ಆತ ನನಗೂ. ವೀರಭದ್ರ ಅವತಾರ ಗೊತ್ತಿತ್ತಕ್ಕೀಗ. ಅವ್ರು ಬರೋದ್ರಾಗ ನಾಯಿ ಸಿಕ್ಕು ಮನಿ ಸೇರಿದ್ರ ಸಾಕ್ ಅಂತ ಹೇಳಿ ನಾವು ಚಡಪಡಿಸ್ಲಿಕ್ಕೆ ಹತ್ತಿದ್ವಿ. ಪಾರ್ಕ್ ಎಲ್ಲ ಖಾಲಿ ಆದ್ರೂ ಬಾಯಾಜಿ ಪತ್ತೇನ ಇಲ್ಲ. ನಾವರು ಎಷ್ಟೊತ್ತಂತ ಕಾಯ್ಲಿಕ್ಕೆ ಸಾಧ್ಯ? ಆದ್ರೆ ಖಾಲಿ ಕೈಯಿಂದ ಹೋಗೋ ಧೈರ್ಯನೂ ಇಲ್ಲ. ನಾನು ನಾಚಿಕೆ ಬಿಟ್ಟು ಬಾಜಿ ಬಾಜಿ ಅಂತ ಕುಕ್ಕೋತ ಕಾಲೋನಿ ಬೀದಿ ಬೀದಿ ಮೂಲಿ ಮೂಲಿ ಒಳಗ ಹುಡುಕ್ಲಿಕ್ಕತ್ತೆ, ಪರಿಚಿತರಿಗ ಕೇಳಲಿಕ್ಕತ್ತೆ. ಮತ್ತೆ

0: ಅಂತ ಹಾಡು ಹೇಳ್ಕೋತೋ. ಬಾಜಿ ನೀನೂ ಬೇಗ ಬಾರೋ, ಎನ್ನ ಮನಕ್ಕೆ ಕೃಪೆ ತೋರೋ ಅಂತ ಹೇಳ್ಕೋತ ಕೇರಿ ಕೇರಿ ಅಲೆದಾಡಿದೆ. ಅಪರಿಚಿತರು ನನ್ನ ನೋಡಿ, ಯಾರ್ರೀ ನಿಮ್ಮ ಮಗ ಕಳೆದಾನೇನ್ರಿ ಅಂತ ಪ್ರಶ್ನೆ ಮಾಡಿದರು. ಮತ್ತಿನ್ ಕೆಲವರು ಗೊತ್ತಿದ್ದವರು ಮುಸಿ ಮುಸಿ ನಗಲಿಕ್ ಹತ್ತರು. ಇನ್ ಕೆಲವರು ಪಾಪ ನಾಯಿ ಸಿಗ್ತೇನ್ರಿ ಅಂತ ಅನುಕಂಪದಿಂದ ಕೇಳಿದರು. ನನಗ ಅಳು ಬರೋದಂದ ಬಾಕಿ ನೋಡ್ರಿ. ಅವಾಗ ನಮ್ಮ ಕಾಕು ಅಂದ್ಲು, ನೋಡ ನಿನ್ನ ಗಂಡ ಮೊದ್ಲ ಮಹಾಶಿಡಕ, ನಾಯಿ ಕಾಣದಿದ್ರ ವಿಶ್ವಾಮಿತ್ರ ಆಗ್ಬಿಡ್ತಾನ, ಅನ್ನ ನೀರು ಬಿಟ್ಟು ನಾಯಿ ಹುಡುಕೋತ ಊರೆಲ್ಲ ಅಲಿತಾನ. ಈಗ ಉಳಿದಿರೋದು ಒಂದೇ ಉಪಾಯ, ನೀನು ಯಾವ್ದಾದ್ರೂ ವ್ರತ ಆಚರಿಸ್ತೇನಿ ಅಂತ ಬೇಡ್ಕೋ, ದೇವ್ರು ಕಣ್ ತೆಗೆದ್ರೂ ತೆಗಿಬಹುದು ಅಂತ ಸಲಹಾ ಮಾಡಿದ್ಲು. ಛೀ, ಏನ್ ಹುಸ್ತ ನಾನ, ನಾ ನನ್ ಸಲುವಾಗಿ ಇನ್ನೂ ತನಕ ಒಂದ್ ವ್ರತ ಪತ ಮಾಡಿಲ್ಲ, ಇನ್ ಆ ದರಿದ್ರ ನಾಯಿ ಸಲುವಾಗಿ ಯಾರು ಮಾಡ್ತಾರ, ನೀವೊಂದ್ ಏನಾರು ಹೇಳಬೇಡ ನೋಡು ಅಂತ ಹೇಳ್ಬಿಟ್ಟೆ. ಆದ್ರೆ ಏನ್ ಮಾಡೋದು, ಇವ್ರು ಬರೋ ಹೊತ್ತಾರು ಆಗ್ಲಿಕ್ಕೆ ಹತ್ತದ, ಡೊಂಕು ಬಾಲದ ನಾಯಕರು ಪ್ರತ್ಯಕ್ಷ ಆಗ್ವಲ್ರು. ಕಡಿಗೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂತ ಅಂದ್ಕೋತ ಇನ್ ಯಾವ ವೃತ ಮಾಡ್ಬೇಕಪ್ಪ ಅಂಥೇಳಿ ವಿಚಾರ ಮಾಡ್ಲಿಕ್ಕೆ ಹತ್ತಿದೆ. ವೈಭವ ಲಕ್ಷ್ಮಿ ಸಂತೋಷಿ ಮಾ ಏಕಾದಶಿ ವೃತ, ಸಂಕಷ್ಟಿ ಉರುಳ ಸೇವಾ ಪಾದ ಸೇವಾ, ಹಿಂಗ ಹತ್ತಾರು ವೃತಗಳು ಕಣ್ಣು ಮುಂದೆ ಹಾದು ಹೋದು. ಅಂತೂ ದೇವಾ, ಕಳೆದು ಹೋದ ಬಾಜಿ ಪ್ರತ್ಯಕ್ಷ ಆದ್ರೆ ನಾನು ಸೋಳಾ ಸುಮಾರು ವೃತ ಮಾಡ್ತೇನಿ, ದಯಮಾಡಿ ಕೃಪಾ ಮಾಡಪ್ಪ ಅಂತ ಕಣ್ಣು ಮುಚ್ಚಿ ಕೈ ಮುಗಿದು ಏಕ ಚಿತ್ತದಿಂದ ಬೇಡ್ಕೊಂಡೆ. ಕಣ್ಣು ತೆಗೆದು ನೋಡ್ತೇನಿ, ಆಶ್ಚರ್ಯ ಪರಮಾಶ್ಚರ್ಯ, ಬಾಜಿ ವಾಯುವೇಗದಿಂದ ನಮ್ಮ ಹತ್ರ ಓಡಿ ಬರ್ಲಿಕ್ಕತ್ತದ. ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ ಅನ್ನೋ ಅಷ್ಟು ಖುಷಿ ಆಗ್ಬಿಡ್ತು. ಆದ್ರ ಒಂದೇ ಕ್ಷಣದಾಗ ನನ್ನ ಹುಬ್ಬು ಗಂಟಿಕ್ಕಿದ್ವು. ಸಾಯಿ ಅರಿಷ್ಟ್ ನಾಯಿ ಮುಂಡೆದ, ಒಂದ್ ಅರ್ಧ ಮಿನಿಟ್ ಮೊದ್ಲು ಬಂದಿದ್ರ ನಿನ್ ಗಂಟೇನು ಹೋಗ್ತಿತ್ತು. ಈಗ ನೋಡು, ನಾ ನಿನ್ ಸಲುವಾಗಿ ಸೋಳಾ ಸುಮಾರು ವೃತ ಮಾಡಬೇಕು, ಖಡಕ್ ವೃತ ಬ್ಯಾರೆ, ಎಂದೂ ಉಪವಾಸ ವನವಾಸ ಮಾಡೇ ಗೊತ್ತಿಲ್ಲ, ಎಲ್ಲ ನಿನ್ ಕಿತಾಪತಿ ಅಂತದನ್ ತಿಳ್ಕೋತ ಅದಕ್ ಚೈನ್ ಕಟ್ಟಿ ಮನಿಗ್ ಬಂದೆ. ಅದ ಹೊತ್ತಿಗೆ ನಮ್ ಮನೆಯವರು ಬರೋದಕ್ಕ ಚಾಟೆ ಆತು. ಅಂತೂ ನಾನು ಬಚಾವಾದೆ. ಆದ್ರ ಈಗ ಸೋಳಾ ಸುಮಾರು ವೃತ ಮಾಡ್ಲಿಕ್ಕತ್ತೇನಲ್ಲ, ನೀವೆಂದಾರು ನಾಯಿಗಾಗಿ ವೃತಾದಿಗಳನ್ನ ಮಾಡೋದನ್ ಕಂಡಿರೇನು? ಮಾನವ ಜನ್ಮ ದೊಡ್ಡದು ಅಂಬೋದು ಉದಾಸವಾಣಿ, ಅಧಿಕ ಪುಣ್ಯದ ಫಲವಾಗಿ ಜೀವಿಗೆನೋ ಮಾನವ ಜನ್ಮ ಸಿಗ್ತದಂತ. ಆದ್ರ ಬಾಜಿ ಮತ್ ನನ್ನ ಜೀವನ ಹೋಲಿಸಿದ್ರ ನನಗನ್ನಿಸ್ತದ, ಹೆಚ್ಚೆಚ್ಚು ಪುಣ್ಯ ಮಾಡೋದ್ರಿಂದ ಮಾನವನ ನಂತರದ ಜನ್ಮ ಅದೇ ಬಾಜಿ ಜನ್ಮ ಸಿಗ್ತದ ಅಂತ. ತಂದೆ ಶಿವನ, ಮುಂದಿನ ಜನ್ಮ ಏನಾರು ಇದ್ರ ನನಗ್ ನಾಯಿ ಜನ್ಮನ ಇರ್ಲಿಪ್ಪ. ಇವತ್ತ ನಾ ಪಡ್ತಿರೋ ನಾಯಿ ಪಾಡು ಕಳೆದು ಮುಂದಿನ ಜನ್ಮದಾಗ ನನ್ನ ಪತಿದೇವ್ರ ಸಾಕ್ ನಾಯಿ ಆಗುವಂತ, ಅರ್ಥಾತ್ ನಾಯಿ ದೇವರಾಗೋ ಭಾಗ್ಯ ನನಗ ಇರ್ಲಿ. ಅದಕ್ಕಾಗಿ ಇವತ್ತಿಂದ ಪುಣ್ಯ ಸಂಚಯದಾಗ ತೊಡಕೋತೇನಿ.
1: ನಾಯಿಯೇ ದೇವರು, ಶೈಲಾ ಛಬ್ಬಿ ಅವರಿಂದ ಲಘು ಭಾಷಣ ಕೇಳಿದಿರಿ. ಈಗ ಕೆಎಸ್ ನರಸಿಂಹಸ್ವಾಮಿ ಅವರು ಬರೆದಂತಹ ಭಾವಗೀತೆಯನ್ನು

0: ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರು ಬರೆದಂತ ಭಾವಗೀತೆಯನ್ನ ಕೇಳಿದಿರಿ. ಇದು ಇಂದಿನ ಮಹಿಳಾ ವಾಣಿ ಕಾರ್ಯಕ್ರಮ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.
1: ಆಕಾಶವಾಣಿ ಧಾರವಾಡ ಇದೀಗ ದಿಲ್ಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಆಲಿಸುವಿರಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಇದುವರೆಗೆ ಕೇಳಿದ್ರಿ ಆಕಾಶವಾಣಿ ಧಾರವಾಡ. ವೇಳೆ 8:45 ದಿಲ್ಲಿ ಕೇಂದ್ರದಿಂದ ಇದೀಗ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: Heavy rainfall is also expected over Himachal Pradesh, Punjab, Bihar, Chhattisgarh, West Bengal, Jammu Kashmir, Uttarakhand, Jharkhand, Karnataka, Odisha and Rajasthan. President Draupadi Murmu today unveiled a bust of Mahatma Gandhi at the Museum of the City of Skopje in North Macedonia. Addressing the gathering, the president said Mahatma Gandhi's ideals of dialogue, compassion and peaceful coexistence remain highly relevant in a world facing conflict, intolerance and division. The United States has condemned Iran-backed and Yemen-based armed group Houthi rebels for threatening commercial shipping in the Red Sea after the group announced a naval blockade against Saudi Arabia. Speaking on the sidelines of a regional summit in the Philippines, U.S. Secretary of State Marco Rubio expressed hope that the situation would be de-escalated. Mr. Rubio said anything that restricts shipping through the Red Sea would be problematic for the same reasons that the Strait of Hormuz is problematic. Benchmark domestic equity indices declined nearly 1% today amid the ongoing geopolitical tensions and elevated crude oil prices. The Sensex shed 715 points to close at 76,755. In China Open Badminton, PV Sindhu and Ayush Shetty entered singles pre-quarterfinals at Changshuo today. Two-time Olympic medalist Sindhu advanced to the second round of women's singles after defeating compatriot Unnati Huda in a round of 32 clash. In the men's singles, Ayush Shetty defeated world number 11 Alvi Farhan of Indonesia to reach the round of 16. And now before we end the bulletin, the headlines once again. Prime Minister Narendra Modi calls for making the dream of Viksit Bharat a mass movement with youth playing a key role in it. Government reiterates readiness for meaningful discussion on NEET paper leak issue in Parliament, criticizes attempts to use youth protests for political gains. Opposition disrupts proceedings in both houses, demands resignation of Education Minister before discussion. Delhi High Court seeks responses from centre and police and pleas alleging use of excessive force on protesters. And in China Open Badminton, PV Sindhu and Ayush Shetty enter singles pre-quarterfinals. That is all in the news at 9. Good night.
1: ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ ಪುನರಾವರ್ತಿತ ಪ್ರಶ್ನೆಗಳು. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು ಭಾರತದ ಪ್ರಮುಖ ಇಂಧನ ಉಪಕ್ರಮಗಳಲ್ಲಿ ಒಂದಾಗಿದೆ. ಇದು ಸ್ವದೇಶ ನಿರ್ಮಿತ ನವೀಕರಿಸಬಹುದಾದಂತಹ ಇಂಧನದ ಬಳಕೆಯ ಮೂಲಕ ಇಂಧನ ಭದ್ರತೆಯನ್ನು ಸುಧಾರಿಸಲು, ರೈತರಿಗೆ ಬೆಂಬಲ ನೀಡಲು ಮತ್ತು ಪರಿಸರದ ಮೇಲಿನ ಪರಿಣಾಮವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಈ ಪ್ರಮುಖ ಇಂಧನ ಉಪಕ್ರಮದ ಪರಿಣಾಮವಾಗಿ 1.97 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ವಿದೇಶಿ ವಿನಿಮಯ ಉಳಿತಾಯವಾಗುತ್ತಿದ್ದು 316 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ತೈಲಕ್ಕೆ ಪರ್ಯಾಯವಾಗಿದೆ. 952 ಲಕ್ಷ ಮೆಟ್ರಿಕ್ ಟನ್ ಇಂಗಾಲ ಹೊರ ಸೂಸುವಿಕೆ ಕಡಿಮೆಯಾಗುವುದರ ಜೊತೆಗೆ 1.66 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣ ರೈತರಿಗೆ ನೇರ ವರ್ಗಾವಣೆ ಸಾಧ್ಯವಾಗಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಜೂನ್ 23, 2026 ಪತ್ರಿಕಾ ಪ್ರಕಟಣೆಯ ಮೂಲಕ ಈ ಕಾರ್ಯಕ್ರಮದ ಕುರಿತು ವಿವಿಧ ಕಾಳಜಿಗಳನ್ನು ತಿಳಿಸುವ ವಿವರವಾದ ಸ್ಪಷ್ಟತೆಯನ್ನು ನೀಡಿತು. ಆಟೋಮೊಬೈಲ್ ತಯಾರಕರು ಜೂನ್ 4, 2026 ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮದೇ ಆದ ಸ್ಪಷ್ಟನೆಗಳನ್ನು ನೀಡಿದರು. ಸ್ಪಷ್ಟನೆಗಳ ಹೊರತಾಗಿಯೂ ಈ ಬಿಪಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾಳಜಿಗಳು ಮುಂದುವರೆದಿವೆ. ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಈ ಕಾಳಜಿಗಳಿಗೆ ವಾಸ್ತವಿಕ ಸಾಕ್ಷ್ಯಾಧಾರಿತ ಪ್ರತಿಕ್ರಿಯೆಗಳನ್ನು ಒದಗಿಸುತ್ತವೆ. ಎಥೆನಾಲ್ ಭಾರತವು ಕಂಡುಹಿಡಿದ ಅಥವಾ ತರಾತುರಿಯಲ್ಲಿ ಜಾರಿಗೆ ತಂದ ಹೊಸ ಇಂಧನವಲ್ಲ. ಹೆನ್ರಿ ಫೋರ್ಡ್ ಅವರು 100 ಶತಮಾನಕ್ಕೂ ಹಿಂದೆ ಮಾಡೆಲ್ ಟಿ ಕಾರು ಎಥೆನಾಲ್ನಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಿದ್ದರು. ಬ್ರೆಜಿಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂತಹ ದೇಶಗಳು ದಶಕಗಳಿಂದ ಪೆಟ್ರೋಲ್ನಲ್ಲಿ ಎಥೆನಾಲ್ ಅನ್ನು ಬೆರೆಸುತ್ತಿವೆ. ಭಾರತದ ಸ್ವಂತ ಎಥೆನಾಲ್ ಕಥೆಯೂ ಸಹ ಪ್ರಸ್ತುತ ಸರ್ಕಾರಕ್ಕಿಂತ ಬಹಳ ಹಿಂದೆಯೇ ಪ್ರಾರಂಭವಾಯಿತು. ಇದು 2 ದಶಕಗಳಿಗೂ ಹೆಚ್ಚು ಕಾಲದ ಪಯಣವಾಗಿದೆ. 2001 ಎಥೆನಾಲ್ ಬ್ಲೆಂಡಿಂಗ್ ಪೈಲಟ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. 2004 ಕಾರ್ಯಕ್ರಮವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. 2006 E5 ಅಥವಾ 5% ಬ್ಲೆಂಡಿಂಗ್ ಅನ್ನು ಹಲವಾರು ರಾಜ್ಯಗಳಲ್ಲಿ ಜಾರಿಗೆ ತರಲಾಯಿತು. 2013 ರ ಜನವರಿ

ಯಲ್ಲಿ 10 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶೇಕಡಾ 5% ಎಥನಾಲ್ ಬ್ಲೆಂಡಿಂಗ್ ಸಾಧಿಸುವ ಗುರಿಯೊಂದಿಗೆ ನೀತಿ ಚೌಕಟ್ಟನ್ನು ಭಾರತದ ಗೆಜೆಟ್ನಲ್ಲಿ ಅಧಿಸೂಚಿಸಲಾಯಿತು. ಇದರ ಹೊರತಾಗಿಯೂ 2014ರವರೆಗೆ ಬ್ಲೆಂಡಿಂಗ್ ಸುಮಾರು 1.5% ಮಾತ್ರವೇ ಇತ್ತು. ಏಕೆಂದರೆ ಭಾರತವು ಕೇವಲ ಕಬ್ಬಿನಿಂದ ಸಾಕಷ್ಟು ಎಥನಾಲ್ ಅನ್ನು ಉತ್ಪಾದಿಸಲು ಸಾಧ್ಯವಾಗಲಿಲ್ಲ. 2018ರ ಮೇನಲ್ಲಿ ಜೈವಿಕ ಇಂಧನಗಳ ಮೇಲಿನ ರಾಷ್ಟೀಯ ನೀತಿಯು ಕಚ್ಚಾ ವಸ್ತುಗಳ ಮೂಲವನ್ನು ಕಬ್ಬಿನಾಚೆಗೆ, ಜೋಳ ಮತ್ತು ಹೆಚ್ಚುವರಿ ಧಾನ್ಯಗಳಿಗೆ ವಿಸ್ತರಿಸಿತು. ಹಾಗೆ ಎಥನಾಲ್ ಉತ್ಪಾದನೆಯನ್ನು ಸಂಪೂರ್ಣ ಸರ್ಕಾರಿ ಮಟ್ಟದ ಮಿಷನ್ ಆಗಿ ಪರಿವರ್ತಿಸಿತು. 2021ರ ಜೂನ್ನಲ್ಲಿ ನೀತಿ ಆಯೋಗವು ವಾಹನ ತಯಾರಕರು, ತೈಲ ಕಂಪನಿಗಳು ಮತ್ತು ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿದ ನಂತರ ವಿವರವಾದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತು. 2021 ಆಗಸ್ಟ್ನಲ್ಲಿ IOCL, BPCL ಮತ್ತು HPCL ಖಾಸಗಿ ಹೂಡಿಕೆಯನ್ನು ಆಹ್ವಾನಿಸಿ ಖಾತರಿಪಡಿಸಿದ ಖರೀದಿ ಒಪ್ಪಂದಗಳು ಮತ್ತು ಬ್ಯಾಂಕ್ ಹಣಕಾಸಿನ ಬೆಂಬಲದೊಂದಿಗೆ ಸಮರ್ಪಿತ ಎಥನಾಲ್ ಸ್ಥಾವರಗಳನ್ನು ಸ್ಥಾಪಿಸಲು ಮುಂದಾದವು. 2021ರಲ್ಲಿ 10% ಬ್ಲೆಂಡಿಂಗ್ ಸಾಧಿಸಲು ಭಾರತಕ್ಕೆ ವಾರ್ಷಿಕವಾಗಿ ಸುಮಾರು 500-600 ಕೋಟಿ ಲೀಟರ್ ಎಥನಾಲ್ ಅಗತ್ಯವಿತ್ತು. ಹೊಸ ಹೂಡಿಕೆಗಳು ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸಿದಂತೆ ವಾರ್ಷಿಕ ಎಥನಾಲ್ ಲಭ್ಯತೆಯು 1200 ಕೋಟಿ ಲೀಟರ್ಗಳಿಗೆ ಸಮೀಪಿಸಿತು. ಸಾಕಷ್ಟು ಪೂರೈಕೆಯೊಂದಿಗೆ 20% ಬ್ಲೆಂಡಿಂಗ್ಗೆ ಮುನ್ನಡೆಯುವುದು ತಾರ್ಕಿಕ ಮತ್ತು ಜವಾಬ್ದಾರಿಯುತ ಮುಂದಿನ ಹಂತವಾಯಿತು. ಬ್ಲೆಂಡಿಂಗ್ನಲ್ಲಿನ ಏಕತೆಯು ಹಠಾತ್ ಜಿಗಿತವಲ್ಲ, ಬದಲಾಗಿ ಸ್ಥಿರವಾದ ಮತ್ತು ಮಾಪನಾಂಕ ನಿರ್ಣಯಿಸಿದ ಪ್ರಗತಿಯ ಕಥೆಯನ್ನು ಹೇಳುತ್ತದೆ. ಬ್ರೆಜಿಲ್ ಮೊದಲಿನಿಂದಲೂ ಪ್ರಪಂಚದ ಅತಿದೊಡ್ಡ ಎಥನಾಲ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಿತು. ಇದಕ್ಕೆ ಸ್ವಾಭಾವಿಕವಾಗಿ ದಶಕಗಳೇ ಬೇಕಾಯಿತು. ಆ ಅನುಭವದಿಂದ ಕಲಿಯುವ ಅನುಕೂಲ ಭಾರತಕ್ಕೆ ಇತ್ತು. ಅವಸರ ಅವಸರವಾಗಿ ಜಾರಿಗೆ ತಂದಂತೆ ಕಂಡುಬರುವುದು ವಾಸ್ತವವಾಗಿ 2 ದಶಕಗಳ ಅಡಿಪಾಯದ ಕೆಲಸವಾಗಿದೆ. ನಂತರ ಶಿಸ್ತುಬದ್ದ ಅನುಷ್ಠಾನದ ಫಲವಾಗಿದೆ. ಭಾರತವು ಸಂಸ್ಕರಣಾಗಾರಗಳು, ಟರ್ಮಿನಲ್ಗಳು ಮತ್ತು ಪೈಪ್ಲೈನ್ಗಳ ವಿಶಾಲ ಜಾಲದ ಮೂಲಕ 100,000+ ಚಿಲ್ಲರೆ ಮಾರಾಟ ಮಳಿಗೆಗಳನ್ನು ನಿರ್ವಹಿಸುತ್ತಿದೆ. ರಾಷ್ಟ್ರವ್ಯಾಪಿ 3 ಪ್ರತ್ಯೇಕ ಮೂಲ ಇಂಧನಗಳನ್ನು ದಾಸ್ತಾನು ಮಾಡುವುದು ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತು ಪ್ರತಿಯೊಂದು ಮಳಿಗೆಯಲ್ಲಿ ಗುಣಮಟ್ಟದ ನಿಯಂತ್ರಣವನ್ನು ಸಂಕೀರ್ಣಗೊಳಿಸುತ್ತದೆ. ಪ್ರೀಮಿಯಂ ಪೆಟ್ರೋಲ್ ಸಮಾನವಾದ ಹೋಲಿಕೆಯಲ್ಲ. ಇದು ಸೀಮಿತ ಪ್ರಮಾಣದಲ್ಲಿ ಪ್ರೀಮಿಯಂ ದರದಲ್ಲಿ ಮಾರಾಟವಾಗುವ ಸಣ್ಣ ಸಂಯೋಜಕಗಳನ್ನು ಒಳಗೊಂಡಿರುವ ಉತ್ಪನ್ನವಾಗಿದೆ. ಪ್ರತ್ಯೇಕ ರಾಷ್ಟ್ರವ್ಯಾಪಿ ಮೂಲ ಇಂಧನವಲ್ಲ. ಈಗಾಗಲೇ ಅಸ್ತಿತ್ವದಲ್ಲಿರುವ ಬಗ್ಗೆಯೂ ಪ್ರಶ್ನೆಯಿದೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಎಥನಾಲ್ ಸ್ಥಾವರಗಳು, ಸಂಗ್ರಹಣೆ ಮತ್ತು ಲಾಜಿಸ್ಟಿಕ್ನಲ್ಲಿ ವರ್ಷಕ್ಕೆ 1,00,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿವೆ. ಈಗ ಈ 10ಕ್ಕೆ ಹಿಂತಿರುಗುವುದು ಈ ಹೂಡಿಕೆಯನ್ನು ವ್ಯರ್ಥ ಮಾಡುತ್ತದೆ ಮತ್ತು ಅದನ್ನು ನಂಬಿಕೆಯಿಂದ ನಿರ್ಮಿಸಿದ ರೈತರು ಮತ್ತು ಉದ್ಯಮಿಗಳಿಗೆ ಹಾನಿ ಮಾಡುತ್ತದೆ. ಈ 20ಅನ್ನು ಜಾರಿಗೆ ತರುವ ಮೊದಲು ವಾಹನ ಉದ್ಯಮದೊಂದಿಗೆ ಪರಿವರ್ತನೆಯ ಆರಂಭದಿಂದಲೇ, ಅಂದರೆ 2020-21ರ ಆರಂಭದಲ್ಲೇ ತಯಾರಕರೊಂದಿಗೆ ಈ 10 ಹೊಂದಾಣಿಕೆಯ ಬಗ್ಗೆ ಚರ್ಚಿಸಲಾಯಿತು ಮತ್ತು ಭಾರತವು ತನ್ನ ಈ 10ರ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ತಿಂಗಳ ಮೊದಲೇ ಜೂನ್ 2022ರಲ್ಲಿ ಸಾಧಿಸಿತು. ಈ 20 ಇದಕ್ಕಾಗಿ ಪ್ರಕ್ರಿಯೆಯು ಇನ್ನಷ್ಟು ಸಂಪೂರ್ಣವಾಗಿತ್ತು. ಎಂಜಿನ್ ಮಾಪನಾಂಕ ನಿರ್ಣಯ, ಇಂಧನ ವ್ಯವಸ್ಥೆಗಳು, ರಬ್ಬರ್ ಘಟಕಗಳು, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯನ್ನು, ಇಂಧನವು ಯಾವುದೇ ಪೆಟ್ರೋಲ್ ಪಂಪ್ ತಲುಪುವ ಮೊದಲು ಹಲವಾರು ಸುತ್ತಿನ ಪರೀಕ್ಷೆಗಳ ಮೂಲಕ ಪರಿಶೀಲಿಸಲಾಯಿತು. ತಯಾರಕರು ಈ 20ರ ಸುರಕ್ಷತೆಯ ಬಗ್ಗೆ ಮನವರಿಕೆಯಾಗದಿದ್ದರೆ ಅದರ ಮೇಲಿನ ವಾರಂಟಿಗಳನ್ನು ನೀಡುತ್ತಿರಲಿಲ್ಲ. ಕೆಲವು ವಾಹನಗಳಲ್ಲಿ ಇಂಧನ ಮಿತವ್ಯಯದಲ್ಲಿ 3-5% ಇಳಿಕೆ ಕಂಡುಬರಬಹುದು. ಆದಾಗ್ಯೂ ವಾಸ್ತವ ಪ್ರಪಂಚದ ಮೈಲೇಜ್ ಇಂಧನದ ಪ್ರಕಾರಕ್ಕಿಂತ ಹೆಚ್ಚಾಗಿ ಚಾಲನಾ ಅಭ್ಯಾಸಗಳು, ಟೈರ್ ಒತ್ತಡ, ಸರ್ವಿಸಿಂಗ್ ಮತ್ತು ಏರ್ ಕಂಡೀಷನರ್ ಬಳಕೆಯ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಮೈಲೇಜ್ ಚಿತ್ರದ ಒಂದು ಭಾಗ ಮಾತ್ರ. ಇಂಧನ ಮಿತ ವ್ಯಯವನ್ನು ಮೀರಿ ಈ 20 ಹಲವಾರು ಕಾರ್ಯಕ್ಷಮತೆ ಮತ್ತು ಪರಿಸರ ಪ್ರಯೋಜನಗಳನ್ನು ನೀಡುತ್ತದೆ. ಇದು ಪೆಟ್ರೋಲ್ನ 84.4ಕ್ಕೆ ಹೋಲಿಸಿದರೆ ಸುಮಾರು 108.5% ಹೆಚ್ಚಿನ ರಿಸರ್ಚ್ ಆಕ್ಟೇನ್ ಸಂಖ್ಯೆಯನ್ನು ಹೊಂದಿದೆ. ಇದು ಭಾರತೀಯ ಪೆಟ್ರೋಲ್ನ ಪರಿಣಾಮಕಾರಿ ಆಕ್ಟೇನ್ ರೇಟಿಂಗ್ ಅನ್ನು ಸುಮಾರು 95ಕ್ಕೆ ಏರಿಸುತ್ತದೆ. ಇದು ಆಧುನಿಕ ಎಂಜಿನ್ಗಳಲ್ಲಿ ದಹನ ಕ್ರಿಯೆಯನ್ನು ಸುಧಾರಿಸುತ್ತದೆ. ಈ 20ಕ್ಕಾಗಿ ಕ್ಯಾಲಿಬ್ರೇಟ್ ಮಾಡಲಾದ ವಾಹನಗಳು ಸುಗಮ ವೇಗವರ್ಧನೆಯನ್ನು ನೀಡುತ್ತವೆ. ಈ 20 ಉತ್ತಮವಾದ ಆಂಟಿ ನಾಕ್ ಗುಣಲಕ್ಷಣಗಳನ್ನು ನೀಡುತ್ತದೆ. ಈ 20 ಗಮನಾರ್ಹವಾಗಿ ಕಡಿಮೆ ಕಣಗಳ ಹೊರಸೂಸುವಿಕೆಯೊಂದಿಗೆ ಸ್ವಚ್ಛವಾದ ಎಂಜಿನ್ ಕಾರ್ಯಾಚರಣೆಯನ್ನು ಸಕ್ರಿಯಗೊಳಿಸುತ್ತದೆ.
ಈ ಇಪ್ಪತ್ತು ಜೀವನ ಚಕ್ರದ ಇಂಗಾಲದ ಹೊರಸೂಸುವಿಕೆಯನ್ನು ಸುಮಾರು 40% ಕಡಿಮೆ

ಮಾಡಬಲ್ಲದು. ವಾಹನದ ಕೈಪಿಡಿಯಲ್ಲಿ ಈ 10 ಕಾಂಪ್ಯಾಟಬಲ್ ಎಂದು ಬರೆಯಲಾಗಿದ್ದರೆ ಇದರ ಅರ್ಥ ಈ 20 ಕಾರಿಗೆ ಸುರಕ್ಷಿತವಲ್ಲ ಎಂದು ಅರ್ಥವಲ್ಲ. ವಾಹನದ ಕೈಪಿಡಿಯು ವಾಹನವು ಪ್ರಮಾಣೀಕೃತವಾದಾಗ ಅಸ್ತಿತ್ವದಲ್ಲಿದ್ದಂತಹ ಇಂಧನ ಮಾನದಂಡವನ್ನು ಪ್ರತಿಬಿಂಬಿಸುತ್ತದೆ. ವ್ಯಾಪಕವಾದ ಪರೀಕ್ಷೆ ಮತ್ತು ನಿಯಂತ್ರಕ ಅನುಮೋದನೆಯ ನಂತರ ಇಂಧನ ಮಾನದಂಡಗಳು ಮುಂದುವರಿದ ತಕ್ಷಣ ವಾಹನವು ಅಸುರಕ್ಷಿತವಾಗುತ್ತದೆ ಎಂದು ಇದರ ಅರ್ಥವಲ್ಲ. ಈ 20 ಅನ್ನು ಜಾರಿಗೆ ತರುವ ಮೊದಲು ಸರ್ಕಾರದ ಎಆರ್ಎಐ, ಎಸ್ಐಎಎಂ, ವಾಹನ ತಯಾರಕರು ಮತ್ತು ತೈಲ ಕಂಪನಿಗಳನ್ನು ಒಳಗೊಂಡಂತಹ ತಜ್ಞರ ಸಮಿತಿಗಳನ್ನು ರಚಿಸಿತು. 2021 ನೀತಿ ಆಯೋಗದ ಮಾರ್ಗಸೂಚಿಯು ನಿರ್ದಿಷ್ಟವಾಗಿ ಈ 10 ಈ 20 ಬದಲಾವಣೆಯನ್ನು ತಿಳಿಸಿತು ಮತ್ತು ತಯಾರಕರಿಗೆ ವರ್ಷಗಳ ಮುಂಚಿತವಾಗಿಯೇ ಸೂಚನೆ ನೀಡಿತು. ಈ 20 ಹಳೆಯ ವಾಹನಗಳಲ್ಲಿ ರಬ್ಬರ್ ಭಾಗಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸುತ್ತದೆ ಎನ್ನುವ ಸಂಶಯ ಜನರಲ್ಲಿದೆ. ಈ 15+ ಮಿಶ್ರಣಗಳು ಈಗಾಗಲೇ ಭಾರತದಾದ್ಯಂತ 3.5 ವರ್ಷಗಳಿಂದ ಬಳಕೆಯಲ್ಲಿವೆ. ಈ 20 ಮಾರುಕಟ್ಟೆಯನ್ನು ತಲುಪುವ ಮೊದಲು ಎಂಜಿನ್ ಬಳಕೆ, ತುಕ್ಕು ನಿರೋಧಕತೆ ಮತ್ತು ಚಾಲನಾ ಸಾಮರ್ಥ್ಯವನ್ನು ಒಳಗೊಂಡ ವ್ಯಾಪಕವಾದ ಪ್ರಯೋಗಾಲಯ ಪರೀಕ್ಷೆ ಮತ್ತು ಕ್ಷೇತ್ರ ಮೌಲ್ಯಮಾಪನವನ್ನು ಮಾಡಲಾಗಿದೆ. ಅತ್ಯಂತ ಬಲವಾದ ಪುರಾವೆಯು ನೈಜ ಪ್ರಪಂಚದಿಂದ ಬರುತ್ತದೆ. ಮಾರುತಿ ಸುಜುಕಿ ಆರ್ಥಿಕ ವರ್ಷ 2025-26 2.84 ಕೋಟಿ ಕಾರುಗಳಿಗೆ ಸೇವೆ ಸಲ್ಲಿಸಿದೆ. ಅದರಲ್ಲಿ 1.5 ಕೋಟಿ ಕಾರುಗಳು ಈ 20 ಎಂದಿಗೂ ಪ್ರಮಾಣೀಕರಿಸಲ್ಪಡದ ಹಳೆಯ ವಾಹನಗಳಾಗಿವೆ. ಈ 20 ಸಂಬಂಧಿತ ಯಾವುದೇ ಹಾನಿ ಕಂಡುಬಂದಿಲ್ಲ. ಈ 20 ನಿಜವಾಗಿಯೂ ರಬ್ಬರ್ ಮತ್ತು ನಿರ್ನಾಳಗಳು, ಇಂಧನ ಮಾರ್ಗಗಳು ಅಥವಾ ಎಂಜಿನ್ಗಳನ್ನು ಹಾನಿಗೊಳಿಸಿದ್ದರೆ ಅದು ವಾರಂಟಿ ಕ್ಲೈಮ್ಗಳು ಮತ್ತು ದೂರುಗಳ ಅಲೆಯಾಗಿ ಹೊರಹೊಮ್ಮುತ್ತಿತ್ತು. ಅಂತಹ ಯಾವುದೇ ಅಲೆ ಸಂಭವಿಸಲಿಲ್ಲ. ಜೊತೆಗೆ ಭಾರತದ ಎಥೆನಾಲ್ ಪೂರೈಕೆ ಸರಪಳಿಯನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುತ್ತದೆ. ಎಥೆನಾಲ್ ಮತ್ತು ಮಿಶ್ರಿತ ಪೆಟ್ರೋಲ್ ಕಟ್ಟುನಿಟ್ಟಾದ ಬಿಐಎಸ್ ವಿಶೇಷಣಗಳನ್ನು ಪೂರೈಸಬೇಕು. ಇದನ್ನು ಡಿಸ್ಟಿಲರಿಯಿಂದ ಡಿಪೋವರೆಗೆ ಮತ್ತು ಚಿಲ್ಲರೆ ಪಂಪ್ವರೆಗೆ ಪ್ರತಿ ಹಂತದಲ್ಲೂ ಪರಿಶೀಲಿಸಲಾಗುತ್ತದೆ. ಕಲಬೆರಕೆಯ ವಿರುದ್ದ ಶೂನ್ಯ ಸಹಿಷ್ಣುತೆಯನ್ನು ಜಾರಿಗೊಳಿಸುವಂತೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. ಎಥೆನಾಲ್ ಅಗ್ಗದ ಇಂಧನವಾಗಿರಬೇಕು. ಆದರೆ ಈ 20 ಪೆಟ್ರೋಲ್ ಶುದ್ದ ಪೆಟ್ರೋಲ್ಗಿಂತ ಕಡಿಮೆ ಬೆಲೆಯಲ್ಲಿ ಏಕೆ ಇಲ್ಲ ಎನ್ನುವ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಸರ್ಕಾರವು ಈ ಕಾರ್ಯಕ್ರಮದ ಅಡಿಯಲ್ಲಿ ಪೂರೈಕೆಯಾಗುವ ಎಥೆನಾಲ್ಗೆ ರೈತರು ನ್ಯಾಯಯುತವಾದ ಬೆಲೆಯನ್ನು ಪಡೆಯುವುದನ್ನು ಖಾತ್ರಿಪಡಿಸುತ್ತದೆ. ಉದಾಹರಣೆಗೆ ಜಿಎಸ್ಟಿ, ಸಾರಿಗೆ ಮತ್ತು ಸಂಗ್ರಹಣಾ ವೆಚ್ಚಗಳನ್ನು ಸೇರಿಸುವ ಮೊದಲೇ ಜೋಳದ ಆಧಾರಿತ ಎಥೆನಾಲ್ ಅನ್ನು ಲೀಟರ್ಗೆ ಸುಮಾರು 81.86 ರೂಪಾಯಿಗೆ ಖರೀದಿಸಲಾಗುತ್ತದೆ. ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ ಸುಮಾರು $70 ಇದ್ದಾಗ ಈ 20 ಉತ್ಪಾದನೆಯು ಶುದ್ಧ ಪೆಟ್ರೋಲ್ನಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಹೊಂದಿರಬಹುದು. ಕಚ್ಚಾ ತೈಲದ ಬೆಲೆಗಳು ತೀವ್ರವಾಗಿ ಏರಿದಾಗ ಸಾಮಾನ್ಯವಾಗಿ ಪ್ರತಿ ಬ್ಯಾರೆಲ್ಗೆ $120-$130 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ತಲುಪಿದಾಗ ಮಾತ್ರ ಎಥೆನಾಲ್ ಅಗ್ಗದ ಆಯ್ಕೆಯಾಗುತ್ತದೆ. ಈ 20 ಶುದ್ಧ ಪೆಟ್ರೋಲ್ನ ದರದಲ್ಲಿ ಮಾರಾಟ ಮಾಡಿದರೂ ಸಹ ಗ್ರಾಹಕರು ಲಾಭವನ್ನು ಪಡೆಯುತ್ತಾರೆ. ಭಾರತದಲ್ಲಿ ಮಾರಾಟವಾಗುವ ಪ್ರತಿ ಲೀಟರ್ ಪೆಟ್ರೋಲ್ನಲ್ಲಿ ಸುಮಾರು 20% ಭಾಗವು ಈಗ ಸ್ವದೇಶಿ ನಿರ್ಮಿತ ಎಥೆನಾಲ್ ಆಗಿದೆ. ಕಚ್ಚಾ ತೈಲದಂತಲ್ಲದೆ ಎಥೆನಾಲ್ ಬೆಲೆಗಳು ಬ್ರೆಂಟ್ ಕಚ್ಚಾ ತೈಲದ ಏರಿಳಿತಗಳು, ಯುದ್ದಗಳು ಅಥವಾ ಜಾಗತಿಕ ಸಾಗಾಣೆ ಅಡೆತಡೆಗಳಿಂದ ಪ್ರಭಾವಿತವಾಗುವುದಿಲ್ಲ. ಇದರ ಅರ್ಥ ಪ್ರತಿ ಇಂಧನ ಟ್ಯಾಂಕ್ನ 1/5 ಭಾಗವು ಸ್ಥಿರವಾದ ಸ್ವದೇಶಿ ಪೂರೈಕೆಯಿಂದ ಬರುತ್ತದೆ. ಇದು ಜಾಗತಿಕ ತೈಲ ಬೆಲೆಯ ಆಘಾತಗಳಿಗೆ ಭಾರತದ ಒಡ್ಡಿಕೊಳ್ಳುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅದೇ ಸಮಯದಲ್ಲಿ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಎಥೆನಾಲ್ ಬ್ಲೆಂಡಿಂಗ್ ಭಾರತದಲ್ಲಿ ಪೆಟ್ರೋಲ್ ಬೆಲೆಗಳನ್ನು ಇತರ ದೇಶಗಳಿಗಿಂತ ಹೆಚ್ಚು ಸ್ಥಿರವಾಗಿಡಲು ಸಹಾಯ ಮಾಡಿದೆ. ಪ್ರಪಂಚದ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಇಂಧನದ ಬೆಲೆಗಳು ಹೇಗೆ ಚಲಿಸಿವೆ ಎಂಬುದರಲ್ಲಿ ಫಲಿತಾಂಶಗಳು ಗೋಚರಿಸುತ್ತವೆ. ಪೆಟ್ರೋಲ್ನಲ್ಲಿ ಬೆರೆಸುವ ಪ್ರತಿ ಲೀಟರ್ ಎಥೆನಾಲ್ 4 ವಿಷಯಗಳನ್ನು ಸೂಚಿಸುತ್ತದೆ: ಕಡಿಮೆ ಕಚ್ಚಾ ತೈಲ ಆಮದು, ಕಡಿಮೆ ವಿದೇಶಿ ವಿನಿಮಯ ವೆಚ್ಚ, ಭಾರತೀಯ ರೈತರಿಗೆ ಹೆಚ್ಚಿನ ಆದಾಯ ಮತ್ತು ನಾಗರಿಕರಿಗೆ ಪಂಪ್ನಲ್ಲಿ ಹೆಚ್ಚು ಸ್ಥಿರವಾದ ಬೆಲೆ. ಎಥೆನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಳ್ಳುವಲ್ಲಿ ಭಾರತವು ಏಕಾಂಗಿಯಲ್ಲ. ಇದು ಈಗ ಜಾಗತಿಕವಾಗಿ ಅಂಗೀಕರಿಸಲ್ಪಟ್ಟ ಅಭ್ಯಾಸವಾಗಿದೆ. ಹಲವು ಪ್ರಮುಖ ಆರ್ಥಿಕತೆಗಳು ಎಥೆನಾಲ್ ಅನ್ನು ತಮ್ಮ ಇಂಧನದ ಕಾರ್ಯತಂತ್ರದಲ್ಲಿ ದೃಢವಾಗಿ ಸೇರಿಸಿಕೊಂಡಿವೆ.
ಅಮೆರಿಕ ಸಂಯುಕ್ತ ಸಂಸ್ಥಾನ ದೇಶಾದ್ಯಂತ ಈ 10 ಪ್ರಮಾಣಿತ ಎಥನಾಲ್ ಮಿಶ್ರಿತ ಇಂಧನವಾಗಿದೆ. ಅಮೆರಿಕದ ಸರ್ಕಾರವು ಈ 15 ಅನ್ನು ವೇಗವಾಗಿ ವಿಸ್ತರಿಸಲು ಬೆಂಬಲ ನೀಡುತ್ತಿದೆ. ಲಕ್ಷಾಂತರ ವಾಹನಗಳು ಈಗಾಗಲೇ ಫ್ಲೆಕ್ಸ್ ಫ್ಯೂಯಲ್ ಸಾಮರ್ಥ್ಯವನ್ನು ಹೊಂದಿದ್ದು ಅವು ಈ 85 ರಷ್ಟು ಹೆಚ್ಚಿನ ಮಿಶ್ರಣದೊಂದಿಗೆ ಚಲಿಸಬಹುದು.

0: ಕೆಲವು. ಎಥನಾಲ್ ಬಳಕೆಯಲ್ಲಿ ಬ್ರೆಜಿಲ್ ಜಾಗತಿಕ ನಾಯಕನಾಗಿ ಮುಂದುವರೆದಿದೆ. ಇದು ಪ್ರಸ್ತುತ E27 ಅನ್ನು ತನ್ನ ಪ್ರಮಾಣಿತ ಪೆಟ್ರೋಲ್ ಮಿಶ್ರಣವನ್ನಾಗಿ ಕಡ್ಡಾಯಗೊಳಿಸಿದೆ ಮತ್ತು ಇದನ್ನು ಸುಮಾರು 35% ಏರಿಸಲಾಗುತ್ತಿದೆ. ಮಾರಾಟವಾಗುವ ಹೊಸ ಕಾರುಗಳಲ್ಲಿ 80%ಕ್ಕೂ ಹೆಚ್ಚು ಫ್ಲೆಕ್ಸ್ ಫ್ಯೂಯಲ್ ವಾಹನಗಳಾಗಿದ್ದು ಇವು E27, E30 ಅಥವಾ ಶುದ್ದ ಹೈಡ್ರಸ್ ಎಥನಾಲ್ನಲ್ಲಿ ಚಲಿಸುತ್ತವೆ. ಜಪಾನ್ ಹಂತಹಂತವಾಗಿ E10 ಜಾರಿಗೆ ತರುವ ಮೂಲಕ ಎಥನಾಲ್ ಅನ್ನು ತನ್ನ ಇಂಧನ ಮಿಶ್ರಣಕ್ಕೆ ಸೇರಿಸಿಕೊಂಡಿದೆ. ಕೆನಡಾ, ಥೈಲ್ಯಾಂಡ್ ಮತ್ತು ಹಲವಾರು ಯುರೋಪಿಯನ್ ರಾಷ್ಟಗಳು ತಮ್ಮ ಸ್ವಚ್ಛ ಇಂಧನ ಕಾರ್ಯತಂತ್ರಗಳ ಭಾಗವಾಗಿ ಎಥನಾಲ್ ಬ್ಲೆಂಡಿಂಗ್ ಅನ್ನು ಅಳವಡಿಸಿಕೊಂಡಿವೆ. ಭಾರತದ ಎಥನಾಲ್ ಪ್ರಮಾಣವು 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಾಗಿದೆ. ಇದು 2001ರಲ್ಲಿ ಪ್ರಾಯೋಗಿಕ ಯೋಜನೆಗಳೊಂದಿಗೆ ಪ್ರಾರಂಭವಾಯಿತು ಮತ್ತು ನೀತಿ ಸುಧಾರಣೆಗಳು, ಉದ್ಯಮದ ಸಹಯೋಗ ಮತ್ತು ನಿರಂತರ ಹೂಡಿಕೆಗಳ ಮೂಲಕ ವಿಕಸನಗೊಂಡಿತು. 2025-26ರಲ್ಲಿ 20% ಬ್ಲೆಂಡಿಂಗ್ ಸಾಧಿಸುವುದು ಎಚ್ಚರಿಕೆಯ ಯೋಜನೆ ಮತ್ತು ಸ್ಥಿರವಾದ ಅನುಷ್ಠಾನದ ಫಲವೇ ಹೊರತು ಹಠಾತ್ ನಿರ್ಧಾರವಲ್ಲ. E20 ಜಾರಿಯ ಪ್ರತಿಯೊಂದು ಹಂತದಲ್ಲೂ ವಾಹನ ತಯಾರಕರು, ಪರೀಕ್ಷಾ ಸಂಸ್ಥೆಗಳು, ಇಂಧನ ಚಿಲ್ಲರೆ ವ್ಯಾಪಾರಿಗಳು ಮತ್ತು ರೈತರು ಭಾಗಿಯಾಗಿದ್ದಾರೆ. ಎಂಜಿನ್ ಅಥವಾ ಘಟಕಗಳ ಹಾನಿಯ ಕುರಿತಾದ ಆರೋಪಗಳನ್ನು ಮಾರುತಿ ಸುಜುಕಿ ಮತ್ತು ಹೀರೋ ಮೋಟೋ ಕಾರ್ಪ್ ನಿರ್ವಹಿಸುವ ಕೋಟ್ಯಂತರ ವಾಹನಗಳ ಸೇವಾ ದತ್ತಾಂಶದೊಂದಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಸಾಕ್ಷ್ಯಾಧಾರಗಳು ಅಂತಹ ಆರೋಪಗಳನ್ನು ಸಮರ್ಥಿಸುವುದಿಲ್ಲ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವು ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸಿದೆ, ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಿದೆ, ಹೊರಸೂಸುವಿಕೆಯನ್ನು ತಗ್ಗಿಸಿದೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಿದೆ. E20 ಒಂದು ಸುರಕ್ಷಿತ, ಸ್ವಚ್ಛ ಮತ್ತು ಸಂಪೂರ್ಣವಾಗಿ ಪರೀಕ್ಷಿಸಲ್ಪಟ್ಟ ಇಂಧನವಾಗಿದೆ. ಇದು ವೈಜ್ಞಾನಿಕ ಮೌಲ್ಯಮಾಪನ, ಹಂತ ಹಂತದ ಅನುಷ್ಠಾನ ಮತ್ತು ಉದ್ಯಮ ಹಾಗೂ ಸಂಶೋಧನಾ ಸಂಸ್ಥೆಗಳಾದ್ಯಂತದ ಸಹಯೋಗದ ಬೆಂಬಲವನ್ನು ಹೊಂದಿದೆ. ಇದು ಆತ್ಮನಿರ್ಭರ, ಸುಸ್ಥಿರ ಮತ್ತು ಇಂಧನ ಸುರಕ್ಷಿತ ಭಾರತದತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ, ಪುನರಾವರ್ತಿತ ಪ್ರಶ್ನೆಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ಕೋಚ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಎನ್ಎಸ್ ಮಂಜು ಅವರೊಂದಿಗೆ ಸಂವಾದ. ಎನ್ಎಸ್ ಮಂಜು ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ
1: ಮಂಜು ಅವರೇ. ಮೊನ್ನೆ ತಾನೇ ಫಿಫಾ ಮುಗೀತು, ಸೊ ಅದ್ರ ಕುರಿತಾಗಿ ಮೊದಲಿಗೆ ಕೇಳ್ಬಿಡೋಣ ಪ್ರಶ್ನೆ ಅಂತ ನಿಮಗೆ.
2: ಖಂಡಿತವಾಗ್ಲು.
1: 23ನೇ ಫಿಫಾ ವಿಶ್ವಕಪ್ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಈಗ 48 ತಂಡಗಳು ಇದ್ದುವು. ಕೆನಡಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ 3 ದೇಶಗಳು ಹೋಸ್ಟ್ ಮಾಡಿತ್ತಿದ್ನ. ಫೈನಲ್ ನಲ್ಲಿ ಸ್ಪೇನ್ ಅರ್ಜೆಂಟೀನಾ ಮುಖಾಮುಖಿಯಾಗಿತ್ತು. ಇದರಲ್ಲಿ ಸ್ಪೇನ್ 1-0 ಅಂತರದಿಂದ ಗೆಲುವು ಸಾಧಿಸಿ 2ನೇ ಬಾರಿ ವಿಶ್ವ ಚಾಂಪಿಯನ್ ಆಗಿದೆ. ಈ ಒಂದು ಫಿಫಾ ಕುರಿತಾಗಿ ಸಂಕ್ಷಿಪ್ತವಾಗಿ ನೀವು ವಿಶ್ಲೇಷಣೆ ಮಾಡೋದಾದ್ರೆ,
2: ಕಳೆದ ಬಾರಿ ನಾವು ಹೋಲಿಸ್ಕೊಂಡ್ರೆ ಕೇವಲ 32 ತಂಡಗಳು ಆಡಿದ್ವು, ಆದರೆ ಈ ಬಾರಿ 48 ತಂಡಗಳು ಅಂತ ಹೇಳಿದ್ರೆ ಎಲ್ಲಾ ಖಂಡದಿಂದ ಹಲವಾರು ದೇಶಗಳಿಗೆ ಅವಕಾಶ ಸಿಗ್ತಾ ಇದೆ. ಅದೇ ರೀತಿ ಏಷ್ಯಾ ನಾವು ಹೋಲಿಸ್ಕೊಂಡ್ರೆ ಈ ಬಾರಿ 9 ತಂಡಗಳು ಏಷ್ಯಾ ಖಂಡದಿಂದ ಪ್ರತಿನಿಧಿಸಿದ್ವು. ಮತ್ತೆ ಇನ್ನು ಫೈನಲ್ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಕಡೆ ಸ್ಪೇನ್ ಹಾಗೂ ಅರ್ಜೆಂಟೈನಾ ಅನ್ನೋ ಬದಲು ಸ್ಪೇನ್ ಹಾಗೂ ಲಿಯೋನೆಲ್ ಮೆಸ್ಸಿ ಅಂತಾನೆ ಹೇಳ್ಬೋದು. ನನಗೊತ್ತಿರೋ ಪ್ರಕಾರ ಅವರ ಕಡೆಯ ವಿಶ್ವಕಪ್ ಕೂಡ ಆಗಿರ್ಬೋದು, ಏನು ಹೇಳೋದಕ್ಕಾಗಲ್ಲ. ಆದ್ರೆ ಏನಪ್ಪಾ ಅಂದ್ರೆ, ಸ್ಪೇನ್ 2ನೇ ಬಾರಿ ವಿಶ್ವಕಪ್ ಗೆದ್ರು ಅಂದ್ರೆ ಅವರು ಡಿಸರ್ವಿಂಗ್ ಅಂತ ನನಗೆ ಅನ್ನಿಸ್ತು. ಯಾವ ರೀತಿ ಅವರು ಆಡ್ಕೊಂಡ್ ಬಂದ್ರು ಸೆಮಿಫೈನಲ್ ಹಾಗೂ ಫೈನಲ್ ಅಲ್ಲಿ ಯಾವ ರೀತಿ ಅವರ ಪ್ರದರ್ಶನ ಮಾಡಿದ್ರು, ಎಲ್ಲೂ ಅನ್ಸಿಲ್ಲ ಅವರು ಚಾಂಪಿಯನ್ ಪಟ್ಟಕ್ಕೆ ಏರಕ ಆಗದಿರ ಅರ್ಹರಲ್ಲ ಅಂತ. ಆ ರೀತಿ ಒಂದು ಪ್ರದರ್ಶನ ಮುಖಾಂತರ 2ನೇ ಬಾರಿಗೆ ಅವರು ವಿಶ್ವಕಪ್ ನ ಮುಡಿಗೇರಿಸಿಕೊಂಡಿದ್ದಾರೆ.
1: ಫೈನಲ್ ಪಂದ್ಯವನ್ನು ನೋಡಿದಾಗ ಅನಿಸ್ತಾ ಇರ್ಲಿಲ್ಲ ಸ್ಪೇನ್, ಯಾಕಂದ್ರೆ ಎರಡು ಮುಖಾಮುಖಿ ಬಹಳ ಜೋರಾಗಿತ್ತು, ಗೋಲ್ ಒಂದು ಆಗಿರ್ಲಿಲ್ಲ, ಕೊನೆಯ ಹಂತದಲ್ಲಿ ಒಂದ್ ಗೋಲ್ ಆಯ್ತಲ್ವಾ.
2: ಮೊದಲನೇ ನಿಮಿಷದಿಂದ ಕಡೆ ನಿಮಿಷದವರೆಗೂ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್.

0: ಹೇಳಿದ್ರೆ ಎಲ್ಲೂ ಅವರು ಹಿಡಿತನ ಕಳ್ಕೊಳ್ಳೇ ಇಲ್ಲ. ಹಿಂದೆ ಗೋಲ್ ಕೀಪರ್ ಇಂದ ಹಿಡಿದು ಸ್ಟ್ರೈಕರ್ ಫಾರ್ವರ್ಡ್ ತನಕ. ಆದ್ರೆ ಏನಪ್ಪ ಅಂತ ಹೇಳಿದ್ರೆ ಅರ್ಜೆಂಟೀನಾದಲ್ಲಿ ಗಾಯಗಳ ಸಮಸ್ಯೆ ಆಗಿದ್ರಿಂದ ಈಗ ನಮ್ಗೆ ಗೋಲ್ ಸಿಗ್ತಲ್ಲ ಅಂತ ಹೇಳಿದ್ರೆ ಫಾರ್ವರ್ಡ್ ಪ್ಲೇಯರ್ ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಯಾಕಂದ್ರೆ ಗೋಲ್ ಬರ್ಲಿ ಅಂತ. ಆದ್ರೆ ಫೈನಲ್ ಪಂದ್ಯದಲ್ಲಿ ಯಾವುದೇ ಒಂದು ಕೋಚ್ ಗಾಗ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅವರ ತಮ್ಮ ಡಿಫೆಂಡರ್ಸ್ ಅಲ್ಲಿ ಮೂರು ಸಬ್ಸ್ಟಿಟ್ಯೂಷನ್ ಫೋರ್ಸ್ ಸಬ್ಸ್ಟಿಟ್ಯೂಷನ್ ಅದು ಎಲ್ಲೋ ಸ್ವಲ್ಪ ಹಿಂಪಡಿ ಆಯ್ತು ಅಂತ ನನಗೆ ಅನ್ನಿಸ್ತಾ ಇದೆ ಅರ್ಜೆಂಟೀನಾ ತಂಡಕ್ಕೆ.
1: ಅಂದ್ರೆ ಆಯ್ಕೆಯ ಹಂತದಲ್ಲಿ ಸ್ವಲ್ಪ ಸೋತ್ರೇನೋ ಅಂತ.
0: ಸ್ಪ್ಯಾನಿಷ್ ಅಂತ ಹೇಳಿದ ತಕ್ಷಣ ಆ ಒಂದು ಆಟದ ಶೈಲಿ ಮತ್ತೆ ಅರ್ಜೆಂಟೀನಾ ಸೌತ್ ಅಮೆರಿಕನ್ ಆಟದ ಶೈಲಿ ಅಳವಡಿಸಿಕೊಂಡಿರೋದು ಶೈಲಿಯಲ್ಲಿ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಟ್ಟಿಕಟಕ ಅಂತ ಫುಟ್ಬಾಲ್ ಹೇಳ್ತೀವಿ. ಬಾಲ್ ಪೊಸಿಷನ್ ನೀವು ಗಮನಿಸದಾಯ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ 800 ಪಾಸ್ಗಳನ್ನ ಅವರು ಕಂಪ್ಲೀಟ್ ಮಾಡಿರ್ತಾರೆ. ಇಲ್ಲಿ ಅರ್ಜೆಂಟೀನಾದವರು ಆಲ್ಮೋಸ್ಟ್ 400 ಪಾಸ್ಗಳನ್ನ ಮಾತ್ರ ಕಂಪ್ಲೀಟ್ ಮಾಡಿರ್ತಾರೆ. ಇನ್ನೊಂದು ಗಮನಿಸಬೇಕು ಅಂತ ಹೇಳಿದ್ರೆ ಅರ್ಜೆಂಟೀನಾ ಮೊದಲನೇ ಶಾಟ್ ಗೋಲ್ ಮೇಲೆ ಬಂದಿದ್ದು ಎಕ್ಸ್ಟ್ರಾ ಟೈಮ್ ನ 112ನೇ ನಿಮಿಷದಲ್ಲಿ ಅಂತ ಹೇಳಿದ್ರೆ ಅವ್ರು ತಗೊಂಡಿದ್ದು ಎರಡೇ ಶಾಟ್. ಅರೇನಪ್ಪ ಅದು ಆಫ್ ಟಾರ್ಗೆಟ್. ಗೋಲ್ ಮೇಲೆ ಯಾವುದೇ ಶಾಟ್ ನ ಗಳಿಸ್ಕೊಂಡ್ಲ ಅಂದ್ರೆ ನಿಮ್ಗೆ ಗೋಲ್ ಮೇಲೆ ಶಾಟ್ ನ ಗಳಿಸ್ಕೊಂಡ್ಲ ಅಂದ್ರೆ ಎಲ್ಲಿ ನಿಮ್ಗೆ ಗೋಲ್ ಸಿಗುತ್ತೆ? ಅರೆ ಸ್ಪೇನ್ ನಿಜವಾಗ್ಲೂ ಡಿಸರ್ವಿಂಗ್ ಅಂತಾನೆ ಹೇಳ್ತೀನಿ.
1: ಒಳ್ಳೆ ವಿಶ್ಲೇಷಣೆ ಮಾಡಿದ್ರಿ. ಈಗ ನಮ್ಮ ಭಾರತದ ವಿಷಯಕ್ಕೆ ಬರೋದಾದ್ರೆ ಭಾರತದ ಫುಟ್ಬಾಲ್ ಸ್ಥಿತಿ ಈಗ ಹೇಗಿದೆ ಸರ್? ಯಾಕಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತದ ಪುರುಷರ ಫುಟ್ಬಾಲ್ ತಂಡದ ರ್ಯಾಂಕಿಂಗ್ 138 ಇದೆ.
0: ರ್ಯಾಂಕಿಂಗ್ ಹೌದು, 138 ಇರ್ಬೋದು, 140 ಇರ್ಬೋದು, ಎಷ್ಟಾರು ಇರ್ಬೋದು. ಅದೇನಪ್ಪ ಅಂದ್ರೆ ರ್ಯಾಂಕಿಂಗ್ ಯಾವ ರೀತಿ ಇದ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ಫಿಫಾ ರ್ಯಾಂಕಿಂಗ್ ಡೇಟ್ಸ್ ಅಲ್ಲಿ ನಾವು ಮ್ಯಾಚಸ್ ಆಡಬೇಕಾಗಿರುತ್ತೆ. ಆ ಟೈಮ್ ಅಲ್ಲಿ ಮ್ಯಾಚಸ್ ಆಡಿಲ್ಲ ಅಂದ್ರೆ ನಮ್ಮ ಕೆಳಗಡೆ ಇರೋರು ಆಡದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬರ್ತಾರೆ. ಈಗ ಭಾರತದ ಫುಟ್ಬಾಲ್ ಪರಿಸ್ಥಿತಿ ಬಗ್ಗೆ ಈಗ ಮಿಷನ್ 2047 ಅಂತ ಕಳೆದ 2 ವರ್ಷಗಳಿಂದ ನಮ್ಮ ಯೋಜನೆ ಹಾಕೊಂಡಿದೀವಿ, ಸಾಕ್ತಾ ಇದೀವಿ ಅಂತ ನನಗೆ ಒಂದು ಅನ್ನಿಸ್ತಾ ಇದೆ. ಈಗ ISL ಆಗಿರ್ಬೋದು, ಇಂಡಿಯನ್ ಸೂಪರ್ ಲೀಗ್ ಆಗಿರ್ಬೋದು, ಈ ಕಡೆ ಐ ಲೀಗ್ ಆಗಿರ್ಬೋದು, ಆ ಒಂದು ಕರೆಕ್ಟ್ ಸ್ಥಿತಿಲಿ ನಾವು ಸಾಗ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ನನಗೆ.
1: ಫುಟ್ಬಾಲ್ ಮಹಿಳೆಯರ ತಂಡ ಪುರುಷರ ತಂಡಕ್ಕಿಂತ ರ್ಯಾಂಕಿಂಗ್ ಮಟ್ಟದಲ್ಲಿ ಮೇಲಿದೆ ಅಂತ ಹೇಳ್ಬೋದು.
0: ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಗಮನಿಸಬೇಕು ವಿಶ್ವಕಪ್ ಅಂತ ಹೇಳಿದ್ರೆ ಮಹಿಳಾ ವಿಶ್ವಕಪ್ ಅಲ್ಲಿ ಎಷ್ಟು ತಂಡಗಳಿದೆ, ಫುಟ್ಬಾಲ್ ದ ತಂಡಗಳು ಎಷ್ಟು ದೇಶಗಳು ಆಡ್ತಾ ಇದೆ. ಅರೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ದೇಶಗಳು, ಸೊ ಆ ರ್ಯಾಂಕಿಂಗ್ ಆ ರೀತಿ ಆದಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಾವು ಇದ್ ಮಾಡೇ ಮಾಡ್ತೀವಿ. ಅರೇನಪ್ಪ ಅಂತ ಹೇಳಿದ್ರೆ ಈಗ ಮಹಿಳಾ ಭಾರತ ತಂಡನಾಗಿರ್ಬೋದು ಅಥವಾ ಪುರುಷರ ಭಾರತ ತಂಡ ಆಗಿರ್ಬೋದು ಅಷ್ಟೇ ಅದ್ಭುತವಾಗಿ ಪ್ರದರ್ಶನ ನೀಡ್ತಾರೆ. ಹೋಪ್ ನಾನು ಒಬ್ಬ ಭಾರತೀಯ ಆಟಗಾರ ಆಗಿರೋದ್ರಿಂದ ನಾನು ಒಂದು ವಿಶ್ವಕಪ್ ಸ್ಟೇಜ್ ನಲ್ಲಿ ಭಾರತ ತಂಡನ ನೋಡ್ಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಏನಾಗತ್ತೆ ಅಂತ. ಹಲವು ಕಾರಣಗಳಿದೆ ಯಾಕೆ ನಾವು ಅಲ್ಲಿ ತನಕ ಹೋಗ್ತಾ ಇಲ್ಲ ಅಂತೆಲ್ಲ. ಆದ್ರೆ ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಗ್ರಾಸ್ ರೂಟ್ ಲೆವೆಲ್ ನಾವು ಇಂಪಾರ್ಟೆಂಟ್
1: ಮಾಡ್ಬೇಕು,
0: ಅದನ್ನ ನೋಡ್ಬೇಕು. ಒಬ್ರು ಕೋಚ್ ಹೇಳಿದ್ದಾರೆ ಆರ್ಸನ್ ವೆಂಗರ್, ಒಂದು ಪ್ಲೇಯರ್ ನ ಮಾಡ್ಬೇಕು ಅಂತ ಹೇಳಿ ಯಾವ ರೀತಿ ನೀವು ಸುಂದರವಾಗಿ ಒಂದು ಮನೆ ಕಟ್ತೀರಾ, ಆ ರೀತಿಯಾಗಿ ನೀವು ಫೌಂಡೇಶನ್ ಲೆವೆಲ್ ಇಂದ ಹಿಡಿದು ಆ ರೀತಿ ಒಂದು ಮನೆ ಯಾವ ರೀತಿ ಕಟ್ತೀರ ಅದೇ ರೀತಿ ಒಂದು ಪ್ಲೇಯರ್ ನ ನೀವು ಬೆಳೆಸಬೇಕು ಅಂತ. ನಾವು ಎಡುತ್ತಾ ಇರೋದು ಆ ಫೌಂಡೇಶನ್ ಅಂತ ಏನ್ ಹೇಳ್ತೀವಿ ಆ ಒಂದು ಸ್ಥಿತಿಲಿ ನಾವು ಎಡುತ್ತಾ ಇದೀವಿ ಅಂತ ನನಗೆ ಅನ್ನಿಸ್ತಾ ಇದೆ.
1: ಅಂದ್ರೆ ಈಗ ನಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ಬುನಾದಿಯಿಂದ ಹಿಡಿದು ಕೊನೆಯವರೆಗೂ ನಾವು ಗಮನಿಸ್ತೀವಿ, ಹಾಗೆ ನಮ್ಮ ತಂಡವನ್ನು ಕೂಡ ಬುನಾದಿಯಿಂದ ಗಟ್ಟಿ ಮಾಡಬೇಕು ಅಂತ.
0: ನೀವು ಒಳ್ಳೆ ಪದನ ಉಪಯೋಗಿಸಿದ್ರಿ, ಬುನಾದಿ ಅಂತ. ಬುನಾದಿ ಎಲ್ಲಿ ನಮ್ಗೆ ಚೆನ್ನಾಗಿ ಬೆದ್ದಿರುತ್ತೆ ಖಂಡಿತವಾಗ್ಲೂ ಆ ಮನೆ ಅದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಕೋಟಿ ಜನಸಂಖ್ಯೆ ಇರೋದ್ರಲ್ಲಿ ನಮ್ಗೆ ಯಾಕೆ 80 ನಮಗ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದೇ, ನಮ್ದ್ರಲ್ಲಿ ಕಲ್ಚರಲ್ ಡಿಫ್ರೆಂಟ್ ಇರುತ್ತೆ. ಈಗ ನಾರ್ತ್ ಇಂಡಿಯಾ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಸ್ಟೈಲ್ ಆಫ್ ಪ್ಲೇ ಡಿಫ್ರೆಂಟ್ ಇರುತ್ತೆ, ಕೆಳಗಡೆ ಸೌತ್ ಬಂತು ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಪ್ಲೇ. ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ಆ ಒಂದು ಬುನಾದಿನ ಕಟ್ಕೊಬೇಕು ಅಂತ ಇದ್ ಮಾಡ್ಬೇಕು. ಅದಕ್ಕೆ ಮಿಷನ್ 2047 ಅಂತ ಹೇಳಿದ್ವಿ, ಯಾಕಂದ್ರೆ ಟಾರ್ಗೆಟ್ ಯಾಕಂತ ಹೇಳಿದ್ರೆ ಅದು 100 ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಆ ಸ್ವಾತಂತ್ರ್ಯ 100 ಆಗಿದ ಮುಂಚೆ ಬಹುಶಃ ನಾವು ವರ್ಲ್ಡ್ ಕಪ್ ಸ್ಟೇಜ್ ನ ಹತ್ಬೋದು. ಮತ್ತೆ ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರೆ ಈ 32 ಇತ್ತು, ಈಗ 48 ಆಗಿದೆ, ಈಗ 48 ಮುಂದೆ 64 ಆಗ್ಬೋದು ಅಂತ. ಅವಾಗ ಒಂದು ಇನ್ನೂ ಅವಕಾಶಗಳಿರುತ್ತೆ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಏಷ್ಯನ್ ಲೆವೆಲ್ ಅಲ್ಲಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು.
1: ಮಂಜು ಅವರೇ, ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರು, ನಂಜನಗೂಡಿನಲ್ಲಿ ಪುಟ್ಟ ಒಂದು ಸೈಕಲ್ ಶಾಪ್ ಇಟ್ಕೊಂಡಿದ್ರು ನಿಮ್ಮ ತಂದೆ. ನೀವು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಅತ್ಯುನ್ನತ ಸಾಧನೆ ಮಾಡಿದಿರಿ, ಈ ಹಾದಿ ಹೇಗಿತ್ತು ನಿಮ್ಗೆ? ಅಂದ್ರೆ ನಿಮ್ಮ ಹಿನ್ನೆಲೆಯನ್ನ ಮೆಲಕು ಹಾಕುವುದಾದರೆ,
0: ಈಗ ನೀವು ಇದ್ರ ಬಗ್ಗೆ ಇದಕ್ಕಿಂತ ಮುಂಚೆನೆ ನಾವು ಮಾತಾಡಿದ್ವಿ ಬುನಾದಿ ಯಾವ ರೀತಿ ಇರಬೇಕು ಅಂತ. ಅಂಜನಗೂಡಲ್ಲಿ ಆ ಒಂದು ಪುಟ್ಟ ಇದರಲ್ಲಿ ನಾನು ಬಂದು ಕೋಟಿ ಜನರ ಸಂಖ್ಯೆ ಮಧ್ಯೆ ನಾನು ಹೋಗ್ಬಿಟ್ಟು ಭಾರತನ ಪ್ರತಿನಿಧಿಸ್ತೀನಿ ಅಂತ ಹೇಳಿದ್ರೆ ಆ ನನಗೆ ಸಿಕ್ಕಂತ ಅವಕಾಶಗಳು ಬೇರೆ ಮಕ್ಕಳಿಗೂ ಸಿಕ್ಕದಿರ ಬಹುಶಃ. ಮಂಜು ಅಂತ 100 ಆಟಗಾರರು ಹೊರಗಡೆ ಬರ್ತಾರೆ. ಈಗ ನಮ್ಮ ಮಾವ ಸ್ಟೇಟ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್,

0: ಸೊ ಅವರು ನನ್ನ ಬ್ಯಾಸ್ಕೆಟ್ ಬಾಲ್ ಇದ್ ಮಾಡ್ಬೇಕು ಅಂತ, ಬಹುಶಃ ಒಂದೇ ಗ್ರೌಂಡ್ ಅಲ್ಲಿ ಇತ್ತು ಬ್ಯಾಸ್ಕೆಟ್ ಬಾಲ್, ಆ ಕಡೆ ಈ ಕಡೆ ಫುಟ್ಬಾಲ್ ಅಂತ. ಅಲ್ಲಿ ನಮ್ಗೆ ಕೋಚ್ ಆದವರು ಗೋಪಾಲ್ ಕೋಚ್. ಇಲ್ಲ ಇಲ್ಲ ಬ್ಯಾಸ್ಕೆಟ್ ಅಂತ ಹೇಳಿದ್ರೆ ಅವಾಗ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸ್ಕೂಲ್ ಅಲ್ಲಿ ಇದೊಂದೇ ಫುಟ್ಬಾಲ್ ಅಂತಲ್ಲ, ಈಗ ವಾಲಿಬಾಲ್ ಆಗಿರ್ಬೋದು, ಖೋಖೋ ಆಗಿರ್ಬೋದು. ನಮ್ಮ ಮಾವ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಆಗಿದ್ರಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾನು ಏನೋ ನನ್ನ ಫನ್ ಹೋಗ್ತಾ ಇದ್ದೆ ಅಲ್ಲಿ, ಈ ಚಿಕ್ಕ ಮಕ್ಕಳು ಬರ್ತಾ ಇರಲಿಲ್ಲ, ಆದ್ರೆ ಫುಟ್ಬಾಲ್ಗೆ ಚಿಕ್ಕ ಮಕ್ಕಳು ಬರ್ತಾ ಇದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೆ, ನಾನು ಫುಟ್ಬಾಲ್ ಆಡ್ತಾ ಇದ್ದೆ. ಅಲ್ಲಿ ಗೋಪಾಲ್ ಕೋಚ್ ಅಂತ ಇದ್ರು, ಅಲ್ಲಿಂದಾನೆ ನನ್ನ ಫುಟ್ಬಾಲ್ ಜರ್ನಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ
1: ಮನೆಯಲ್ಲಿ ಆ ವಾತಾವರಣ ಇರ್ಲಿಲ್ಲ, ಕ್ರೀಡಾ ವಾತಾವರಣ ಇರ್ಲಿಲ್ಲ, ಅದು ನಿಮ್ಗೆ ಆಗ ಇಳಿ ಹತ್ತಿಸ್ಕೊಳ್ಳಿಕ್ಕೆ ಕಾರಣ ಏನಂತ?
0: ಒಂದೇನಪ್ಪಾ ಅಂತ ಹೇಳಿದ್ರೆ ಒಂದೇ ಆಟದಲ್ಲಿ ಹುಚ್ಚು, ಈಗ ಕ್ರಿಕೆಟ್ ಆಗಿರ್ಬೋದು ಅಥವಾ ಖೋಖೋ ಆಗಿರ್ಬೋದು, ಇವನ್ ಖೋಖೋ ಆಡ್ತಾ ಇದ್ದೆ ನಾನು, ವಾಲಿಬಾಲ್ ಆಡ್ತಾ ಇದ್ದೆ. ಆದ್ರೆ ಏನಪ್ಪಾ, ಎಲ್ಲಾ ಇದಕ್ಕೂ ವಿಭಿನ್ನವಾಗಿ ನನಗೆ ಕಂಡಿದ್ದು ಫುಟ್ಬಾಲ್. ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಆಡೋದಕ್ಕೆ ನಾವು ಕಷ್ಟಪಡ್ತೀವಿ, ಅಂದ್ರೆ ಕಾಲಲ್ಲಿ ಹೇಗೆ ಆಡಬಹುದು ಅಂತ. ಮತ್ತೆ ಇನ್ನೊಂದು, ಬೇಸಿಗೆ ರಜದಲ್ಲಿ ನನ್ನ ಗಮನ ಸೆಳೆದಿದ್ದು ಫುಟ್ಬಾಲ್ ಅಂತ ಹೇಳ್ಬೋದು. 2 ಮಂತ್ಸ್ 2.5 ಮಂತ್ಸ್ ನನಗೆ ಬೇರೆ ಯಾವ್ದು ಗೇಮ್ ಆಡಕ್ಕಾಗಿಲ್ಲ, ನನಗೆ ಫುಟ್ಬಾಲ್ ಫುಟ್ಬಾಲ್ ಫುಟ್ಬಾಲ್. ಸೊ ಬೆಳಗ್ಗೆ ಸಂಜೆ ಫುಟ್ಬಾಲ್ ಆಡ್ತಾ ಇದ್ರಿಂದ ಅದು ಆಗಿ ಅದ್ರ ಪ್ಯಾಷನ್ ಒಲವು. ಆದ್ರೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನನ್ನೊಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ. ಸೊ ಅವ್ರು ಬಂದು ಆಕ್ಚುಲಿ ನನಗೆ ಫುಟ್ಬಾಲ್ ಅಂದ್ರೆ ಅವಾಗ ಸ್ವಲ್ಪ ಕಡಿಮೆ, ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚಿತ್ತು, ಕ್ರಿಕೆಟ್ ಅನ್ನೋದಕ್ಕಿಂತ ಖೋಖೋ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇತ್ತು.
1: ಗ್ರಾಮೀಣ,
0: ಯಾಕಂದ್ರೆ ಹೇಳಿದ್ರೆ ಕಬಡ್ಡಿ ಖೋಖೋ ಕಬಡ್ಡಿ ಎಲ್ಲಾನು ಆಡ್ಬೇಕು. ಈಗ ಒಂದು ಯಾವ ರೀತಿ ಅಂದ್ರೆ ನಮ್ದು ಈಗ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗಿರ್ಬೋದು, ಅವಾಗ PT ಮಾಸ್ಟರ್ ಅಂತ ಹೇಳ್ತಿದ್ವಿ, ಅವ್ರು ಏನ್ ಮಾಡ್ತಾ ಇರೋ ಅಂದ್ರೆ ಹುಡುಗ ಚೆನ್ನಾಗಿರ್ತಾವೆ ಒಂದ್ರಲ್ಲಿ ಆಡ್ತಾನೆ, ಇವನ್ನ ಇನ್ನೊಂದ್ ಕಡೆ ಟ್ರೈ ಮಾಡೋಣ, ಇನ್ನೊಂದ್ ಕಡೆ ಟ್ರೈ ಮಾಡೋಣ. ಸೊ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ರೆ ಬಹುಶಃ ಯಾವ್ದೋ ಒಂದು ಗೇಮ್ ಅಲ್ಲಿ ಕ್ಲಿಕ್ ಆಗ್ಬೋದು.
1: ಸ್ಕೂಲ್
0: ಗೇಮ್ಸ್ ಅಲ್ಲಿ ಇದನ್ನೇ ಹೇಳ್ತಾ ಇದ್ದ ಆ ಬುನಾದಿ ಅಂತ ಏನ್ ಹೇಳ್ತೀವಿ, ಅದು ಸ್ಕೂಲ್ ಇಂದ ಸ್ಟಾರ್ಟ್ ಆದ್ರೆ ಬಹುಶಃ ಇಂಥವ್ರನ್ನ ನಿಮ್ಗೆ ಕರೆಕ್ಟ್ ಆ ಮೆಟ್ಲನ್ನ ಹತ್ತಿದ್ರೆ ನಿಮ್ಗೆ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದಾದ್ಮೇಲೆ ನನ್ನ ಒಬ್ರು ಸೀನಿಯರ್ ಇದ್ರು ನಂದಕುಮಾರ್ ಅಂತ. ಆಕ್ಚುಲಿ ನಾವೊಂದು ಫೈನಲ್ ಆಡ್ತೀವಿ, ಒಂದು ರೈವಲ್ರಿ ಅಲ್ಲಿ, ರೋಟರಿ ಶಾಲೆ ಮತ್ತೆ ಕಾರ್ಮಲ್ ಇಂಗ್ಲಿಷ್ ಸ್ಕೂಲ್ ಅಂತ, ಫುಟ್ಬಾಲ್ ಎರಡೇ ರೈವಲ್. ಸೊ ಎರಡು ಫುಟ್ಬಾಲ್ ಇದ್ರಲ್ಲಿ ಇದ್ಬೇಕಾದ್ರೆ ಫೈನಲ್ನಲ್ಲಿ ನಾನು ಒಂದು ಪೆನಾಲ್ಟಿ ಮಿಸ್ ಮಾಡಿ ಸೋತೋಗ್ತೀವಿ. ಸೊ ಸೋತಾದಾಗ ನನಗೆ ಯಾವ ರೀತಿ ಅಷ್ಟು ಅಪ್ಸೆಟ್ ಆಗಿರುತ್ತೆ, ನೆಕ್ಸ್ಟ್ ಗೆಲ್ಲಲೇಬೇಕು ಅಂತ. ಆ ಒಂದು ಛಲ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ತಂಗ ತಂದು ಕೂರಿಸಿದೆ. ಸೊ ಅಲ್ಲಿಂದ DYSS ಮತ್ತೆ ಇಲ್ಲಿ ಯೂತ್ ಸರ್ವಿಸಸ್ ಬ್ಯಾಂಗ್ಳೂರಿಗೆ ಬಂದೆ. ಅಲ್ಲಿ ದಾದಾಪೀರ್ ಕೋಚ್ ಅಂತ ಇದ್ದು. ಅರೆ, ನನಗೆ ಮೇಜರ್ ಟರ್ನಿಂಗ್ ಅಂತ ಹೇಳಿದ್ರೆ U19 ನಾವು ಕರ್ನಾಟಕ ರಾಜ್ಯನ ಪ್ರತಿನಿಧಿಸ್ತೀವಿ, ತ್ರಿಶೂರಲ್ಲಿ ನಾವು ಫೈನಲ್ ಅಲ್ಲಿ ಗೆಲ್ತೀವಿ, ಅದಾದ್ಮೇಲೆ ನನಗೆ ಅಲ್ಲಿಂದ ಇಂಡಿಯನ್ ಕ್ಯಾಂಪ್ ಶುರು ಆಗುತ್ತೆ. ಸೊ ನ್ಯಾಷನಲ್ ಅಲ್ಲಿ ಜರ್ನಿ ಶುರು ಆಗುತ್ತೆ.
1: ಅದಕ್ಕಿಂತ ಪೂರ್ವದಲ್ಲಿ ನಂಜನಗೂಡಿನಿಂದ ರಾಜ್ಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ಯಾವ್ಯಾವ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಅರೇನಪ್ಪ ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ನಂಗೆ ರಾಜ್ಯ ಮಟ್ಟದ ಪಂದ್ಯಗಳನ್ನ ಆಡಕ್ ಸಿಕ್ಕಿದ್ದು. ಅಲ್ಲಿದ್ದಾಗ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಸ್ಕೂಲ್ ಲೆವೆಲ್ ಆತರ ಇತ್ತು, ಅಂದ್ರೆ ಅಲ್ಲಿಂದ ಏನು ಜಿಲ್ಲೆ ಮಟ್ಟ ಆಗಿರ್ಬೋದು ಈ ತರ ಒಂದು ಸಿಗ್ತಾ ಇತ್ತು. ಈಗ ಬಹುಶಃ ಅಲ್ಲೇ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಅದು ಆಗ್ತಾ ಇತ್ತೇನೋ. ಅರೇನಪ್ಪ ಅಂದ್ರೆ ಇಲ್ಲಿಗೆ ಬಂದಾಗ ನನ್ಗೆ, ನಾನೊಬ್ಬ ಅಲ್ಲ, ಇದು ಇಡೀ ಟೀಮ್. ಇಡೀ ಟೀಮ್ ಅಂತ ಬಂದಾಗ ಏನಾಗುತ್ತೆ, ಯಾಕಂದ್ರೆ ಇದು ಇಂಡಿವಿಜುವಲ್ ಗೇಮ್ ಅಲ್ಲ, ಇಲ್ಲಿ ತಂಡಗಳನ್ನ ಸಿಕ್ತು, ಆಟಗಾರರು ಸಿಕ್ಕಿದ್ರು ಹಾಸ್ಟೆಲ್ಲಲ್ಲಿ. ಸೊ ಅದೇನಾಗ್ಬಿಡ್ತು, ಅಲ್ಲಿಂದ ಬಂದು DYSS ಅಂತ ಯಲಹಂಕದಲ್ಲಿದೆ, ವಿದ್ಯಾನಗರ್ ಅಂತ. ಸೊ ಅಲ್ಲಿ ಏನಂದ್ರೆ ಬೆಳಿಗ್ಗೆ ಪ್ರಾಕ್ಟೀಸ್ ತರಬೇತಿ, ಅದಾದ್ಮೇಲೆ ಎಜುಕೇಶನ್, ಮತ್ತೆ ಈವ್ನಿಂಗ್ ತರಬೇತಿ.
1: ಆಫ್ಟರ್
0: 7th ಬಂದಿದ್ದು ನಾನು, 8th, 9th, 10th ಬಂದು ವಿದ್ಯಾನಗರದಲ್ಲಿ. ಅದಾದ್ಮೇಲೆ ಅಲ್ಲಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೀನಿಯರ್ ಹಾಸ್ಟೆಲ್ಗೆ ಬರ್ತೀವಿ, ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ. U19 ಸೆಲೆಕ್ಟ್ ಆಗ್ತೀನಿ ಕರ್ನಾಟಕ ಸ್ಟೇಟ್ಗೆ. U19 ಆದಾಗ ಆ ಟೈಮಲ್ಲಿ ಇಂಡಿಯಾಗೆ ಸ್ಟೀಫನ್ ಕಾನ್ಸ್ಟಂಟೈನ್ ಅಂತ ಇರ್ತಾರೆ. ಸ್ಟೀಫನ್ ಕಾನ್ಸ್ಟಂಟೈನ್ ಅವರು ಎಲ್ಲ ರಾಜ್ಯಗಳಿಗೆ ಹೋಗಿ ಪ್ಲೇಯರ್ಸ್ಗಳನ್ನ ಇದ್ ಮಾಡೋಣ,
1: ಆರ್ಸಿ
0: ತಗೊಂಡ್ಬರೋಣ, ಯಾರಿಗೆ ಗೊತ್ತು ಸಿಗುತ್ತೆ ಅಂತ. ಅವ್ರು ಆ ರೀತಿ ಒಂದು ನಿರ್ಧಾರ ತಗೊಳ್ಳೋದಕ್ಕೂ 22 ವರ್ಷಗಳ ನಂತರ ನಾವು ಕರ್ನಾಟಕ ಸ್ಟೇಟ್ U19 ಅಲ್ಲಿ ನಾವು ಚಾಂಪಿಯನ್ ಆಗ್ತೀವಿ. ಅಲ್ಲಿ ಚಾಂಪಿಯನ್ ಆದಾಗ ಕರ್ನಾಟಕದ 4 ಜನಕ್ಕೆ ಸಿಗ್ತಾರೆ, ಅದ್ರಲ್ಲಿ ನಾನೊಬ್ಬ. ಸೊ ಫಸ್ಟ್ ನಾನು ಹೋದಾಗ U19 ಗೋವಾದಲ್ಲಿ 180 ಜನ ಬಂದಿದ್ರು. 180 ಜನದಲ್ಲಿ ಬರೀ 20 ಜನಕ್ಕೆ ಮಾತ್ರ ನೀವು ಸೆಲೆಕ್ಟ್ ಆಗ್ಬೇಕು, 180 ಜನದಲ್ಲಿ ಅಂದ್ರೆ ಎಲ್ಲ ರಾಜ್ಯಗಳಿಂದ ಬಂದಿದ್ರು. ಸೊ ಅಲ್ಲಿಂದ 180 ಜನ 20 ಜನ
1: ಆಧಾರದ ಮೇಲೆ ಆರಿಸಿದ್ರು ಅವರು.
0: ಅಂದ್ರೆ ನಾವು ಗೆದ್ವಿ. ಈಗ ಲೋಕಲ್ ಕೋಚಸ್ ಇರ್ತಾರೆ, ಈಗ ನಾನು ಒಬ್ಬ ಕೋಚ್ ಅಂತ ಹೇಳಿದ್ರೆ ಒಳ್ಳೆ ಪ್ಲೇಯರ್, ಒಳ್ಳೆ ಟ್ಯಾಲೆಂಟ್ ಅವ್ರಿಗೆ, ಪ್ಲೇಯರ್ ಗೊತ್ತಿರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಟ್ಯಾಲೆಂಟ್ ಇದಾರೆ, ಈಗ ಸ್ಕೌಟಿಂಗ್ ಬರ್ತಾರೆ ಅಲ್ಲಿಂದ. ಈಗೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಸ್ಕೌಟಿಂಗ್ ಅಂತ ಹೇಳಿದ್ರೆ, ಆ ಸ್ಕೌಟಿಂಗ್ ಹೆಡ್ಗೆ ನಾವು ಇದ್ ಮಾಡಬಹುದು. ಅದೇ ರೀತಿ ಬಂದಾಗ 180 ಜನ ಸೆಲೆಕ್ಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ. 180 ಜನದಲ್ಲಿ 20 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ರು. ಕರ್ನಾಟಕದಿಂದ ಹೋಗಿದ್ 4 ಜನ, 4 ಜನ ಕೇವಲ ಒಬ್ಬನೇ ನಾನು ಸೆಲೆಕ್ಟ್ ಆಗಿದ್ದು 20 ಜನ. ಸೊ ಅಲ್ಲಿಗೆ ಹೋದಾಗ ನಾವು 4 ಜನ ಹೋದ್ವಿ ಕರ್ನಾಟಕದಿಂದ. ಅಲ್ಲಿ ಎಲ್ಲಾ ರಾಜ್ಯದಿಂದ ಬಂದವ್ರು.

0: 180 ಜನ. 180 ಜನದಲ್ಲಿ ಒಂದು ಮಿಲ್ಕ್ ಕಪ್ ಅಂತ ಹೋದ್ವಿ ಇಂಗ್ಲೆಂಡ್ಗೆ. ಸೊ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಅಂತೇಳಿದ್ರೆ 20 ಜನ ಸೆಲೆಕ್ಟ್ ಮಾಡಬೇಕು. ಆ 180 ಜನದಲ್ಲಿ 2 ತಿಂಗಳು ಸತತ ಪ್ರಯತ್ನ ಸೆಲೆಕ್ಷನ್ ಮಾಡಿ 20 ಜನದಲ್ಲಿ ನಾನೊಬ್ಬ. ಸೊ ನಾನು ಐರ್ಲೆಂಡ್ಗೆ ಹೋದೆ, ಮತ್ತೆ ಅಲ್ಲಿ ಆಡಿದ್ವಿ. ಅಲ್ಲಿಂದ ಪರ್ಫಾರ್ಮೆನ್ಸ್ ಯಾವ ರೀತಿ ಬಂತು ಅಂತ ಹೇಳಿದ್ರೆ ಅಂತಂದಾಗಿ ನಮ್ ತಂದೆ ತಾಯಿ ಆಶೀರ್ವಾದನೋ ಇಲ್ಲ ನಾವು ಕಷ್ಟಪಟ್ಟಿದ್ದು, ಮತ್ತೆ ಈಗ ನೋಡಿ ಅಂತಂತವಾಗಿ ನನ್ಗೆ ಯಾವ ರೀತಿ ಸಿಕ್ತು, ಇದೇ ರೀತಿ ಸಪೋರ್ಟ್ ಬೇರೆಯವ್ರಿಗೆ ಸಿಕ್ಕಿದ್ರೆ ಬಹುಶಃ ಅವಕಾಶ ಸಿಕ್ಕೇ ಸಿಗುತ್ತೆ. ಅದ್ ಯಾವಾಗ U19 ಆಯ್ತು, ಅದಾದ್ಮೇಲೆ ನಾನು ಏಷ್ಯನ್ ಗೇಮ್ಸ್ ಇದ್ ಮಾಡ್ತೀನಿ, ಯಾವ ರೀತಿ ನನ್ನ ಪರ್ಫಾರ್ಮೆನ್ಸ್ ಮಾಡ್ತಾರೆ. 2005 ನಾವು ಪಾಕಿಸ್ತಾನ್ಗೆ ಹೋಗ್ತೀವಿ, ನಾನು ಮತ್ತೆ ಸುನಿಲ್ ಛತ್ರಿ ಇಬ್ರು ಒಟ್ಟಿಗೆ ಡೆಬ್ಯೂ ಮಾಡ್ತೀವಿ. ನಾವು ನ್ಯಾಷನಲ್ ಟೀಮ್ಗೆ ಸೀನಿಯರ್ ಟೀಮ್ ಡೆಬ್ಯೂ ಮಾಡ್ತೀವಿ ಅಂದ್ರೆ U19 ಆಲ್ರೆಡಿ ಡೆಬ್ಯೂ ಮಾಡಿರ್ತೀನಿ ನಾನು ಹಾಗೂ ಸುನಿಲ್ ಛತ್ರಿ 2005 ಪಾಕಿಸ್ತಾನಕ್ಕೆ. ಒಬ್ರು ಪ್ಲೇಯರ್ ಇರ್ತಾರೆ ಅಂತ ಹೇಳಿದ್ರೆ ಸೀನಿಯರ್ ಪ್ಲೇಯರ್, ಅವ್ರಿಗೆ ಇಂಜುರಿ ಆಗ್ಬಿಡತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸಡನ್ ಆಗಿ ರೀಪ್ಲೇಸ್ಮೆಂಟ್ ಗೆ ಅಂತ ಬೇರೆಯವ್ರಿಗೆ ಬದಲು ನಾನು ಆ ಒಂದು U19 ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ನನಗೆ ಅವಕಾಶ ಕೊಡ್ತಾರೆ. 11 ಅಲ್ಲಿ ಆಡ್ತೀನಿ, ನಾವು ರನ್ನರ್ಸ್ ಆಗ್ತೀವಿ. ಅವಾಗ ಅಲ್ಲಿ ಗೋಲ್ ಬೇರೆ ಹೊಡೆದಿರ್ತೀನಿ ನಾನು ಸೆಮಿಫೈನಲ್ ಅಲ್ಲಿ, ಫೈನಲ್ ತಲುಪ್ತೀವಿ. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು.
1: ರಾಷ್ಟ್ರಮಟ್ಟದಲ್ಲಿ ನೀವು ಆಡಿದ ಪ್ರಮುಖ ಪಂದ್ಯಾವಳಿ ಗಮನಿಸುವುದಾದ್ರೆ, ಹಾಗೆ ಆ ಪಂದ್ಯಾವಳಿಗಳು ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಆಟಗಾರರಾಗಲು ನಿಮಗೆ ಹೇಗೆ ಸಹಾಯಕಾರಿ ಆಯ್ತು ಅಂತ?
0: ಪ್ರತಿಷ್ಠಿತ ಕ್ಲಬ್ ಅಂತ ಬಗ್ಗೆ ಮಾತಾಡ್ತಾ ಇದ್ವಿ. ಮಹೀಂದ್ರ ಯುನೈಟೆಡ್ ಅಂತ ಇತ್ತು, ಮೋಹನ್ ಬಗಾನ್ ಅಂತ ಇತ್ತು. ಮೋಹನ್ ಬಗಾನ್ ಈಸ್ಟ್ ಬೆಂಗಾಲ್ ಅಂತ ಹೇಳಿದ್ರೆ ಈಗಲೂ ರೈವಲ್ರಿ ಇದೆ. ಈಗ 2005 ಬಗ್ಗೆ ಏನ್ ಮಾತಾಡಿದ್ವಿ, ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನನಗೆ ಫಸ್ಟ್ ಬ್ರೇಕ್ ಥ್ರೂ ಕೊಟ್ಟಿದ್ದು HAL ನಾನು ಬಂದು ಮಾಡಬೇಕಾಗಿತ್ತು ಕ್ಲಬ್ಗೆ. ಆದ್ರೆ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಡೇವಿಡ್ ಬೂತ್ ಅಂತ ಕೋಚ್ ಇರ್ತಾರೆ ಮಹೀಂದ್ರ ಯುನೈಟೆಡ್, ಅವಾಗ ಅವ್ರು ಹೇಳ್ತಾರೆ ನನಗೆ ಆ ಹುಡುಗ ಬೇಕು. ಯಾಕಂದ್ರೆ ಯಂಗ್ಸ್ಟರ್ಗೆ ಯಾವ ರೀತಿ ಅವ್ರದ್ದು ಪೊಟೆನ್ಶಿಯಲ್ ಇದೆ ಅಂತ ಅವ್ನ ಕೋಚ್ಗೆ ಯಾವ ರೀತಿ ಗೊತ್ತಾಗುತ್ತೆ, ಆ ರೀತಿ ಅದ್ ನೋಡಿಕೊಂಡು ಅವ್ರು ನನ್ನ ಕರೀತಾರೆ ಮಹೀಂದ್ರಾಗೆ. ಸೊ ಇಲ್ಲಿ ದಾದಾಪೀರ್ ಕೋಚ್ ಆಗಿರ್ಬೋದು, ಮತ್ತೆ ನಮ್ಮಣ್ಣ ದಯಣ್ಣ ಅಂತಿದ್ರು. ಸೊ ಅವರು ಎಲ್ಲ ಸೇರ್ಕೊಂಡು, ದಯಣ್ಣನು ಒಂದು ಒಳ್ಳೆ ಫುಟ್ಬಾಲ್ ಪ್ಲೇಯರ್, ಸೊ ಅವರು ಎಲ್ಲ ಸೇರ್ಕೊಂಡು ನನ್ನ ಮಹೀಂದ್ರ ಕಳಿಸ್ತಾರೆ. ಸೊ ಅಲ್ಲಿ ಹೋಗಿ 3 ವರ್ಷ ಇದ್ದು, 3 ವರ್ಷದಲ್ಲಿ ನನಗೆ ಅಲ್ಲಿ ನಾವು ಐ ಲೀಗ್ ಚಾಂಪಿಯನ್ ಆಗ್ತೀವಿ. ಫಸ್ಟ್ ಗೋಲ್ನ ನಾನು ಗಳಿಸ್ಕೊಂತೀನಿ ಫೆಡರೇಷನ್ ಕಪ್ ಅಲ್ಲಿ. ಈಗಿನ ಜನರಲ್ ಸೆಕ್ರೆಟರಿ ಕಲ್ಯಾಣ್ ಚೌಬೆ ಅವರು ಇರ್ತಾರೆ ಗೋಲ್ ಪೋಸ್ಟ್ ಅಲ್ಲಿ. ಸೊ ಅವ್ರು JCT ಗೆ ಆಡ್ತಾ ಇರ್ತಾರೆ, ನಾವು ಮಹೀಂದ್ರ ನಾವು 1-0 ಗೆಲ್ತೀವಿ. ಸೊ ಅಲ್ಲಿಂದ ಮತ್ತೆ ನನ್ನ ಜರ್ನಿ ಶುರು ಆಗುತ್ತೆ. 3 ವರ್ಷ ನಾನು ಮುಂಬೈಲಿ ಮಹೀಂದ್ರ ಯುನೈಟೆಡ್ ಆಡ್ತೀನಿ, ಅದಾದ್ಮೇಲೆ 3 ವರ್ಷ ಮೋಹನ್ ಬಗಾನ್ ಆಡ್ತೀನಿ. ಸೊ ಈ ಕಡೆ ಕ್ಲಬ್, ಆ ಕ್ಲಬ್ ಮೇಲೆ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾ ಇದೀವಿ, ಅದ ಎರಡು ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಈ ಕಡೆ ಕ್ಲಬ್ ಮೇಲೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ, ಅದೇ ರೀತಿ ರಾಷ್ಟ್ರೀಯ ತಂಡಕ್ಕೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ.
1: ಜೂನಿಯರ್ ಲೆವೆಲ್ ನಲ್ಲಿ ಅನೇಕ ದೇಶಗಳ ಜೊತೆಗೆ ಆಡಿದ್ದೀರಿ, ಅದರಲ್ಲಿ MM World Cup ಕೂಡ ಗೆದ್ದಿದ್ರು ನಿಮ್ಮ ತಂಡ. ಜೂನಿಯರ್ ಲೆವೆಲ್ ನಲ್ಲಿ ಯಾವ್ಯಾವ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳನ್ನ ಆಡಿದ್ರಿ ನೀವು?
0: ಆಕ್ಚುಲಿ ಏನಪ್ಪ ಅಂದ್ರೆ U19 ಅಲ್ಲಿ 2ನೇ ಟೂರ್ನಮೆಂಟ್ ನಾವು ಈಗ ಮಿಲ್ಕ್ ಕಪ್ ಆದ್ಮೇಲೆ 2ನೇ ಟೂರ್ನಮೆಂಟ್ ನಾವು ಐರ್ಲೆಂಡ್ಗೆ ಹೋಗ್ತೀವಿ, MM4 ಎನ್ರೆಸ್ ಟ್ರೋಫಿ ಅಂತ. ಸೊ ಅಲ್ಲಿ ಹೋಗಿ ಗೆಲ್ತೀವಿ. ಸೊ ಆ ಗೆದ್ದಾಗ ಯಾವ ರೀತಿ ನಮ್ಗೆ ವೆಲ್ಕಮ್ ಸಿಗುತ್ತೆ, ಒಂಥರ ಖುಷಿ ಅನ್ಸುತ್ತೆ. ಒಂಥರ ಹೊರಗಡೆ ಹೋಗ್ತಾ ಇದೀವಿ, ಇಂಡಿಯಾ ಬಿಟ್ಟು ಹೊರಗಡೆನೆ ಹೋಗಿಲ್ಲ. ಸೊ ಹೊರಗಡೆ ಹೋಗ್ತಾ ಇದೀವಿ, ಅಲ್ಲಿ ನೋಡಿದಾಗ ಆ ಸ್ಟ್ಯಾಂಡರ್ಡ್ ನಮ್ಗೆ ಇನ್ನೂ ಓ ಈ ಸ್ಟ್ಯಾಂಡರ್ಡ್ ನಮ್ದು ಇನ್ನೇನು ಇಲ್ಲ, ಇನ್ನೂ ಸ್ಟ್ಯಾಂಡರ್ಡ್ ನ ಎಚ್ಚರಿಸ್ಕೋಬೇಕು ಅಂತ. ಸೊ ಆ ಒಂದು ಸ್ಟ್ಯಾಂಡರ್ಡ್ ನ ಇದ್ ಮಾಡ್ಬೇಕು ಅಂತೇಳಿ ಇನ್ನೂ ಕಷ್ಟ ಪಡಬೇಕು. ಸೊ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಇನ್ನು ಜೂನಿಯರ್ ಲೆವೆಲ್ ಅಂತ ಬಂದಾಗ ಏಷ್ಯನ್ ಗೇಮ್ಸ್ಗೆ ಹೋಗ್ತೀವಿ, ದೋಹಾ ಏಷ್ಯನ್ ಗೇಮ್ಸ್ 2006. ಸೊ ಅಲ್ಲಿ ಸ್ಪೋರ್ಟ್ಸ್ ಬಳಗನೆ ಬಿಟ್ ಮಾಡ್ತೀವಿ. ಇಂಡಿಯನ್ ಕಂಟಿಂಜೆಂಟ್ ಅಂದ್ಬಿಟ್ಟು ಬರೀ ಫುಟ್ಬಾಲ್ ಅಲ್ಲ, ಎಲ್ಲರೂ ಸಿಗ್ತಾರೆ. ಜೂನಿಯರ್ ಲೆವೆಲ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಏಷ್ಯನ್ ಗೇಮ್ಸ್ ಒಳ್ಳೆ ಅನುಭವ
1: ಕೊಡುತ್ತೆ. ಈಗ ನೀವು ನಂಜನಗೂಡಿನಲ್ಲಿ ಹುಟ್ಟಿ ಬೆಳೆದಿದ್ದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಫ್ಲೈಟ್ ಹತ್ತಿ ಹೋಗುವಾಗ ಏನ್ ಅನಿಸ್ತಾ ಇತ್ತು, ಮನೆಯಲ್ಲಿ ಯಾವ ವಾತಾವರಣ ಇತ್ತು?
0: ಆಕ್ಚುಲಿ ನಮ್ಮ ತಾಯಿ ತಂಗಿ ಚಿಕ್ಕಮ್ಮ ಬಂದು ಮುಂಬೈಯಲ್ಲಿ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾನು ಹೋಗಿ ಗೋವಾ ಇಂದ ಮುಂಬೈಗೆ ಹೋಗಿದ್ದು. ಸೊ ಯಾಕಂದ್ರೆ ಇಲ್ಲಿಂದ ಗೋವಾಗ ಹೋದಾಗ ಕ್ಯಾಂಪ್ ಹೋದಾಗ್ಲೂ ನಾನು ಟ್ರೈನ್ ಬಸ್ ಇದ್ರಲ್ಲ ಹೊರಡೋದು. ಫಸ್ಟ್ ಟೈಮ್ ಕೂತಾಗಂತೂ ನನಗೆ ಕಣ್ಣಲ್ಲಿ ನೀರು ಬಂತು, ಒಂಥರ ಭಯನೂ ಆಯ್ತು. ಆದ್ರೆ ಎಸ್ಪೆಷಲಿ ಮುಂಬೈ ಟು ನಾವು ಮ್ಯಾಂಚೆಸ್ಟರ್ಗೆ ಹೊರಟಾಗ ಫಸ್ಟ್ ಅಬ್ರಾಡ್ ಟ್ರಿಪ್. ಅವತ್ತು ಗೋವಾದಲ್ಲಿ 3 ಜನ ತೆಗಿಬೇಕಾಗಿರುತ್ತೆ, 23 ಜನ ಇರ್ತೀವಿ, 3 ಜನ ತೆಗಿಬೇಕಾಗಿರುತ್ತೆ. ಅದ್ರಲ್ಲಿ ಒಂದು ಡಿಫೆಂಡರ್, ಒಂದು ಮಿಡ್ ಫೀಲ್ಡರ್, ಒಂದು ಸ್ಟ್ರೈಕರ್. ಸೊ ಯಾರನ್ನು ತೆಗಿತಾರೆ ಅಂತ ಒಂದು ಕುತೂಹಲ. ಸೊ ನಂದು ಬೇರೆ ಫಸ್ಟ್ ಟೈಮ್ ಅನೌನ್ಸ್ ಮಾಡ್ತಾರೆ ನನಗೆ, 3 ಜನ ಹೇಳಿದಾಗ ನನಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಅವನ್ ಜರ್ಸಿ ಸಿಕ್ಬಿಡ್ತು, ನಾನು ಆಡ್ಬಿಡ್ತೆ ಇಂಡಿಯಾಗೆ ಅಂತ. ಇಮಿಡಿಯೇಟ್ ಆಗಿ ಬಂದು ನಮ್ಮ ಮಾವ ನಮ್ಮ ತಾಯಿ ಎಲ್ಲರಿಗೂ ಫೋನ್ ಮಾಡ್ತೀನಿ, ಎಲ್ಲರೂ ಎಷ್ಟು ಖುಷಿ ಆಗ್ತಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾರೆ. ನಮ್ಮ ಮಾವ ಮತ್ತೆ ಕೋಚು ಮತ್ತೆ ನಮ್ಮ ತಂದೆ ಎಲ್ಲರೂ ಬರ್ತಾರೆ ಗೋವಾಗೆ ಅಲ್ಲಿಂದ ಕಳಿಸ್ಕೊಡೋದಕ್ಕೆ ಅಂತ. ಆದ್ರೆ ಮುಂಬೈಗೆ ಹೋದಾಗ ಇಡೀ ತಂಡಕ್ಕೆ ನಮ್ಮ ಚಿಕ್ಕಮ್ಮ ಅಂದ್ರು.

0: ಎಲ್ಲ ಮಾಡ್ಕೊಂಡ್ ಬಂದು ಎಲ್ಲ ಇದ್ ಮಾಡ್ಕೊಂಡ್ ಬಂದು ಅವ್ರು ಬರ್ತಾರೆ. ಸೊ ಒಂಥರ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಓ ವಾಪಸ್
1: ಹೋಗ್ಬೇಕು
0: ಖಂಡಿತವಲ್ಲ, ಯಾಕಂತ ಹೇಳಿದ್ರೆ ಬಂದ ಹಾದಿ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗತ್ತೆ.
1: ಅದೇ ಹಿಮ್ಮುಖವಾಗಿ ನೋಡಿದ್ರೆ ಹೌದಾ ನಾನು ಇಷ್ಟೆಲ್ಲ ಮಾಡಿದ್ದೀನ ಅಂತ ಈಗ ಅನಿಸ್ತಾ ಇರುತ್ತೆ ನಿಮ್ಗೆ.
0: ಖಂಡಿತವಾಗ್ಲು, ಯಾವುದೇ ಸಂದೇಹ ಇಲ್ಲ.
1: ಅಂಡರ್ 23 ನೀವು ಕ್ಯಾಪ್ಟನ್ ಆಗಿ ಸುಮಾರು 8 ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ. ಅದರಲ್ಲಿ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯಿಂಗ್ ಟೂರ್ನಮೆಂಟ್ ಮತ್ತೆ ದೋಹಾ ಏಷ್ಯನ್ ಗೇಮ್ಸ್ ಪ್ರಮುಖವಾಗಿದ್ದು, ಈ ಕುರಿತಾಗಿ ಹಂಚಿಕೊಳ್ಳಿ.
0: ಈಗ ಪರ್ಫಾರ್ಮೆನ್ಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಓಕೆ ಇಂಡಿಯನ್ ಜರ್ಸಿ ಆಗ್ತಾ ಇದೀವಿ ಅಂತ ಹೇಳಿದಾಗ, ಈಗ ನಾನು 2005 ಅಲ್ಲಿ ಸೀನಿಯರ್ ಡೆಬ್ಯೂ ಮಾಡಿದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು, ಯಾವ ರೀತಿ ನಾನು ಇಂಪ್ರೂವ್ ಮಾಡ್ತಾ ಇದ್ದೆ, ಅದೊಂದು ಅವಕಾಶ ನನಗೆ ನಾಯಕತ್ವನ ತಂದ್ಕೊಡುತ್ತೆ. ಅಂಡರ್ 23 ಅಲ್ಲಿ ಏಷ್ಯನ್ ಗೇಮ್ಸ್ಗೆ ಮತ್ತೆ ಏಷ್ಯನ್ ಬೀಜಿಂಗ್ ಪ್ರೀ ಒಲಿಂಪಿಕ್ ಕ್ವಾಲಿಫೈಯರ್ಸ್ಗೆ ನಾನು ಕ್ಯಾಪ್ಟನ್ ಆಗ್ತೀನಿ. ಅಂದ್ರೆ ಆ ತಂಡದ ಆಟಗಾರನಾಗಿ ಬಂದು ಅದೇ ತಂಡನ ಮುಂದಾಳತನ ವಹಿಸಬೇಕು ಅಂತ ಹೇಳಿದ್ರೆ
1: ಜವಾಬ್ದಾರಿ
0: ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು, ಎರಡೇ ಪಂದ್ಯದಲ್ಲಿ ನಾವು ಸೋತೋಗ್ಬಿಡ್ತೀವಿ ಥೈಲ್ಯಾಂಡ್ ವಿರುದ್ಧ, ಇಲ್ಲ ಅಂತ ಹೇಳಿದ್ರೆ ನಾವು ಬಹುಶಃ ಬೀಜಿಂಗ್ ಒಲಿಂಪಿಕ್ಸ್ ಕ್ವಾಲಿಫೈ ಆಗ್ಬಿಡ್ತಾ ಇದ್ವಿ. ಆ ಒಂದು ಸುವರ್ಣ ಅವಕಾಶನ ನಾವು ಮಿಸ್ ಮಾಡ್ತೀವಿ. ಕಡೆಯ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ನಾವು 2-0 ಅಂತರದಿಂದ ಸೋತೋಗ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಬಹುಶಃ ಕ್ವಾಲಿಫೈ ಆಗಿತ್ತು ಅಂದ್ರೆ ಒಲಿಂಪಿಕ್ ತಂಡಕ್ಕೆ ನಾಯಕ ನಾನೇ ಆಗ್ತಾ
1: ಇದ್ದೆ. ಸರ್, ಆ ತಂಡದಲ್ಲಿ
0: ಕರ್ನಾಟಕದಿಂದ ನಾನು ಒಬ್ಬನೇ ಇದ್ದೆ, ಇನ್ನೊಬ್ರು ಕುಟ್ಟಿಮನಿ ಅಂತ ಇದ್ರು, ಬೇರೆ ಎಲ್ಲರೂ ಇದಾರೆ. ಈಗಲೂ FC ಗೋವಾ ತಂಡಕ್ಕೆ ಕೋಚ್ ಆಗಿದ್ದಾರೆ ಒಬ್ರು, ಗೌರ್ಮಂಗಿ ಸಿಂಗ್ ಅಂತ. ರಿಲಯನ್ಸ್ ಒಂದು ಮಣಿಪುರ್ ಇದರಲ್ಲಿ ಚಿತ್ರ ಅಂತ ಇದಾಗಿದ್ದಾರೆ. ಹಲವಾರು ಆಟಗಾರರು ಕಲ್ಕಟ್ಟಾದಲ್ಲಿದ್ದಾರೆ, ಅಂದ್ರೆ ಕೆಲಸ ಮಾಡ್ತಾ ಇದಾರೆ, ಕೋಚಿಂಗ್ ಅಲ್ಲಿ ಇದ್ರಲ್ಲಿ ಇದಾರೆ. ಅದೇನಾದ್ರು ಆ ಒಂದು ಕಡೆ ಹಡಲ್ನ ದಾಟಿದ್ರೆ ಬಹುಶಃ ಒಲಿಂಪಿಕ್ ತಂಡನ ಮುಂದಾಳತ್ವನ ವಹಿಸೋದು ಭಾರತ ಕಾಡದೇ ಇದು, ಅದನ್ನ ಮುಂದಾಳತ್ವ ವಹಿಸ್ತೀವಿ ಅಂತ ಹೇಳಿದ್ರೆ ಇನ್ನೂ ಹೆಮ್ಮೆ ವಿಷಯ.
1: 2005 ಸೀನಿಯರ್ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆದ ನಂತರ ಪಾಕಿಸ್ತಾನದಲ್ಲಿ ನಡೆದ SAFF ಕಪ್ ಗೆದ್ದಿದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ.
0: ಇಂಡಿಯಾಗ ಆಡ್ತೀವಿ ಅಂತ ಹೇಳಿದಾಗ ಈಗ ಆಡದೆ ಗೆಲ್ಲೋದಕ್ಕೆ ಅಂತ ಟೂರ್ನಮೆಂಟ್ ಅಲ್ಲಿ ಟ್ರೋಫಿ ಗೆದ್ದೀವಿ ಅಂತ ಹೇಳಿದ್ರೆ ಅದ್ರ ಸಂತೋಷನೇ ಬೇರೆ. ಯಾಕಂದ್ರೆ 2005 ಅದು ಸೀನಿಯರ್ ಡೆಬ್ಯೂ ಆಗಿರುತ್ತೆ, ನಮ್ಗೆ ಅದು ಗೆದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಒಂಥರ ಏನೋ ನಾವು ಇಲ್ಲಿಗೆ ಬಂದಿದ್ವಿ, ಏನೋ ಒಂಥರ ಇಷ್ಟು ದಿವಸ ಕಷ್ಟಪಟ್ಟಿದ್ದು ಪ್ರತಿಫಲ ಸಿಕ್ತು ಅಂತ ಹೇಳ್ತೀವಲ್ಲ ಆ ರೀತಿ. ವಿಶ್ವಕಪ್ನೇ ತಗೊಂಡ್ರೆ ಮೊನ್ನೆ ಮುಗ್ದಿದ್ದು, 48 ದೇಶಗಳು ಪ್ರತಿನಿಧಿಸಿ ಈಗ ಒಬ್ರೇ ವರ್ಲ್ಡ್ ಚಾಂಪಿಯನ್ ಅಂತ ಹೇಳಿದ್ರೆ ಇಷ್ಟನ್ನ ದಾಟ್ಕೊಂಡು ನೀವು 1 ಕಾಲ ಆಡಿ ಈ 1 ನೀವು 4 ಕಷ್ಟಪಡ್ಬೇಕು. ಆ 4 ಕಷ್ಟಪಟ್ಟು ನಿಮ್ಗೆ 1 ಕಾಲ ನೀವು ಎಲ್ಲರ ಜೊತೆ ಇದ್ದಾಡಿ ಎಲ್ಲ ಇದ್ ಮಾಡಿ ನಿಮ್ಗೆ ಚಾಂಪಿಯನ್ ಆಗ್ತೀರಾ ಅಂತ ಹೇಳಿದ್ರೆ ಆ ಒಂದು ಅನುಭವ ಇರುತ್ತಲ್ಲ
1: ಬೇರೆ. ಮತ್ತೆ ಅದ್ರ ಹಿಂದೆ ಬಹಳಷ್ಟು ಕಷ್ಟ ಅನುಭವಗಳು.
0: ಈಗ ನೀವು ನೋಡ್ಬೋದು, ಯಾಕಂದ್ರೆ ಈ ವಿಶ್ವಕಪ್ ಅಲ್ಲಿ ಯಾವ ರೀತಿ ತಂಡಗಳು ಸೋತಾಗ ಅವರ ಎಮೋಷನಲ್ ಯಾವ ರೀತಿ ಹೊರಗಡೆ ಬರ್ತಾ ಇದೆ, ಅಳ್ತಾ ಇದಾರೆ ಅಂತ ಹೇಳಿದ್ರೆ ಅಷ್ಟು ಮಹತ್ವ ಒಂದು ತಂಡ ಒಂದು
1: ವರ್ಷದಿಂದ ಕಾದಿರ್ತಾರೆ, ಶ್ರಮ ಪಟ್ಟಿರ್ತಾರೆ.
0: ಮತ್ತೆ ಇನ್ನೊಂದು ಅಂತ ಹೇಳಿ ಇನ್ನು ಮುಂದಿನ 4 ನಿಮ್ಗೆ ಗೊತ್ತೇ ಇರಲ್ಲ ನೀವು ವಿಶ್ವಕಪ್ ಮತ್ತೆ ಆಡ್ತೀರಾ ಇಲ್ವೋ ಅಂತ. ಯಾಕಂದ್ರೆ ಕ್ವಾಲಿಫೈಯಿಂಗ್ ರೌಂಡ್ಸ್ ಅಲ್ಲಿ ನೀವು ಕ್ವಾಲಿಫೈ, ಈಗ ಯಾಕಂದ್ರೆ ಇಟಲಿ ಕ್ವಾಲಿಫೈನ್ ಆಗಿಲ್ಲ, ಆ ಒಂದು 4 ನಿಮ್ಗೆ ಇಂಜುರಿ ಆಗ್ಬೋದು, ರಿಕವರಿ ಆಗ್ಬೋದು, ರಿಹಾಬಿಲಿಟೇಷನ್, ಸೊ ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಆ ಒಂದು ಬಿಗ್ಗೆಸ್ಟ್ ಸ್ಟೇಜ್ ಅಲ್ಲಿ ನೀವು ಯಾವುದೇ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಎಸ್ಪೆಷಲಿ ನಿಮ್ ದೇಶಕ್ಕೆ ಆಡಿದಾಗ ಗೆಲ್ತೀರಾ ಅಂತ ಹೇಳಿದ್ರೆ ಅದರ ಅನುಭವನೇ ಒಂಥರ ಡಿಫ್ರೆಂಟ್.
1: 2007 ಮತ್ತು 2009 ನೆಹರು ಕಪ್ ವಿನ್ನರ್ ನಿಮ್ ತಂಡ, AFC ಕ್ವಾಲಿಫೈಯಿಂಗ್ ರೌಂಡ್ ಕೂಡ ಆಡಿದ್ರಿ ಅವಾಗ. 2010 ವರ್ಲ್ಡ್ ಕಪ್ ಕ್ವಾಲಿಫೈಯಿಂಗ್ ರೌಂಡ್ ನಲ್ಲಿ ಲೆಬ್ನಾನ್ ಜೊತೆ ಆಡಿದ್ರಿ ನೀವು. ಸೊ ಹೇಗಿತ್ತು ಈ ಎಲ್ಲ ಟೂರ್ನಮೆಂಟ್ ಗಳು?
0: ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರೆ, ಗೋಲ್ಡನ್ ಜನರೇಷನ್ ಅಂತ ಹೇಳಿದ್ರೆ, ನಾನು ಇಂಡಿಯನ್ ಜರ್ಸಿ ಆಗಕ್ ಶುರು ಮಾಡಿದ್ರೆ ಭಾರತ ತಂಡ ಪ್ರತಿನಿಧಿಸಕ್ಕೆ ಶುರು ಮಾಡಿದ್ಮೇಲೆ ಹಿಂದೆ ಚುನಿಗೋಸ್ವಾಮಿ ಬೈಚುಂಗ್ ಭುಟಿಯಾ ಇವ್ರದ್ದು ಒಂದು ಗೋಲ್ಡನ್ ಜನರೇಷನ್ ಅಂತ ಇತ್ತು. ಏನ್ ಗೋಲ್ಡನ್ ಜನರೇಷನ್ ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತನ ಪ್ರತಿನಿಧಿಸ್ತಲ್ದೆ ಆ ಟ್ರೋಫಿಗಳನ್ನ ಗೆಲ್ತಾ ಇತ್ತು ಅಂತ ಹೇಳಿದ್ರೆ ನಮ್ದು ಗೋಲ್ಡನ್ ಜನರೇಷನ್. ಗೋಲ್ಡನ್ ಜನರೇಷನ್ ಮತ್ತೆ ಆಗಿದ್ದು 2007, 2009, 2011 ಈ ಒಂದು ಗೋಲ್ಡನ್
1: ಯುಗ
0: ಸುವರ್ಣ ಯುಗ. ಈ ಒಂದು ಸುವರ್ಣ ಯುಗದಲ್ಲಿ ನಾನು ಆ ತಂಡದಲ್ಲಿದ್ದೆ. ಇದಕ್ಕಿಂತ ಅದೃಷ್ಟ ನಿಮ್ಗೆ ಏನ್ ಬೇಕು ಹೇಳಿ ಮೇಡಮ್? ಯಾಕಂದ್ರೆ 2006 ಬಾಬೌಟನ್ ಅಂತ ಬರ್ತಾರೆ, ಈ ಒಂದು ಸುವರ್ಣ ಯುಗಕ್ಕೆ ಕಾರಣಕರ್ತ ಅವರೇ. ಅವ್ರು ಬಂದದಲ್ದೆ 2007 ನೆಹರು ಕಪ್ ನ ನಾವು ಡೆಲ್ಲಿಲಿ ಗೆಲ್ತೀವಿ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ 2009 ಮತ್ತೆ ಗೆಲ್ತೀವಿ, ಮತ್ತೆ AFC ಚಾಲೆಂಜರ್ಸ್ ಕಪ್ ಅಂತ ಬರುತ್ತೆ, ಆ AFC ಚಾಲೆಂಜರ್ಸ್ ಕಪ್ ನ ನಾವು ಗೆಲ್ತೀವಿ. ಅಲ್ಲಿ ಗೆದ್ದಾದ್ಮೇಲೆ ಆ ಚಾಲೆಂಜರ್ಸ್ ಕಪ್ ಗೆದ್ದಿದ್ರಿಂದ ಈಗ ಯಾವ ರೀತಿ ವರ್ಲ್ಡ್ ಕಪ್ ಇಡೀ ವಿಶ್ವಕ್ಕೆ, ಯುರೋ ಕಪ್ ಬರೀ ಯುರೋಪಿಯನ್ ಕಂಟ್ರೀಸ್ಗೆ, ಅದೇ ರೀತಿ ಏಷ್ಯನ್ ಕಪ್ ಏಷ್ಯನ್ಗೆ. 27 ನಂತರ 2011 ದೋಹಾ ಏಷ್ಯನ್ ಕಪ್ಗೆ ನಾವು ಕ್ವಾಲಿಫೈ ಆಗ್ತೀವಿ ಅಂತ ಹೇಳಿದ್ರೆ, ಒಂದು ತಂಡನ ಕಟ್ಟಬೇಕು ಅಂತ ಹೇಳಿದ್ರೆ ಕಾರಣಕರ್ತ ಬಾಬೌಟನ್ ಸರ್. ಒಂದು ತಂಡ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಬೇಕು. ಅವ ಒಂದು ಎಲ್ಲ ಕಾಲ ಕೂಡ ಬಂತು. 2007, 2009, 2010

0: ಈಗ ಸ್ಪೇನ್ ಈಗ ಎಷ್ಟು ಆಡಿದ್ರು ಯಾರ ಆಡಿದ್ರು ನಾವೆಲ್ಲ ಮರ್ತೋಗ್ಬಿಟ್ಟಿದ್ವಿ. ಯಾರು ಗೆದ್ರು? ಸ್ಪೇನ್. ಅಲ್ಲ ಯಾವತ್ತು ಈಗ ಎರಡನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೂರನೇವ್ರನ್ನ ನೆನ್ಸ್ಕೊಳ್ಳಲ್ಲ, ಮೊದಲನೇವ್ರನ್ನ ಮಾತ್ರ ನೆನೆಸ್ಕೊಂತಾರೆ.
1: ಕೋಚಿಂಗ್ ನಲ್ಲಿ ನೀವು ಎಎಫ್ಸಿ ಎ ಲೈಸೆನ್ಸ್ ಇದೆ ನಿಮ್ಮ ಹತ್ರ, ಕರ್ನಾಟಕ ಹೆಡ್ ಕೋಚ್ ಆಗಿ ಹಾಗೆ ಸಂತೋಷ್ ಟ್ರೋಫಿ ಅಸಿಸ್ಟೆಂಟ್ ಕೋಚ್ ಆಗಿದ್ರಿ ಗುಜರಾತ್ ಪುರುಷರ ಫುಟ್ಬಾಲ್ ತಂಡಕ್ಕೆ, ನಮ್ಮ ಭಾರತದ ಭವಿಷ್ಯ ಹೇಗಿದೆ? ಭಾರತೀಯ ಫುಟ್ಬಾಲ್ ದಿಗ್ಗಜರಾದ ಸುನಿಲ್ ಛೇತ್ರಿ ಅವರು ವಿಶ್ವದ ಅತಿ ಹೆಚ್ಚು ಗೋಲ್ ಸ್ಕೋರರ್ ಆಗಿ ಮೂರನೇ ಸ್ಥಾನದಲ್ಲಿದ್ದಾರೆ, ಅಂದ್ರೆ ರೊನಾಲ್ಡೊ ಮತ್ತು ಮೆಸ್ಸಿ ನಂತರದ ಸ್ಥಾನದಲ್ಲಿದ್ದಾರೆ.
0: ಗೆಲ್ಬೇಕು ಅಂತ ಹೇಳಿದ್ರೆ ಹಿಂದೆ ಅವ್ರು ಚೆನ್ನಾಗಿ ಮುಂದೆ ಅವ್ರ ಗೋಲ್ ಹೊಡಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈಗ ಮುಂದೆ ಅವ್ರ ಗೋಲ್ ಹೊಡೆದು ಹಿಂದೆ ಅವ್ರು ಸೇವ್ ಮಾಡಲಿಲ್ಲ ಅಂದ್ರೆ ಇದ ಒಂದು ತಂಡವಾಗಿ ಅದೇ ರೀತಿ ನಾವು ಕ್ವಾಲಿಫೈ ಆಗಬೇಕು ಅಂತ ಹಲವಾರು ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ವಿಶ್ವಕಪ್ ಆಡ್ತೀವಿ. 1998 ಕ್ರೊಯೇಷ್ಯಾ ಥರ್ಡ್ ಪ್ಲೇಸ್ ಆದ್ರು, 20 ಇಯರ್ಸ್ ಪ್ಲಾನ್ ಮಾಡಿದ್ರು, ಈಗ 2018 ಅವ್ರು ರನ್ನರ್ ಅಪ್ ಆಗ್ತಾರೆ. ಸೊ ಅದೇ ರೀತಿ ಒಂದು ಪ್ಲಾನ್, ಒಂದು ಸ್ಟ್ರಕ್ಚರಲ್ ಪ್ಲಾನ್ ಬೇಕು.
1: ಸರ್, ಈಗ ಈ ಕಾಲ್ ಚಂಡಿನ ಆಟಕ್ಕೆ ಒಂದು ಚಂಡಿದ್ರೆ ಸಾಕು, ದುಬಾರಿ ಗೇಮ್ ಏನಲ್ಲ ಇದು. ಹಳ್ಳಿಯಲ್ಲಿ ಮಕ್ಕಳು ಆಡೇ ಆಡ್ತಿರ್ತಾರೆ, ನಾವು ನೋಡಿದೀವಿ, ಒಂದ್ ಚಂಡ್ ಸಿಕ್ಕಂದ್ರೆ ಸಾಕು ಒಂದಿಷ್ಟು ಜನ ಸೇರಿ ಆಡ್ತಾ ಇರ್ತಾರೆ. ಗ್ರಾಮೀಣ ಜನರನ್ನು ನಾವು ಸೇರಿಸ್ಕೋಬಹುದಂದ್ರೆ ಏನ್ ಮಾಡಬಹುದು?
0: ಅದನ್ನೇ, ಈಗ ನ್ಯೂನ್ಯತೆಗಳು ಇರೋದ್ರಿಂದ ಈಗ ನಾವು ಹೋಗ್ತಾ ಇದ್ದೀವಿ. ಈಗ ಮೈಸೂರಿಗೆ ನಾನು ನಂಜನಗೂಡ, ನಾನ್ ಚಿಕ್ಕವನಾಗಿದ್ದಾಗ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಸರ್ವಿಸಸ್ ಅಂಡ್ ಸ್ಪೋರ್ಟ್ಸ್ ಕೋಚ್ ಗಳನ್ನ ಹೈರ್ ಮಾಡಿ ಎಲ್ಲಾನು ಕಡೆನು ಕಳಿಸ್ತಾ ಇದ್ರು. ಈಗ ಅಲ್ಲಿ ಗೋಪಾಲ್ ಕೋಚ್ ಬಂದಿರಲ ಅಂದ್ರೆ ಬಹುಶಃ ನಾನು ಫುಟ್ಬಾಲ್ ಆಡ್ತಿದ್ನ ಇಲ್ವೋ ಗೊತ್ತಿಲ್ಲ. ಈಗ ಕೋಚ್ ಏನ್ ಹೇಳಿದ್ರೆ ಈಗ ಕಲ್ತಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಅಲ್ಲಿ ಸೆಲೆಕ್ಟ್ ಮಾಡ, ಸೆಲೆಕ್ಷನ್ ಆದವ್ರು ಇಲ್ಲಿಗೆ ಬಂದ್ವಿ ನಾವು ಡಿವೈಎಸ್ಎಸ್ ಗೆ ಬಂದ್ವಿ. ಸೊ ಆ ರೀತಿಯಾಗಿ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಿಮ್ಮನ್ನ ಹುಡುಕೋರ್ ಬೇಕು. ಮೇಡಮ್, ಟ್ಯಾಲೆಂಟ್ ಗೆ ನಮ್ ಇಂಡಿಯಾದಲ್ಲಿ ಕಡಿಮೆ ಇಲ್ಲ, ಟ್ಯಾಲೆಂಟ್ ತುಂಬಾ ಜನ ಇದಾರೆ. ಆದ್ರೆ ನಿಮ್ಗೆ ಆ ಒಂದು ಸರಿಯಾದ ದಾರಿ ತೋರಿಸೋರ್ ಬೇಕು, ಮಾರ್ಗದರ್ಶಕರ್ ಬೇಕು. ರಿಸಲ್ಟ್ ಬಂದ ಮೇಲೆ ನಾವು ಯೋಚನೆ ಮಾಡ್ತೀವಿ, ರಿಸಲ್ಟ್ ಬರಕ್ಕಿಂತ ಮುಂಚೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರೆ ಅಂತ ಯೋಚನೆ ಮಾಡಲ್ಲ. ರಿಸಲ್ಟ್ ಬರಕ್ಕಿಂತ ಮುಂಚೆನೆ ಹೌದಪ್ಪ ಈ ಹುಡುಗನಲ್ಲಿ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ರೆ ಆ ರೀತಿಯಾದ ಕೋಚಸ್ ಗಳ್ಬೇಕು, ಆ ರೀತಿಯ ತರಬೇತಿಗಳು ಅವ್ರಿಗೆ, ಹೌದಪ್ಪ ಇವರು ಕೊಟ್ಟರೆ ಕರೆಕ್ಟ್ ಆಗಿ ಪ್ಲಾಟ್ಫಾರ್ಮ್ ಅಚೀವ್ ಮಾಡ್ತಾರೆ. ಹೌದು,
1: ಯಾಕಂತೇಳಿ
0: ಆಯ್ಕೆ ಆದ್ಮೇಲೆ ನೀವು ಗಮನಿಸ್ತೀರಾ ಅಂತ ಹೇಳ್ತು ಅಂತೇಳಿ. ಈಗ ನೀರಜ್ ಚೋಪ್ರಾ ಆಗಿರ್ಬೋದು, ಪಿ ವಿ ಸಿಂಧು ಅವ್ರು ಗೆದ್ರು. ಸೊ ಈ ತರ ಎಲ್ಲ ಗೆಲ್ದಾದ್ಮೇಲೆ ನಾವು ಕೊಡೋ ಬದಲು ಗೆಲ್ಲಕ್ಕಿಂತ ಮುಂಚೆನೆ ಪ್ರೋತ್ಸಾಹ. ಎಲ್ಲ ಅಕಾಡೆಮಿಗಳು ಒಂದೇ ಪೇಜ್ ಅಲ್ಲಿ ಕೆಲಸ ಮಾಡಿದ್ರೆ ಅಲಾಂಗ್ ವಿತ್ ಅಸೋಸಿಯೇಷನ್, ಸ್ಟೇಟ್ ಅಸೋಸಿಯೇಷನ್ ಆಗಿರ್ಬೋದು, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಆಗಿರ್ಬೋದು, ಎಲ್ಲ ಒಂದು ಪೇಜ್ ಅಲ್ಲಿ ವರ್ಕ್ ಮಾಡ್ತ ಅಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ರೆ ಸೊ ಎಲ್ಲ ಒಂದ್ ಪೇಜ್ ಅಲ್ಲಿ ಮಾಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮೇಡಮ್,
1: ನಿಮ್ಮ ಕ್ರೀಡಾ ಸಾಧನೆಗೆ ಕೆಒಎ ಅವಾರ್ಡ್, ಏಕಲವ್ಯ ಅವಾರ್ಡ್, ಹಾಗೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಬಂದಿದೆ. ಇಂತಹ ಅತ್ಯುನ್ನತ ಅವಾರ್ಡ್ ಸಿಕ್ಕಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತದ ಕ್ರೀಡಾಪಟುವಿಗೆ ಅಂತ?
0: ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ್ರೆ ನೀವು ಕಷ್ಟ ಪಡ್ತಾ ಇದ್ದೀರಾ, ಅದನ್ನ ರೆಕಗ್ನೈಸೇಷನ್ ಮಾಡ್ತಾ ಇದಾರೆ. ಈಗ ನಾನು ಕರ್ನಾಟಕದಿಂದ ಪ್ರತಿನಿಧಿಸಿದಾಗ ನಿಮ್ಗೆ ಹೌದಪ್ಪ ಆಡ್ತಾ ಇರೋ ಹೊರಗಡೆ ಹೋಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ನಮ್ಮನ್ನ ಗುರುತಿಸಿದಾಗ ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವಾರ್ಡ್ ಅದೊಂದು ಸಿಕ್ತೆ, ಏಕಲವ್ಯ ಅವಾರ್ಡ್. ಏಕಲವ್ಯ ಅವಾರ್ಡ್ ನನ್ಗೆ ಇನ್ನೂ ಖುಷಿ ಏನಪ್ಪ ಅಂತ ಹೇಳಿದ್ರೆ ಈ 2011 ಏಷ್ಯನ್ ಕಪ್ ಗೆ ಅಂತ ಹೇಳಿದಾಗ ನಾನು ಇದರಲ್ಲಿ ಪ್ರಿಪರೇಷನ್ ಅಲ್ಲಿ ಇರ್ತೀನಿ, ಅವಾಗ ನಾನು ಇರೋದಿಲ್ಲ, ನಾನು ಹೊರಗಡೆ ಇರ್ತೀನಿ, ಅವಾಗ ನಮ್ಮ ತಾಯಿ ಬಂದು ಇಸ್ಕೊಂತಾರೆ. ಸೊ ಅದೊಂದು ನನಗೆ ಒಂಥರ ಮರೆಯಲಾಗದ ಕ್ಷಣ. ಈಗ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ನನ್ನ ಜೊತೆ ಅವ್ರಿಗೂ ರೆಕಗ್ನೈಸೇಷನ್ ಸಿಗ್ತಾ ಇದೆ, ಅದು ಒಂದು ಉನ್ನತ ಇದ್ರಲ್ಲಿ ಅಂತ ಹೇಳಿದಾಗ ನನಗೆ ಬಂತು ಖುಷಿ. ಅದು ನಮ್ಮ ತಾಯಿ ಇಸ್ಕೊಂಡಿದ್ದು ಇನ್ನೂ ಖುಷಿ ಆಯ್ತು. ಮೇಡಮ್, ಈಗ ರೆಕಗ್ನೈಸೇಷನ್ ಸಿಗ್ಬೇಕು.
1: ಏಳಿಗೆಯಲ್ಲಿ ಪಾಲಕರ ಶ್ರಮ ಜಾಸ್ತಿ.
0: ಈಗ ಏಳಿಗೆ ಅಂತ ಹೇಳಿದ್ರೆ ಈಗ 7th ಸ್ಟ್ಯಾಂಡರ್ಡ್ ಎಲ್ಲಾನು ಬಿಟ್ಟು ನನ್ನ ಹಾಸ್ಟೆಲ್ ಕಳಿಸ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ಶ್ರಮ ಇರುತ್ತೆ.
1: ಮಂಜು ಅವರೇ, ಈಗ ನೀವೊಬ್ರು ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರರಾಗಿ ಹಾಗೆ ಕೋಚ್ ಆಗಿಯೂ ಕೂಡ ಅತ್ಯುನ್ನತ ಸಾಧನೆ ಮಾಡಿದ್ರಿ, ಈಗ ನಿಮ್ಮ ಮುಂದಿನ ಗುರಿ ಏನು ಅಂತ?
0: ಯಾವ ರೀತಿ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸ್ಬೇಕು ಕೋಚ್ ಆಗಿ. ಈಗ ಒಂದು ಅವಕಾಶ ಪ್ಲಾಟ್ಫಾರ್ಮ್, ಈಗ ನಾನು ಎಲ್ಲೋ ನೋಡ್ತೀನಿ ಈ ಹುಡುಗ ಚೆನ್ನಾಗಿ ಆಡ್ತಾನೆ, ಅವನಿಗೆ ಇಲ್ಲಿ ಹೋಗಿ ನೀನು ಹೋಗಿ ಜಾಯ್ನ್ ಆಗು, ಅವ್ರಿಗೆ ಅಕಾಡೆಮಿಗ್ ಫೋನ್ ಮಾಡೋದಾಗ್ಲಿ ಅಥವಾ ಫೆಡರೇಷನ್ ಫೋನ್ ಮಾಡೋದಾಗ್ಲಿ, ನಾನೇನ್ ನನಗೆ ಯಾವ ರೀತಿ ಸಿಕ್ತು ಅದೇ ರೀತಿ ಇನ್ನೊಬ್ರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅವಕಾಶ ಕಲ್ಪಿಸೋದು. ಸೊ ಅದೇ ಈಗ ನಾನು ಕೋಚಿಂಗ್ ಲೈಸೆನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಫುಟ್ಬಾಲ್ ನಾನು ಇದ್ದಾಗ ಅಂದ ಇವಾಗಂತ ಎವಲ್ಯೂಷನ್ ಜಾಸ್ತಿ ಆಗಿದೆ. ಸೊ ಬಹಳಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅಪ್ಡೇಟ್ ಆಗ್ಬೇಕಾಗುದು. ಲೀಗ್ ಹಂತದ ಪಂದ್ಯಾವಳಿಗಳಾಗಿರ್ಬೋದು. ಈಗ ನಾನು ನ್ಯೂನ್ಯತೆ ಬಗ್ಗೆ ಮಾತಾಡಿದಾಗ ಆ ನ್ಯೂನ್ಯತೆನ ಸರಿ ಮಾಡಬೇಕಾದ ಮೊದಲನೇ ಜವಾಬ್ದಾರಿ ನಮ್ದು ಆಗಿರೋದು. ಸೊ ಅಂತ ಹೇಳದ್ಮೇಲೆ ಕೋಚ್ ಆಗಿ ಅಂತ ಹೇಳಿದ್ರೆ ಈಗ ಗ್ರಾಸ್ ರೂಟ್ ಲೆವೆಲ್ ಈ ಏಜ್ ಗೆ ಹುಡುಗನ ಹತ್ರ ಎಷ್ಟಿರ್ಬೇಕು, ಹೌದು ಟೆಕ್ನಿಕಲ್ ಅಬಿಲಿಟಿ ಎಷ್ಟಿರ್ಬೇಕು, ಫಿಟ್ನೆಸ್ ಅಬಿಲಿಟಿ ಎಷ್ಟಿರ್ಬೇಕು. ಆದ್ರೆ ಮೇಡಮ್, ಟೆಕ್ನಿಕಲ್ ಅಬಿಲಿಟಿ ಇತ್ತು ಅಂತ ಹೇಳಿದ್ರೆ ನೀವು ಫಿಟ್ನೆಸ್ ಇಂಪ್ರೂವ್ ಮಾಡ್ಕೊಬಹುದು. ಟೆಕ್ನಿಕಲ್ ಅಬಿಲಿಟಿ ಅದನ್ನೇ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳೋದು.

0: ಆಟಕ್ಕೆ ಯಾವ ರೀತಿ ಡಯಟ್ ಇರ್ತದೆ, ಯಾವ ರೀತಿ ಪ್ರಾಕ್ಟೀಸ್ ಇರ್ತದೆ?
1: ಪ್ರಾಕ್ಟೀಸ್ ಅಂತ ಹೇಳಿದ್ರೆ ನೀವು ಎಷ್ಟು ನಿಮ್ಮನ್ನ ನೀವು ತೊಡಗಿಸ್ಕೊಂತೀರಾ, ಇದಾದ್ಮೇಲೆ ಬೆಳಗ್ಗೆ 3 ಗಂಟೆ ಮಧ್ಯಾಹ್ನ 3 ಗಂಟೆ ಏನ್ ಮಾಡ್ತೀರಾ, ಅದಾದ್ಮೇಲೆ ಆಫ್ ದ ಫೀಲ್ಡ್ ಅಂತ ಬರ್ತೀವಿ. ಸೊ ನಿಮ್ದು ಡಯಟ್ ಏನು, ಸಪ್ಲಿಮೆಂಟ್ ಏನು, ಅದಾದ್ಮೇಲೆ ನಿಮ್ದು ಜಿಮ್ ಇದಾಗಿರ್ಬೋದು,
0: ಫಿಸಿಯೋ
1: ಎಲ್ಲಾನು. ಇವತ್ತು ಗೆದ್ರಪ್ಪ ನೀರಜ್ ಚೋಪ್ರಾ, ಪಿವಿ ಸಿಂಧು ಗೆದ್ರು, ಇವ್ರು ಗೆದ್ರು, ಆದ್ರೆ ಇದರಿಂದ ಶ್ರಮ ಇಷ್ಟೆಲ್ಲ ಇರುತ್ತೆ. ಅದನ್ನ ನೀವು ಇಲ್ಲಿಂದನೇ ಮಾಡಿತ್ತು ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗಳಿಗೆ ಹೌದಪ್ಪ ಏನೋ ಸರ್ಕಾರ ಮಾಡ್ತದೆ, ಏನೋ ಒಂದ್ ಮಾಡ್ತಾ ಇದಾರೆ, ಸೊ ನನ್ನ ಮಗಳಿಗೆ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ.
0: ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಮಾನಸಿಕ ಒತ್ತಡ, ಅಂದ್ರೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಭಾವನೆ ನಮ್ಮ ಕ್ರೀಡಾಪಟುವಿಗೆ ಇರಬೇಕು. ಈಗ ಬಹುಮುಖ್ಯವಾಗಿ ಅದೇ ಬೇಕು.
1: ಉದಾಹರಣೆಗೆ ಮೊನ್ನೆ ಮುಗ್ದಿದೆ ಫೈನಲ್ ನೋಡ್ಬೋದಿತ್ತು, ಯಾವ ರೀತಿ ಜಗಳ ಆಯ್ತು, ಯಾವ ರೀತಿ ಇದಾಯ್ತು ಅಂತ ಹೇಳಿದ್ರೆ ಅದನ್ನೇ ಒಂದು ಸೋಲು ಗೆಲುವು ಮಾನಸಿಕ ಒತ್ತಡ ಯಾವ ರೀತಿ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತೀವಿ, ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳಿದಾಗ ನಾವು ಇದ್ ಮಾಡ್ತೀವಿ ಎಲ್ಲ. ಅರೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಲಿಮಿಟ್ ತನಕ ಇದ್ ಮಾಡ್ಬೇಕು, ಯಾವ ಲಿಮಿಟ್ ತನಕ ಇದ್ ಮಾಡಬಾರ್ದು ಅಂತ.
0: ಒಳ್ಳೇದು ಎನ್ ಎಸ್ ಮಂಜು ಅವರೇ, ನೀವೊಬ್ಬ ಕ್ರೀಡಾ ಸಾಧಕರಾಗಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಕ್ರೀಡಾ ಪಯಣದ ಸ್ಫೂರ್ತಿಯ ಬದುಕು ನಮ್ಮ ಯುವ ಜನಾಂಗಕ್ಕೆ ದಾರಿದೀಪ ಆಗ್ಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ ಸರ್.
1: ಧನ್ಯವಾದಗಳು.
2: ಆಕಾಶವಾಣಿ ಧಾರವಾಡ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಧಾರವಾಡ. ನಾಟಕ ಕದಡಿದ ನೀರು, ರಚನೆ ಜಿಬಿ ಜೋಶಿ, ನಿರ್ದೇಶನ ನಟರಾಜ್ ಏಣಗಿ, ಪ್ರಸ್ತುತಪಡಿಸುವವರು ಧಾರವಾಡದ ಕರ್ನಾಟಕ ಕಲೋದ್ಧಾರಕ ಸಂಘದ ಕಲಾವಿದರು.
5: ಒದ್ರಿಕೊಂಡಿದ್ದಿಲ್ಲ, ಇದು ನಮ್ ಕಾಳೆಂದ ದನಿ ಅಲ್ಲ, ಇದ ಯಾರ ಹೊಡೆದ್ರೋ ಏನೋ. ಕಾಳ್ಯ, ಏ ಕಾಳ್ಯ, ಅಯ್ಯೋ ಶಿವ ಶಿವ,
6: ಅಯ್ಯ ಗೌಶಿದ್ದಪ್ಪನವ್ರು ಹೋಗೇ ಬಿಟ್ರೇನ ಇಟ್ರಾಗ.
5: ಮನಸ್ಸೇ ಹೆಚ್ಚಿ ಅವ್ರವ್ರು ಹೋಗಾಗ ಆಗ ಆ ಚಪ್ರದ ಕಂಬಕ್ಕೆ ಕೈಯಾಗಿನ ಚಪ್ಪ ಕೊಡ್ಲಿಲ್ಲ, ಒಂದೇಟು ಕೊಟ್ರ ಚಪ್ರಕ್ಕೆ ಚಪ್ಪರ್ನ ನಡಿ ಹೋತ್ ನೋಡಿ. ನನ್ನಂಥವ್ನ ಎದಿನ ಜಲ್ಲಂತ.
6: ಇದು ಹೀಗಾದದ್ದೇನು ಪಾಡಾಗ್ಲಿಲ್ಲ ತೆಗಿರಿ, ಮೊದ್ಲ ಆಗದವ್ರು ಕೊಡ್ಲಿ ಪೆಟ್ಟು ಹಾಕಾಕತ್ತಾರ ಮನೆ ಮ್ಯಾಕ. ಈ ಹುಡುಗಿ ಮಲ್ಲಿನ ಯಾಕೆ ಬಂದಿರಾಕಿಲ್ಲ ಅಂತೀನಿ. ಹಾಡು ಹಗಲ ಈ ಮಿಕ್ಕದ ಕಾಡಾಟ ಒಂದು ಶುರುವಾಗೈತ್ ನೋಡ್ರಿ. ಒಳ ಹಕ್ಕು ಅಂತಂದ್ರೆ ಬೆಳಿನೆಲ್ಲ ಹಾಳು ಮಾಡಿಬಿಡ್ತಾವ, ಹಿಂಗಾಗಿ ಕೈಗೆ ಬಂದ ಬೆಳಿ ಬಾಯಿಗೆ ಬರ್ದಂಗೆ ಆಗೈತ್ ನೋಡ್ರಿ.
5: ಹಂಗೆ ಯಾಕೆ ಕುಂತಿ ಅಲ್ಲಿ ತೆಗಿಯೋದು? ಚಿಂತೆ ಮಾಡಿದ್ರೆ ಇದ್ದ ಸುಖನೂ ಹಾಳಾಕೈತಿ. ಹೇಳಿಲ್ಲ ಚಿಂತೆ ಮುಪ್ಪು ಅಂತ?
6: ಹೌದು ಅದೆಲ್ಲ ಕರೆ. ನಿಮಗ ಇದೊಂದು ಬ್ಯಾನಿ ಬಡ್ಕೊಂತು. ನಿಮ್ಮ ತಮ್ಮ ಮಾಡಿದ ಸಾಲಕ ತೋಟ ಮನಿ ಒತ್ತಿ ಬಿದ್ದು ಗೂಳಪ್ಪನ ಗಾಳ ನಮ್ಮ ಕಂಟ್ಲಿಕ್ ಬಿತ್ತು.
5: ತಗದೇನು ಮತ್ತೆ ಅದನ್ನ ಕಳಿಸ್ತೀನಿ ಅಂತ ಬರ್ದಾನಲ್ಲ.
6: ಇನ್ನೂ ಕಳಿಸ್ಲಿಲ್ಲಲ್ಲ. ಅಯ್ಯ ಅವಾ ಕಳಿಸೋ ಮಠ ತೋಟ ಮನಿ ಉಳ್ದಾವೇನು? ಆ ಗೂಳಪ್ಪ ಉಳುಕೊಟ್ಟನೇನು?
5: ನೀ ಹಾಗ ಅನ್ಬೇಡ ನೋಡು, ಅವ ಕಳಿಸೋದು ಗಟ್ಟಿ ನೋಡ್ತಿರು.
6: ಅದು ಮುಂದಿಂದಾತು. ಈಗ ಇದ್ದೊಬ್ಬ ಮಗ ಕಲಿಯೋದನ್ ಬಿಟ್ಟು ಮನೆಯಾಗ ಬಂದು ಕುಂತಿದ್ದಂತೂ ಕರೇನ?
5: ಮತ್ತೇನು ಮಾಡೋದೈತಿ, ನಾ ಹಿಂಗಾದ್ಮ್ಯಾಗ ನಾನು ಅವನ ಕರೆಸಿದ್ನೇನು ಕೈ ಹಸರಕ್ಕೆ ಇರಲಿ ಅಂತ.
6: ನೀವೇನೋ ಅಂದ್ರೂ ಈ ಕುಣಿಮಣಿ ದಗದ ಅವಂಗೆ ನಿಗಾಣಿಲ್ಲ ತಗಿರಿ.
5: ಹಾಂ ಇರ್ಲಿ, ಕುಂದ್ರು ಕುಂದ್ರು.
6: ಯಾರೋ ಬರ್ತಿರೋ ಹಾಕ ಕಾಣ್ತೈತಿ.
5: ಬಂದ ಮ್ಯಾಗ ತಾನಾಗ ಗೊತ್ತಾಕತ್ತಲ್ಲ, ಸುಮ ಹಾಕ ನಿಶ್ಚಿಂತಿಂದ ಕುಂದ್ರು ಕುಂದ್ರು. ಹಾಂ ಶಿವ ಶಿವ, ಹಾದ ಕಾಲ ಏನಿತ್ತು ಅಂತ ಲೆಕ್ಕ ಹಾಕೋದಟ ಕೆಲಸ ಆತು ನಮಗಿನ್ನ. ನೀ ಹಿಂಗೆ ಕುಂತದ್ ನೋಡಿದ್ರೆ ಹಿಂದಿಂದೆಲ್ಲ ನೆಪಾಕೈತಿ. ನಿನಗೂ ನೆಪ್ಪಿರಬೇಕು, ನಾವು ಉಳುವೆಗೆ ಹೋದದ್ದು ಸವಾರಿ ಬಂಡಿ, ಅದ ಹೊಸದಾಗಿ ಬಂದ ನಿನ್ನ ಅರಿಶಿನ ಮೈ ಹೊಸ ಕಿರಿಗಿ ಕೈ ಸಪ್ಪಳ ಅಂತ ಅಂತಕ ಸರಿದುಕೊಂತದ್ದು, ನಿನ್ನಿಂದ ಹುಟ್ಟಿದ ಹೊಸ ಮದ

0: ಹೋದಾಗ ಬಾರ್ಕೋಲಿಲೆ ಏಟು ಕೊಟ್ರೆ ಕೇಳಿ ಅವ ಏಟು ಜಗ್ಗಿದ್ರು ನಿಂದ್ರದ ಓಡಿ ಓಡಿ ಬಾಯಾಗಿಂದ ಬುರುಗು ಸೋರಿಸ್ಕೊಂತ ಬಂಡಿನ ಕೊರಕಲಿಗೆ ಹಾಕಿದ್ರು. ಶಿವ ದೊಡ್ಡ ಅವ ಕಾದ, ದೊಡ್ಡ ಕಲ್ಲು ಬಂಡಿಗೆ ಗಾಲ್ ಹತ್ತಿ ಓಡೋ ಎತ್ತು ನಿಂತು ಎಲ್ಲರೂ ಇಳಿದ್ವಿ. ಅಲ್ಲೇ ಹಳ್ಳತನ ಹೋಗಿ ನೀರು ಕುಡಿದು ಬಂದ್ವಿ.
1: ಅಯ್ಯ, ಅದನ್ನೆಲ್ಲ ನೆಪ್ ಮಾಡ್ಕೊಂಡು ಈಗ ಏನು ಮಾಡೋದೈತಿ?
0: ಈಗ ಅದು ವಾಯ್ ಕುಂತ ಮ್ಯಾಗ ಏನು ಮಾಡೋದು ಮತ್ತೆ? ನನಗಿನ್ನೂ ನೆಪ್ಪೈತಿ, ಉಪ್ಪಿನ ಸತ್ಯಾಗ್ರಹಕ್ಕೆ ಮಹಾತ್ಮ ಗಾಂಧಿಯವರು ಹೊಂಡವರಿದ್ರು. ಎಲ್ಲಿಂದ ಬಂದಿತ್ತೋ ಏನೋ ಆ ಕಸುಬು, ಕಿವ್ಯಾಗ ಗಾಳಿ ತುಂಬಿದ ಕರೆದಂಗ ಓಡಿಬಿಟ್ಟೆ. ಹ್ಞೂ, ಚಳುವಳಿ ಆಯ್ತು, ಜೇಲಾಯ್ತು, ಆಶ್ರಮ ಮುಗಿತು. ನಿನ್ನ ಹಳ್ಳಿಗೆ ಹೋಗಿ ಸೇವಾ ಮಾಡು ಅಂದರು. ಹುರುಪಾಗಿ ಊರಿಗೆ ಬಂದೆ.
1: ಆಗ ಮಲ್ಲಿ ಕಾಣುತ್ತೆ ಬರಾಕಿ, ಮೇವು ಮಾಡ್ಕೊಂಬಂದಾಳು. ಹೋಗಿ ಇಳುಕೊಂತೀನಿ ಒಂದಿಟ್ಟು. ಇಳುತ್ತೀನಿ ಅಂದ್ರಲ್ಲ ಒಂದಿಟ್ಟು.
2: ಏನ್ ಬ್ಯಾಡ ಹೇಳ್ಬೇ, ಹಂಗ ಒಯ್ದು ಒಳಗೆ ಒಗಿತೀನಿ.
1: ಏ ಮಲ್ಲಿ, ಟಪಾಲ್ ನಾವು ಬರೋದನ್ನ ಏನಾರ ನೋಡ್ದಿನ?
2: ಇಲ್ಲಿ ತೆಗಿ, ಗಾಡಿ ಮಂದಿ ಇನ್ನ ಸ್ಟೇಷನ್ನಿಂದ ಬಂದಂಗೆ ಕಾಣಲಿಲ್ಲ. ಗಾಡಿ ಬಂದ್ರಲ್ಲ ಏನೈತಿ, ಈ ಟಪಾಲ್ ಗಿರಿಮಲ್ಲ ಊರ್ ಬ್ಯಾಂಡ್ಲ ಗಡ ಬರಬೇಕಲ್ಲ.
1: ಅದ್ರಾಗಿ ಏನಾರ ಬರೋದೈತಿ ಅಂತ ಕಾಯ್ತಾ ಕುಂತಾಗಂತೂ ನಮ್ಮ ಕಣ್ಣಿಗೆ ನಮ್ಮ ಮೂಗ ಕಾಣ್ದಂಗೆ ಎಡಿಸ್ತೈತಿ ನೋಡು. ಮಲ್ಲಿ, ನೀ ಒಂದಿಟ್ಟು ಇವರ ಹಂತ್ಯ ಕುಂತಿರು, ನಾ ಹಿತ್ಲಕ್ಕೆ ಹೋಗಿ ಹಕ್ಕಿ ಪರವಾಣಿಗಳಿಗೆ ನೀರು ಹಣಿಸಿ ಬರ್ತೀನಿ.
2: ಹಾ, ಅಷ್ಟ ಮಾಡಂಗ. ಹೆಂಗೈತಪ್ಪ ಈಗ?
0: ಎಲ್ಲ ಕಮ್ಮ ಆಗೈತೆ ಮಗಳ, ಆಗದಿದ್ರ ಬಿಟ್ಟಿತ್ ಹ್ಯಾಂಗ?
2: ಹ್ಮ್, ಹೊರಗೆ ಇಟ್ಟು ಹೇಳಿದ್ರು ಅಪ್ಪ, ಒಳಗ ಇನ್ನೂ ಏನೋ ಆಯ್ತು ತೆಗಿಯದ್. ನೀ ಹೊರಗೆ ಬಿಡವಲ್ಲೇ ಅದನ್ನ.
0: ಏನು ಹೇಳಿ ಮಲ್ಲಿ, ನಿನ್ನ ನೋಡಾಟಿಗೆ ನನ್ನ ಕನಸೆಲ್ಲ ಮರುಕಳಿಸ್ತಾವ. ನೀವೆಲ್ಲ ದುಡಿದು ನೋಡ್ತೀನಿ, ಹೇಗಿದ್ದ ಮನಸ್ಸ ಹೇಗಾದ್ನಲ್ಲ ಅಂತ ಮನಸ್ಸು ಚಿಟ್ಟು ಬರಸ್ತೈತಿ. ದೊಡ್ಡ ರೈತಾಗಿ ಅದ್ದೂರಿಯಿಂದ ದುಡ್ದವನ, ಈಚಲ್ ಗಿಡ ಕಡಿದು ಉಪ್ಪಿನ ಸತ್ಯಾಗ್ರಹಕ್ಕೆ ಹೋಗಿ ಬಂದೆ, ಶಿಕ್ಷ ಅನುಭವಿಸಿದೆ, ಮಾತ್ಮೂರು ಹೇಳಿದ್ದೆಲ್ಲ ಮಾಡಿದೆ, ಎಲ್ಲ ಶಿವನಾಟ. ಅದನ್ನೆಲ್ಲ ನೆನೆದ್ರೆ ಈಗ ಇರೋದು ಸತ್ತಂಗ ಅಂತ ಅನಿಸ್ತೈತಿ. ಬಂದು ಬೆಳಿ ಮನೆಗೆ ತಂದು ಹಾಕದ, ಹಿಂಗೆ ಕಾಲು ಮುರ್ಕೊಂಡು ಬಿದ್ದಿರಬೇಕಂದ್ರೆ ಏನು ಪಾಪ ಮಾಡಿ ಬಂದಿರಬೇಕೋ ಯಾರಿಗೆ ಗೊತ್ತು.
1: ಅಯ್ಯ, ಹಾಗೆಲ್ಲ ಇಲ್ಲಿದ್ದ ನೆಪ್ ಮಾಡಿಕೊಂಡು ಮನಸ್ಸೀಸ ಮಾಡ್ಕೊಂಡ್ರೆ ಯಾತಕ್ಕೆ ಬಂತು? ಹಿಂದಾದದ್ದೆಲ್ಲ ಏನು ತಿರುಗಿ ಬರ್ತೈತಿ?
2: ಯಪ್ಪ, ನಮ್ಮ ಚಿಗಪ್ಪ ಸಾಲದ ರೊಕ್ಕ ಕಳಿಸೋದಂತ ಖಾತ್ರಿನ. ನಿನಗೇನು ತ್ವಾಟ ಮನಿ ದಕ್ಕಾಣಿಲ್ಲ ಅಂತ ಬಂಗಾರ ಶೆಟ್ಟಿ ಗುಳಪ್ಪನ ಎದುರಿಗೆ ಹೇಳ್ತಿದ್ನಂತ. ಹ್ಮ್, ನನಗೂ ಹಂಗ ಅನಿಸ್ತದ. ಮತ್ತೆ ನೀವು ಬೇಕಾರ ನಂಬ್ರಿ, ಸಾಕಾರ ಬಿಡ್ರಿ.
1: ನಿನ್ ಬಾಯಿ ಹರಕಿಲೆ ಕರೆ ಆದ್ರೆ ಸಾಕು ನೋಡು. ಇಲ್ದಿದ್ರ ನೋಡು, ತ್ವಾಟ ಮನಿ ಎಡ್ಡು ಹೊಕ್ಕವ್. ಗುಳಪ್ಪ ಎಂತ ಅನ್ನೋದು ಊರಿಗೆ ಗೊತ್ತೈತಿ. ಮನಿ ಮಾರಾಟ ಮಾಡಿಸಿ ನಮ್ಮನ್ನೆಲ್ಲ ಹೊರಗೆ ನಿಂದ್ರಿಸಿ ಕ್ಯಾಕಿ ಹೊಡೆಯೋ ಖಂಗಿನವ. ಇವರಿಗೆ ತ್ವಾಟ ಮನಿ ಅಂದ್ರ ಜೀವ.
2: ಆಗ ಯಾರೋ ಬರಾಕತ್ತಾರ ಕಾಣ್ತೈತಿ. ಗಿರಿಬಲ್ನ ಇರ್ಬೇಕಲ್ಲ. ಹಾ, ಅವ್ನ ಡಗ್ಲಿ ಚೀಲ್ದಾಗ ನಮ್ ಚಿಗಪ್ ಕಳ್ಸಿದ್ ದುಡ್ಡು ಯಾಕಿರ್ಬಾರ್ದು? ಅಯ್ಯ, ಗಿರಿಮೇಲ ಅಲ್ಲ, ಬಂಗಾರ ಶೆಟ್ಟಿ ಹಂಗ ಕಾಣ್ತಾನ ಬೇ. ಹೌದ್, ಬಡಾಯಿ ಬಂಗಾರ ಶೆಟ್ಟಿನ.
1: ಏಯ್, ಹಂಗ್ಯಾಕಂತೀಯ ಮೂಳ?
2: ಅಯ್ಯ, ಏಟಂದ್ರು ತವ್ರ ಮನೆ ಹತ್ತುಗಡಿ ನೋಡು, ಹೆಂಗ್ ಚುರುಕ್ ಮುಡ್ತ ನೋಡ ಅವಾಗ. ಅವ ಅವ ನಿನಗೇನಾಗ್ಬೇಕು?
1: ಏನೋ ಆಯ್ತು ಈಗ. ಈಟಿದ್ದಾಗಿಂದ ಇಲ್ಲೇ ನಮ್ಮ ಮನೆಯಾಗ ಆಡ್ತಿತ್ತು. ಶಂಕರು ಇನ್ನೂ ಹುಟ್ಟಿದ್ದಿಲ್ಲಾಗ, ಇವರು ಜೈಲಿಗೆ ಹೋಗಿದ್ರು.
2: ಹ್ಮ್, ಈಗ ಯಾಕೆ ಬರ್ತಾನ ಬೇ ಬಂಗಾರ ಶೆಟ್ಟಿ? ಏನ್ ತೆಗೆದಿರ್ಬೇಕು ನಮ್ಮ ಹಂತ್ಯಕ್ಕ ಒಂದು?
1: ನಿನ್ ಕೇಳಕ್ ಬರ್ತಿರ್ಬೇಕು, ಮತ್ತಿನ್ನೇನು?
2: ಏ ಸಾಕ್ ಬಿಡ್ಬೆ, ಅವೆಲ್ಲ ಕೇಳಕ್ ಬಂದಾನು. ಆದ್ರ ಕೊಡವ್ರ ಯಾರು?
1: ಯಾಕ, ನಾವ ಕೊಡ್ತೀವಿ ಕೇಳಿದ್ರ.
2: ಹ್ಮ್, ಕೊಟ್ಟಿರಿ ಕೊಟ್ಟಿರಿ, ಕೊಟ್ರ ಮಾಡ್ಕೊಂಡವ್ರ ಯಾರು?
1: ನೀನ ಮಾಡ್ಕೊಂತಿ?
2: ಹ್ಮ್, ನಾ ಏನ್ ಮಾಡ್ಕೊಂತೀನಿ, ತೆಗಿಬೇ ಅದನ್ನ.
1: ಅಯ್ಯ ಮಳ್ಳಿ, ಅಲ್ಲ ಅವನ್ ಕಂಡ್ರೆ ನೀ ಮೂಗ್ ಮುರಿತಿಯಲ್ಲ ಮಲ್ಲಿ. ನೀನ ಹೇಳ ಅವಂಗ ಏನಾಗೈತಿ?
2: ಹಂಗ ನೋಡಿದ್ರ ಏನಾಗಿಲ್ಲ ಅನ್ನು. ಅವಂಗೂ ಎರಡು ಕೈ ಅದಾವ, ಎರಡು ಕಾಲ್ ಅದಾವ, ಕುಡ್ಡಲ್ಲ ಕುಂಟಲ್ಲ. ತಾ ನೋಡಿದ್ರ ಕೈಲಾಗದ್ದು ಆ ಕ್ವಾಣರ್ ಗುಳಪ್ಪನ ಕೂಟ ಹಾವ ಕಟ್ತಾನು. ಅವನ ಹಾದ್ಯಾಗ ನಿಂದ್ರಿಸಿ ಗುಂಡ್ ಹಾಕ್ತೀನಿ ಅಂತಾನು. ಅಂದಂಗ ಮಾಡೋ ಗಂಡ್ಸ ಇದು. ರಟ್ಟಿಯಾಗಿಲ್ದ ಬಲ ರೊಕ್ಕದಾಗ ಐತಂತ ನಾಲ್ಕು ಮಂದಿ ಮಾತಾಡ್ತಾರ ಅಷ್ಟ.
0: ಏ ಮಲ್ಲಿ, ಹಂಗೆಲ್ಲ ಒಬ್ಬರನ್ನ ಇಳಿಸಿ ಮಾತಾಡ ಬರ್ತಂಗೆ? ಶೆಟ್ಟಿ ಹಂಗೆಲ್ಲ ಒದರಾಡಕ ಒಂದಿಟ್ಟು ಕಾರಣ ಐತಿ. ಶೆಟ್ಟಿ ಮನೆತನನು ನಮ್ಮ ಹಂಗ ರೈತರದ. ಇವರಪ್ಪ ಊರಿಗೆ ದೊಡ್ಡ ರೈತ, ಗೂಳಪ್ಪನ ಮುಂತಂದವನ ಇವರಪ್ಪ. ಅಂಥವ್ರನ್ನ ಗೊತ್ತು ಗಾಣಿಸಿ ದೊಡ್ಡ ಕಮತದ ಆ ಮನೆತನನ ಗತಿ ಇಲ್ದಂಗೆ ಮಾಡ್ದ ಅನ್ನೋ ಸಿಟ್ಟದು. ಮತ್ತೆ ಅಂಥ ಪೆಟ್ಟಿನಿಂದ ಪಾರಾಗಿ ಚಿಮಣಿ ಬೆಳಕಿನಾಗ ಚುರುಮರಿ ಪುಟಾಣಿ ಮಾರ್ಕೊಂತ ಇದ್ದಾವ, ಈಗ ಬಂಗಾರ ಶೆಟ್ಟಿ ಆಗ್ಯಾನವ.
2: ಹ್ಮ್, ಅದಕ್ಕೆ ನಾ ಏನು ಮಾಡಬೇಕು ತಿಳಿವಲ್ದು.
1: ಹ್ಞೂ, ತಿಳಿತೈ ತಡಿ. ಕಣ್ಣಿಗೆ ಹುಬ್ಬಿಗೆ ಏನು ದೂರಿಲ್ಲ, ಬೆಳಗಾದ್ರೆ ಆ ಗುಳಪ್ಪ ಬಂದು ಮನ್ಯಾಗ ಕುಂತ ಅಂದ್ರೆ ಎಲ್ಲ ಗೊತ್ತಾಕತಿ.

0: ಶೆಟ್ಟಿನು ಈಗೀಗ ಬೇಷ್ ಗಂಟು ಮಾಡ್ಯಾನಂತ. ಅಕ್ಕ ಬರಾಕ ಹತ್ತಾನ ನೋಡು, ಬೇಕಾದಂಗೆ ಅದಾನು. ಈ ಹುಡುಗೊಂದು ಅಡ್ತಾರನ ಹಿಡ್ದೈತಿ, ಸುಮಾಕು ಹೂ ಒಂದು ಮಾಡ್ಕೊಂಡ್ಬಿಟ್ರ.
1: ಏನಂದ್ಯವ್ವ, ಬಂಗಾರ ಶೆಟ್ಟಿನ ಮಾಡ್ಕೋಬೇಕಾ? ಹ್ಮ್, ಆಗಾಕಿಲ್ಲ ಅಂದೆ. ನಮ್ಮ ಮನಿಗವ ಬಂಗಾರ ತಗಡ್ ಹಾಕಿಸ್ಕೊಡ್ತಾನಂದ್ರು ಆಗಾಣಿಲ್ಲ.
0: ಏಯ್ ಹಗರ್ಕ ಮಾತಾಡ ದೈವ್ಗೇಡಿ, ಶೆಟ್ಟಿ ಬರಾಕತ್ತ ನೋಡಲ್ಲೆ.
2: ಒಳ್ಯಾಕ ಬರಾಕ ಅಪ್ಪಣೆ ಐತ್ರೆ.
0: ಏ ಬಾ ಶೆಟ್ಟಿ ಒಳ್ಯಾಕ, ಅರೇದ್ ಮನಿನ ಹೊರಗ್ ನಿಂದ್ರಕ ಬಾ ಬಾ.
2: ಸಣ್ಣು ಶೋಪ್ನವ್ರಿಗೆ
3: ಶರಣಪ್ಪ ಶೆಟ್ಟಿ ಬಾ ಕುಂದ್ರು.
2: ಇರ್ಲಿ ಇರ್ಲಿ, ಮತ್ತೇನೇನೈತ್ರಿಪ್ಪ ಸುದ್ದಿ? ಅಂದಂಗ ಮೈಯಾಗೆಲ್ಲ ಪಾಡ್ರೆ.
3: ಹ್ಮ್, ಇರೋ ಸುದ್ದಿ ಎಲ್ಲ ನಿನಗ ಗೊತ್ತಿರ್ಬೇಕಲ್ಲೋ.
2: ಏನು ಗೊತ್ತಾದ್ರು ಸುಖ ಇಲ್ಲ ತೆಗಿರಿ. ಅಲ್ರಿ ಶೋಪ್ನವ್ರ, ನಿಮ್ ತೋಟದ ಬಾವಿ ಏನು ಪಂಚರು ಬಾವಿ ಮಾಡಬೇಕಂತ ನಡ್ಸಾರಂತ?

0: ಮತ್ತೇನೇನ ಐತ್ರಿ ಪಾ ಸುದ್ದಿ? ಅಂದಂಗ ಮೈಯಾಗೆಲ್ಲ ಪಾಡ್ರೆ.
1: ಇರೋ ಸುದ್ದಿ ಎಲ್ಲ ನಿನಗ ಗೊತ್ತಿರ್ಬೇಕಲ್ಲ.
0: ಏನು ಗೊತ್ತಾದ್ರೆ ಸುಖ ಇಲ್ಲ ತಗಿರಿ. ಅಲ್ರಿ ಶೋಭನವ್ರ, ಆ ನಿಮ್ ತೋಟದ ಬಾವಿ ಏನು ಪಂಚರ್ ಬಾವಿ ಮಾಡಬೇಕಂತ ನಡ್ಸ್ಯಾರಂತ? ಇದೆಲ್ಲೋ ಗೂಡಿ ಅಂತ ಅನ್ರಿ. ಈ ಸಾರೆ ಏನೂ ಬೆಳೆದಿಲ್ಲ ಅಂತ ಹೇಳಿ ಬರಿಸಿ ಈ ಅಡು ಹಪ್ತೆ ಸೂಟ್ ಬಿಡ್ಸಾವಂತ. ಅದಕ್ಕೆ ರೈತರೆಲ್ಲ ಪಟ್ಟಿ ಕೊಡಿಸಿ ಇವಂಗ ರೊಕ್ಕ ಕೊಡ್ಬೇಕಂತ ಹೇಗೈತಿದೋ. ಅದಕ್ಕೆ ಅವನು ಕೊಂಡ್ರೆ ನನಗೆ ಹೇಗಾಗೋ ಆಕತೆ. ಅಂದಂಗ ಶೋಭನವ್ರ, ನಿಮ್ಮ ತಮ್ಮನಿಂದ ಏನಾರ ಸುದ್ದಿ ಬಂತೇನ್ರಿ?
1: ಇನ್ನ ಬಂದಿಲ್ಲ, ಬಂದಿತ್ತು.
0: ಚಾ ಚಾ ಚಾ ಚಾ ಶೋಭನವ್ರ, ನೀವು ಯಾಕೋ ಭಾಳ ಹಣ್ಣು ಆದಂಗೆ ಕಾಣ್ತೀರಪ್ಪ.
1: ಹ್ಞೂ, ಮತ್ತೆ ಹುಳಿ ಇಳಿದ ಮ್ಯಾಗ ಹಣ್ಣಾಗಕ್ಕೆ ಬೇಕಲ್ಲ.
0: ಹ್ಞೂ, ಅದು ವಾಜಿ ಮಾತನ್ರಿ. ಆದ್ರೆ ಎಂಥವಂಗೂ ಆಕತಿ. ಆದಿ ಬುನಾದಿಂದ ಇದ್ದ ಮನೆ ಬಿಡು ಪ್ರಸಂಗ ಬಂದ್ರೆ ಜೀವನ ಹೋದಂಗೆ ಅನಿಸ್ತದಲ್ರಿ. ಅಲ್ರಿ, ನಿಮ್ಮ ಹಾಗ ನಂದು ಆಗಿರ್ಲಿಲ್ರಿ, ಎಲ್ಲ ಹೋಗಿತ್ತು. ಈಗೇನೋ ಮತ್ತೆ ಹಾಗೆ ತುಸು ತಾರಿಸ್ಕೊಳಕ್ ಹತ್ತೀನಿ. ಶೋಭನವ್ರ, ನಿಮ್ಮದು ಆ ಗುಳ್ಯಾಗ ಒತ್ತಿ ಹೌದಲ್ರಿ?
1: ಹೌದು, ಆ ಗೂಳಪ್ಪನ ಒತ್ತಿ ಹಿಡ್ದಾನ.
0: ನನಗ ಅವನ ಹೆಸರು ತೆಗೆದ್ರೆ ಹೊಟ್ಟೆಗೆ ಉರು ಬೀಳ್ತತಿ. ನನಗೈತಿ ಐತಿ ಅಂದೆ, ಒಂದಿನ ಅವನ ಜೀವ ತಗೊಂಡ ಗಟ್ಟಿ ಬೇಕಾದಾಗಲಿ.
1: ಶೆಟ್ಟಿ, ಹಂಗೆಲ್ಲ ಮಾತಾಡಿದ್ರಿ ಏನು ಬಂತು? ಮಾಡಿದವ್ರು ಪಾಪ, ಆಡಿದವ್ರು ಭಯ ಆಗಂತ. ಇಲ್ಲೇ ಕುಂತಿರು, ನಾನು ಈಗ ಬರ್ತೀನಿ ಹಿತ್ಲಕ್ಕೆ ಹೋಗಿ. ಅಂಥದ್ದೇನಾರ ಕೆಲಸ ಇತ್ತೆ?
0: ಅಂಥದ್ದೇನಿಲ್ಲ, ನೀವು ಹೋಗ್ರಿ, ನಾ ಕೂತಿರ್ತೇನೆ, ಹೋಗ್ರಿ.
1: ಹೋಗಲ
0: ನೀನು ಶಿವಪ್ಪನವ್ರ ಮಗಳಲ್ಲ, ನಿನ್ನ ಹೆಸರು ಮಲ್ಲಿ.
2: ಯಾಕ ಇದ ಮೊದ್ಲೇ ಸಾರ್ ಏನ್ ನೋಡೋದ್ ನನ್ನ? ಈ ಹುಡುಗಿದ್ದಾಗಿಂದ ನೋಡ್ಕೊಂತ ಬಂದಿದಿ.
0: ಟುಪ್ರ ಬೆಳೆದ್ ನಿಂತ್ರ ಹ್ಯಾಗ ಗುರು ಸಿಗಬೇಕು? ಅಂಗಡಿ ಕಡೆ ಬಂದು ಮಾತಾಡಿ ಮಾಡಿದ್ರೆ ಗೊತ್ತಾಕಿತ್ತು. ಹೋಗ್ಲಿ, ನಾ ಒಂದು ಮಾತು ಕೇಳ್ಬೇಕು ಅಂದ್ ಮಾಡೇನಿ. ಕೇಳ ಅದು ಕೇಳು ಅಂದ್ರೆ ಕೇಳ್ತೀನಿ.
2: ಹ್ಮ್, ಕೇಳು.
0: ಅಂದ್ರ ಅದ ಅದ ನಾ ಕೇಳುದೇನು ದೊಡ್ಡ ಮಾತಲ್ಲ. ಅಂದ್ರ ನಿನ್ನ ಕಣ್ಣಿಗೆ ನಾ ಹ್ಯಾ ಕಾಣ್ತೀನಿ?
2: ಅಯ್ಯ, ಇದೇನು ಕೇಳೋ ಮಾತ? ಹ್ಯಾಂಗ ಕಾಣ್ತಿ ಅಂದ್ರೇನು? ಕಾಣ್ತಿ ಈಟಾಗಿ ಅರ್ಬಿ ಕಾಮಣ್ಣನಂಗ.
0: ಏನಂದಿ? ಕಾಮಣ್ಣನಂಗ ಅಂತೂ ಪಾಡ ಕಾಣ್ತಿ ನನ್ನ.
2: ಪಾಡಂತ ಕೇಳ್ತೀನು? ಸುದ್ದ ದೊಡ್ಡಾರ್ತಾಗಿನ ಸೋಗ. ಮೊನ್ನೆ ಆಡ್ದಾಗ ಉತ್ತರ ಭೂಪನ್ ಸೋಗ ಹಾಕಿದ್ದೆಲ್ಲ ನೀನು, ಆಗ ಊರ್ ಜನ ಎಲ್ಲ ನಿನ್ನ ಮಿಟ್ಟು ಬಿಸ್ತ ನೋಡ್ತಿತ್ತು. ಅರ್ಜುನನ್ಕಿಂತ ನೀನ ಪಾಡ್ ಕಾಣ್ತಿದ್ದಿ.
0: ಅರರೆ ಎನ್ನಯ ಸಮಾನರಾರಿ ಧರಣಿಯಳಾರಿ ಹರೋ ಸುರಪತಿಯಂತೆ ಸೊಬಗಿನಿಂದ ನಾ ಸುಖದಲ್ಲಿ ಬಾಳುವೆನು. ರಾಜಾದಿರಾಜಂ ವಿರಾದಿ ವೀರಂ ಅಜರರಿಗೆ ಸಮನ ಸುರಪತಿಯಂತೆ ಸೊಬಗಿನಿಂದ ನಾ ಸುಖದಲ್ಲಿ ಬಾಳುವೆನು. ಅರರೆ ಅರರೆ ಅರರೆ ಅರರೆ ಅರರೆ ಅರರೆ ಅರರೆ ಅರರೆ
2: ಏ ಮಾತಿನ ಸೂರ ಸಾಕ್ ಮಾಡಿನ. ಯಾರ ನೋಡಿದ್ರ ಬಿದ್ದು ಬಿದ್ದು ನಕ್ಕಾರು. ಮಲ್ಲಿ, ಇವ್ರು ಎತ್ತಾಗ ಹೋಗ್ಯಾರು ಹಿತ್ಲಕ್ ಹೋಗ್ಯಾನ್ ಬೇ. ಈಟೊತ್ತನ ಮಾತಾಡ್ತಿದ್ದವ್ರು ನೀವ ಏನಂಗಾರ? ಅವರು ಅದಾರೇನು ಅಂತ ಮಾಡಿದ್ದೆ. ಏ ಶೆಟ್ಟಿ, ಈಗ ಚಾ ಕುಡಿ.
3: ಯಪ್ಪ, ಇಲ್ಲಿದ್ದಿದ್ರ ಹಿಂಗ್ ಕುಣಿತಿದ್ ನನ್ ಶೆಟ್ಟಿ ನೋಡ್ಲಿಲ್ ತಗಿವೆ ನೀನು. ಉತ್ತರ ಭೂಪ ಮತ್ತ ಹುಟ್ಟಿ ಬಂದಂಗಿತ್ತು.
2: ಮಲ್ಲಿ, ಹಾಗೆಲ್ಲ ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡ್ಬಾರ್ದು. ಏ ಶೆಟ್ಟಿ, ನೀ ಈಗ ಅಂಗಡಿ ಕಡೆಯಕ ಹೊಕ್ಕೇನ? ಒಂದಿಟ್ಟು ಜರೂರಿ ಸಾಮಾನ್ ಬೇಕಾಗಿತ್ತ, ಮಲ್ಲಿನ ಕಳಿಸ್ತೀನಿ, ಕಳಿಸ್ಕೊಡು.
3: ಮತ್ತ ಕರ ಬಿಟ್ಕೋಬೇಕಲ್ಬೇ?
2: ಏ, ನಾ ಬಿಟ್ಕೊಂತೀನಿ, ಹೋಗು.
0: ಮಲ್ಲಿ, ಹೋಗು ನಡಿಯ.
1: ಏನು ಶೆಟ್ರು ಹೊಂಟ್ರೇನು? ಅಲ್ಲ, ಅವಂಗ ಚಾಪ ಕೊಟ್ಟ ಇಲ್ಲೋ?
2: ಹಾ, ಕೊಟ್ಟೈತ್ರಿ. ಅಯ್ಯ, ಯಾರೋ ಬಂದಂಗಾತು. ಅಯ್ಯ ಶಿವನ ಗೂಳಪ್ಪ
4: ಪಾಡದಾರ್ರೆ ಎಲ್ಲರೂ. ಇತ್ತಾಗ ಹಾದು ನಮ್ ಗುಡ್ಡದ ಬಂಗ್ಲೆಕ್ ಹೊಂಟಿದ್ನೆ, ಹಂಗ ನಿಮ್ ನೋಡ್ಕೊಂಡು ಹೋದ್ರಾತಂತ ಹೇಳಿ ಒಳ್ಯಾಕ್ ಬಂದೆ.
1: ಬಂದದ್ದು ಪಾಡ್ ಮಾಡಿದಿ ಗುಳಪ್ಪ.
4: ಈ ಹುಡುಗಿ ಮಲ್ಲಿ ಅಲ್ಲ, ಏಟರ ಬೆಳೆದ್ ನಿಂತತಿದಾಗ್ಲೆ ಭೇಷ್ ಕಾಣ್ತಾಳು. ಕೈಗೆ ನಿಲ್ಕದಂಗ ಅಳ್ಳಿದಕ್ಕೆ ಅದಕ್ಕೆ ಹೊಡಿ ಆಗ್ಯಾಳು.
5: ಬಾಯ್ ತೊಳ್ಕೊಂಡು ಮಾತಾಡು ಅಂದೆ, ಸಿಕ್ಕಂಗ ಹೊಲಸು ಮಾತಾಡ ಬರ ಸಿಕ್ಕವ್ರ ಮನಿ ಹೊಕ್ಕ.
4: ಇದ್ಯಾವಾಗ ಬಂದತ್ತಿದಿಲ್ಲ ಅವ್ವಾಳಿ ಶೆಟ್ಟಿ. ಸಿಕ್ಕಿದಿ ಬಾ,
5: ಏ ಬಿಡು.
4: ಇವತ್ತ ಅಂಗಡಿ ಸಿದ್ದಪ್ಪನ ಎದುರುಗಡೆ ಏನ್ ಹೇಳಿದ್ಲಿ ಪ್ಯಾಲಿ?
5: ನಿನ್ನಂತ ಒಂದ್ ಕುಟ್ಟಿ ಏನ್ ಮತ್ತೆ ನಿನ್ ಯಾರು ಬಾಂದಿದ್ರಿಲ್ ಒಳಗ?
4: ಯಾರು ಬಾಂದಿದ್ರ ಮಳ್ಳ? ನಾಳೆ ಬೆಳಗಾದ್ರ ಈ ಮನಿ ಮಾಲಕನ. ಈ ಮನಿ ತೋಟ ಎರಡು ನನಗ ಕಬ್ಜಾ ಒತ್ತಿ ಅದಾವ.
1: ಏ ಗುಳಪ್ಪ, ಗುದ್ದಿ ಆಟದ ಮಾತು ಯಾಕೆ ಆಡ್ತೀರಿ? ಬಿಡ ಅವನ್ನ.
4: ಬಿಡ್ತಾನೆ ಆದ್ರ.

0: ಶೆಟ್ಟಿ ಮಾಡಿದ್ದು ತೆಪ್ಪ ತನಬೇಕು.
1: ಜೀವ ಹೋದ್ರೂ ಅಣ್ಣಾನಿಲ್ಲ ಅಂದೆ
0: ಅಣ್ಣಾನಿಲ್ಲ.
2: ಏ ಗುಳಪ್ಪ, ಅವ್ ನೀ ಏನ್ ಮಾಡ್ತಿ ತಗೊಂಡು ಇತ್ತಪ್ಪ ಇಲ್ಲೇ
0: ಬಿಟ್ಟನೆ ಹೋಗು ಹೇಳ್ತಾರಂತ. ಹಾ ಹ್ಯಾಗೂ ಇಲ್ಲಿ ತನ ಬಂದದ್ದಾಗಿತ್ತು ಶಿವಪ್ಪನವ್ರ, ಒಂದಿಟ್ ಯಾವಾರದ ಮಾತು ಆಡಿ ಮುಗಿಸೇ ಬಿಡೋನು. ಅದು ಹೊರಗಿನ್ಯಾರ ಎದುರುಗಡೆ ಆಡೋ ಮಾತಲ್ಲ. ಶೆಟ್ಟಿ ಅಂಗಡಿ ನೋಡ್ಕೊಳಕ್ ಹೋಗ್ವಲ್ನಕ್ಕ ಹೇಳ್ರಿ ಅವ್ನು.
2: ಶೆಟ್ಟಿ ಏನು ಹೊರಗೆ ನಾವಲ್ಲ ಗೋಳಪ್ಪ, ಇರ್ಲಿ ಹೇಳು.
0: ನಿಮ್ಮ ಮನಸ್ಸು, ನಾ ಏನು ಹೇಳಲಿ? ಶಿವರುದ್ರಪ್ಪನಿಂದ್ರ ಏನಾದರೂ ಬಂತ್ರೆ?
2: ಬಂದಿತ್ತು.
0: ಬರಾಕೂ ಇಲ್ಲಲ್ಲ, ನಾಳೆ ಕಡೆ ದಿನ, ಎಲ್ಲ ಮುಗ್ಯಾಕ ಬೇಕಲ್ಲ.
3: ಅಯ್ಯ ಗಿರಿಮಲ್ಲ ಇತ್ತಾಗ ಹಾದೋದಂಗಾತು. ಹೌದು ಗಿರಿಮಲ್ಲನ. ಏ ಗಿರಿಮಲ್ಲ, ಹಾಗ ಹೊಕ್ಕಿಯಲ್ಲ ದಾಟಿ ನಮ್ಮ ಪತ್ರ ಕೊಡಾಣಿಲ್ಲನ?
4: ಯಾವ ಪತ್ರಕ್ಕ?
3: ಏ ನಮ್ದಪ್ಪ.
4: ಯಾವ ಬಂದಿಲ್ಲಕ್ಕ? ಯಾಕ್ರಿ ಅಕ್ಕ, ಭಾಳ ಜರೂರಿ ಪತ್ರ ಇತ್ತೇನ್ರಿ?
3: ಹ್ಞೂನಪ್ಪ.
4: ಬಂದಿಲ್ಲಲ್ರಿ, ಬಂದಿದ್ರೆ ನಾ ಯಾಕೆ ಇಟ್ಕೊಳ್ಳಿ? ಆತು ನಾ ಬರ್ತೇನೆ ಅಕ್ಕ, ನಾಳೆ ಬಂದ್ರೆ ತಂದು ಕೊಡ್ತೇನೆ ರೀ.
0: ಹಾ ಆತಲ್ಲ, ಇನ್ನೇನು ಶಿವಪ್ಪನವ್ರ, ಹಂಗಾರ ನಾಳೆ ಯಾವಾರ ಮುಗಿಸ್ಬಿಡ್ರಿ. ಏಟಂದ್ರು ರೊಕ್ಕ ರೊಕ್ಕ. ನನಗೂ ಶಾರಕ್ಕೆ ಹೋಗ್ಬಾಗೈತಿ, ನಾಳೆ ಯಾರೋ ಮಂತ್ರಿ ಬರಾವತಾನಂತ ಬರ್ತೇನ್ರಿ.
5: ಏನ್ ಹೇಳ್ತಿದ್ದೀನಲ್ಲ, ಎಲ್ಲ ಕಳಗತ್ತ. ಮನಿ ತೋಟ ನುಂಗ್ಬೇಕಂತ ಆಟ ಹೂಡಿದೆ ಅಲ್ಲ. ಅಲ್ಲ ಅವ್ರ ಹಂತ್ಯಾಕಿ ದುಡ್ಡು ಇಲ್ಲ ಅನ್ನೋದು ಗೊತ್ತಿಲ್ಲ ನಿನಗ?
0: ಹ್ಯಾಕ್ ಕಾಣ್ತದಲ್ಲ ಶೆಟ್ಟಿ, ಜೀವ ಬ್ಯಾಡಾಗೈತ್ರ ನಿನಗ? ಈಟ ದಿನ ಬಾಯಿಗೆ ಬಂದದ್ದು ಬಕಾಸಿದ್ದಿ, ಅದು ಬೆನ್ನು ಹಿಂದಿತ್ತಂತ ಸುಮ್ಮನೆ ಬಿಟ್ಟಿದ್ನಿ. ಈಗ ಹುಜ್ರ ಹುಜ್ರಿ ಆತಲ್ಲ, ತಪ್ಪಿಸ್ಕೊಂತಿ ಹ್ಯಾಂಗ
5: ನೋಡ್ತಾನೆ.
2: ಅಯ್ಯೋ
0: ಮಲ್ಲಿ, ನೀ ನನ್ನ ಹೊಡೆದಿ ಅಡ್ಡಿ ಇಲ್ಲ, ತಾಕತ್ತಿನ ಹುಡುಗೆದಿ, ನೀ ಬಂದಿ ಅಂತ ಹೇಳಿ ಉಳದ ಇವತ್ತವ ಆತ. ಹಂಗಾರ ಹೆಚ್ಚಿನ ಮಾತು ಏನು ಬ್ಯಾಡ, ಈಗ ನಾಳೆ ಮುಂಜಾನೆ ಬರ್ತಾನೆ.
2: ಕೂಡಪ್ಪ, ಶಿವರುದ್ರ ಕಳಿಸನು ಅಂತ ಮಾಡಿದ್ದೆ, ಕಳಿಸ್ಲಿಲ್ಲ, ಬ್ಯಾರೆ ದಾರಿನೂ ಉಳಿಲಿಲ್ಲ.
3: ಗುಳಪ್ಪ, ಇನ್ನೊಂದು ದಿವ್ಸ ದಿನ ತಡ್ಯಾಣಿಲ್ಲೇನು? ಶಂಕರು ಇನ್ನೂ ಹೊಸಬ, ಅವರಂತೂ ಮಲಗಿ ವರ್ಷದ ಮ್ಯಾಲ ಆತು. ತಡೆದ್ರ ಪುಣ್ಯ ಬರ್ತೈತಿ, ಆಟ್ರಾಗ ಶಿವರುದ್ರಪ್ಪ ಕಳಿಸಿದ್ರು ಕಳಿಸ್ಯಾನು.
0: ಕಳಸಾಕೂ ಇಲ್ಲಲ್ಲ, ಆಗ ಹ್ಯಾಗ
2: ಮುಗಿಸ್ಬಿಡು ಗುಳಪ್ಪ, ನಾನ ಕಾಗದ ಮಾಡ್ಕೊಂತೀನಿ.
5: ತಡ್ರಿ ತಡ್ರಿ ಶಿವಪ್ಪನವ್ರೆ ತಡ್ರಿ, ಪ್ರಸಂಗ ಬಂದ್ರ ಅವನ ಸಾಲ ಏಟೈತಿ, ಆಟೆಲ್ಲ ನಾ ಕೊಡ್ತೇನು.
0: ಏ ಶೆಟ್ಟಿ, ನಮ್ಮ ಯಾವಾರದ ಕೈ ಹಾಕಕ್ ಹೋಗ್ಬೇಡ, ನೀ ಸುಮ್ಕ ಹೋಗ, ಇದು ನಿನ್ನ ತುತ್ತಲ್ಲ.
5: ನಾ ನಿನ್ನ ಕೂಟ ಮಾತಾಡಲಿ ತೆಗಿ. ಯಾಕೆ ಮಲ್ಲಿ?
0: ಓಹೋಹೋ, ಹಿಂಗೈತನ ಇದು ನಿನ್ನ ಸಾಲ ತೀರ್ಸಕ್ ಬರೋ ಗುಟ್ಟು. ಶೆಟ್ಟಿ ನೋಡು, ನೀ ಇದ್ರ ಕೈ ಹಾಕಕ್ ಹೋಗ್ಬೇಡ. ಏ ಹುಡುಗಿ, ನಿನಗೂ ಹೇಳಿರ್ತೇನೆ, ಎತ್ತಾಗ ಜೋಲಿ ಹೊಡಿಬೇಕು, ನೋಡಿ ಹೊಡಿ.
6: ಹ್ಮ್, ಜೋಲಿ ಸಂಭಾಳ್ಸೋರು ನೋಡೇ ಹೊಡಿತೈತಿ ಅವಳು.
0: ಲೇ ಹುಡುಗಿ, ಹಂಗ ಸಿಕ್ಕಂಗ ಬಾ ಹರಿ ಬಿಡ್ಬೇಡ, ಹಂಗಾರ ನಾ ಹೋಗ್ಲೇನ?
6: ಮೊದ್ಲ ಹೇಳೈತಲ್ಲ ಹೋಗಾಕ.
0: ನಿನ್ನೆಲ್ಲ ಕೇಳಿದ್ದು ಶಿವಪ್ಪನವ್ರನ್ನ, ಬರ್ತೇನೆ ಶಿವಪ್ಪನವ್ರ. ನಾ ನಮ್ಮ ಗುಡ್ಡದ ಬಂಗ್ಲೆದಾಗ ಇರ್ತೇನೆ, ಏನು ಅನ್ನೋದು ಗಡಾನ ತಿಳಿಸ್ರಿ ಹೇಳ್ರಿ. ಲೇ ಮತ್ತೆ ನನ್ನ ಎದುರುಗಡೆ ಬನ್ನಿಲ್ಲ.
6: ಯವ್ವ, ಇಂಥವ್ರಿಗೆ ಏನಾದರೂ ಸಾವಿಲ್ಲ ನೋಡು.
5: ಶಿವಪ್ಪನವ್ರ, ಆ ಗುಳಪ್ಪಗ ನಾ ಹೇಳಿದ್ದು ಗೊತ್ತಾತಲ್ಲ.
2: ಆಗೈತಿ ಶೆಟ್ಟಿ, ಆದ್ರೆ ನೀ ಕೊಡೋದು ಸಾಲನ ಅಲ್ಲ?
5: ಸಾಲ ಅಲ್ಲ.
2: ಏನ್ ಹಂಗಾರ
5: ಅದು?
2: ಗೊತ್ತಾತು ಗೊತ್ತಾತು, ಅದ್ರಾಗ ನಾಚುವಂಥದ್ದು ಏನೈತಿ? ಬೆಳೆದ ಹುಡುಗಿ ಮನ್ಯಾಗ ಐತಿ ಅಂದ ಮ್ಯಾಗ ಕೇಳಾಕ ಬರವ್ರ, ನೀ ಆದ್ರೂ ಒಂದ, ಗೂಳಪ್ಪ ಆದ್ರೂ ಒಂದ. ಆದ್ರೆ ಮಲ್ಲಿ ನಮ್ಮ ಮನಸ್ಸಿಲ್ದಲ್ಲೇ ಕೊಡಾಕಿಲ್ಲ, ಆಕಿ ಮದುವೆ ನಮ್ಮ ವ್ಯವಹಾರಕ್ಕ ಲೀಲಾವಾಗಬಾರ್ದು.
6: ಯಪ್ಪ
2: ಏನು ಮಗಳ, ಚಿಂತೆ ಮಾಡಬೇಡವ, ಅಲ್ಲಿ ಹೋಗು ದೇವ್ರ ಹತ್ತಿಕ, ದೇವ್ರಿಗೆ ಕೈ ಮುಗಿದು ಬಂದು ನಿನ್ನ ಮನಸ್ಸಿಗೆ ಸರಿ ಅನಿಸಿದ್ದು ಮಾಡು, ಹ್ಞೂ ಹೋಗವ, ಏನೋ ತಪ್ಪಾಗಾಕಿಲ್ಲ.
6: ಯಪ್ಪ ಶೆಟ್ಟರಿಗೆ ಅನುವು ಮಾಡ್ಕೊಡ್ತೀನಿ, ಅವ್ರು ಮಾಡೋದು ಮಾಡ್ಲಿನ.
2: ಏನು ಮಲ್ಲವ್ವ, ಕರೇನ ಇದು?
6: ಹೌದಪ್ಪ, ವೇಷ ಮಾಡಿದ ಮಗಳ ಶಿವ ಕಾದ ಅಂತ.
5: ನನ್ನ ಮನಸ್ಸ ನನಗೆ ಅಟಾಪಿಸ್ದಂಗೆ ಆಗೈತಿ, ಏನ್ ಮಾಡ್ಲಿ ಮಲ್ಲಿ, ಆಡ್ದಂಗೆ ಮಾಡ್ತೀನಿ, ಇದ್ರಾಗ ತಪ್ಪಾಣಿಲ್ಲ.
7: ಉಗ್ರ ರಣ ಉಗ್ರ ಉಗ್ರ ಉಗ್ರ ಉಗ್ರ ರಣ ಉಗ್ರ ಉಗ್ರ ರಣ ಉಗ್ರ. ಅರೆ ರೇ ರೇ ರೇ, ಎಲ್ಲರೂ ಇಲ್ಲೇ ಬರಲ್ಲ ಮದುವೆ.

0: ನಡೆದೈತಿ ಭಜಂತ್ರಿನ ಇಲ್ಲ.
1: ಇದೇ ನಡೆಸಿಲ್ಲ ಹುಚ್ಚಾಟ, ಬಂದ್ ಮಾಡದ್ನ.
0: ಸಣ್ಣ ಬಂಗಾರ ಶೆಟ್ಟರಿಗೆ ಈಗ ಒಳಗ್ ಬರಾಗ ಹೊರಗ ಒಂದ್ ಮಾತು ಬಂತು, ಹೋಗ್ ಮಗನ ಒಳಗ ಬಂಗಾರ ಶೆಟ್ಟಿ ಇದ್ರ ಬೆಟ್ಟ ಆದ್ರ ಅಂದ್ರ ಬಿತ್ತಂತೀಳಿ ನೀ ಕೈಯಾಗ ಒಂದು ದುಡ್ಡು.
1: ಮಾತ್ ಹೊರಗ್ ಬಂತ? ಹೌದ್ರ ಕೊಳ್ಳೋಣ ಮಗನ, ಬೇಸ್ ತೆಗ್ದಿದ್ ಗತ್ತ. ಆ ಮಾತು ಹ್ಯಾಗ ಹೊರಗ್ ಬಂತು ಮಗನ? ಹಾಗ ಒಳಗ್ ಹೋಗ್ಲಿ, ಒಳಗ್ ಬಂದ ಇನ್ನು ನೀ ಹೊರಗ್ ನಡಿ ಅಂದೆ.
0: ಉಗ್ರ ರಣ ರಣ ಉಗ್ರ, ನಿನ್ನ ಕೈಯಾಗಿ ನಿನಗೆ ಸಿಗಬೇಕಾಗಿದ್ರ ಮನಸ್ಸಿಲ್ದವ್ರ ಮನಸ್ಸು ಒಲ್ದವ್ರ ಕೊಡಿಸು ಅಂದ್ರ ಶಿವ ನಿನಗಲ್ದಿದ್ರು ಒಲ್ದವ್ರ ಒಲ್ದಾನು.
1: ಏ ಕೇಳಿ ಕಾಲ ಅಡಿ ಹೊರಗೆ ಇಲ್ದ್ರ ಕವನ ಮುರಿದು ಕೈ ಕೊಟ್ಟ
2: ಅವನೇನು ಹೊಡಿತೀಯ ಶೆಟ್ಟಿ, ಹೇಳಿ ಕೇಳಿ ಹುಚ್ಚು ಅನ್ನೋದು ಗೊತ್ತಿಲ್ಲ ನಿನಗ?
3: ಹುಚ್ಚು ಯಾವಾಗಲೂ ಇರೋದು ಲವಂಗ. ಗವಿ ಸಿದ್ದಪ್ಪನವರ ಮಠದಾಗಿದ್ದ ಮೊದ್ಲ, ಅಲ್ಲಿಂದ ಏನಾತೋ ಏನೋ ಇವನ್ನ ಹೊರಗೆ ಹಾಕಿದ್ರು. ಅಂದಿನಿಂದ 6 ತಿಂಗಳು ಹುಚ್ಚಿರ್ತೈತಿ, 6 ತಿಂಗಳ ನೆಟ್ಟಗಿರ್ತಾನ. ಈಗ ಅದು ಮುಗ್ಯಾಕ್ ಬಂದತಿ ಕಾಣ್ತೈತಿ.
0: ಉಗ್ರ ರಣ ರಣ ಉಗ್ರ, ಅಯ್ಯೋ ಸುಡ್ತೈತ್ರು ಅಪ್ಪ, ಸುಡ್ತೈತಿ ಒಳಗ್ ಸುಡ್ತೈತಿ. ಶಿವಪ್ಪನವ್ರ, ನಿಮ್ ತಮ್ಮ ಶಿವರುದ್ರಪ್ಪ ರೊಕ್ಕ ಕಳಿಸ್ಕೊಟ್ನೇನ್ರಿ?
1: ಅವ್ರ ತಮ್ಮ ನಿನಗೇನು ಗೊತ್ತಿಲ್ಲ ರಾಜ?
0: ಎಲ್ಲ ಗೊತ್ತೈತಿ ಹೇಳ್ರಿ. ನನಗ್ ಗೊತ್ತಿಲ್ಲದ ಯಾವ್ದೈತಿ? ಯಾವ ಜಾಡ ಎಲ್ಲಿ ಮನಿ ಕಟ್ಟಾಕತೈತಿ ಹೇಳ್ತೀನಿ ಬೇಕಾದ್ರ, ಯಾವ ಗೂಡ್ನ್ಯಾಗ ಯಾವ ಹಕ್ಕಿ ಐತಿ ಹೇಳ್ತೀನಿ ಬೇಕಾರ.
3: ರಾಜಪ್ಪ ಈಗ ಮನಿಗೆ ಹೋಗು, ಹೋಗು ಶಾಣೆ, ಹಂಗೆಲ್ಲ ಮಾಡಬಾರ್ದು. ನಮಗೊಂದಿಟ್ಟು ಒಳಗಿನ ಮಾತು ಆಡ್ಕೊಳ್ಳೋದೈತಿ, ಹೋಗ್ಯಪ್ಪ.
1: ಶಿವಪ್ಪನವ್ರ, ನಾನು ಹೊರಡ್ತೇನೆ ಹಾಗಾರ ಅಂಗಡಿಗೆ. ಅಂಗಡಿಗೆ?
2: ಏ ಮಲ್ಲಿ, ನೀನು ಹೊಂಡಾಣಿಲ್ಲೇನ?
4: ಏ ಹೋಗ್ತೀನಿ ಬೇ, ಸಂತಿ ಬಿಟ್ಟು ಸಿಗವಲ್ದು.
2: ಏ ಅಲ್ಲೇ ಮೇವಿನ ಮನೆಗೆ ಇರ್ಬೇಕು ನೋಡು, ನಿನ್ನ ವೈದಕ್ಕೆ ಅಲ್ಲೇ ಇಟ್ಟು ಬಂದೀನಿ.
4: ನಾನು ಬರ್ತೀನಿ ತಡಿ.
1: ಮಲ್ಲಿ ಆಗ ನಿಮ್ಮ ಮಣ್ಣು ಬರಾಗತ್ತ ನೋಡು, ಹ್ಯಾಗ ಮಾಡೋಣ? ಇಲ್ಲೇ ನಿಂತ ಭೇಟಿ ಆಗ ಹಂಗು ಹೇಳಿ ಹೋಗೋಣ ಅಥವಾ ಹೊಂಟು ಬಿಡೋಣ?
5: ಏನಂತಾರ ಬಂಗಾರ ಶೆಟ್ರು?
1: ಬಾ ಬಾ. ಏನು ಶಂಕರಪ್ಪ, ಏ ಭಾಳ ದಣದಾನ ಕಾಣ್ತೀಯಲ್ವಾ?
5: ಹೊಲದ ದಗದ ಅಂದ ಮ್ಯಾಗ ದಣವ ಅಲ್ಲ, ಮಲ್ಲಿನೂ ಹೊಂಟಂಗೆ ಕಾಣ್ತತಿ. ಯಪ್ಪ ನಿನ್ನ ಮೈಯಾಗ ಸ್ವಲ್ಪ ಆರಾಮ ಅನಿಸೈತೇನ?
3: ಹಾಂ ಆರಾಮ ಐತಪ್ಪ.
5: ಯವ್ವ ಘನ ನೀರಾಡಿಕೆ ಆಗೈತಿ, ಒಂದಿಟ್ಟು ಒಳಗೆ ತತ್ರಾಣಿಗೆ ನೀರು ತಂದು ಕೊಡ್ತೀಯ ಕುಡಿಯಾಕ.
1: ಶಂಕರ್ಣ ಒಂದು ಸಂತೋಷದ ಸುದ್ದಿ ನಿನಗೆ ಹೇಳಿ ಹೋಗ್ಬೇಕಂತ ಇಬ್ರು ನಿಂತೀವಿ. ಮಲ್ಲಿ ಕಡ್ಯಾಕ ನನ್ನ ಜೋಡಿ ಆಗಾಕ ಒಪ್ಪಿದ್ಲು.
5: ಒಪ್ಪಿದ್ಲ?
1: ಹ್ಞೂ.
2: ಮನಿ ಮರವಾದಿ ಎಡ್ಡು ಉಳಿಸಿದ್ಲು ಮಗಳ.
5: ಹಿಂಗಾತನ ಹಂಗಾರ? ಹೌದಾ ಮಲ್ಲಿ?
4: ಹೌದು ಅಣ್ಣ.
1: ಶಂಕರ್ಣ ನಿನಗಟ್ಟು ತಿಳಿಸಿ ಹೋಗ್ಬೇಕಂತ ನಿಂತಿದ್ವಿ, ಇನ್ನ ಹೋಕ್ಕಿವಿ ನಾವು. ಮಲ್ಲಿ ಹೋಗೋಣ.
5: ಯಪ್ಪ ಖರೇನ ಮಲ್ಲಿ ತನ್ನ ಖುಷಿಯಿಂದ ಒಪ್ಪಿಲ್ಲ?
3: ನಾ ಏನಾರ ಜೋರ್ ಮಾಡವನ ನೀನ ಹೇಳು.
5: ಇಲ್ಲ ಇದ್ಯಾಕೋ. ಯಪ್ಪ ಚಿಗಪ್ಪನಿಂದ ಏನಾರ ಪತ್ರ ಬಂತಾನೆ?
3: ಹಾಂ ಇನ್ನ ಇಲ್ಲ.
5: ನಾ ಬರಾಗ ಗುಳಪ್ಪನ ಕಂಡಂಗಾತ, ಇಲ್ಲಿಗೆ ಬಂದಿದ್ದ ಕಾಣ್ತೈತಿ.
2: ಹೂನೇ ಯಪ್ಪ ಇಲ್ಲಿಗೆ ಬಂದಿದ್ದ, ಶೆಟ್ಟಿಗೆ ಅವಂಗ ಲಗ್ಗ ಮುಗ್ಗಿ ಹತ್ತು ಬಿಟ್ಟಿದ್ ನೋಡು. ಅಂತಾದ್ರಾಗ ಈ ಹುಡುಗಿ ಸುಮಾಕ್ ಇರ್ಬಾರ್ದ, ಹೋಗಿ ಆ ಗುಳಪ್ಪನ ಹೊಡೆದು ಬಿಡಿಸಿದ್ ನೋಡು.
5: ಮಲ್ಲಿ ಇದನ್ನ ಮಾಡಿದ್ಲ?
2: ಹ್ಞೂ.
5: ಮಸ್ತ್ ಬದಲಾಗೈತಿ ಬಿಡ ಹಂಗಾರ. ಮೊದಲು ಶೆಟ್ಟಿ ಅಂದ್ರೆ ಮೂಗು ಮುರಿತಿದ್ಲು, ಆತ ಅದು ಪಾಡ ಆತನ. ನನ್ನ ಕೈಲಿಂದ ಒಕ್ಕಲುತನ ಮಾಡೋದಾಗಲಿ ಬಿಡಲಿ, ತೋಟ ಮನಿ ಅಂತ ಉಳಿದುವಲ್ಲ ಸಾಕು. ಯಪ್ಪ ಶೆಟ್ಟಿ ಗುಳಪ್ಪನ ಸಾಲದ್ದಟ್ಟು ಮೈಮೇಲೆ ಹೊತ್ತಾನಂದಂಗಾತು.
3: ಇನ್ನೂ ಎಲ್ಲ ಗೊತ್ತು ಮಾಡಿಲ್ಲ, ನಾವೆಲ್ಲರೂ ಇಲ್ಲೇ ತ್ವಾಟ ಮನಿ ನೋಡ್ಕೊಂಡಿರ್ಬೇಕು ಅಂತ ಈಟ್ ಹೇಳಿ ಹೋಗ್ಯಾನ.
2: ಈಟ್ ಮಾಡಿದ್ದ ಉಪಕಾರ ತನ್ಬೇಕು.
5: ಇದ್ರಾಗ ಉಪಕಾರ ಏನು ಬಂತು ಬೇ? ಕೊಟ್ಟ ರೊಕ್ಕಕ್ಕೆ ತ್ವಾಟ ಮನಿ ಅಲ್ದ ಬಂಗಾರದಂತ ಹುಡುಗಿನೂ ಬಗಲಿಗೆ ಬಿತ್ತು. ನಿಮ್ ಈ ತ್ವಾಟ ಮನಿ ಕಾಲಾಗ ಹುಡುಗಿ ಎಲ್ಲಿ ಒಪ್ತು ಅಂತೀನ?
3: ನೀ ಅನ್ನೋದೇನ್ ಶಂಕರು, ನಮ್ಮ ಆಸ್ತಿ ಉಳಿಸ್ಕೊಂಡಾಕ ಹುಡುಗಿನ ಬಲಿ ಕೊಟ್ಟವು ಅಂತೀಯ?
5: ನಾ ಹಂಗೆಲ್ಲ ಅನ್ಯಪ್ಪ.
3: ಹಂಗ ನೀ ಅನ್ಲಿಲ್ಲ, ನಾನ ಅಂದದ್ದು. ಯದಿಯುದ್ದ ಮಗನ್ನ ಮನೆಯಾಗ ಇಟ್ಟುಕೊಂಡು ಕೇಳ್ದ ಏನಾರ ಮಾಡುದಂದ್ರೆ ಅಳಕ. ನಾವೇನ್ ಅಕ್ಕಿಗೆ ಮುರ್ವತ್ ಹಾಕಿಲ್ಲ, ಕೇಳಕಿನ್ ಬೇಕಾದ.
2: ಈಗ ಆದ್ರೆ ಏನಂತದ ಆಗೈತಿ, ಬರಾಬರಿನ ಆಗೈತಿ. ಅದು ಸಣ್ಣ ಹುಡುಗಿ, ತಲೆಯಾಗ ಏನಾರ ತುಂಬಿಕೊಂಡಿದ್ದಿತ್ತು. ಬಂಗಾರ ಶೆಟ್ಟಿ ಏನಾಗ್ಯಾನ ಹಾಗೆ ನೋಡಿದ್ರೆ, ಉಣ್ಣ ಕಮ್ಮ್ಯ ತಿನ್ನ ಕಮ್ಮ್ಯ.
5: ಮಲವ ಮಲವ ಏನತ್ ಮಲವ ಮಲವ ಮಲವ
3: ಮಲವ ಯಾಕಿಟ್ ಬಿಕ್ಕಳ್ತೀಯವ?
5: ಮಲ್ಲಿ
3: ಮಲವ ಹೇಳ ಮಲ್ಲಕ್ಕ, ಇಲ್ಲಿ ಇಲ್ಲಿ ನನ್ನ ಕಡೆ ಒಂದಿಟ್ಟು ನೋಡು.
5: ಮಲವ
3: ನೀರು ತೆಗಿಬೇಡ. ಹೇಳ ಮಲ್ಲಕ್ಕ ಏನಾತು? ನಾ ಏನಾರ ಜೋರು ಮಾಡಿದ್ನ ಮದುವೆಗೆ ಒಪ್ಪಾಕ? ಶಂಕರನು ಅಂತ ನೋಡು, ಅದನ್ನ ಏನಾರ ಮನ್ಸಿಗೆ ಹಚ್ಕೊಂಡೇನವ?
4: ಇಲ್ಲ ಅಪ್ಪ.
3: ಶೆಟ್ಟಿನ ಮಾಡ್ಕೊಳಕ ಒಲ್ಲೇನು, ಒಲ್ದಿದ್ರ ಹೇಳು.

0: ಅಯ್ಯಪ್ಪ.
1: ಅಯ್ಯೋ ಶಿವನ ಬಿಟ್ಟು ಬಿಡು, ಅದ್ರಾಗೇನೈತಿ, ಎಲ್ಲ ನಾ ನೋಡ್ಕೊಂತೀನಿ.
0: ನಾನು ಮೊದ್ಲ ಮನಸ್ ಬೇಕಾದಷ್ಟು ಗಟ್ಟಿ ಮಾಡಿದ್ದೆ ಅಂತ ಅವನ್ ಕೂಟ ಹೋದೆ. ಏನ್ ಮಾಡ್ಲಿ ಅಪ್ಪ, ಅದು ಏನಾಯ್ತೋ ಏನೋ, ತಿರುಗಿ ಬರಾಗ ಇಲ್ಲಿ ಮಠ ಕಳಸಾಕ್ ಬಂದ, ಹೋಗಾಗ ಅಂಗ್ಲಾಚಿ ಕೈ ಹಿಡಿಯಕ್ ಬಂದ, ಸತ್ನೋಯಪ್ಪ ಅಂತ ಅಡ್ಬರ್ಸಿ ಬಾಕ್ಲ ನುಕ್ಕಿ ಒಳಕ್ ಬಿದ್ದೆ.
1: ಶೆಟ್ಟಿಗೂ ಇದನ್ನ ತಿಳಿಸಿ ಏನೋ?
0: ಇಲ್ಲಯ್ಯಪ್ಪ, ತಿಳಿಸಕ್ ಆಗ್ಲಿಲ್ಲ. ಅಂಗಡಿ ಮುಗಿಸ್ಕೊಂಡು ಮತ್ತಿತ್ತಾಗ ಬಂದು ಹೊಕ್ಕಾನಂತ.
2: ಇದನ್ನೇನ್ ಮಾಡಿಟ್ಟೆ ಮೂಳ, ಮದ್ಲಾಗ ಮಾಡ್ಕೊಂತೀನಂತ ಹೇಳಿ ಈಗ ಒಲ್ಲೆ ಅಂತೀಯ?
3: ನೀನ ಕುಂತ ಎಲ್ಲಾರು ಹಿಂಗ ಅನ್ನೋದಾ ಹುಡುಗಿ?
2: ಅನ್ಬಾರ್ದ ಅನ್ನಕ್ಕ ನೀನೇ ಅರ್ಲ, ನಾನು ತಾಯಿ ಆಕಿ ಮಗಳು, ನಿನಗೆಂದ ತಿಳಿತಾ ಇದ್ರಾಗ.
3: ಹಂಗಾರೆ ನೀವು ಬೇಕಾದ್ ಮಾಡ್ಕೊಂಡು ಹೋಗ್ರಿ, ನಾ ಮನಿ ಬಿಟ್ಟು ಹೋಕ್ಕೇನೆ.
2: ನೀ ಯಾಕೆ ಹೋಗಿ ಮನಿ ಬಿಟ್ಟು, ನಾನೇ ಹೋಗಿನಿ.
1: ಏ ಯಾರು ಹೋಗ್ಬೇಡ್ರಿ, ತಡೀರಿ. ಇರೋ ಮೂರು ಮಂದಿ ಮೂರು ಕಡೆ ಮಾರಿ ಮಾಡಿದ್ರಿ ಹ್ಯಾಂಗ? ಏ ಶಂಕರು ಬಾ ಇಲ್ಲೇ.
0: ಯಪ್ಪ ಆಗಾಳೆ ಅಂದದ್ದು ತಪ್ಪಾತು
1: ಮಗಳ,
0: ಶೆಟ್ಟಿನ ಮಾಡ್ಕೊಂತೀನಪ್ಪ.
1: ಏನು ತಪ್ಪಿಲ್ಲ ಮಗಳ, ಏನು ತಪ್ಪಿಲ್ಲ. ಶಂಕರು ಹೇಳ್, ಗುಳಪ್ಪಗೆ ಹೋಗಿ ಹೇಳ್ಬಾ ನಾಳೆ ಮುಗಿಸ್ಬಿಡು ಅಂತ.
2: ಶಂಕರು ದಣದು ಬಂದಾನು, ಯಾಕೆ ಹೋದಾನು?
1: ಶಂಕರು ಬಿಡಲಿ, ಮಲ್ಲಿ ನೀನ ಹೋಗಿ ಬಾ.
2: ಒಂದ ಹುಡುಗಿನ ಯಾಕೆ ಕಳಿಸ್ತೀರಿ? ಮಿಂಚಾಕ್ ಬೇರೆ ಹತ್ತೈತಿ, ಅಡ್ಡ ಮಳಿ ಬಂದ್ರೂ ಬಂದಿತ್ತು.
3: ನಾನ ಹೋಗಿ ಬರ್ತಾನ.
0: ಶಂಕರಣ್ಣ ಬೇಡ, ನಾನ ಹೋಗಿ ಬರ್ತೇನೆ ಹೇಳು.
3: ಮಲ್ಲಿ
0: ನೀ ಒಂದಿಟ್ಟು ಕುಂತು ದಣೆ ವಾರ್ಸ್ಕೋ. ಯಪ್ಪ ಶೆಟ್ಟಿ ಈಟ್ರಾಗ ಬಂದ್ರ ನೀನ ಹೇಳ್ಬಿಡು.
1: ಹೋಗು, ಶೆಟ್ಟಿ ಬಂದಾಗ ಇರೋ ಮನಸ್ಸು ಇರಾಕಿಲ್ಲಕ್ಕಿಗೆ. ಏ ಇನ್ನೂ ಇಲ್ಲೇ ಅದಾನಲ್ಲಿವ, ಛೇ ಸುಮ್ಮ ಕುಂದ್ರ ರಾಚಪ್ಪ. ತಮ್ಮ ಶಂಕರು
3: ಏನು
1: ಒಂದಿಟ್ಟು ಆ ಕಿಟಕಿ ಬಾಗಿಲ ಹಾಕ್ತೀಯ, ಚಳಿ ಆಗಾಕತ್ತೈತಿ.
3: ಇದಾಗಿ ಹೋತ್. ಏ ರಾಜ ಹೋಗ್ಲೆ, ಆ ಬಾಗಿಲ ಹಾಕಿ ಬರೋಗ.
4: ಕೊಳಲು ಓದಕ್ ಕೊಡ್ಬೇಕು ನೋಡು ಮತ್ತೆ.
3: ಹಾ ಹೋಗ.
4: ಹೊಂಟೆ
1: ಶಿವ ಶಿವ. ನಮ್ಮ ಈ ಜಂಜಾಟದಾಗ ಕತ್ಲಾಗಿದ್ದ ಗೊತ್ತಾಗ್ಲಿಲ್ಲ. ಶಂಕರು, ಏ ಶಂಕರು.
3: ಏನಪ್ಪ?
1: ಆ ವಚನದ ಪುಸ್ತಕ ಒಂದಿಟ್ಟು ಕೊಡ್ತೀಯ?
3: ತಂದೆ.
1: ಯಾಕೋ ಕಣ್ಣಿಗೆ ಕತ್ಲಿ ಬಂದಂಗ ಆಗಾಕತ್ತೈತಿ. ಗವಿ ಸಿದ್ದಪ್ಪನವ್ರು ಹೇಳಿ ಹಾದ್ರು ಈ ಮನಿ ಬೆಳಕು ಕಾಣ್ತೈತಿ ಅಂತ. ಅದರ ಅರ್ಥ ಏನಾಯ್ತೋ ಶಿವನ ಬಲ್ಲ.
3: ಯಪ್ಪ ತಗೋ ಈ ಪುಸ್ತಕ, ನಾ ಒಂದಿಟ್ಟು ಹೊರಗೆ ಹೋಗಿ ತನಕ ಮೇವು ಕೊರದ ಹಾಕಿ ಬರ್ತಾನೆ.
2: ಇನ್ನ ಬರ್ಲಿಲ್ಲಲ್ಲ ಹೋದಿ ಹುಡುಗಿ ಅಂತೀನಿ, ಯಾಕೋ ಏನೋ. ಇತ್ತಾಗ ಶಂಕರನೂ ಬರಲಿಲ್ಲ ಮೇವು ಹಾಕಿ ಬರಾಕು ಹೋದಾವ.
3: ಅಯ್ಯವ ಒಂದಿಟ್ಟು ಗಡನ ಅರಿವಿ ತರ್ಬೇ, ಮೇವು ಕೊಯ್ಯಾಗ ಮಣಕ ಅಂತ ಕುಡುಗೋಲ್ ಹತ್ತೆ.
2: ಏನಾರ ಮಾಡ್ಕೊಂತೀನಿ ನೋಡು ನೀನು ಒಂದು. ತರ್ತೀನಿ ತಡಿ.
4: ಶಂಕರಣ್ಣ ಅಂದಂಗ ಇಂದ ಅಮಾಸೆ ಐತಲ್ಲ.
3: ಹೌದು ಕಾಣತ್ತ. ಯವ್ವ ಕರೆಯೋ ಎಡಿ ತೋರಿಸಿದ್ಲ.
2: ಈಕ ಹಿಡಿ ಶಂಕರು, ಈ ಹುಡುಗಿ ಗುಳಪ್ಪನ ಹಂತ್ಯಕ್ಕೆ ಹೋಗೇತೋ ಮತ್ತ ಆ ಶೆಟ್ಟಿ ಹಂತ್ಯಕ್ಕೆ ಹೋಗೇತೋ. ಯಾಕಂದ್ರೆ ಅವನು ಬರ್ಬೇಕಾಗಿತ್ತು ಈಟ್ರಕ, ಇನ್ನೂ ಬಂದಿಲ್ಲ ನೋಡ್ಲ.
3: ಹಂಗೇನು ಮಾಡಿರಾಕಿಲ್ಲದೆ ಈ ಮಳ್ಳ ಶೆಟ್ಟಿ ಒಬ್ಬವ ಕೈಗೆ ಸಿಗದ ನಮ್ಮ ಮಲ್ಲಿ ಬೆನ್ ಯಾಕೆ ಹತ್ಯ ಅನ್ನೋದು ತಿಳಿವಲ್ತ.
4: ಈ ಮರ್ತಿದ ಮ್ಯಾಗಿನ ಬಾಳೆ ಬಂದ್ರೆ ಹಂಗತ್ತಮ್ಮ, ಸಿಗದಕ್ಕ ಬೆನ್ ಹತ್ತೋದ.
2: ಈಗ ಯಾರೋ ಬಾಗಿಲ ಬಡಿತಾರ ಕಾಣ್ತೈತಿ.
3: ನಾ ತೆಗಿತೇನೆ ಅಳದೆ.
5: ಏ ರಾಜಾ ಈ ಛತ್ರಿ ಆಟ ತಗ್ತಾಯಿದ್ದಾಳ ಬರಾಗ ಒಮ್ಮಾಗಿಲೆ ಮಳಿ ಬಂತ.
4: ಅದೇಟ್ ಮಳಿ ತೆಗಿಯ ಬಂತ್ ಬಂತ ಅನ್ನೋದ್ರಾಗ ನಿಂತು ಹೋತ.
5: ಏ ಮಾತಾಡ್ಕೊಂಡು ನಿಂದ್ರ ಬೇಡ, ಹೋಗತ್ತ ಅದನ್ನ ಒಯ್ದ ಮುಲಗಡ. ಅಂದಂಗ ಮಲ್ಲಿ ಎಲ್ಲದಾಳ ಕಾಣವಳ್ಳಲ್ಲ.
1: ಹೊರಗೆ ಹೋಗ್ಯಾಳು
5: ಈಟೋತ್ನಾಗ. ಹೊಸ ಮೊದಲಿಗಿತ್ತ ಆಗಾಕಿ ಹೀಗ ಕತ್ತಲದಾಗ ಮ್ಯಾಲ ಒಬ್ಬಾಕಿನ ಹೋಗ್ಯಾಳ. ಅತಿ ಪರತತಿ ಇಲ್ಲಿ ಕೇಳು, ನನಗರ ಯಾರದಾರ ಹಿರಿಯರ ಅನ್ನೋರು? ಎಲ್ಲ ನೀವ. ಹುಡುಗಿನ ಹೂ ಒಂದ್ ಕೈಲಿ ಸಕ್ಕರೆ ಕಾರ್ಯ ಒಟ್ಟು ಮಾಡಿ ಗಡ ಮದುವೆ ಮುಗಿಸ್ಬಿಡ್ರಿ.
2: ಮದುವೆ
1: ಶೆಟ್ಟಿ ನಿನಗ ಒಂದ್ ಮಾತು ಹೇಳ್ಬೇಕಾಗಿ.
5: ಹೇಳಿ ಅಂತಡಿ ಮಾವ, ಮೊದ್ಲ ಹೇಳಿ ಮುಗಿಸ್ತೇನೆ ನನ್ನ ತಲೆ ಆಗಿದ್ದನ್ನ. ಇಲ್ಲಿಡು, ಈ ಸದ್ಯಕ್ಕೆ ಈ ತೋಟ ಯಾರಿಗಾರ ಲಾವಣಿ ಕೊಟ್ಬಿಡ್ಬೇಕು. ನಾನು ಮಲ್ಲಿ ಬ್ಯಾರನು ಇರ್ಬೇಕು. ನೀವು ಮೂರ್ ಮಂದಿಗೆ ಬಂದ್ ಲಾವಣಿ ಸಾಕತ್ತೆ. ಅಯ್ಯಾ ಈಟಾಗಿ ಏನು ಕಮ್ಮು ಬೀಳದಂಗ ನೋಡಾಕ ನಾ ಅಂತೂ ಅದ ದಿನ ಮ್ಯಾಗ.
1: ಶೆಟ್ಟಿ ಶೆಟ್ಟಿ ಮಲ್ಲಿ ಆಸೆವು ಇನ್ನ ನೀ ಬಿಡ್ಬೇಕಾಕತಿ.
5: ಅಂದ್ರೆ
1: ಬದ್ಲು ಮಾಡ್ಯಾಳ ಮನ್ಸು.
5: ಅಂದ್ರೆ ನನ್ ಮಾಡ್ಕೊಂಡಾಕ
1: ಒಲ್ಲೆ ಅಂತಾಳು.
5: ಹಾಗಾರ ತೋಟ ಮನಿದು
1: ಅದೆಲ್ಲ ಗೊತ್ತಾಗೈತಿ. ಅದಕ್ಕ ಗುಳಪ್ಪನ ಹಂತಕ್ಕ ನಾನು ಕಳಿಸಿನ ತಿಳಿಸಿ ಬರಾಕ.
5: ಆಗ ಬೇಕಾದ ವರ್ಷ

0: ಹೋಗಕ್ಕ ನಾ ನಿಮ್ ಕಾಲಾಗ ಮಾಡ ಅಂತ ಮಾಡ್ರಿ ಅಣ್ಣ. ಏಡ್ ಜೀವ ಸಣ್ಣ ಮಾಡ್ಕೊಂಡು ನಡೆದ್ರು ಮತ್ತೆ ಅದ ಮಾತ ಮನಿತನ ಬಂದು ನಾ ಸಾಲ ತೀರಿಸ್ತೇನು, ತೋಟ ನೋಡ್ಕೊತೇನು, ಹುಡುಗ ಕಲಿಯಾಕ ದುಡ್ಡು ಪೂರೈಸ್ತೇನು, ನಿಮ್ಮೆಲ್ಲರೂ ಹೊಟ್ಟಿ ಬಟ್ಟಿ ನೋಡ್ಕೊಂತೇನೆ ಅಂತಂದು ಕೈ ಮುಂದೆ ಮಾಡ್ದವನ್ನ ಈಗ ನಡೆಸ್ಕೊಳ್ಳೋದು. ಶಿವಪ್ರವರ ನಿಮ್ಮಂತವ್ರಿಗೆ ಅಲ್ಲಿದ ತರ
1: ಶೆಟ್ಟಿ ಶೆಟ್ಟಿ ಸಿಟ್ಟಿಗೆ ಹೇಳಬೇಡ ಬಾ ಇಲ್ಲಿ ಕುಂದ್ರು ಕುಂದ್ರ ಇಲ್ಲಿ ಕೇಳು, ಇಂಥವಕ್ಕ ಜುಲುಮಿ ಮಾಡಿದ್ರ ನಡೆಯೋ ಮಾತಲ್ಲ, ಹಂಗ ಮಾಡಿದ್ರೆ ಯಾರಿಗೂ ಸುಖ ಆಗಾಕಿಲ್ಲ.
0: ಮುಂದಿನ ಸುಖ ಯಾರು ಕಂಡೈತಿ ಶಿವಪ್ರವರ? ಈಗ ನನ್ನ ಗತಿ ಏನಾತ ಹೇಳ್ರಿ? ನಾನು ಮಲ್ಲಿ ಮದುವೆ ಹಾಕ್ಯವಂತ ಇದ ಈಗ ಊರ್ ಮಂದಿ ಮುಂದೆ ದಿಮ್ಮ ಹಾಕತ್ಲಿ ಹೇಳಿ ಬಂದೆ, ಈಗ ಆಗಾಣಿಲ್ಲ ಅಂದ್ರೆ ನಾನು ಹುಚ್ಚನ ಹಾಕಿಂತ ಅತ್ತ ಮಾಡ್ತಾರ, ಈಗ ಏನ್ ಮಾಡ್ಲಿ ಹೇಳ್ರಿ ಶಿವಪ್ಪನವ್ರ?
2: ಏ ಶೆಟ್ಟಿ, ಹೆಣ್ಣು ಸಿಗ್ಲಿಲ್ಲ ಅಂತ ಆತಾರಣಲೆ ಮತ್ ಮ್ಯಾಗ ಗುಳಪ್ಪನ ಹೊಡಿತೀನಿ ಅಂತ ಏಟ್ ಟಬ್ರು ಮಾಡ್ತಿ? ಉತ್ತರ ಭೂಪ ಉತ್ತರ ಭೂಪ ಹೋಳಿಗೆ ತುಪ್ಪ ಹೊಡಿನಮ್ಮಪ್ಪ.
1: ಶಂಕರು ಅಲ್ಲ ತೆಗಿಯೋದು, ಹಂಗ ನಗಚಾಟಿಗೆ ಮಾಡಬಾರ್ದು.
0: ಹ್ಮ್ ಹೌದು ಶಂಕರಣ್ಣ, ನಾವು ಹೀಗ ಅದೀವಂತ ನಿಮ್ಗೆ ನಗಕ್ಕೆ ದಾರಿ ಆಗೈತಿ. ಆತು ಅದೆಲ್ಲ ಯಾಕೀಗ ನಿಮಗೆಲ್ಲ ನಾ ಭಾಳ ತರಸ್ಕೊಟ್ಟೆ, ಏನು ಕೊಡಾಣಿಲ್ಲ. ಶಿವಪ್ಪನವ್ರ ಸಿಟ್ಟನ್ನು ಬರೆದಾಗ ನಿಮ್ಗೇನೇನು ಅಂದೆ ತೆಪ್ಪಾತು, ಅದನ್ನೆಲ್ಲ ಹೊಟ್ಟೆ ಹಾಕ್ಕೊಡಿ, ಬರ್ತೀನ ಇನ್ನು.
3: ಅಯ್ಯೋ ಉಗ್ರ ಉಗ್ರ ರಣರಣ ಉಗ್ರ
4: ಏನದು ರಾಜಪ್ಪ?
3: ಡಿಕ್ಕಿ ಹೊಡೆದಯ್ಯಪ್ಪ, ಡಿಕ್ಕಿ ಹೊಡೆದು ಬಿತ್ ಬಿತ್ತ ಸಿಡ್ಲು ಬಿತ್ತ ಉಗ್ರ ಉಗ್ರ.
0: ಅಲ್ಲ ಅಲ್ಲೇ ಯಾರೋ ಓಡೋ ಸಾಪಳದಂಗ ಕೇಳ್ತತಿ.
2: ನಮ್ಮ ಮಲ್ಲವ್ವ ಮಲ್ಲಿ ಮಲ್ಲಿ ಏನತ್ ಮಲ್ಲಿ ಈಟ ಕರಬರ್ಸ್ ಒಂದು ಬರಕತ್ತಿ ಮಲ್ಲವ್ವ ಮಲ್ಲವ್ವ
1: ಮಗಳ ಮಲ್ಲಿ ಏನಾತ ಯವ್ವಲ್ಲವ್ವ ಏನಾತು ಏನಾತ ಹೇಳ ಮಗಳ
2: ಹೇಳ ಮಲ್ಲವ್ವ.
4: ಅಯ್ಯಪ್ಪ ಅಂಜಿಕೆ ಹಾಕಿದ್ದೆ.
1: ನನ್ ಇದ್ರಿಗೆ ಅಂಜಿಕೆ ಆತರದ ಮಗಳ ಹೇಳ ಮಗಳ ಏನಾಗಿದ್ರು ಬೆನ್ನಿಗೆ ಹಾಕೊಂತೀನಿ ಹೇಳ ಮಗಳ.
0: ಹೇಳ ಮಲ್ಲಿ ಯಾರು ನಿನ್ ಮ್ಯಾಗ ಕೈ ಮಾಡಿದ್ರು ಹೇಳ, ನೋಡ್ತೀನಿ ಅವ್ರ ಒಂದ್ ಕೈ.
1: ಏನಾತ ಹೇಳ ಯವ್ವ
4: ಹಂಗ ಹೇಳಯ್ಯಪ್ಪ ನಾಚಿಕೆ ಸಾವಾಕಿದ್ದೆ.
1: ಏನಿಲ್ಲ ಹೇಳ್ಯವ್ವ,
4: ನೀ ಹೇಳ್ದಂಗ ಗುಳಪ್ಪನ ಅಂತ ಹೋದೆ, ಮಿಲ್ನಾಗನ ಇದ್ದ, ಇನ್ನೂ ಒಂದಿಬ್ರು ಇದ್ರು, ಅವ್ರು ಹೋಗೋ ಮಟ ಅಲ್ಲೇ ನಿಂತಿದ್ದೆ. ಅಲ್ಲಿಂದ ಹೇಳ್ದೆ ಸಾಲ ಈಗ ಹರಣಾಗಕ್ಕಿಲ್ಲ, ತ್ವಾಟ ಮನಿ ಕೊಡ್ತಾನಂತ ಯಪ್ಪ ಅಂದೆ. ಅವ ನನ್ ನೋಡಿ ಸುಮ್ಮನೆ ಒಮ್ಮೆಗೆ ನಗಾಕ ಹತ್ತಿದ. ಬಂಗಾರ ಶೆಟ್ಟಿ ಹೆಸರೆತ್ತಿ.
0: ನನ್ನ ಹೆಸರೆತ್ತಿದ್ನ?
2: ಏ ಶೆಟ್ಟಿ ಕುಂತ ಪೂರ ಕೇಳಬಾರ್ದ.
4: ಹ್ಞೂ ಹಂಗ ಮಾಡೋಣಂತ ಅಂದ. ನಾ ಹೊಳ್ಳಿ ಹೊಂಟೆ, ತಡಿ ಬಾವಿ ಮಠ ಬರ್ತೀನಿ ಜೋಡಾಕೈತಿ, ಹಂಗ ಮುಂದೆ ನಾನು ಗುಡ್ಡದ ಬಂಗ್ಲಕ್ಕೆ ಹೋಕ್ಕಿನಿ ಅಂದ. ಬೇಡ ಅನ್ಬೇಕು ಅಂತ ತುದಿ ನಾಲ್ಕ ತನಕ ಬಂದಿತ್ತು, ತಡದೆ. ಆಮೇಲೆ ಇಬ್ರು ಹೊಂಟ್ವಿ, ನಾ ಮುಂದೆ ಅವ ಹಿಂದೆ. ಅವ ಏನೇನೋ ಮಾತಾಡ್ತಿದ್ದ, ಎದಿ ಡವ ಡವ ಬಡ್ಕೊತಿತ್ತು. ಹಂಗ ನಾ ನಡೆದಿದ್ದೆ, ನೀ ಪಾಡುಡಿಗೆದಿ ಅಂತ ಸಮೀಪನ ಬರಾಕತ್ತಿದ, ಹೆಜ್ಜೆ ದೌಡ್ ಮಾಡಿದೆ.
5: ಒಂದು ಮುಗದ ಬಂದತಿ
4: ಅಗದಿ ಅಗದಿ ಹಂತ್ಯಕನ ಬಂದ. ಆಟ್ರಾಗ ನಮ್ ಬಾವಿ ಬಂತು, ಇನ್ನೇನ್ ದೌಡ್ ಮಾಡಿದೆ, ಒಮ್ಮಕ್ಕೆ ಹಿಂದಿನಿಂದ ಹಾರ್ ಬಂದು.
1: ಏನ್ ಹೇಳುದು, ಊರಾಗ ಹೊನಿಗೆ ಹೊಕ್ಕಂಗಾಗೈತಿ, ಕೈಲಾಗ ನಾವೆಲ್ಲರೂ ಕುಂತೇವಿ.
6: ಇವನು ಓಸುರಿಲಿ ಯಾರು ಇವನ್ ಕೇಳವ್ರ ಇಲ್ದಂಗ ಆತಲ್ಲ ಅಂತೀನಿ. ಯಾಕಿರ್ಲ ಕುಂತೀರಿ ಗಂಡಸರಾಗಿ, ಹೋಗಿರ್ಲ ಹೋಗಿ ಏನಾರ ಮಾಡಿ ಹೋಗ್ರಿ.
1: ಏ ಶೆಟ್ಟಿ ಎತ್ತಾಗ ಹೊಂಟು
2: ಜೀವ ತಗೋಣಕ್ಕ, ಅವನ್ನ ಅವನ್ನ ಉಳಿಗೊಡಣ ತೆಗಿರಿ.
1: ಶೆಟ್ಟಿ ಇಲ್ಬಾ ಇಲ್ಬಾ ಇಲ್ಲ, ಒಂದಿಟ್ಟು ಕುಂತ ಹೋಗ್ಬಾ. ಹ್ಞೂ
2: ಈಗ ಬರಾಣಿಲ್ಲ, ಕೆಲಸ ಮುಗಿಸೇ ಬರೋದು.
1: ಏ ನಾನ ತಪ್ಪು ಮಾಡಿದೆ, ಮಲ್ಲಿನ ಕಳಸೋ ಬರ್ದಾಗಿತ್ತು, ಇದು ಏನಾದರೂ ನನ್ನಿಂದ ಆದಂಗ. ಶಂಕರು ಹೋಗು ಹೋಗು, ಆ ಶೆಟ್ಟಿನ ಕರ್ಕೊಂಡು ಬಾ. ಯಾಕ ಹಂಗ ಕುಂತೆಲ್ಲ ಹೋಗಕ್ಕ ಮನಸ್ಸಿಲ್ಲೇನೋ, ಛ ಕಾಣವಲ್ಲ ಎತ್ತಾಗ ಹೋದ ಏನೋ. ಏನ ಮಲ್ಲಿನ ಒಯ್ದು ಒಳಗೆ ಒಂದಿಟ್ಟು ಮಲಗಸು.
6: ಬಾ ಮಗಳ ಒಳಗೆ ಹೋಗೋಣ ಬಾ.
1: ಶಂಕರು
2: ಯಪ್ಪ ಅದ್ರ ಏನು ತಪ್ಪೈತಿ? ಊರು ಗಂಟಲಿಗೆ ಗಾಣ ಆದವನು ಶೆಟ್ಟಿ ಕೊಂದ್ರೆ ತಪ್ಪು ಏನೈತಿ?
1: ಗುಳಪ್ಪ ಸತ್ರು ಆಟ, ನಾ ಸತ್ರು ಆಟ, ಇಬ್ಬರಿಗೂ ಅದ ನೋವಾಕೈತೆ ಅನ್ನೋದನ್ನು ನಿನಗೆ ಹ್ಯಾಂಗೆ ತಿಳಿ ಹೇಳ್ಬೇಕು ಶಂಕರು? ಆತು ನೀ ಹೋಗದಿದ್ರು ಬಿಡು, ನಾ ಇರೋ ಮಠ ಇಂಥದ್ದನ್ನಾಗಕ್ಕೆ ಕೊಡೋದಲ್ಲ ಕೊಡೋದಲ್ಲ.
6: ಏನದು ನೀವು ಎತ್ತಾಗ ಹೋಗ್ತೀರಿ ಮಲ್ಲಿ ಕರೆಯಕತ್ತಾಳು.
1: ಈಗ ಬರಾಣಿಲ್ಲ, ನಾ ಹೋಗಕ್ಕ ಬೇಕು. ಶಟ್ಟಿನ ಹುಡ್ಕೊಂಡು ಬಂದ

0: ನಿನ್ ಕೆಲಸ.
1: ಶಂಕರು ಹೊಂಡಾಣಿಲ್ಲೇನು?
0: ಅವ ಹೋಗಾಣಿಲ್ಲ, ನಾನು ಅವಂಗ ಹೋಗು ಅಂತ ಹೇಳಾಣಿಲ್ಲ.
1: ಇಬ್ರು ಅಂತವ್ರ ಯಾರೇನು ಕಮ್ಮಿ ಇಲ್ಲ, ಬೇಕಾತ ಮಾಡ್ಕೊ ಹೋಗ್ರಿ.
0: ತಡಿ ತಡಿ, ನನ್ನ ಕಂಬಳಿ ಒಂದಿಡ್ತಾತ,
1: ನೋಡ್ಕೊಂಡು ಹೋಗ್ರಿ ಮತ್ತ. ಶಂಕರು, ಇದನ್ನೆಲ್ಲ ನೋಡ್ಕೊಂತಿ ಹಿಂಗ ಕುಂತಿಯಲ್ಲ ಕಲ್ ಬಡ್ದಂಗ.
2: ಅವ ಮಾಡೋದನ್ನ ನಾ ಹೆಂಗ್ ತಡ್ಯಾಕ್ ಬರ್ತತಿ? ಅವ
1: ಬರಾಣಿಲ್ಲೇನು?
2: ಬರಾಣಿಲ್ಲ ಯವ್ವ, ಹೊಟ್ಟೆಗಿನ ಮಾತು ಹೇಳ. ಶೆಟ್ ಹೋದ ಗುಳಾಪನ ಕೊಲ್ಲಾಕ, ಅವನ ಕಡೆಯಿಂದ ಕೊಲ್ಲೋದು ಆಗತೈತೋ ಇಲ್ಲೋ ಆ ಮಾತು ಬೇರೆ, ನಾವ್ ಯಾಕೆ ಅಡ್ಡ ಬರ್ಬೇಕು? ಯಾರಾಗ್ಲಿ, ಆ ಗುಳಾಪ್ಪನ ಕೊಲ್ಲೋದು ಏನೂ ತಪ್ಪಲ್ಲ. ಯವ್ವ ನೀನ ಹೇಳ, ಅವ ಏನೇನು ಮಾಡಿಲ್ಲ? ಅವನಿಂದ ಏಸ್ ಮಣಿ ಮುಳುಗಿದವು, ಏಸ್ ಮಂದಿ ಕುಣಿ ಆತು, ಇದು ಯಪ್ಪಗ ಬಗ್ಗೆ ಹರಿಯಾಣಿಲ್ಲ. ಅವ ತತ್ವ ಹೇಳ್ತಾನು, ಆ ತತ್ವಕ್ಕೆ ತಕ್ಕಂಗೆ ನಡ್ಯಾಕ ಆಗೋದಿಲ್ಲ ಅಂತ ಮೂಲ ಗುಂಪಾಗಿ ಕುಂತಾನ. ಗುಳ್ಯಾನಂತವ್ರು ಬದುಕ್ತಾರ, ಅದಕ್ಕೆ ನಾ ಹೇಳೋದು ಗುಳ್ಯಾ ಸತ್ರ ಅಪ್ಪ ಬದುಕ್ತಾನು.
1: ನೀ ಏನಿ ಮಾತಾಡ್ತೀವೋ ಶಂಕರು, ನನಗೊಂದು ತಿಳಿಯಾಣಿಲ್ಲ ನೋಡು. ಬನ್ನೆ ಮಗಳ, ಬನ್ನೆ ಯವ್ವ.
3: ಯಾಕೆ ಶಂಕರಪ್ಪ ತಲೆ ಹಿಡ್ಕೊಂಡು ಕುಂತಿದ್ದಿ? ನಿಮ್ಮಪ್ಪ ಅಂತ ಮನುಷ್ಯ ಅಲ್ಲ, ಒಳ್ಳೆ ಮನುಷ್ಯ, ಮಾಡಿದ ತಪ್ಪು ಹೊಟ್ಟೆ ಹಾಕೊಳ್ಳವ, ದೇವ್ರಂತ ಮನುಷ್ಯ.
2: ಏ ಸುಮಾ ಕಿರ್ತೀಯೋ ಏನಂತಿಲ್ಲೇ?
3: ಸುಮ್ಗಿರ್ತೇನೆ ಶಂಕರಣ್ಣ, ತಿಪ್ಪಿ ಅಂದ್ರೆ ತಿಪ್ಪಿ, ಹಾಳಂದ್ರೆ ಹಾಳು, ನಾನಕ ಹುಚ್ಚ ಹುಚ್ಚ, ನಂದು ಹೋಗ್ಲಿ. ಪಾಪ ಆ ಮಲ್ಗಿ ಮಗ್ಗಿ ಅಂತ ಮಲ್ಲಿನ ಚೂಟೋಗ್ಯದಂದ್ರೆ
2: ಏನು ಏನೋ ಅಂದೆಲ್ಲ, ನನ್ನ ತಂಗಿ ಮಲಗಿ ಮಗ್ಗಿನ ಹೌದು, ಇನ್ನೊಮ್ಮೆ ಹೇಳು.
3: ಮಬ್ಬಗ ಒಳದಾಗ ಮೀಸಲ ಮುರಿದು ಹೋತು.
2: ಏ ಏನ್ ಮಾತಾಡ್ತೇನು, ಕವರ್ ಐತಲ್ಲ ನಿನಗ.
3: ಶೆಟ್ಟಿ ಹೇಳ್ಬಾರ್ದು ಶಂಕರಣ್ಣ, ಇರ್ ಕೇಳು. ನಿನ್ ತಂಗಿ ಶೆಟ್ಟಿನ ಮಾಡ್ಕೊಂಡ್ರೆ ಸರಿ ಜೋಡಿ ಆದಿತ್ತ?
2: ಆಗಾಣಿಲ್ಲ. ಯಾಕ
3: ನೋಡು, ಶೆಟ್ಟಿ ಈಟಾಗಿ ಹೇಳಿ.
2: ಹೇಳ್ರಾಚಪ್ಪ, ಏನೋ ಹೇಳ್ಬೇಕು ಅನ್ನೋದು ನಿನ್ ಮನಸ್ನಾಗ ಐತಿ, ಆದ್ರೆ ಹೇಳುವಲ್ಲಿ.
4: ಒಂದ್ ಯಾಳೆ ಶೆಟ್ಟಿ ಗೋಳಪ್ಪನ ಕೊಲ್ಲಿಲ್ಲ ಅಂತೇಳಿ.
2: ಕೊಲ್ಲಿಲ್ಲ ಅಂದ್ರೆ
4: ಮುಂದಾಗೋದ್ ನೋಡ್ಲಾ ಸಲ ಶಂಕರಣ್ಣ. ಗೂಳೆ ಮತ್ತೆ ಮೀಶಿ ಮ್ಯಾಗ ಕೈ ಹಾಕೊಂಡ ಎದಿ ಶೆಟ್ಟಿಸ್ಕೊಂಡು ನಕ್ಕಂತ ಆ ಗುಡದ ಬಂಗ್ಲೆದ ಎದ್ದು ಕುಂತಿರ್ತಾನ, ಮಲ್ಲಿನ ಬಿಡಬಾರ್ದು ಹುಡುಕ್ ತೆಗಿಬೇಕು ಅಂತಿರ್ತಾನ.
2: ಏ ಯಾಕೆ ಸುಮಾಕ ಕೆಂಡ ಕೆದರ್ದಂಗ ಮಾಡ್ತಿಲೇ?
4: ಮತ್ ಮಂದಿಗೆಲ್ಲ ಮಲ್ಲಿ ಸುದ್ದಿನ ಹೇಳ್ತಿರ್ತಾನ, ದೊಡ್ಡ ಬಾಯ್ ಮಾಡ್ ನಕ್ಕಂತ. ಅಲ್ಲಿಂದೇನು ವರ್ಸಾನ್ಗಟ್ಲೆ ಇದ ಸುದ್ದಿ, ಹಿಂಗ ಮಾಡ್ದವ ಬೆಳ್ಳೂರ್ ಮಗಳ ಗೌರಿಗೆ ಸಂಬಂಧ ಬೆಳೆಸಿ ಕೂಸುಟ್ಟಾಣ ಹರಲಿ ಮಾಡ್ದ. ಹುಡುಗಿ ಪಾಪ ನದಿ ಪಾಲಾತು.
2: ಸುಮ್ಮನೆ ಅಕ್ಕೋ ಏನಂತಿಲೆ, ಹುಚ್ಚ ನನ್ನ ಮಗನ.
4: ಹೌದ್ ಶಂಕರಣ್ಣ, ಅದಕ್ಕೆ ನನಗೆ ಹುಚ್ಚ ಅಂತಾರ. ಇದು ಹೋಗಾಕ್ ಬಂತು, ಆದ್ರೂ ಏನ್ ಅನ್ಬೇಕು ಏನ್ ಬಿಡ್ಬೇಕು ಗೊತ್ತಾಗೋಲ್ತು.
2: ಅಂದ ಹಾಗ್ರಾಚಪ್ಪ, ನೀ ಮಠ ಯಾಕೆ ಬಿಟ್ಟಿ?
4: ಅದೊಂದು ಕತಿನ ಐತೆಪ್ಪ, ನಮ್ಮ ಕಂಪ್ನಿ ದಿವಾಳಿ ಆದ್ಮೇಲೆ ಹೊಟ್ಟಿಗಿಲ್ದ ಮಠ ಸೇರಿದ್ದೆ. ಗೂಳೆನ ಮ್ಯಾಗಿನ ಸಿಟ್ಟು ಇನ್ನೂ ಹೋಗಿದ್ದಿಲ್ಲ, ಒಂದಿನ ಅಪರಂತತೆ ಹೋಗಿ ಬುದ್ಧಿ ಗೂಳೆನ ಕೊಲ್ಲಾಕ ಇಬ್ಬತ್ತಿ ಮಂತ್ರಿಸ್ ಕೊಡ್ರಿ ಅಂದೆ. ಅಂದ್ರಿಂದ ಮಠ ನನಗ ಎರವಾತು, ದಾರಿ ತಪ್ಪಿ ಹುಚ್ಚಾದೆ.
1: ಏಯ್ ನೀವಿಬ್ರೇನು ಸುಮಾ ಕುಂದಿರ್ತೀರ ನೀಲ್ಲ? ಶಂಕರು ಅವ್ರು ಇನ್ನೂ ಬರ್ಲಿಲ್ಲೇನ? ಹೋಗಿ ಒಂದಿಷ್ಟು ನೋಡ್ಕೊಂಡು ಬಾರೋ.
2: ಹಾ ಯವ್ವ ಆಗಲಿ, ಹೋಗಿ ಬರ್ತಾನೆ.
1: ಹೋಗಿ ಗಡಾನ ಬಂದ್ಬಿಡು, ಹಾಗೂ ರಾಜಪ್ಪ ಇಲ್ಲೇ ಅದನ್ನ ಜೋಡಾಕತ್ತಿ.
4: ಏ ಶಂಕರಣ್ಣ ನೋಡಿದೇನು ಶಂಕರಣ್ಣ ತಗ, ಅಕ್ಕ ಆ ಗುಡ್ಡದ ಬಂಗ್ಲೆದಾಗ ಇನ್ನೂ ದೀಪ ಆಯ್ತು ನೋಡು. ಹಾ ಅದು ಅಲ್ಲಿಂದ ಹಾಗ ಕೊರ್ಕದಾಗ ಹಾದು ಈ ಕಡೆ ಬರಕತ್ತೈತೆ ನೋಡು. ಹೋಕ್ಕೇನಪ್ಪ ಹಾಗಾದ್ರೆ, ಹೊತ್ತು ಬಹಳತು, ನಿದ್ದೀನೂ ಬಂದೈತಿ. ಏ ಶಂಕರಣ್ಣ ಇಂದ ಮಾಶಲ್ಲ ದ್ಯಾಮೋಗ ಕೋಣ ಕಡುದಿನ ಇದು, ಕಾಲ ಬದಲಾಗೈತಿ. ಹೋಕ್ಕೇನ್ ಶಂಕರಣ್ಣ, ಹೋಕ್ಕೀನಿ ಹೋಕ್ಕೇನ್ ಶಂಕರಣ್ಣ.
1: ಶಂಕರು, ಏ ಶಂಕರು ಅದಿಯೋ ಇಲ್ಲೋ? ಏ ರಾಜಪ್ಪ ಎಲ್ಲೋದ್ರಿ ಇವರು?

0: ಎಷ್ಟೊತ್ತಿಗೆ ಬಂದ್ರಿ? ಬಾಗಿಲ ಯಾರು ತೆಗೆದ್ರು?
1: ಭಾಳ ಹೊತ್ತಾಗಿತ್ತು. ರಾಚ ಬಂದು ಬಾಗಿಲ ತೆಗೆದ. ದಣಿವಿಕೆ ಭಾಳ ಆಗಿತ್ತು. ಬಂದವನ ಮಲಗಿ ಬಿಟ್ಟೆ. ಈ ಶಟ್ಟಿ ಅತ್ತಾಗ ಹೋಗಿದ್ದಾನು. ಇನ್ನ ಸುದ್ದಿ ಏನು ಬಂದಂಗಿಲ್ಲ.
0: ಶಂಕರನ್ನ ಕರೀಲೇನು?
1: ಕರಿ ಒಂದಿಟ್ಟು.
0: ಏ ಶಂಕರು, ಶಂಕರು!
2: ಏನವ
0: ಗಡ ಬಾರ್ಲ, ಬಂದಾರು ಕರಕತ್ತಾರ ನಿನ್ನ. ಬಾ.
2: ಹಾ ಬಂದ.
0: ಈಗ ಹಾಲು ಹಿಂಡ್ಕೊಂಬಂದಿನಿ, ಸ್ವಲ್ಪ ತಂದು ಕೊಡ್ತೀನಿ, ಕುಡೀರಿ.
1: ಈಗೇನು ಬ್ಯಾಡ ಬಿಡು, ಇನ್ನೊಂದಿಟ್ಟು ಹೊತ್ತಿಗೆ ತರುವಂತಿ. ಮಲ್ಲಿ
0: ಮಲಗಿರ್ಬೇಕು, ನಿದ್ದೆ ಆತಂದ್ರೆ ತಾನ ಹುಷಾರಕ್ಕಾಳು. ಏನು ಶೆಟ್ಟಿ ಸಿಗ್ಲಿಲ್ಲೇನು ಹಾಗಾರ ನಿಮ್ಗೆ?
1: ಹಾ, ಇಲ್ಲಿಂದ ಮೊದ್ಲು ಎತ್ತಾಗ ಹೋದ ಅನ್ನೋದ ತಿಳಿಲಿಲ್ಲ. ಗೂಳಪ್ಪನ ಗುಡ್ಡದ ಬಂಕಲೇಕ ಹೋಗಿರ್ಬೇಕು ಅಂತ ನಾನು ನೆಟ್ಟಗ ಹತ್ತಾಗ ಹೋಗಿ ನೋಡಿದೆ. ನೋಡಟ್ಟಿಗೆ ಶೆಟ್ಟಿ ಇರಲಿಲ್ಲ ಅಲ್ಲಿ.
0: ಹಾಗಾರ ಗುಳಪ್ಪ ಇದ್ನೇನ
1: ಇದ್ದ? ಅವಂಗೂ ಹುಷಾರಿರಕ್ ತಿಳಿಸಿ.
0: ಏನ್ ತಿಳಿಸಿದ್ರಿ ಹುಷಾರಿರಕ? ಅವನ್ ಮಾರಿ ಮ್ಯಾಗ ಆಟು ಉಗುಳಿ ಬರಬಾರ್ದಾಗಿತ್ತೇನ?
2: ಯಪ್ಪ
0: ಆಕಾಶ.

0: ಶಂಕರ್ ಬಂದ, ನಾ ಒಂದಿಟ್ಟು ಮಲ್ಲಿ ಹಂತ್ಯಕ್ಕೆ ಹೋಗಿ ಬರ್ತೀನಿ.
1: ಯಾಕೆಪ್ಪ ಕರದೆ ಅಂತ?
2: ಬಾ ಶಂಕರು, ಕುಂತ್ಕೋ ಬಾ. ಆಯ್ತಾಗ ಯಾಕೋ ಮಾರಿ ಒಂಥರನ ಕಾಣುತ್ತಲ್ಲೋ.
1: ಕುಂದ್ರಂಗಿಲ್ಲಪ್ಪ, ಕೆಲಸ ಭಾಳ ಐತಿ. ಇನ್ನ ಮೇವು ಕೊರದ್ ಹಾಕ್ಬೇಕು, ಮತ್ತೆ ಗಡನ ದನಗಳನ್ನ ಬಿಟ್ಕೊಂಡು ತೋಟಕ್ಕೆ ಹೋಗ್ಬೇಕು.
2: ಜರ ಕುಂದ್ರು, ಯಾಕೋ ನನಗೂ ಭಾಳ ದಣಿವಿ ಕೈಗೈತಿ.
1: ರಾತ್ರಿಯಾಗೆಲ್ಲ ಹಂಗೆ ಯಾ ದೋಡ್ಯಾಡಿದ್ರೆ ದಣಿವಿ ಕೈಗದ ಬಿಟ್ಟಿತ್ತ? ಏನು ಸಗತಿ ಇದ್ದ ಮನುಷ್ಯನ?
2: ಬಂದು ಮಲಗಿದ್ದೆ ಖರೆ, ಆದ್ರೆ ಕಣ್ಣಿಗೆ ಕಣ್ಣ ಹತ್ತಲಿಲ್ಲ. ಆಗ ಕಣ್ಣು ಮುಚ್ಚಿದ್ರೆ ಪಾಡಾಕಿತ್ತೋ ಏನೋ. ನೀ ನೋಡಿದ್ರೆ ತೋಟಕ್ಕೆ ಹೋಗಾಕ ತರಾತುರಿ ನಡೆಸಿದಿ. ಗುಳಪ್ಪ ಬೇಲೆಫೋನ್ ಕರ್ಕೊಂಡು ಬಂದ ಅಂದ್ರೆ ಇದೆಲ್ಲ ಕೈ ಬಿಟ್ಟು ಹೋಗ್ತೈತಿ. ಹ್ಯಾಗಿದ್ರೆ ಪರ್ಲ್ ಹರ್ಕೋಬೇಕು ತಿಳಿ ಹೊಲ್ದಾಗೈತಿ.
1: ಯಾವ ಹೊತ್ತಿಗೆ ಏನಾಕತಿಯೋ ಹೇಳಕ್ ಬರ್ತೈತೆಯಪ್ಪ.
2: ಇನ್ನೇನು ಆದೀತ್ ಶಂಕರು, ಆಗೋದಿದ್ರೆ ನಿನ್ನೆ ಶಿವರುದ್ರನ ಕಡೆಯಿಂದ ರೊಕ್ಕ ಬಂದಿದ್ರೆ ಆಗ್ತಿತ್ತು. ಅದು ಬರಲಿಲ್ಲ ಅನ್ನೋದನ್ನ ನೋಡೆ, ಅವ ಕಬ್ಜಾ ತಗೊಂತೀನಿ ಅಂತ ಗುಳಪ್ಪ ನಿಕ್ಕಿ ಹೇಳಿ ಹೋಗ್ಲಿಲ್ಲ.
1: ಅದನ್ನೆಲ್ಲ ತಲೆಗೆ ಹಚ್ಕೊಂಡ್ರೆ ಹೆಂಗ್ಯಪ್ಪ? ನೀನ ಹೇಳ್ತಿದ್ದಲ್ಲ ಏನಾಗೋದೈತೋ ಅದೆಲ್ಲ ಮೊದ್ಲ ಆಗಿಬಿಟ್ಟಿರ್ತತಿ ಅಂತ.
2: ಹೌದು ಹೇಳ್ತಿದ್ದೆ, ಆಗೋದೆಲ್ಲ ಗೊತ್ತಿದ್ದು ನೀವು ಹೇಗದ್ರಿ ನೋಡು. ನೀನು ದನ ಬಿಟ್ಕೊಂಡು ತೋಟಕ್ಕೆ ಹೊಂಟಿ, ಕಸ ಹುಡುಗಿ ಹಸನ್ ಮಾಡಿ ನ್ಯಾರಿ ತಯಾರು ಮಾಡಕ್ಕಂತ ಹಾಕಿ ಹೋಗ್ಯಾಳು. ನಿಮ್ಮನ್ನ ನೋಡಿದ್ರೆ ಮನೆ ಮ್ಯಾಗ ಇಂಥ ಕೂತ್ ಬಂದೈತೆ ಅಂತ ಯಾರ ಅಂದಾರ?
3: ಆದ್ರೆ ನನಗೆ ಹಂಗೆ ಹಂಗೆ ಇರಕ್ಕಾಕತಿ. ಮಾಡಿದ ಕರ್ಮ ಹುರಿದು ಮುಕ್ತತ್ ನನ್ನ. ಛೇ, ಶೆಟ್ಟಿ ಕಾಯೋದೊಂದು ನನ್ನ ಮ್ಯಾಗ ಬಂದಂಗೆ ಆಗೈತಿ. ಎತ್ತಾಗ ಹೋಗ್ತಾನೋ ಈ ಮಾರಯ್ಯ, ಪತ್ತೇನ ಹತ್ತಲಿಲ್ಲ.
1: ಅವ ಎಲ್ಲಿ ಹೋಗಿರುವ ಹೋಗ್ಬಾರ್ದಲ್ಲಿ ಹೋಗಿರ್ತಾನೋ. ಕೈಲಾಗದಕ್ಕೆ ಮಾರಿ ತಪ್ಪಿಸಿ ಯಾರ ನನ್ನ ಮನ್ಯಾಗ ಅಡಿಕೊಂಡಿರ್ತಾನ.
2: ಅದೇನ ಇದ್ರು ನಾವು ಮಾಡೋದನ್ಕ ಮಾಡಕ ಬೇಕ. ಕೂಳಪ್ಪಗೆ ಸಿಕ್ಸ್ ಹಾಕೊಡು ಕೆಲಸ ನಿಂದು ಅಲ್ಲ, ನಂದು ಅಲ್ಲ, ಶೆಟ್ಟಿದು ಅಲ್ಲ. ಅದನ್ನ ಮಾಡಾಮ ಬ್ಯಾರಣ ಅದಾನು.
1: ಯಪ್ಪ ನನ್ನ ಮನಸ್ಸಿನಾಗ ಇಟ್ಟ ನೋಡು, ಶೆಟ್ಟಿ ಅವನು ಕೊಂದಿದ್ರೆ ಕೊಂದಿರಕ್ಕಿಲ್ಲ, ಇಲ್ಲ ಅವನ ಕಡೆಯಿಂದ ಕೊಲ್ಲೋದು ಆಗಿರಕ್ಕಿಲ್ಲ, ಆ ಮಾತು ಬ್ಯಾರೆ. ಇನ್ನು ಅವ್ನು ಯಾರ ಕೊಂದಿದ್ರು ಬರೋಬ್ಬರಿ ಮಾಡಿದ್ರು ಅನ್ನವನ.
2: ನೀ ಯಾರನವ? ನಿನ್ನ ಯಾರು ಕೇಳ್ತಾರಲ್ಲೇ, ನಿನ್ನ ಸರಿ ತಪ್ಪು ಹೇಳಕ್ ಕರೆಸಿರ್ತಾರು.
1: ಇರ್ಲಿ ಬಿಡು, ಈಗ ಯಾಕದೆಲ್ಲ, ನಾ ಹೋಗ್ತೇನೆ.
2: ಏ ಕುಂದ್ರ ಕುಂದ್ರ, ಸ್ವಲ್ಪ ಕವಕನ ಹರ್ಕೊಂಡು ಹೋದ್ರೆ ಏನು ಶಾಣಾತನ ಅಲ್ಲ. ಇಂತ ಯಾಕೋ ಮೈಯಾಗಿನ ಸಗತಿನ ಹೀರ್ದಂಗೆ ಹಾಕಾಕತ್ತೈತಿ. ಈಟ್ ದಿನ ನೆಂಬಿಕೊಂಡು ಬಂದು ದುಸುಳ್ಳಾಗೋ ಹೊತ್ತು ಬಂದ್ರೆ ಏಟ್ ಸಂಕಟ ಆಗಬೇಡ. ಮಲ್ಲಿ ಬಾಳೆ ಬಂತು ನೆನೆಸ್ದಂಗಾತು. ನಾನು ಬೇಕಾದಟ್ಟು ಪಾಪ ನೋಡೀನಿ, ತುಂಬಿದ ಬೆಳಿ ಚೆಂಡ್ಯಾಡೋದ್ರಿಂದ ಹಿಡಿದು ಗರ್ತ್ ಹೆಣ್ಮಗಳು ಬಾಳೆ ಅಡುಗೆ ಮಾಡೋದ್ರ ತನ ನೋಡೀನಿ. ಅಂಥವ್ರು ಹಿಂದೂ ಇದ್ರು ಹಿಂದೂ ಆದಾರ. ಆಟ ನೋಡೂ ನನಗೆ ಮನಸ್ಸಾಗಿನ ಮ್ಯಾಗಿನ ನಂಬಿಕೆ ಹೋಗಿರಲಿಲ್ಲ. ಹಿಂದೆ ಮನೀನ ಮುರಿದು ಹೋತು. ಹೊತ್ಸಲ ಮ್ಯಾಗ ಕುಂತು ಹಿಂದಿನ ಬಾಕಿ ಚುಕ್ತ ಮಾಡು ಅಂತ ಕೇಳಾಕತ್ತೈತಿ. ಆ ಶೆಟ್ಟಿ
0: ಅಕ್ಕ, ಶೆಟ್ಟಿನ ಬಂದ.
2: ಇಲ್ಲಿ ಬಾ.
0: ಆಟ ಕೈ ಕೆಳಗಡತಿಯ, ಬಿಡಬಾರ್ದ.
2: ಅಂತ ಏನಾಗೈತಿ ಶೆಟ್ಟಿ ಆಳಾಕ?
4: ಈ ಮನೆಯನ್ನು ಹೊಂಟಾಗ ಆ ಗೂಳಿಯನ್ನ ಎಲ್ಲಿದ್ರು ಕೊಲ್ಲುದಂತ ಹೊಂಟಿದ್ದೆ. ಮತ್ತೆ ಇಲ್ಲೇ ಎಲ್ಲಾರ ಕಂಡಿದ್ದ ಅಂದ್ರೆ ಮುಗಿದ ಹೊಕ್ಕಿತ್ತು.
2: ಮುಗಿಲಿಲ್ಲ ಹೌದಲ್ಲೋ?
4: ಒಳಗೆ ರೊಚ್ಚು ತುಂಬಿ ಏನು ಮಾಡ್ತೀನನ್ನೋ ಖಬರಿಲ್ದ ಅವನು ಗುಡ್ಡದ ಬಂಗ್ಲಕ್ಕ ಹೊಂಟೆ. ತೆಗ್ಗಿನ ಮುಗ್ಗರಿಸಿ ಹಾಗೂ ಹೀಗೂ ಮಾಡಿ ಬಂಗ್ಲದ ಹಂತ್ಯಾಕ ಹೋಗಿ ನೋಡಿದ್ರ ಕೊಲ್ಲಾಕ ಏನು ತಂದಿಲ್ಲ.
1: ಅಲ್ಲೋ ಶೆಟ್ಟಿ, ಅಯ್ಯೋ.
4: ಅವಂಗ ಸರಿ ಜೋಡಿ ಹುದ್ರೆ ಅನ್ನ, ಆಗ ನಾ ಒಳಗೆ ಹೊಕ್ಕಿದ್ರೆ ನನ್ನ ಅವ ಬೆಕ್ಕಿನ ಮನೆ ಹಿಡ್ದಂಗ ಹಿಡಿದು ಹೊರಗೆ ಹೋಗಿತ್ತಿದ್ದ.
0: ಏನ್ ಮಾಡಿದೆ ಹಾಗಾರ?
4: ಆಗ ಅಂಗಡಿ ಹೋಗಿ ಬಂದೂಕ್ ತಂದು ಅವನು ಹೊಡಿಬೇಕು ಅಂತ ಮಾಡಿದೆ.
2: ಶಿವ ಶಿವ,
4: ಬಂದೂಕು ತಗೊಂಡೆ, ಓಡಿ ಓಡಿ ಅವನ ಮಿಲ್ಲಿನ ಹತ್ಯಾಕ ಬಂದೆ. ಗಿಡದು ಮರ್ಯಾಗ ಹೊಕ್ಕೆ, ನಾ ಎಲ್ಲದೀನಿ ಅಂತ ಗೊತ್ತಾಗದ್ರಾಗ ಏನೋ ಎಡವಿ ಮುಗ್ಗರಿಸಿ ಬಿದ್ದೆ. ಆ ಗದ್ದಲದಾಗ ಕೈಯಾಗಿನ ಬಂದೂಕಿನ ಕುದುರೆ ಹಾಗೋ ಜಗ್ಗಿ ಬಿಟ್ಟಿದ್ದೆ.
2: ಆ
4: ಬಂದೂಕ ಹಾರಿದ್ದ ಕೊಸರ್ಕೊಂಡು ಬಿತ್ತು. ಅಯ್ಯಪ್ಪ, ಆ ಸಪ್ಪಳಕ ಎದಿ ಬಿಚ್ಚದಾಗಾತು. ಯಾರಿಗಾದ್ರೂ ಇದು ಕೇಳಿಸಿದ್ರೆ ಹ್ಯಾಗ ಅಂತ ಅದನ್ನಲ್ಲೇ ಬಿಟ್ಟು ಮತ್ತೆ ಓಡಕತ್ತಿದ್ದೆ. ಈಗ ನಾ ಇಲ್ಲಿ ಬಂದದ್ದು ನನ್ನ ತೆಪ್ಪು ಹೊಟ್ಟೆ ಹಾಕೊಳ್ರಿ ಅಂತ ಹೇಳಿ ಹೋಗಾಕ ಶಿವಪ್ಪನವ್ರ.
2: ನೀನು ಏನು ತಪ್ಪು ಮಾಡಿಲ್ಲ ಶೆಟ್ಟಿ, ಬರ ಬರ್ನ ಮಾಡಿದಿ ಹೇಳ್ ಮ್ಯಾಕ್.
4: ಆದ್ರೂ ಮನಸ್ಸಿನಾಗಿನ ಹೆದರಿಕೆ ತಪ್ಪಲಿಲ್ಲ, ಅಳವಂಡು ತಪ್ಪಲಿಲ್ಲ.
0: ಸಾಕಪ್ಪ ಸಾಕು ಇನ್ನು ಈ ಮಾತು, ಕೇಳಿ ಕೇಳಿ ತಲೆ ಚಿಟ್ಟು ಹಿಡಿದು ಹೋತು.
2: ಶೆಟ್ಟಿ ಇಲ್ಲೇ ಕುಂತಿರು, ಈಗ ಬರ್ತೀನಿ, ಜಳಕ ಮಾಡಿ ನಡಿಯ. ನೀರು ತೊಡ್ಕೊಡ್ ನಡಿ.
5: ಹಾ ಶೆಟ್ಟಿ, ಒಂದೇಳೆ ಯಾರ ಬಂದ್ ಗುಳಪ್ಪ ಸತ್ತ ಅಂತ ಹೇಳಿದ್ರು ಅಂತ ತಿಳಿ.
1: ಅಂದ್ರೆ ಅಂತದ್ದೇನ್ರ ಸುದ್ದಿ ಬಂದತ್ತೇನ? ಮತ್ತೆ
5: ಬಂದಿಲ್ಲ.
1: ಆದ್ರೆ ಅದು ಹಾಗಾಗ್ಬೇಕಲ್ಲ, ಅದನ್ನ ಯಾರು ಮಾಡೋರು?
5: ಅದ ಬಿರಿ ಬಂದತಿ ಗುಳೆ, ಇಡೀ ಊರಿಗೆ ಕೆಳಕ್ ಮಾಡಿದ್ರು ಅವಂಗ ತಿರುಗಿ ಬಿಳು ಗಂಡಸು ಹುಟ್ಟಿಲಿ ಊರಾಗ.
1: ಅಲ್ಲ ಶಂಕರಣ್ಣ, ಅವನ್ ಏನಾರ ಒಂದು ಗುನ್ನೇದಾಗ ಸಿಗಿಸಿ ಎಲ್ಲಾರು ಕೂಡಿ ಫಿರ್ಯಾದಿ ಕೊಡ್ರಿ ಹ್ಯಾಂಗಂತಿದೆ.
5: ಸರ್ಕಾರನ ಅವ ಹಾಕ್ಕೊಂತಾನೋ ಇಂಥ ನಿಮ್ಮ

0: ಫಿರ್ಯಾದಿ ಕೇಳ್ತಾನ ಅವ, ವರೀಸಿ ಹೋಗುತ್ತಾನ. ಹಾಂ ಸಾಕು ಸಾಕು, ಯಾಕೋ ನನ್ನ ತಲೆ ಚಿಟ್ಟು ಹಿಡಿದು ಹೋಗ್ತಿದ್ರು ಕಾಲಕ್ಕೆ. ನಾ ಇಟ್ಟು ಹೊರಗೆ ಹೋಗಿ ಬರ್ತೇನೆ ತಿರುಗಾಡಕ್ಕೆ, ಇಲ್ಲಿ ಯಾಕೋ ನನಗೆ ಉಸಿರು ಕಟ್ಟಿದಂಗೆ ಆಗೈತಿ. ನಡೀತೀನಿ ಶೆಟ್ಟಿ.
1: ಅಲ್ಲ ಇವನ್ನ ಹೋಗೇ ಬಿಟ್ನಲ್ಲ
2: ಶಂಕರು, ಎತ್ತಾಗ ಹೋದ?
1: ಇಲ್ಲೇ ಹೊರಗೆ ಹೋಗಿ ಬರ್ತಾನೆ ಅಂತ ಹೋದ.
3: ಮಲ್ಲಿ ಎದ್ದಿಲ್ಲ ನೀನ?
2: ಎದ್ದಿರಬೇಕು, ರಾತ್ರಿ ಏನು ತಗೊಂಡೇ ಇಲ್ಲ, ಇಲ್ಲೇ ಕರೀತೀನಿ.
3: ಆಯ್ತು ಕರ್ಕೊಂಡು ಬಾ ಶೆಟ್ಟಿ. ಶಂಕರ್ ಎತ್ತಾಗ ಹೋಗ್ಯಾನ?
1: ಇದಾಗಿ ಹೊರಗೆ ಹೋದ.
3: ಬಾ ಮಲ್ಲ ಬಾ.
4: ಯಪ್ಪ
3: ಕುಂದ್ರ ಬಾ. ಹೆಂಗೈತಿ ಈಗ ನೋಡ್ಯವ್ವ, ಬಂಗಾರ ಶೆಟ್ಟಿ ತಿರುಗಿ ಬಂದಾನು.
1: ಮಲ್ಲಿ
4: ಏನು?
1: ಅಂಥದ್ದೇನಿಲ್ಲ, ಆದ್ರೆ ನಾ ಹೇಳುದಂದ್ರೆ ನೀ ಹೆದರ್ಬೇಡ. ನಿನ್ನೆ ರಾತ್ರಿ ಗೂಳಿ ಅನ್ಕೊಳ್ಳೋದು ನನ್ನಿಂದ ಆಗ್ಲಿಲ್ಲ ಖರೆ, ಆದ್ರೆ ಒಂದಿಲ್ಲ ಒಂದಿನ ಅವನು ಕೊಂದ ತೋರಿಸ್ತೇನೆ.
2: ಯಾರನ್ನ ಯಾರು ಕೊಂದ್ರೆ ನನಗೇನಾಗಬೇಕಾಗೈತಿ? ಈಟಾಗಿ ನಾ ಕೊಲ್ಲಕ್ಕೆ ಹೇಳಿದ್ನೆ ನಿನಗೆ.
1: ಆದರೂ ಮನಸ್ಸಿನಾಗ ನೀ ಹಾವ ಬಿಟ್ಟಿಲ್ಲ. ಇಲ್ಲ ನೋಡಿ ಮಲ್ಲಿ, ಇನ್ಮ್ಯಾಗ ನೀ ಹೇಳ್ದಂಗೆ ಮಾಡ್ತೇನೆ. ನೀ ಕೊಲ್ಲಂದ್ರೆ ಕೊಲ್ತೇನೆ, ಬೇಡ ಅಂದ್ರೆ ಆ ಗುಳಿಯನ್ನ ಮ್ಯಾಗ ಫಿರ್ಯಾದಿ ಮಾಡಿ ಜೇಲಿ ಕಳ್ಸೋಣಂತ. ಎಲ್ಲ ನೀ ಹೇಳ್ದಾಗ
2: ಸಾಕು ಮಾಡ ನೀನು ಒಣ ಮಾತು. ಮಲ್ಲಿ ಏ ಮಲ್ಲಿ, ಹಾಲು ತಂದಿ ನೋಡು, ಕುಡಿ ಕುಡಿ, ಕುಡಿದ್ರೆ ಒಂದಿಟ್ಟು ಸಮಾಧಾನ ಕತ್ತು ಕುಡಿಯ.
3: ಕುಡಿಯವ
1: ನೋಡ್ರಿ, ಆದದ್ದೆಲ್ಲ ಆಗೋದ್ ಶಿವಪ್ಪನವ್ರ, ನೀವು ಕಬೂಲದ್ರೇನು ಹೇಳ್ರಿ. ಮಲ್ಲಿ ಹೂ ಅಂದ್ರ ಆಕಿನ ಮಾಡ್ಕೊಳಕ ಈಗೂ ನಾ ಕಬೂಲದೇನಿ.
3: ಶೆಟ್ಟಿ ಆಕಿನ ಹಂಗ ಕಾಡ್ಬೇಡ.
1: ಅಯ್ಯೋತ್ತಾಗ ಇದೋ ಹೊತ್ತು ಶಿವಪ್ಪನವ್ರ, ಗುಳ್ಯಾ ಇವತ್ತ ಕಬ್ಜಾ ತಗೊಂತಾನು. ಈರ್ ಹೇಳ್ತಿದ್ದ ಚಾವಡ್ಯಾಗ ಪೊಲೀಸರು ಬಂದು ನಿಂತಾರಂತ.
3: ಹ್ಞೂ ಏನಂದಿ? ಪೊಲೀಸರು ಬಂದ್ರೆ
5: ಏನದು? ಅಯ್ಯ ಸೆಟ್ ಅದನಲ್ಲ.
3: ಏನತ್ ಹೇಳು, ಏನತ್ ಹೇಳು ರಾಜಪ್ಪ.
5: ಯಪ್ಪ ಗನಗೋರ್ ಸುದ್ದಿ ತೆಗಿರೋದು, ಆದ್ರೆ ಶೆಟ್ಟಿ
3: ಶೆಟ್ಟಿ ಏನು ಮಾಡಣ್ಣಿಲ್ಲ ಹೇಳು.
5: ಅವ ಸತ್ನ ಯಪ್ಪ.
3: ಯಾರ ಸತ್ರು?
5: ಕುವಣ್ಣವ್ರ ಗೂಳಪ್ಪ ಗೌಡ. ಇನ್ ಮುಂಜಾನೆ ತನ್ನ ಕುಟ್ಟದ ಬಂಗ್ಲೆದಾಗ ಎದೆ ಕುಂಡ್ಬಡ ಸತ್ನ ಯಪ್ಪ.
3: ಕುಂಡ್ ಬಡದು?
5: ಹೌದು ಯಪ್ಪ ಕುಂಡ್ ಬಡ್ದ ಸತ್ತಾನ. ಪೊಲೀಸರು ಪೌಸರು ಆಗಳೆ ಪಂಚನಾಮೆ ನಡೆಸ್ಯಾರ.
2: ಏ ಅದೇನ್ ಕರೆ ಹೇಳ್ತೇ ತಗಿರಿ, ಸುಳ್ಳು ಹುಚ್ಚಿನ ಮಾತ್ ನಂಬ್ತೀರೇನ್ ನೀವು?
4: ಇದು ಖರೇನ ರಾಜಣ್ಣ?
5: ಹೌದ ತಂಗಿ, ಶಿವನಾಣಿ ಸತ್ತಾನ ಗೂಳಪ್ಪ. ಯವ್ವ ನಾ ಯಾಕೆ ಸುಳ್ಳು ಹೇಳಕ್ ಬರ್ಲಿ ಯವ್ವ, ಅವನ ಹೆಣ ಕೈ ಕಾಲು ಚಾಚಿಕೊಂಡು ಒದ್ರು ತಿರುಗಿ ಬಿದ್ದಿದ್ದನ್ನು ಇದಕ್ಕನ್ ನೋಡಿತ ಯವ್ವ.
2: ಅವ ಸತ್ತದ್ದ ಪಾಡಾತ್ ಬಿಡು, ಊರು ತಣ್ಣಗಾತು.
3: ಶೆಟ್ಟಿ
1: ಇಲ್ಲ ಇಲ್ಲಿ ಶಿವಪ್ಪನವ್ರ, ನಾ ಕೊಂದಿಲ್ಲ ಅವನ. ಅಯ್ಯೋ ಲೇ ರಾಜ, ಅಲ್ಲಿ ನನ್ನ ಹೆಸರು ಏನಾರ ಹೊಂಟಿತ್ತನ್ಲಿ.
5: ಯಪ್ಪ ಏನೇನು ಸವಾಲು ಹಾಕಿ ಕೇಳ್ತಿದ್ರಿ, ಅವ್ರ ಅನ್ನೋದು ನನಗೆ ಏನು ಕೇಳಿಸಿಲ್ರಿ ಅಪ್ಪ.
0: ಏನು ಶೆಟ್ರ ಆಗಲೇ ಬಂದು ಬಿಟ್ಟಾರಲ್ಲ, ಏನಾಗೈತೆ ಎಲ್ಲರಿಗೂ, ಹಿಂಗ್ಯಾಕೆ ಕುಂತೀರಿ?
3: ಶಂಕರು ಗೂಳಪ್ಪ ಸತ್ತನಂತ.
1: ಶಂಕರಣ್ಣ, ಏ ಶಂಕರಣ್ಣ ಬಾರು ಇಲ್ಲ, ಇಲ್ಲೋಡ ನಾನು ಅವನು ಹೊಡೆದೀನಿ ಅಂತ ಇವ್ರು ಎಲ್ಲರೂ ಅಂತಾರು, ನೀನೇ ಹೇಳು ಗೂಳಪ್ಪನ ಕೊಲ್ಲಕ್ಕಿ ಮತ್ತ ನಂದು?
0: ಅಲ್ಲ
3: ನೋಡಿ ಶೆಟ್ಟಿ, ನಿನಗೊಂದು ಮಾತು ಹೇಳ್ತೀನಿ, ಶಿವನ್ನ ನೀ ನಂಬತ್ತಿದ್ರೆ ಮಾಡಿದ್ದನ್ನ ಒಪ್ಕೊಂಡದು ಪಾಡು, ಅಂದ್ರ ಶಿವ ಬೆನ್ನಿಗೆ ಹಾಕೊಂಡು ಕಾದಾನು.
1: ಅಯ್ಯೋ
5: ಯಪ್ಪ ಶಿವಪ್ಪನವ್ರ, ಪೌಸ್ದಾರು ಪೊಲೀಸರು ಬರಾಕತ್ತಾರ ಇತ್ತಾಗ.
1: ಅಯ್ಯೋ ಇಲ್ಲೂಡ್ರಿ, ನಿಮ್ ಮನ್ಯಾಗ ನನಗೊಂದಿತ್ತು ಅಡಗ ಜಾಗ ಕೊಡ್ರಿ, ನಿಮ್ ಬೆನ್ನಿಗೆ ಹಾಕೊಂಡು ನನ್ನ ಹಾಗೆ ಮಾಡಿ ಉಳಿಸ್ಕೊಳ್ರಿ ಶಿವಪ್ಪನವ್ರ.
3: ಶೆಟ್ಟಿ ನಾ ಹೇಳ್ದಂಗ ಮಾಡಿಬಿಡು, ತಪ್ಪು ಒಪ್ಕೊಂಡ್ಬಿಡು, ಅದರಿಂದ ನಿನಗ ಫಾಯ್ದೆ ಮುಟ್ಟಿತ್ತು.
1: ಅಯ್ಯೋ ಶಿವಪ್ಪನವ್ರ ಅವ್ರು ಬಂದ್ರು, ಏನ್ ಮಾಡ್ಲಿ ಹ್ಯಾಗ ಮಾಡ್ಲಿ, ಎಲ್ಲ ಅಡಿಕೊಳ್ಳಾನು. ಮಲ್ಲಿ
2: ಯಪ್ಪ
3: ನಿನಗ ಏನು ತಿಳಿಯಾನಿಲ್ಲ, ಸುಮ್ಗಿರು ಸುಮ್ಗಿರು ಬಂದ್ರು ಅವರು.
6: ನಿಮಗೆ ತಸ್ತಿ ಕೊಡ್ಬೇಕಾತ್, ಮಾಫ್ ಮಾಡ್ರಿ. ಬಂಗಾರ ಶೆಟ್ರ ಅಂದ್ರೆ ಇವ್ರಣೆ?
3: ಹೌದು
6: ಬಂಗಾರ ಶೆಟ್ರ. ಹಿಂಗ ಮುಂದೆ ಬರ್ರಿ, ಗುಳಾಪನ ಕುಣಿ ಮಾಡಿದ ಆರೋಪಕ್ಕೆ ನಿಮ್ಮನ್ನು ಗ್ರೆಪ್ ಮಾಡ.
1: ನಾ ಮಾಡಿಲ್ಲ ಸಾಹೇಬ್ರ, ನಿಮ್ ಕೈ ಮುಗಿತೇನೆ ಸಾಹೇಬ್ರ, ನಾ ಮಾಡಿಲ್ಲ.
6: ಶೆಟ್ರ ಹೆಚ್ಚ ಮಾತು ಕೇಳಕ್ ನಮ್ಗೆ ಹೊತ್ತಿಲ್ಲ.
1: ಪೌಸರ್ ಸಾಹೇಬ್ರ, ನಾ ಅವ್ನು ಕೊಲ್ಲಬೇಕು ಅಂತ ಮನಸ್ಸೇ ಮಾಡಿದ್ದೇನು ಖರೆ, ಒಪ್ತೀನಿ, ಆದ್ರೆ ನಾ ಕೊಂದಿಲ್ಲ, ಇದನ್ನ ದೇವರಾಣೆ ಮಾಡಿ ಹೇಳ್ತೀನಿ ನಾ ಕೊಂದಿಲ್ಲ.
6: ಆ ಮಾತೆಲ್ಲ ಕೋರ್ಟ್ನಾಗ ಹೇಳ್ರಿ, ಈಗ ನಡ್ರಿ ಮುಂದೆ.
1: ಅಯ್ಯೋ ಆತ್ ಶಿವಪ್ಪನವ್ರ, ಹೋಗಿ ಬರ್ತೇನೆ.
2: ಹೋಗ್ ಬಾ ಶೆಟ್ಟಿ.
1: ಮಲ್ಲಿ ಅವನ್ ನಾ ಕೊಂದಿದ್ದು ಖರೇನೆ ಇದ್ದಿದ್ರ ಈಗ ಹೋಗೋದು ಸಾರ್ಥಕ ಆಕಿತ್ತು. ಏನ್ ಮಾಡೋದೈತಿ, ಊರಾಗಿದ್ದು ಮನುಷ್ಯ ಆಗ್ಲಿಲ್ಲ, ಸುಡುಗಾಡ್ದಾಗಿದ್ದು ಹೆಣ ಆಗ್ಲಿಲ್ಲ.
6: ಇನ್ನು ಹೊಂಡಬೇಕು ಸೆಟ್ರ, ಹೊತ್ತಾತು.
0: ರಾಜ ರಾಜ ಆ ಕೊಳಲತ್ತಾಗ ಹೋಗಿತ್ತು ಇಲ್ಲ ರಾಜಾ.

0: ಗೂಳಪ್ ಸತ್ತು ಇಂದಿಗೆ 15 ದಿನ ಆಗಕ್ ಬಂತಲ್ಲ, ಈ 15 ದಿನದೊಳಗ ಏನ್ ಆಗಬಾರ್ದೆಲ್ಲ ಆಗಿ ಹೋತು ಅಂತೀನಿ.
1: ಹೌದು, ತುಂಬಿ ಬಂತಂದ್ರೆ ಎಲ್ಲ ಹಾಗ ಆಗೋದಲ್ಲ. ಮತ್ತೆ ಮಲ್ಲಿ ಹೋಗಿ ಏಟೋತಾತು, ಇನ್ನ ಬರ್ಲಿಲ್ಲಲ್ಲ.
0: ಅದೊಂದು ಹುಡುಗಿ, ಈಟ ದಿನ ಶೆಟ್ಟಿ ಅಂದ್ರ ಮೂಗ್ ಮುರಿತಿದ್ಲು, ಈಗ ಶೆಟ್ಟಿ ಅಂದ್ರ ಬಿದ್ದು ಸಾಯ್ತಾಳ. ಬುತ್ತಿ ಕೊಟ್ಟು ಗಡನ್ ಬಾರ್ಲಿ ಅಂತ ಕಳಿಸಿದ್ದೆ.
1: ಮತ್ತ ಶಂಕರ್ ಎತ್ತ ಕಡೆ ಹೋಗ್ಯಾನೋ?
0: ಅವ ಮಧ್ಯಾಹ್ನದಾಗ ಊಟ ಮಾಡಿ ಹೋದವ, ತಿರುಗಿ ಮನೆಗೆ ಬಂದೇ ಇಲ್ಲ. ಹಾ, ಶೆಟ್ಟಿದು ಎಂದ ನಿಕಾಲ ಆಗೋದೈತಿ?
1: ಎಂದ ಏನು, ಅದಕ್ಕೆ ಯಾಳೆ ಇಲ್ಲ, ಹೊತ್ತಿಲ್ಲ. ರಾಜ ಬಂದ್ರೆ ಎಲ್ಲ ಸುದ್ದಿ ಗೊತ್ತಾಕತಿ.
0: ರೊಟ್ಟಿ ತಿನ್ನಕ್ ಬಂದಾಗ ರಾಜ ಹೇಳ್ತಿದ್ದ, ಶೆಟ್ಟಿ ಸ್ವಭಾವನ ಬದಲಾಗೈತಿ, ಮೊದಲಿನ ಶೆಟ್ಟಿ ಉಳಿದಿಲ್ಲ ಅಂತ. ಗುಳಪ್ಪನ ಗೊಂದಾವ ಶೆಟ್ಟಿ ಅಲ್ಲ, ನಾ ಹೇಳಿದ್ದು ತೆಪ್ಪಾತು, ಶೆಟ್ಟಿ ಕೊಂದಿರಾಕಿಲ್ಲ ಅಂತ ಏನೇನೋ ಅಂತಿತ್ತು.
1: ನನಗೂ ಹಂಗ ಅನಿಸ್ತೈತಿ. ಅಂಥ ಕೆಲ್ಸಕ್ಕೆ ಕೈ ಹಾಕು ಎದಿನ ಅಲ್ಲ ಶೆಟ್ಟಿದು. ಆದ್ರೆ ಗುಂಡು ಪಡೆದು ಗುಳಪ್ಪ ಸತ್ತಾನ ಅಂತ ಮ್ಯಾಗ ಅವನು ಕೊಂದವರು ಇಂಥವ್ರು ಅಂತ ಸಾಬೀತಾಗೋತನ ಶೆಟ್ಟಿ ಬಿಡುಗಡೆ ಇಲ್ಲ.
0: ಶೆಟ್ಟಿ ಅಂತ ಮನುಷ್ಯ ಅಲ್ಲ ಕರೆ, ಆದ್ರೆ ಅವನ್ ಬಿಟ್ಟರೆ ಮತ್ತಾರು ಕೊಂದಿರ್ಬೇಕು ಗುಳಪ್ಪನ?
1: ಇದು ಒಟ್ಟ ನಮ್ಮ ಸುಖಕ್ಕಾಗೈತಿ ಅಂತ ನನಗೆ ಅನಿಸ್ವಲ್ತು.
0: ಏ, ನಮ್ಗೇನ್ ಸಂಬಂಧ ತೆಗಿರಿ, ಮಂದಿನ ಸುಡ್ಬೇಕಂತ ತಾನ ಉರಿದು ಬಸ್ ಮಾಗಿ ಹಾದ.
1: ಅದೆಲ್ಲ ಕರೆನೆ, ಆದ್ರೆ ಗುಳಪ್ಪ ಸತ್ರು ನಮ್ಮ ದುಃಖ ನಮಗೇನು ತೆಪ್ಪಲಿಲ್ಲ. ಶಿವರುದ್ರನ ಹಣ ಬಂದ ಮ್ಯಾಗ ಅವ ಸತ್ತಿದ್ರೆ ಈ ಅಳಕು ಇರ್ತಿರ್ಲಿಲ್ಲ. ಅವ ಸತ್ರು ಅವನ ಋಣ ಇನ್ನೂ ಸಾಯ್ದ ಉಳಿದೈತಿ. ಮನಿ ಅಳಿ ಆಗ್ಬೇಕಾದ ಶೆಟ್ಟಿ ಜೇಲ್ನ್ಯಾಗ ಕುಂತ. ತಂದೆ ಮಕ್ಕಳ ಮನಸ್ಸು ಗದ್ಲಾದವು. ಮಲ್ಲಿಕ್ಕಿಂತ ನನಗೆ ಶಂಕರಿಂದ ಚಿಂತೆ ಹೆಚ್ಚಾಗೈತಿ. ಮಲ್ಲಿ ಮದುವೆ ಆದ್ರೆ ನಿರಂಬಳಾದಂಗ.
0: ಅದಕ್ಕೇನು ತಿಳಿತೈತಿ, ನೀವು ಸುಮಾಕ ಮನಸ್ಸಿಗೆ ಹಚ್ಕೊಂಡ್ರಿ. ಅಯ್ಯ ಶಂಕರು, ಯಾವಾಗ ಬಂದೆ ಒಳಗ? ಹಸುವಾಗಿದ್ದಿತ್ತು, ರೊಟ್ಟಿ ತಿನ್ ನಡಿ.
2: ಈಗೇನ್ ಬೇಡಳ್ವೆ?
1: ಚೌಡಿ ಕಡೆ ಹೋಗಿದ್ದೇನು ಶಂಕರ. ಶೆಟ್ಟಿದು ಎಂದ ನಿಕಾಲಿ ಮಾಡ್ತಾರಂತೆ?
2: ನಾ ಕಡೆ ಹೋಗಿಲ್ಲಪ್ಪ.
1: ನಾವ ಕುಂತು ಕೈಯಾರ ಅವನ್ನ ಇದ್ರಾಗ ದುಗಿಸ್ದಂಗ ಆಗೈತಿ.
2: ಯಪ್ಪ, ಆದದ್ದೆಲ್ಲ ಪಾಡ ಆಗೈತಿ ಅಂತ ನನಗನಿಸ್ತೈತಿ. ಗುಳಪ್ಪ ಇದ್ರೆ ಇಂಥವು ಏಟಕ್ಕಿದ್ದುವೋ ಏನೋ. ಅವ ಒಬ್ಬ ಹೋದ್ರೆ 100 ಮಂದಿ ಉಳ್ದಂಗ ಆತ.
1: ಅವ ಸತ್ತ ಅಂತ ನಮ್ಮ ಮನಿ ತ್ವಾಟ ಉಳ್ದಂಗ ಇದು ಲೆಕ್ಕ ಆತು. ಆದ್ರೆ ಶಿವ ಮೆಚ್ಚೋ ಮಾತ ಇದು.
2: ಶೆಟ್ಟಿದೊಂದು ಗೋಳು ಬಿಟ್ರೆ ಇದ್ರಾಗ ಏನು ತಪ್ಪಿಲ್ಲ ಅಂತ ಅನ್ನವನ. ಸುಮಾಕ ಡೌಲ್ ತೋರ್ಸಕ್ ಹೋಗಿ ಶೆಟ್ ಅದ್ರಾಗ ಬಿದ್ದಂಗ ಆತು.
1: ಅಂದ್ರೆ ಶೆಟ್ಟಿ ಗುಳಪ್ಪನ ಕೊಂದಿರಾಕಿಲ್ಲ ಅಂತ ನೀ ಅಂತೀಯನ?
2: ಗುಳಪ್ಪನ ತಾನ ಕೊಂದಿದ್ರೆ ಪಾಡಾಗ್ತಿತ್ತು ಅಂತಾನ. ಅವ ಹೇಳೋದನ್ನ ನೋಡಿದ್ರೆ ಕರೆನ ಅಂತ ಅನಿಸ್ತೈತಿ.
1: ಆದ್ರೆ ಕರೆ ಇಂಥದ್ದ ಅನ್ನೋದು ಶಿವಗೊಬ್ಬ ಹಂಗ ಗೊತ್ತು.
2: ಶಿವನ ಮಠ ಯಾಕೆ ಹೋಗ್ಬೇಕು? ಕೊಂದವಂಗರ ಗೊತ್ತಿರ್ತೈತಿ ಇಲ್ಲೋ ಕರೆ ಯಾವುದು ಅನ್ನೋದು.
1: ಕೊಂದವಂಗ ಗೊತ್ತಿರ್ತೈತಿ, ಆದ್ರೆ ಅದನ್ನ ಒಪ್ಪಿಕೊಳ್ಳೋದು ಶಿವನ ಹಂತಕ್ಕೆ ಜಬಾನಿ ಕೊಡು ಮುಂದ ಅಲ್ಲ. ಏಟ್ ಒಲ್ಲೆ ಅಂದ್ರು ಬಾಯಿಂದ ಮಾತು ಉಳಿಸ್ಬಿಡ್ತಾನೆ ಶಿವ. ಅಲ್ಲಿ ಒಲ್ಲೆ ಅಂದ್ರೆ ನಡೆದೈತ. ಆದ್ರೆ ಮಾಡಿದ್ದನ್ನ ಮರ್ತ್ಯದ ಮ್ಯಾಗ ಒಪ್ಪಿಗೋಳವನ ಕರೆ ಗಂಡ್ಸು. ಅಂಥವ್ರು ಎಲ್ಲಿ ಸಿಗ್ತಾರೆ ಈಗಿನ ಕಾಲದಾಗ?
2: ಸಿಗದಂಥದ್ದೇನಪ್ಪ, ಅಂಥ ಮಂದಿನೂ ಸಿಗ್ತಾರೆ. ನಿನ್ನ ಎದುರಿಗೆ ಕುಂತೇನಲ್ಲ, ಈಗ ನಾನ ಹೇಳ್ತೇನೆ ನೋಡು.
1: ಏನಂತ?
2: ಗೋಳಪ್ಪನ ಕೊಂದವ ನಾನ ಅಂತ.
1: ಶಂಕರ, ಏನಾರ ತಲೆ ಕೆಟ್ಟವ್ರಂಗ ಮಾತಾಡಬೇಡ. ಈಗ 8 ದಿನದಿಂದ ನಿನ್ನ ಮನಸ್ಸ ಎತ್ತರ ಪತ್ರ ಆದಂಗೆ ಕಾಣ್ತೈತಿ. ಕೊಲ್ಲೋದು ನೀ ತಿಳಿದಟ್ ಹಗರಿಲ್ ತಮ್ಮ. ಕೊಲ್ಲಬೇಕು ಅಂತ ಕಣ್ವರ್ಸೋದ ಬ್ಯಾರೆ, ಕೊಂದ ಬಿಡುದ ಬ್ಯಾರೆ.
2: ಪಾ, ನೀ ಏನ ಅನ್ನು, ಗೂಳಪ್ಪನ ಕೊಂದವ ನಾನ.
1: ಶಂಕರು,
2: ಹೌದು, 8 ದಿನ ಇದೇ ಸಂಗಟಾಗಿ ಒದ್ದಾಡ್ದೆ. ಕೊಂದಿದ್ದ ನೆಪ್ಪ ಉಳಿಬಾರ್ದು ಅಂತ ಹೆಣಗಾಡ್ದೆ. ಆಗ್ಲಿಲ್ಲಪ್ಪ, ಆಗ್ಲಿಲ್ಲ. ಗೂಳಪ್ಪ ಸತ್ತ ಮಣ್ಣು ಮರಿ ಆದ್ರೂ ನಾ ಮಾಡಿದ್ದು ಕಣ್ಣು ಮರಿ ಆಗವಲ್ತು. ನಾ ಮಾಡಿದ್ದು ಶೆಟ್ಟಿ ಮ್ಯಾಗ ಹೋತು ಅಂತ ಸಂತೋಷ ಹಚ್ಕೊಂಡಿದ್ದೆ. ಆದ್ರೆ ಏಟೋ ತುಳ್ದಿತ್ಯಪ್ಪ ಅದು. ಅದಕ್ಕಯ್ಯಪ್ಪ, ಪೊಲೀಸ್ ಚೌಕಿಗೆ ಹೋಗಿ ಜವಾಬ್ ಕೊಟ್ಟು ಬರ್ತೇನೆ. ಗೋಳಪ್ಪನ ಕೊಂದವ ನಾನ ಅಂತ ನಿಮಗೆ ಹೇಳಿ ಹೋಗಕ್ ಬಂದೆ.
1: ಶಂಕರಣ, ಈತಾಗ ಬಾ. ಹಂಗೆಲ್ಲ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಏನಾರ ಮಾಡಬೇಡ. ನಿನ್ನ ಮನಸ್ಸಿನಾಗ ಏನು ಕಲಕ ಮಲಕ್ ಆಗೈತಿ ಅದನ್ನ ಹೇಳೋ ಯಪ್ಪ.
2: ಯಪ್ಪ ಯಪ್ಪ, ಹೇಳಿದ್ನಲ್ಲ ಗೂಳಪ್ಪನ ಕೊಂದವ ನಾನ ಅಂತ, ಇದೇ ಬಂದು ಕೈ ಹೊಡೆದು ಕೊಂದ್ಯ.
0: ಇದನ್ನೇನು ಮಾತಾಡಕತ್ತಿಲ್ಲ, ಅರಿವಿಗೇಡಿ.
1: ಬೇಡ ಮಗನ, ಬೇಡ. ನಿಂತ ನೀರು ಕದಡಬೇಡ. ಗೂಳಪ್ಪ ಸತ್ತಾನ ಸತ್ತಾನೋ ನನಗ ಬಾಳೆ ಬ್ಯಾಸರಾಗೈತಿ. ತಿಂದು ಕೂಳು ರುಚಿ ಹತ್ತವಲ್ತು, ಕಣ್ಣು ಮುಚ್ಚಿದ್ರೆ ನಿದ್ದೆ ಬರವಲ್ತು. ಈಗ ಇದ್ದೊಬ್ಬ ಮಗನ್ನ

0: ಜೇಲಿಗೆ ಕಳಿಸಿ ನಾ ಹ್ಯಾಂಗ ಬದುಕಲಿ?
1: ಮತ್ತಾರೋ ಕರ್ ಜೇಲಿಗೆ?
0: ನಿನ್ ಮಗ ಹೋಗ್ತಾನೋ
1: ಶಂಕರು, ಸುಮಾಕ ಕುಂದ್ರೆ ಈಗ
2: ಅದಾಗಣಿಲ್ಲವ. ನಾನು ನಿಮ್ಮ ಹಂಗ ವಿಚಾರ ಮಾಡಿದ್ದೆ. ತಾನಾಗೆ ಶೆಟ್ಟಿ ಸಿಗಬಿದ್ದಾಗ ನಾ ಪಾರಾದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಮಾಡಿದ ಕರ್ಮ ಹಗಲು ರಾತ್ರಿ ನನ್ನ ಬ್ಯಾಟಿ ಆಡಕತ್ತೈತಿ
0: ಶಂಕರು.
2: ಇದ ಕೈಯಿಂದ ಅವನು ಕೊಂದ ಇಲ್ಲ ಅನ್ನೋದು ಹೆಂಗ? ಸುಮಾಕ ಕುಂತ್ರ ನಾ ಇನ್ನೊಬ್ಬ ಗುಳಪ್ಪ ಅದೇನು?
0: ಬೇಡ ಶಂಕರು, ಬೇಡ ಬೇಡ. ಮುಪ್ಪು ದೌಡ ಬರಾಕತ್ತೈತಿ. ಇನ್ನ ನನ್ನ ಕಣ್ಣಿಂದ ಏನೂ ಆಗಾಣಿಲ್ಲ. ನಮ್ಮಿಬ್ಬರಿಗೂ ನೀನ ದಿಕ್ಕು. ಮಲ್ಲಿ ಕೊಟ್ಟ ಮನೆಗೆ ಹೋಗಾಕಿ. ಈ ಮನ್ಯಾಗ ಯಾರು ಶಂಕರು? ಬೇಡ ಬೇಡ, ಏನಾದ್ರೂ ಏನಾದ್ರೂ ನಿನ್ ಬಿಡಾಣಿಲ್ಲ.
2: ಯಪ್ಪ ಯಪ್ಪ ಯಪ್ಪ, ನಾ ತಪ್ಪು ಒಪ್ಕೊಂಡ್ರೆ ನಿನಗೆ ಸಂತೋಷ ಆದಿತ್ತು ಅಂತ ಮಾಡಿದ್ದೆ.
0: ಅಯ್ಯೋ,
2: ಇಲ್ಲಿ ತನ ನಂಬಿದ್ದಕ್ಕೆ ತಪ್ಪಿ ನಡೆದಿಲ್ಲ ನೀನು. ಇವತ್ ಯಾಕೆ ಹಿಂಗ್ ಮಾಡಕತ್ತಿ? ಯವ್ವ, ನಾ ಹೋಗಿ ಬರ್ತೇನೆ. ಶೆಟ್ಟಿಗೆ ಬಿಡುಗಡೆ ಆಕತಿ. ಮಲ್ಲಿ ಹೆಂಗೋ ಅವನು ಒಪ್ಪಾಳು, ಇಬ್ಬರದು ಮದ್ವೆ ಮಾಡಿ ಮುಗಿಸ್ಬಿಡ್ರಿ. ಮುಂದ ಅವರ ನಿಮಗೆ ದಿಕ್ಕು.
0: ಆದ್ರೆ ಶಂಕರು, ಅದರಿಂದ ನಮ್ಮ ಮನೆ ಮುಂದೆ ನಡೆದಂಗಾತೇನು? ಕುಲದ ಬಳ್ಳಿನ ಚಿವುಟದಂಗ ಕತ್ತಲ್ವೋ.
2: ಅದಕ್ಕೇನು ಮಾಡೋದೈತಪ್ಪ, ದೇಶ ಭಕ್ತರ ತಳಿನ ಅಂತಹದ್ದು. ಮನಿ ಮುರಿದ ದೇಶಕ್ಕೆ ಗಂಟು ಬಿದ್ದವ್ರು ನೀವು. ಅಂತ ಮಹಾತ್ಮರ ವಂಶ ಮುಂದೆ ನಡಿಬಾರದು ಅಂತ ಇರ್ತೈತಿ.
1: ಅಂತ ಹೊಟ್ಟಿ ಉರಿಯೋ ಮಾತು ಮಾತಾಡ್ಬೇಡ ಶಂಕರು, ಹೋಗ್ಬೇಡ. ಅವ್ರು ಏನ್ ಹೇಳ್ತಾರ ಸ್ವಲ್ಪ ಕೇಳ್ಕೊ, ಹೋಗ್ಬೇಡ ಶಂಕರು.
2: ಯವ್ವಾ, ಬಾಳ ತಡ್ಯಾಕ್ ಬರ್ಬೇಡ. ಯಪ್ಪ, ನಾ ಇನ್ ಹೋಗಿ ಬರ್ತೇನೆ.
0: ಶಂಕರು
1: ಶಂಕರು ಶಂಕರು, ಹೋಗ್ಬೇಡ ಹೋಗ್ಬೇಡ ಶಂಕರು. ಶಂಕರು
0: ಸುಮಾಕ ದುಃಖಿಸಿದ್ರೆ ಏನ್ ಬಂದಂಗಾತು? ಪಾರ್ವತಿ, ಇಂಥ ಮಗ ಹುಟ್ಟಲ್ಲ ಅಂತ ಸಂತೋಷ ಆಗೈತಿ. ಕಂಬೀರ ಮಗ, ಗೂಳಪ್ಪನ ಕೊಂದ ಕೊಂದವ ತಾನ ಅಂತ ಒಪ್ಪಗೊಂತಾನು. ಇದಕ್ಕ ಎದಿ ಬೇಕು ಎದಿ. ಅಯ್ಯೋ, ಜನ ಯಾಕೋ ಒದರಾಡಕತ್ತಾರ. ನಾ ಅಟ್ ಹೋಗಿ ನೋಡಿ ಬರ್ತೀನಿ.
3: ಉಗ್ರ ಉಗ್ರ ರಣ ಉಗ್ರ ಉಗ್ರ ಆತಲ್ಲ ಯವ್ವ, ಮುರುಕ್ ಮುಕ್ತಾಯ ಗಭಿಸಿದ್ದಂತೆ ಹೋಗೋದು ಖರೆ ಆತ ಯವ್ವ. ಮಂದಿ ಗದ್ದಲ್ಲ ಸಿಕ್ ನನ್ ಕೊಳಲ ಮುರಿದು ಹೋತ ಯವ್ವ.
1: ಹಿಂಗ್ಯಾಕ್ ಮಾಡಕತ್ತಿದ್ಯಾ? ಅವ್ರ ಎಲ್ಲಿ ಹೋದ್ರು?
3: ತಿರುಗ್ ಬರಾಕತ್ತಾರ ಯವ್ವ. ಯವ್ವ, ನಿಮ್ ಕಾಳ ಸತ್ ಹೋತಲ್ಲ ಯವ್ವ. ಸಾಯು ಮಠ ತೋಟದಾಗ ಯಾರನ್ನು ಕಾಲು ಹಾಕಿಡ್ಲಿಲ್ಲ ಯವ್ವ ಮಗಂದು. ಶಿವಪ್ಪನವ್ರು ಹೋಗೋಣ ಸುಮ್ಗಾತು ಹೇಳಿ ನನ್ನ ಮಕ್ಕಳು ಕಾಳ್ಯಾಗ ಹುಚ್ಚ ಹಿಡ್ದೈತಂತ ಆಳಗೊಂದು ಕಲ್ಲು ಹಿಡ್ಕೊಂಡು ನಿಂತಿದ್ರು ಅಯ್ಯವ್ವ. ಶಿವಪ್ಪನವ್ರು ಈ ಕಡೆ ಸರಿಯಾಣ ಕಲ್ಲು ಒಗದ್ರ ಅಯ್ಯವ್ವ. ಗುಡ್ಡು ಬಿದ್ದಂಗೆ ಬಿತ್ತು ಕಲ್ಲಿನ ರಾಶಿ, ಅದ್ರ ಬುಡಕ್ಕೆ ಸಿಕ್ಕೊಂಡು ಹೊಳ್ಳಾಡ್ ಸತ್ತು ಹೋತಲ ಅಯ್ಯವ್ವ ನಿಮ್ಮ ಕಾಳ್ಯ.
1: ಅದು ಒಂದು ಹೋತಾಯಪ್ಪ, ಕೂಳು ತಿಂದಿದ್ದಕ್ಕೂ ಋಣ ತೀರಿಸಿ ಹೋತು. ಹಂಗಾರ ಅವ್ರೆಲ್ಲದ ರಾಜಪ್ಪ ಈಗ
3: ಬರ್ತಾರ ಅಯ್ಯವ್ವ. ಮನೆಗೆ ಬರದ ಇಲ್ಲೇನು ಹೋಗ್ತಾರ? ಹಾಸಿಗೆ ತಯಾರಾಯ್ತು ಅಯ್ಯವ್ವ. ಅಕ್ಕ, ಶಿವಪ್ಪನವ್ರು ಕರ್ಕೊಂಡು ಬಂದ್ರು ನೋಡ್ರಿ.
4: ಜನ ಎಲ್ಲ ನಿಮ್ ಹುಚ್ಚ ನಾಯಿ ಕಲಿವ್ಯಾಕ ಹತ್ತಿದ್ರಿ? ಅವ್ರನ್ನ ತಪ್ಸಕ್ ಹೋಗಿ ಜೋಲ್ ತಪ್ಪಿದ್ರಿ? ನಾವ್ ಬರ್ತೇವ್ವ. ಹಂಗಾರ
1: ಏನಾತಿ ಅವ್ರಿಗೆ? ಹಿಂಗ್ಯಾಕ
0: ಇಲ್ಲಿ ಯಾರು ತಂದು ಮಲಗಿಸಿದ್ರು?
1: ಏನಾದ್ರು
0: ಕಾಳ್ಯ, ನಮ್ಮ ಕಾಳ್ಯ. ಅಯ್ಯೋ, ಒದ್ದಾಡು ಒದ್ದಾಡು ಸತ್ತೋತು. ಇಲ್ಲ ಕೊಂದ್ರು. ನೀ ಯಾಕೆ ಹಿಂಗ್ ಕುಂತಿ? ನನಗೇನಾಗೈತಿ? ನನಗೇನು ಆಗಿಲ್ಲ, ಎಲ್ಲ ಹಗರಾಕತಿ. ಶಂಕರ ತಿರುಗಿ ಬರ್ತಾನೋ, ಶೆಟ್ಟಿನೂ ಬರ್ತಾನೋ.
1: ಬಹಳ ಮಾತಾಡ್ಬೇಡ್ರಿ ನೀವು, ಸುಮಾಕ ಮಲಗಿರಿ.
3: ಅಯ್ಯಪ್ಪ, ಮಲ್ಲವ್ವ ಶೆಟ್ಟಿ ಇತ್ತ ಕಡೆನೇ ಬರಾಕತ್ತಾರ, ಶೆಟ್ಟಿಂದ ಬಿಡುಗಡೆ ಆತಂತ.
0: ಸಮಾಧಾನ ಆತು. ಉಸಲೋ ಎದಿಗೆ ಬಂದ ಯಾಕತೈತಿ? ಮಲ್ಲವ್ವ ಬಾ, ಶೆಟ್ಟಿ ನೀನು ಬಾ, ಎಲ್ಲರೂ ಚಂದಾಗಿರ್ರಿ. ರಾಜಪ್ಪ, ಗವಿ ಸಿದ್ದಪ್ಪನವ್ರಿಗೆ ಹೋಗಿ ಹೇಳಕ್ಕ ಮರಿಬೇಡ, ಹೋಗಿ ಬರ್ತೀನಿ. ಶಿವ ಶಿವ ಶಿವ ಶಿವ
3: ಉಗ್ರ
0: ಶಿವ
3: ಉಗ್ರ ರಣ ಉಗ್ರ. ಹೇಳ್ಬರ್ತೀನಿ ಅಪ್ಪ, ಹೇಳ್ಬರ್ತೀನಿ.

ಆಶಾ ಸೈಯದ್, ಶಂಕರ ಬಸವರಾಜ್ ಹೊಂಗಲ್, ಮಲ್ಲಿ ಜಾಹ್ನವಿ ಜಾಗೀರ್ದಾರ್, ರಾಜ್ಯ ಚಂದ್ರಕಾಂತ್ ಹುಟಗಿ, ಬಂಗಾರ್ ಶೆಟ್ಟಿ ಪ್ರಭುಸ್ವಾಮಿ ಮಳಿಮಠ್, ಗುಳಪ್ಪ ಶಂಕರ್ ಪಾಗೋಜಿ, ಗಿರಿಮಲ್ಲ ಉಮೇಶ್ ತೇಲಿ, ಇನ್ಸ್ಪೆಕ್ಟರ್ ವೀರೇಶ್ ಚಿಕಣಿ, ವಾದ್ಯ ಸಹಕಾರ ಪ್ರಕಾಶ್ ಗೌಡರ್, ನಿರ್ವಹಣೆ ಎಸ್ಎನ್ ದೇಶಪಾಂಡೆ, ಪ್ರಸ್ತುತಿ ಧಾರವಾಡದ ಕರ್ನಾಟಕ ಕಲೋದ್ಧಾರಕ ಸಂಘದ ಕಲಾವಿದರು.

ಕದಡಿದ ನೀರು ನಾಟಕ ಕೇಳಿದಿರಿ. ರಚನೆ ಜಿಬಿ ಜೋಶಿ, ನಿರ್ದೇಶನ ನಟರಾಜ್ ಏಣಗಿ, ಪಾತ್ರ ಪರಿಚಯ ಶಿವಪ್ಪ ಶಶಿಧರ್ ನರೇಂದ್ರ, ಪಾರ್ವತಿ

ಆಕಾಶವಾಣಿ ಧಾರವಾಡ. ವೇಳೆ 11 ಗಂಟೆಯಾಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿಯಲ್ಲಿ ವಾರ್ತೆಗಳು.

ಆಕಾಶವಾಣಿ ಧಾರವಾಡ ನಿಲಯದಿಂದ ನಾಳೆ ಅಂದರೆ ಗುರುವಾರ ಜುಲೈ 23, 2026 ಬೆಳಿಗ್ಗೆ ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ವಸಂತ ಮುದಕವಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ, ಭಾಗವಹಿಸುವ ತಜ್ಞರು ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು, ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ನಿಸರ್ಗ ಉಪಚಾರ ಚಿಕಿತ್ಸಾಲಯ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ. 7:15 ಭಾವಯಾನ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯದಂಗಳ ಸರಣಿ ಕಾರ್ಯಕ್ರಮದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ವಿಷಯದ ಕುರಿತು ಡಾಕ್ಟರ್ ಚಿದಾನಂದ ರಾಮನ್ಗೌಡರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ ಆಸ್ಪತ್ರೆ, ಮಾಳಾಪುರ ರಸ್ತೆ, ಧಾರವಾಡ. 8:45 ಕಾವ್ಯಧಾರೆ, ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ ಅವರ ಸ್ವರಚಿತ ಕವನ ವಾಚನ. 9:05 ಬಿ ಆರ್ ಛಾಯಾ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕನಕ ದೀಪ ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್, ಪ್ರಾಯೋಜಕರು ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಹೆಲೋ ನಂದನ. 10:30 ಭಾವಗೀತೆಗಳು. 10:45 ಗೋಕಾಕ್ ತಾಲೂಕಿನ ತೆಳಗಿನಟ್ಟಿಯ ಸತ್ಯಪ್ಪ ಕನಗಾವಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯ ಜುಬೇದ ಸಣ್ಣ ಲಾಡ್ಸಾಬ್ ಅಣ್ಣಿಗೇರಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಮುಧೋಳ್ ತಾಲೂಕಿನ ರನ್ನಬೆಳಗಲಿಯ ಯಮುನಪ್ಪ ಅಲಗೂರು ಮತ್ತು ಸಂಗಡಿಗರಿಂದ ಭಜನ ಪದ. 11:00 ಕೇಳುಗೆಳತಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. 11:30 ವಿದುಷಿ ಮಾಲಿನಿ ರಾಜೂರ್ಕರ್ ಅವರ ಗಾಯನವಿದೆ. ಇವಿಷ್ಟು ನಾಳೆ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಇಲ್ಲವೇ 765 kHz ತರಂಗಾಂತರ, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಈಗ ವೇಳೆ 11:08

ಗಂಟೆಗಳು. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.

0: ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಕುಮಾರ್ ಅಗಡಿ.
3: ಕರಾರ್ ಬಂದವರೇ, ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ನಾರಾಯಣಗೌಡ ರಾಮನಗೌಡ ಓದಗೌಡರು ನಮ್ಮ ಜೊತೆಗಿದ್ದಾರೆ. ಇವರು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ಇದರ ಜೊತೆಗೆ ಇವರು ಉಪಕಸಬುಗಳನ್ನು ಮಾಡ್ತಾ ಕುರಿ ಸಾಕಾಣಿಕೆ.
4: ದಿಸ್ ಈಸ್ ಪ್ಲೇಬ್ಯಾಕ್ ಸ್ಟುಡಿಯೋ ಅನೌನ್ಸರ್ಸ್ ನಾರ್ಮಲ್ ಮೈಕ್ರೋಫೋನ್
5: ಅಂಡ್ ದಿಸ್ ಈಸ್ ಸ್ಪೇರ್ ಮೈಕ್ರೋಫೋನ್. Please check the time. Now the time here is 5:09 and 55 seconds.

0: ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಅವರು ವಹಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಸ್ನೇಹಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಈ ಮುಖ್ಯವಾಗಿ ಎಸ್ ಐ ಆರ್ನ ಮುಖ್ಯ ಉದ್ದೇಶ ಏನು, ಇದರ ಕುರಿತು ನಮ್ಮ ಕೇಳುವರಿಗೆ?
1: ಸಂಸತ್ತು ಹಾಗೂ ರಾಜ್ಯದ ವಿಧಾನ ಮಂಡಳಿಗಳಿಗೆ ಚುನಾವಣೆಗಳನ್ನು ನಡೆಸೋದಕ್ಕಾಗಿ ಭಾರತ ಸಂವಿಧಾನದ ಅನುಚ್ಛೇದ

దిస్ ఈజ్ టాక్ స్టూడియో అనౌన్సర్స్ నార్మల్ మైక్రోఫోన్.